ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 16ನೇ ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 8ನೇ ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:59:30. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ. ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಶ್ರೀಕಾಂತ್ ಕುಲಕರ್ಣಿ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಚಿತ್ರಗೀತೆಗಳು. 8:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 8:45 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನ್ಹೇರೇಪಲ್. 11:00 ಸವಿನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತದ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮೆನೋಪಾಸ್ ಋತುಬಂಧ ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾ ಭವ್ಯ ಹೆಚ್ವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂಎನ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಜನ್ ಸೇವಾ ಸೆ ದೇಶ ಸೇವಾ ಸರಣಿ ಕಾರ್ಯಕ್ರಮ. ವಿಷಯ ಎನ್ಇಪಿ ನ್ಯೂ ಎಜುಕೇಷನ್ ಪಾಲಿಸಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ ಅನಿಕೇತ್ ಅಂಡೇಕರ್ ಅವರಿಂದ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತು ಡಾ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನಿ ಪದ. 7:45 ಸಿರಿಗಂಧ. 9:15 ಮಧುರ ದೀಕ್ಷಿತ್ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ನಾಟಕ. 8:00 ಮೂಲಕಥೆ ತ್ರಿವೇಣಿ. ಬಾನುಲಿ ರೂಪಾಂತರ ಹೆಚ್ಎಸ್ ಪಾರ್ವತಿ. ನಿರ್ದೇಶನ ಉದಯಾದ್ರಿ. ಇಂದು ರಾತ್ರಿ 10:00 ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ಹೇಗೆ ಈ ಕುರಿತು ಡಾ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. Prime Minister Narendra Modi will inaugurate the 10th edition of India Mobile Congress IMC at Yashobhoomi in New Delhi today. The event will showcase India's remarkable progress in telecommunications, digital connectivity and technological innovation while

ಸಮಯ ಸರಿಯಾಗಿ 6:10. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಶುಭೋದಯ ಕರ್ನಾಟಕ. ಆರಂಭದಲ್ಲಿ ಕೇಳಿ ವಿಜಯದಾಸರ ಒಂದು ಕೀರ್ತನೆ, ಹಾಡಿದ್ದಾರೆ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ. ಪಾವನ ಕಾಯ ರಾಘವೇಂದ್ರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ನೀಲಾಂಬಿಕಾ ದೇವಿ ಅವರ ಒಂದು ವಚನ. ನೋಡು ನೋಡು ಲಿಂಗವೇ ನೋಡು ಹಾಡಿದ್ದಾರೆ ನೀಲಾ ಎಂ ಕೊಡ್ಲಿ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ.
1: ನಾವು ಭಾರತೀಯರಾಗೋಣ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ನಮ್ಮ ನೆಲದ ದಿವ್ಯ ಮಂತ್ರ, ಹಾಗೆ ಮನುಕುಲದ ಉದ್ಧಾರದ ಪರಮೋಚ್ಚ ತಂತ್ರವೂ ಕೂಡ. ಇವತ್ತು ತಂತ್ರಜ್ಞಾನದಲ್ಲಿ ಭಾರತ ಬಹಳ ಮುಂದುವರೆದಿದೆ. ಹಳ್ಳಿಗಾಡಿನ ಮಡಿಲಲ್ಲಿ ಜನಿಸಿದವರು, ವಿಶೇಷವಾಗಿ ಮಣ್ಣಿನ ಮಕ್ಕಳು, ಅಸಂಖ್ಯರು ಕಾಯಕವನ್ನರೆಸಿ ಹೊರದೇಶಗಳಲ್ಲಿ ನೆಲೆಸಿ ಲಕ್ಷ ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಹಣ ಗಳಿಕೆಯಲ್ಲಿ ದಾಖಲಾತಿಗಳನ್ನೇ ಮಾಡಿದ್ದಾರೆ. ಒಂದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಉದಾಹರಣೆಗಾಗಿ, ಎಲ್ಲಿಯಾದರೂ ಪ್ರಾಥಮಿಕವಾಗಿ ಹೊಸ ಹೊಸ ಶಾಲೆಗಳು ಹುಟ್ಟಿಕೊಂಡರೆ ವಿದ್ಯಾರ್ಜನೆಯ ಹಂಬಲ ಹೆಚ್ಚಿದೆ ಎಂದು ತಿಳಿಯುತ್ತದೆ. ಆಸ್ಪತ್ರೆಗಳು ಹೆಚ್ಚಿದರೆ ರೋಗಗಳು ಉಲ್ಬಣಗೊಂಡಿವೆ ಎಂದು ತಿಳಿಯುತ್ತದೆ. ಹಾಗೆ ಇವೆರಡನ್ನೂ ಮೀರಿ ಇಂದು ವೃದ್ಧಾಶ್ರಮಗಳು ಹೆಚ್ಚಿವೆ ಎಂದರೆ ಸಂಬಂಧದ ಕೊರತೆ ಎದ್ದು ಕಾಣುತ್ತದೆ.

0: ಮೊದಲಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಕೆಲವು ಮಹಿಳೆಯರು ತಮ್ಮ ತಮ್ಮ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸಿದರೆ ತಮ್ಮ ಅಂದ ಚಂದ ಕೆಡುವುದೆಂಬ ಭ್ರಮೆಯಲ್ಲಿ ಮಕ್ಕಳನ್ನು ಬಾಟಲ್ ಹಾಲಿನಲ್ಲಿ ಬೆಳೆಸತೊಡಗಿದರು. ನಂತರ ಇತ್ತೀಚೆಗೆ ಈ ಧಾರವಾಹಿ ಹಾವಳಿ ಸಿಲುಕಿದ ಅನೇಕ ಹಳ್ಳಿಯ ಮಹಿಳೆಯರು ತಮ್ಮ ಮಕ್ಕಳಿಗೆ ಊಟ ಮಾಡಿಸುವುದನ್ನು ಕೂಡ ಬಿಟ್ಟುಬಿಟ್ಟಿದ್ದಾರೆ. ಯಾಕೆಂದರೆ ಆ ಧಾರವಾಹಿ ಗಡಿಬಿಡಿ. ಹೀಗಾದರೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ನಮ್ಮ ನೆಲದ ಸಂಸ್ಕಾರ ಬರುವುದಾದರೂ ಹೇಗೆ? ಬೆವರಿಳಿಸಿ ಎದೆಯ ರಕ್ತ ಬಸಿದು ತಾವು ಉಣ್ಣದಿದ್ದರೂ ತಮ್ಮ ಮಕ್ಕಳಿಗೆ ಕೊರತೆಯಾಗದಂತೆ ಬೆಳೆಸಿದ ಹಳ್ಳಿಯ ಅನ್ನದಾತರ ಅನೇಕ ಮಕ್ಕಳು ಅಮೆರಿಕ, ಜರ್ಮನ್, ಜಪಾನ್, ದುಬೈಗಳಲ್ಲಿ ಉದ್ಯೋಗವನ್ನರಿಸಿ ಹೋಗಿದ್ದಾರೆ. ಅವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದಾರೆ, ನಿಜ. ಹೀಗಾಗಿ ಪ್ರತಿ ತಿಂಗಳಿಗೆ ತಮ್ಮ ತಂದೆ ತಾಯಿಗಳಿಗೆ ಕರ್ತವ್ಯ ಎಂಬಂತೆ ಅವರ ಉಪಜೀವನಕ್ಕಾಗಿ ಹಣವನ್ನೂ ಕಳಿಸುತ್ತಿದ್ದಾರೆ. ಒಬ್ಬ ಮಗ ಮೊಬೈಲ್ನಲ್ಲಿ ಹೇಳ್ತಾನೆ, ಅಮ್ಮ ನಿನಗೆ ಅಮೆರಿಕದ ವಾತಾವರಣ ಒಗ್ಗೋದಿಲ್ಲ, ಅಲ್ಲದೆ ಇಲ್ಲಿನ ನಿನ್ನ ಸೊಸೆಗೆ ನೀನಿಚ್ಛಿಸಿದ ಬಿಳಿಜೋಳದ ರೊಟ್ಟಿ ಮಾಡಕ್ಕೆ ಬರೋದಿಲ್ಲ, ಚಿಂತೆ ಮಾಡಬೇಡ, ತಿಂಗಳಿಗೆ ಇನ್ನೂ ಒಂದು 5,000 ರೂಪಾಯಿ ಹೆಚ್ಚಿಗೆ ಕಳಿಸ್ತೀನಿ, ಒಂದು ಒಳ್ಳೆ ವೃದ್ಧಾಶ್ರಮಕ್ಕೆ ಕೂಡ ಹೇಳಿಬಿಡ್ತೀನಿ, ಸಂತೋಷದಿಂದ ಜೀವನ ಕಳಿಯಮ್ಮ ನೀನು ಅಂತ ಹೇಳ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ತೀವಿ. ಹೆತ್ತು ಹೊತ್ತು ಸಾಕಿ ಸಲುವಿ ಬೆಳೆಸಿದ ಮಕ್ಕಳಿಂದ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳು ಬಯಸುವುದಾದರೂ ಏನನ್ನ ಹೇಳಿ? ಹಣವನ್ನಲ್ಲ, ಪ್ರೀತಿಯನ್ನು. ಹಣ ಎಲ್ಲಿ ಬೇಕಲ್ಲಿ ಸಿಗುತ್ತೆ, ಹೇಗೆ ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಸಂಬಂಧಗಳನ್ನು ಎಲ್ಲೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಹಣ ಆ ಸಂಬಂಧವನ್ನು ಅದೆಂದೂ ಬೆಸೆಯದು. ಹಣ ಹೆಚ್ಚಿದಂತೆ ಸಂಬಂಧಗಳು ಕಸಿದುಕೊಳ್ಳುತ್ತವೆ. ಮಕ್ಕಳು ಆರ್ಥಿಕವಾಗಿ ಅಲ್ಲಿ ಶ್ರೀಮಂತರಾಗಿರಬಹುದು, ಸಂಬಂಧಗಳಿಂದ ಅವರು ಬಡವರೇ. ವೃದ್ಧ ತಂದೆ ತಾಯಿಗಳನ್ನು ಜೋಪಾನ ಮಾಡುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಅವರ ಆಸೆಗಳನ್ನೆಲ್ಲ ನೀವು ಈಡೇರಿಸಬೇಕಿಲ್ಲ, ಕನಿಷ್ಠ ಪಕ್ಷ 2 ಹೊತ್ತು ಊಟಕ್ಕಾದರೂ ಪ್ರೀತಿಯಿಂದ ಹಾಕಿ ಒಂದೆರಡು ಒಳ್ಳೆಯ ಮಾತುಗಳನ್ನಾಡಿದರೆ ಆ ಜೀವ ಸಂತೃಪ್ತಿ ಹೊಂದುತ್ತದೆ. ಯುವಕರೆಲ್ಲ ನಾವು ಒಂದು ಕೈ ಸತ್ಯವನ್ನು ತಿಳಿಯಲೇಬೇಕಿದೆ. ನಾಳೆ ನಾವು ಕೂಡ ಮುದುಕರಾಗ್ತೇವೆ. ತಂದೆ ತಾಯಿಗಳಿಗೆ ಬಂದಂತಹ ದುಸ್ಥಿತಿ ನಮಗೆಲ್ಲರಿಗೂ ಬರ್ತದೆ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬ ತಾಯಿ ಎದೆ ಹಾಲು ಮಕ್ಕಳಿಗೆ ಉಣಿಸಲೇಬೇಕು. ಕೊನೆಗೆ ಬೆಳೀತಾ ಬೆಳೀತಾ ದೊಡ್ಡವರಾದಾಗ ಪ್ರತಿಯೊಬ್ಬ ತಾಯಿ ತನ್ನ 5 ಬೆರಳುಗಳಿಂದ ದಿನ ಕೈ ತುತ್ತು ತಿನ್ನಿಸಬೇಕು. ಸಾಧ್ಯವಾದಷ್ಟು ಈ ಮಣ್ಣ ವಾಸನೆಯ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತದ ವಿಷಯಗಳ ಬಗ್ಗೆ ತಿಳಿಸಬೇಕು. ಇಲ್ಲೇ ಶ್ರವಣ ಹುಟ್ಟಿದ್ದು. ಶ್ರವಣನ ಪಿತೃಭಕ್ತಿ ಗೊತ್ತಲ್ಲ. ವೃದ್ಧ ತಂದೆ ತಾಯಿಗಳನ್ನು ಕೊನೆಯ ಇಚ್ಛೆಗಾಗಿ ಪುಟ್ಟಿಯಲ್ಲಿ ಕಾಶಿಯಾತ್ರೆಗಾಗಿ ಹೊತ್ತುಕೊಂಡು ಹೋದ ಪುಣ್ಯಾತ್ಮ. ಈ ಸಂಸ್ಕೃತಿಯಿಂದ ಮಕ್ಕಳಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬ ಸಂಸ್ಕೃತಿ ಬೆಳೆಯುತ್ತದೆ. ಮಕ್ಕಳಿಗೆ ಅಪ್ಪ ಅಮ್ಮ ಅವ್ವ ಎಂದು ಕಲಿಸಿ, ದಯವಿಟ್ಟು ಡ್ಯಾಡಿ ಮಮ್ಮಿ ಬೇಡ, ಇಡೀ ವಿಶ್ವವೇ ವಂದಿಸುವ ಈ ನೆಲ, ಈ ಸಂಸ್ಕೃತಿ ಭಾರತದ್ದು. ನಾವು ನಾವಾಗಿರೋಣ, ಭಾರತೀಯರಾಗೋಣ. ದುಡ್ಡು ಗಳಿಸಿದ ತಕ್ಷಣ ಅಮೆರಿಕಕ್ಕೆ ಹೋಗಬೇಡಿ, ನಮ್ಮ ಹಳ್ಳಿಗಳಿಗೆ ಬನ್ನಿ, ಯಾಕೆಂದರೆ ನಾವು ಭಾರತೀಯರು.
1: ಇದುವರೆಗೂ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಿ ಸರೋಜಾದೇವಿ ಅಂದ್ರೆ ಕಪ್ಪ ಕೊಡಬೇಕೇ ಕಪ್ಪ, ಈ ಸಂಭಾಷಣೆ ಕೇಳಿಸಿದ ಹಾಗೆ. ಭಾವಪೂರ್ಣ ಅಭಿನಯ, ಹಿಂದಿ ತೆಲುಗು ತಮಿಳು ಭಾಷೆಗಳಲ್ಲಿ ಜನಪ್ರಿಯರಾದ ಕನ್ನಡದ ಕಲಾವಿದೆ. 1992 ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಡೆಸಿದ ಧ್ವನಿಮುದ್ರಣ ಇದು. ಕೇಳಿ ಕಲಾವಿದೆ ಬಿ ಸರೋಜಾದೇವಿ ಶ್ರೀಹರ್ಷ.
1: ಯಾವ ಕೆಲಸನೇ ಮಾಡಿ ನೀವು, ಆ ಕೆಲಸನ ಬಹಳ ಜವಾಬ್ದಾರಿಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಪ್ರಶಸ್ತಿ ತಗೊಳ್ಳೋದಕ್ಕೆ ಯೋಗ್ಯತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಮೊದಲು ಸೆಂಟ್ ಟೆರೇಸಾ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದೆ, ಚಿತ್ರಗಳನ್ನ ನೋಡ್ತಾ ಇರಲಿಲ್ಲ. ಕಾನ್ವೆಂಟಲ್ಲಿ ಓದ್ತಾ ಇದ್ರಿಂದ ನನಗೆ ಜೀಸಸ್ ಹೇಳಿದ್ದು, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಬೆಳೆದವಳು. ನಮ್ಮನೇಲಿ ಎಲ್ಲರೂ ಸಿನಿಮಾಗೆ ಹೋಗ್ತಿದ್ರು, ಅವಾಗ ನಾನು ಆ ಸಿನಿಮಾ ಕೊಡೋ ಟಿಕೆಟ್ ದುಡ್ಡನ್ನ ಅಮ್ಮ ನನಗೆ ಅದು

0: ಕೊಡು ಅಂತ ದುಡ್ಡು ತಗೊಂಡು ಅವರು ಒಂದು ರೂಪಾಯಿ ಕೊಡೋರು ನಮ್ಮ ತಾಯಿ. ಆ ಒಂದು ರೂಪಾಯಿ ಬಟ್ಟೆ ತಗೊಂಡು ಅದನ್ನೆಲ್ಲ ಕಟ್ ಮಾಡಿ ಒಂದು ಫ್ರಾಕ್ ಹೊಲ್ದ್ಬಿಟ್ಟು, ನಾನು ಓದ್ತಾ ಇದ್ದ ಸ್ಕೂಲ್ನಲ್ಲಿ ಅನಾಥ ಮಕ್ಕಳಿದ್ರು, ಆ ಮಕ್ಕಳಿಗೆ ತಗೊಂಡೋಗಿ ಆ ಫ್ರಾಕ್ ಕೊಡ್ತಾ ಇದ್ದೆ. ನಿಮ್ಗೆ ಆಶ್ಚರ್ಯ ಹೋಗ್ಬೋದು, ನಾನು ನನ್ನಾಗಬೇಕು ಅಂತ ಆಸೆ ಪಟ್ಟಿದ್ದೆ. ಅದಕ್ಕೆ ಬೇಕಾದ ಪ್ರಾಕ್ಟೀಸ್ನೆಲ್ಲ ಮಾಡ್ತಾ ಇದ್ದೆ. ಹಣೆಗೆ ಬೊಟ್ಟಿಟ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಆ ಬೊಟ್ಟನ್ನ ತೆಗೆದುಬಿಡ್ತಾ ಇದ್ದೆ, ಯಾಕೆಂದರೆ ನನ್ನಾಗಬೇಕಾದ್ರೆ ಬೊಟ್ಟಿರಬಾರ್ದಲ್ಲ ಅನ್ನೋ ಒಂದು ಭಾವನೆ ಚಿಕ್ಕ ಹುಡುಗಿಲ್ ನನಗೆ. ಆಮೇಲೆ ಮತ್ತೆ ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದ ನಮ್ಮ ತಾಯಿ ಕೇಳೋರು, ಎಲ್ಲಮ್ಮ ಬೊಟ್ಟು ಹಣ್ಣಲ್ಲಿ ಬೊಟ್ಟೆ ಇಲ್ವಲ್ಲಿ ಅಂತ. ನಾನೇ ಅಮ್ಮ ಸೆಕೆ ಒಳಗೆ ಅದು ಹೊಟ್ಟೋಗ್ಬಿಡ್ತು ಅಂತಿದ್ದೆ. ಆ ಥರ ಒಂದು ಅಭಿಪ್ರಾಯ ಇದ್ದಳು. ನಾನು ಒಂದ್ಸಾರಿ ಬೆಂಗಳೂರಿನಲ್ಲಿ ಮೇಯೋ ಹಾಲ್ನಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ. ಆ ಹಾಡು ಹೇಳ್ತಾ ಇದ್ದಾಗ ಅಲ್ಲಿಗೆ ಸಿ ಹೊನ್ನಪ್ಪ ಭಾಗವತರವ್ರು ಬಂದಿದ್ದರು. ಅವರು ನನ್ನ ಧ್ವನಿ ಕೇಳ್ಬಿಟ್ಟು, ಹುಡುಗಿ ಬಹಳ ಚೆನ್ನಾಗಿ ಹಾಡ್ತದಲ್ಲ ಅಂದ್ಬಿಟ್ಟು ಅವರು ನನ್ನ ಹಾಡಿಗೆ ತಗೋಬೇಕು ಅಂತಿದ್ರು ಅಥವಾ ಏನೋ, ನನಗೆ ಅದು ಅರ್ಥ ಆಗಲಿಲ್ಲ. ನಾನು ಬಹಳ ಚಿಕ್ಕ ಹುಡುಗಿ ಅವಾಗ, ಬಟ್ ತುಂಬ ಉದ್ದಕ್ಕೇನೋ ಒಳ್ಳೆ ಪರ್ಸ್ನಾಲಿಟಿ ಇತ್ತು, ಬಟ್ ತುಂಬ ಚಿಕ್ಕವಳು ಅವಾಗೇನು, ನನಗಿದ್ರೆ 12 ವರ್ಷ ಇರಬೇಕಷ್ಟೆ. ಆಮೇಲೆ ಅವರು ನನ್ನ ಪರವಾಗಿಲ್ಲ ಫೋಟೋ ತೆಗೆದ್ರು, ಹುಡುಗಿ ಪರವಾಗಿಲ್ಲ ಸರಿ ಇದ್ದಾಳೆ ಅಂದ್ಬಿಟ್ಟು ಅವ್ರು ತೆಗೀತಿದ್ದ ಮಹಾಕವಿ ಕಾಳಿದಾಸ ಕನ್ನಡ ಚಿತ್ರಕ್ಕೆ ನನ್ನ ನಾಯಕಿ ಪಾತ್ರವಾಗಿ ಆರಿಸಿದ್ರು. ಮತ್ತು ಅದರಲ್ಲಿ ಕನ್ನಡ ಎಲ್ಲ ಬಹಳ ಸಂಸ್ಕೃತಿ ವಾಕ್ಯಗಳು ತುಂಬ ಇತ್ತು. ನನ್ನ ಗುರುಗಳಾದ KR ಸೀತಾರಾಮ ಶಾಸ್ತ್ರಿಗಳು ಅದು ಎಷ್ಟು ಚೆನ್ನಾಗಿ ನನಗೆ ಹೇಳಿಕೊಟ್ರು ಅಂದರೆ, ನನ್ನ ಗುರುಗಳು ಸೀತಾರಾಮ ಶಾಸ್ತ್ರಿಗಳು ನನ್ನ ಬಾಯಿಂದ ಆ ಥರ ಮಾತಾಡ್ಸೋದಕ್ಕೆ ನನಗೆ ಅಷ್ಟು ಒಂದು ಶಿಕ್ಷಣ ಕೊಟ್ಟರು. ಅದರಲ್ಲೂ ಅಲ್ಲಿ ಒಂದು ಅಸ್ಥಿ ಕಶ್ಚಿತ್ ವಾಗ್ವಿಶೇಷ ಅಂತ ಒಂದು ಬರ್ತದೆ, ಅದು ಮಾತಾಡ್ಲಿಕ್ಕೆ ನನಗೆ ಎಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವರು ಅಂದರೆ, ಅದು ಈ ದಿನ ಅವರಿಲ್ಲ. ನಾನು ಈ ದಿನ ಈ ಒಂದು ಪದ್ಮಭೂಷಣ ಬರೋದಕ್ಕೂ ಮುಖ್ಯವಾಗಿ ನಾನು ಅವರಿಗೆ ಮೊದಲು ಅವ್ರಿಗೆ ನಾನು ವಂದನೆಗಳನ್ನ ಅರ್ಪಿಸಬೇಕು. ಅವ್ರ ಆತ್ಮ ಎಲ್ಲಿದ್ದರೂ ಇದನ್ನು ಕೇಳಿಬಿಟ್ಟು ಸಂತೋಷ ಪಡ್ತಾ ಇರ್ತದೆ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಈ ಥರ ನನ್ನ ಚಿತ್ರರಂಗದ ಒಂದು ಇದು ಪ್ರವೇಶ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಮಿಳ್ ಚಿತ್ರದಲ್ಲಿ MGR ಅವ್ರ ಸ್ವಂತ ಚಿತ್ರ ನಾಡೋಡಿ ಮನ್ನನ್ನೆಲ್ಲ ಹಾಕಿ ಅವರೇ ನನಗೆ ಗುರುಗಳು. ಆಮೇಲೆ NT Ramarav್ರ ತೆಲುಗು ಚಿತ್ರದಲ್ಲಿ ಅವರು ನನ್ನ ಅವ್ರ ಸ್ವಂತ ಪಿಕ್ಚರ್ಗೆ ಹಾಕಿದ್ರು. ಅದರಲ್ಲೂ ತೆಲುಗಿನಲ್ಲೂ ನಾನು ಬಹಳ ಹೆಸರು ಪಡೆಯೋದಕ್ಕೆ ಕಾರಣ ಶ್ರೀ NT Ramarav್ರು. ಆಮೇಲೆ ಹಿಂದಿ ಚಿತ್ರರಂಗಕ್ಕೆ ದಿಲೀಪ್ ಕುಮಾರು ಮತ್ತು SS ವಾಸನ್ನು ಅವರು ಒಂದು ಪೈಗಾಮ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ರು. ಆವಾಗ ಪಂತಲು ಸರ್ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಅವರು ನನ್ನ ನೋಡಿದ್ದಾರೆ, ನೋಡ್ಬಿಟ್ಟು ಅವರು ಈ ಹುಡುಗಿ ಸ್ವಲ್ಪ ವೈಜಯಂತಿ ಮಾಲ ಇದ್ದಾಗಿದ್ದಾಳಲ್ಲ ಅಂದ್ಬಿಟ್ಟು ಆ ಪೈಗಾಮ್ ಚಿತ್ರದಲ್ಲಿ ವಸುಂಧರಾ ದೇವಿಯವರು ಅಂದರೆ ವೈಜಯಂತಿಯವರ ಸ್ವಂತ ತಾಯಿ, ಆಕೆ ವಸುಂಧರಾ ದೇವಿಯವರು ತಾಯಿ ಪಾತ್ರ, ವೈಜಯಂತಿ ಅಕ್ಕ, ಅವ್ರಿಗೊಂದು ಎರಡನೇ ಮಗಳ ಪಾತ್ರ ಬೇಕಾಯಿತು. ಅದಕ್ಕೆ ಅವರು ಹೇಳಿದ್ರು, ನನಗೆ ಹೇಳಿ ಕಳಿಸಿದ್ರು, ನಮ್ಮ ತಾಯಿ ಹೇಳಿದ್ರು ಅವಳು ಆಗಲೇ ಹೀರೋಯಿನ್ ಮಾಡ್ತಾ ಇದ್ದಾಳೆ ಎರಡನೇ ರೋಲ್ ಮಾಡಲ್ಲ ಅಂತ. ಆದರೆ ಅವರು ಅಷ್ಟು ದೊಡ್ಡ SS ವಾಸನವ್ರು, ಜೆಮಿನಿ ಸ್ಟುಡಿಯೋ ಯಜಮಾನರು, ಮತ್ತು ದಿಲೀಪ್ ಕುಮಾರ್ ಅಂದರೆ ಎಷ್ಟು ದೊಡ್ಡ ಮಹಾನ್ ನಟರು, ಅವರಿಬ್ಬರು ನಮ್ಮ ತಾಯಿನ ಕೇಳಿಕೊಂಡ್ರು. ನನಗೆ ಈಗಲೂ ಆಶ್ಚರ್ಯ ಆಗ್ತಿದೆ, ಈಗಿನ ಕಾಲದಲ್ಲಿ ಯಾರನ್ನಾದ್ರೂ ಅವ್ರನ್ನ ಹಾಕ್ಬಿಡ್ತಾ ಇದ್ದಾರೆ ಪಾತ್ರಕ್ಕೆ. ನನ್ನೇ ಬೇಕು ಅಂತ ನಮ್ಮ ತಾಯಿನ ಎಷ್ಟು ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದರೆ, ಹೇಗಾದರೂ ನಿಮ್ಮ ಮಗಳೇ ಮಾಡಬೇಕು, ಆವಾಗಲೇ ಆ ಪಾತ್ರ ಅಂದರೆ ವಸುಂಧರಾ ದೇವಿ, ವೈಜಯಂತಿಮಾಲಾ, ಸರೋಜಾದೇವಿ ಇವ್ರ ಮೂರು ಜನನೂ ಆ ಪಾತ್ರಗಳಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಳಿಕೊಂಡು ನನ್ನ ಅವಕಾಶ ಕೊಟ್ಟಿದ್ದು. ಪದ್ಮಭೂಷಣ ಬಂದಾಗ ನಿಜವಾಗ್ಲೂ ನಾನು ಈ ನಾಲ್ಕು ಜನನ ನೆನೆಸ್ಕೊಳ್ದೆ ಹೋದರೆ ನಾನು ನಿಜವಾಗ್ಲೂ ಕೃತಜ್ಞಹೀನಳಾಗ್ತೀನಿ ಅಂತ ನನ್ನ ಭಾವನೆ. ಮತ್ತು ನನ್ನ ಕೋಟಾನುಕೋಟಿ ಅಭಿಮಾನಿಗಳ ಒಂದು ಪ್ರೋತ್ಸಾಹ, ಪತ್ರಿಕೆಯವರು ಕೊಟ್ಟ ಒಂದು ಉತ್ತೇಜನದಿಂದ ಈ ಪದ್ಮಭೂಷಣ ಸಿಕ್ಕಿದೆ ಅಂತ ನೆನೆಸ್ಕೊಂಡಿದ್ದೀನಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದೆ ಬಿ ಸರೋಜಾದೇವಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ DR AS ಶಂಕರ ನಾರಾಯಣ.

ಸಮಯ 6:40 ಆಕಾಶವಾಣಿ ಬೆಂಗಳೂರು. ಈಗ ಕೇಳಿ ಕೆಲವು ದೇಶಭಕ್ತಿ ಗೀತೆಗಳನ್ನು. ಮೊದಲಿಗೆ ಡಾಕ್ಟರ್ YS ಲೂಯಿಸ್ ಅವರ ಒಂದು ರಚನೆ, ಒಂದೇ ನಾವು ಭಾರತೀಯರೆಲ್ಲ ಒಂದೇ. ಹಾಡಿದ್ದಾರೆ ಜಿ ಪುಷ್ಪಲತಾ ಮತ್ತು ವಾಣಿ ಸತೀಶ್.

ಈಗ ಕೇಳಿ ಡಿಎಸ್ ಕರ್ಕಿ ಅವರ ಒಂದು ರಚನೆ ವೃಂದಗಾನದಲ್ಲಿ. ಉತ್ತರದಲ್ಲಿ ಹಿಮಶೈಲದ ಶೃಂಗದಿ ನಕ್ಷತ್ರಗಳನ್ನೇ ಮುಡಿದಿದೆ ಮುಡಿಯಲಿ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಈಗ ಕೇಳಿ ರೈತರಿಗೆ ಸಲಹೆ.
1: ಒಣಭೂಮಿ ಕೃಷಿಯಲ್ಲಿ ಮಲ್ಚಿಂಗ್ನಿಂದ ಏನು ಪ್ರಯೋಜನ ಅಂದರೆ, ಮಣ್ಣಿನ ಮೇಲ್ಮೈಯನ್ನು ಒಣಹುಲ್ಲು, ಎಲೆಗಳು, ಬೆಳೆ ಅವಶೇಷಗಳು ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಿ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳುವ ಅಥವಾ ಉಳಿಸುವ ಕೃಷಿ ವಿಧಾನವನ್ನು ಮಲ್ಚಿಂಗ್ ಅಂತ ಕರೀತೇವೆ. ಮಲ್ಚಿಂಗ್ನಿಂದ ಏನು ಪ್ರಯೋಜನ ಏನೆಂದರೆ, ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಹಿಡಿದಿಟ್ಕೊಳ್ಬೋದು, ನೀರಿನ ಆವಿಯಾಗುವಿಕೆಯನ್ನು ಕಡಿಮೆ ಮಾಡಿಕೊಳ್ಬಹುದು, ಕಳೆ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು, ಮಣ್ಣಿನ ತಾಪಮಾನವನ್ನು ಸಮತೋಲನದಲ್ಲಿ ಇಟ್ಕೊಳ್ಬಹುದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಇದು ಸಹಾಯ ಮಾಡುತ್ತೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತೆ. ಒಣಬೇಸಾಯದಲ್ಲಿ ಬೆಳೆ ಪರಿವರ್ತನೆಯಿಂದ ಉಪಯೋಗ ಏನೆಂದರೆ, ಒಂದೇ ಜಮೀನಿನಲ್ಲಿ ಒಂದೇ ಬೆಳೆಯನ್ನು ನಿರಂತರವಾಗಿ ಬೆಳೆಯದೆ ವಿವಿಧ ಋತುಗಳಲ್ಲಿ ಅಥವಾ ವರ್ಷಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಕ್ರಮವಾಗಿ ಬೆಳೆಯುವ ಪದ್ಧತಿ ಇದಾಗಿರುತ್ತೆ. ಬೆಳೆ ಪರಿವರ್ತನೆಯ ಪ್ರಯೋಜನ ಏನೆಂದರೆ, ಮಣ್ಣಿನ ಫಲವತ್ತತೆ ಹೆಚ್ಚಿಸಿಕೊಳ್ಳೋದು, ಮಣ್ಣಿನ ಪೋಷಕಾಂಶಗಳ ಸಮತೋಲನ ಕಾಪಾಡಿಕೊಳ್ಳೋದು, ಕೀಟಗಳು ಮತ್ತು ರೋಗಗಳ ಹರಡುವಿಕೆ ಕಡಿಮೆ ಮಾಡಿಕೊಳ್ಳೋದು, ಕಳೆಗಳ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತೆ.

0: ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಕಡಿಮೆ ಮಾಡಿಕೊಳ್ಳಬಹುದು. ಒಟ್ಟಾರೆ ಬೆಳೆ ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸಲು ಇವು ಸಹಾಯವಾಗುತ್ತವೆ. ಉದಾಹರಣೆಗೆ ಅಕ್ಕಿ ಜೊತೆಗೆ ಬೆಳೆ ಬೆಳಿಬಹುದು, ಜೋಳದ ಜೊತೆಗೆ ಕಡಲೆ ಬೆಳಿಬಹುದು, ಹತ್ತಿ ಜೊತೆಗೆ ಹೆಸರನ್ನು ಬೆಳಿಬಹುದಾಗಿದೆ. ಒಣಭೂಮಿ ಬೇಸಾಯದಲ್ಲಿ ಸಮತಟ್ಟು ಉಳುಮೆ ಅಥವಾ ಕಾಂಟೂರ್ ಪ್ಲೋಯಿಂಗ್ ಅಂದರೆ ಇಳಿಜಾರಿನ ಭೂಮಿಯಲ್ಲಿ ಇಳಿಜಾರಿನ ದಿಕ್ಕಿನಲ್ಲಿ ಉಳುಮೆ ಮಾಡದೆ ಸಮ ಎತ್ತರದ ಕಾಂಟೂರ್ ರೇಖೆಗಳ ಉದ್ದಕ್ಕೂ ಉಳುಮೆ ಮಾಡುವ ಕೃಷಿ ಪದ್ಧತಿ ಆಗಿರುತ್ತೆ. ಕಾಂಟೂರ್ ಪ್ಲೋಯಿಂಗ್ ಅಥವಾ ಸಮತಟ್ಟು ಉಳುಮೆಯ ಪ್ರಯೋಜನ ಏನಂದರೆ ಮಣ್ಣಿನ ಸವೆತವನ್ನು ಕಡಿಮೆ ಮಾಡಿಕೊಳ್ಳಬಹುದು, ಮಳೆ ನೀರಿನ ಹರಿವನ್ನು ನಿಧಾನಗೊಳಿಸುತ್ತದೆ, ನೀರು ಮಣ್ಣಿನಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ, ಮಣ್ಣಿನ ತೇವಾಂಶ ಕಾಪಾಡುತ್ತೆ, ಭೂಮಿಯ ಫಲವತ್ತತೆಯನ್ನು ಉಳಿಸುತ್ತೆ, ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಒಣಬೇಸಾಯದಲ್ಲಿ ಮಣ್ಣಿನ ತಡೆಕಟ್ಟು ಬಂಡಿಂಗ್ ಅಂದರೆ ಮಳೆ ನೀರಿನ ಹರಿವನ್ನು ನಿಯಂತ್ರಿಸಿ ಮಣ್ಣಿನ ಸವೆತವನ್ನು ತಡೆಯಲು ಮತ್ತು ನೀರನ್ನು ಸಂಗ್ರಹಿಸಲು ಹೊಲದ ಸುತ್ತ ಅಥವಾ ಇಳಿಜಾರಿನ ಪ್ರದೇಶಗಳಲ್ಲಿ ಮಣ್ಣಿನಿಂದ ಅಥವಾ ಕಲ್ಲುಗಳಿಂದ ತಡೆಕಟ್ಟುಗಳನ್ನು ನಿರ್ಮಿಸುವ ವಿಧಾನವಾಗಿದೆ. ಇದರಿಂದ ಪ್ರಯೋಜನ ಏನೆಂದರೆ ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತೆ, ಮಳೆ ನೀರನ್ನು ಹೊಲದಲ್ಲೇ ಉಳಿಸಿ ಮಣ್ಣಿನಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡ್ತವೆ, ಮಣ್ಣಿನ ತೇವಾಂಶವನ್ನು ಕಾಪಾಡ್ತವೆ, ಭೂಮಿಯ ಫಲವತ್ತತೆಯನ್ನು ಉಳಿಸುತ್ತವೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತದೆ. ಇದರ ಮುಖ್ಯ ಪ್ರಯೋಜನಗಳು: ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತದೆ, ಮಳೆ ನೀರನ್ನು ಹೊಲದಲ್ಲೇ ಉಳಿಸಿ ಮಣ್ಣಿನಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ, ಮಣ್ಣಿನ ತೇವಾಂಶವನ್ನು ಕಾಪಾಡ್ತವೆ, ಭೂಮಿಯ ಫಲವತ್ತತೆಯನ್ನು ಉಳಿಸ್ತವೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸ್ತವೆ. ಒಣಬೇಸಾಯದಲ್ಲಿ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಅಂದರೆ ಬೆಳೆಗೆ ಸೂಕ್ತವಾದ ಋತು ಅಥವಾ ಸರಿಯಾದ ಸಮಯದಲ್ಲಿ ಬೀಜಗಳನ್ನು ಬಿತ್ತುವ ಕೃಷಿ ಪದ್ಧತಿಯಾಗಿದೆ. ಇದರಿಂದ ಪ್ರಯೋಜನಗಳು: ಬೀಜಗಳು ಉತ್ತಮವಾಗಿ ಮೊಳಕೆಯಿಡುತ್ತವೆ, ಸಸ್ಯಗಳ ಬೆಳವಣಿಗೆ ಉತ್ತಮವಾಗಿರುತ್ತೆ, ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆಯಾಗಿರುತ್ತೆ, ಮಳೆ ಮತ್ತು ಹವಾಮಾನ ಅನುಕೂಲವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬಹುದಾಗಿದೆ, ಹೆಚ್ಚು ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಬೆಳೆ ಕೂಡ ನಮಗೆ ಸಿಗುತ್ತೆ. ಇನ್ನೊಂದು, ಒಣ ಬೇಸಾಯದಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿಪಡಿಸೋದು. ಕಡಿಮೆ ನೀರಿನಲ್ಲಿಯೂ ಬೆಳೆ ಬೆಳಿಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಮಣ್ಣಿನ ಸವೆತ ನಿಯಂತ್ರಣ ಕೂಡ ಸೇರಿರುತ್ತೆ. ಒಣಭೂಮಿ ಪ್ರದೇಶದಲ್ಲಿ ಮಣ್ಣಿನ ಸವೆತವು ಪ್ರಮುಖ ಸಮಸ್ಯೆಯಾಗಿದೆ. ಅರಣ್ಯೀಕರಣ, ಹುಲ್ಲುಗಾವಲು ಅಭಿವೃದ್ಧಿ ಮತ್ತು ನಿಯಂತ್ರಿತ ಮೇಯಿಸುವಿಕೆ ಮೂಲಕ ಮಣ್ಣನ್ನು ಸ್ಥಿರಗೊಳಿಸಿ ಈ ಸಮಸ್ಯೆಯನ್ನು ತಡಿಬಹುದಾಗಿದೆ. ಒಣಭೂಮಿ ಪ್ರದೇಶದಲ್ಲಿ ಇನ್ನೊಂದು, ಹೊಸ ತಂತ್ರಾಂಶಗಳ ಅಳವಡಿಕೆ. ಭಾರತದ ಹೆಚ್ಚಿನ ಪ್ರೋಟೀನ್ ಅಗತ್ಯಗಳನ್ನು ಒಣಭೂಮಿ ಕೃಷಿಯು ಪೂರೈಸುತ್ತೆ. ಆದ್ದರಿಂದ ಒಣಭೂಮಿ ಕೃಷಿಯಲ್ಲಿ ಅನುಭವ ಹೊಂದಿರುವ ಇಸ್ರೇಲ್ನಂತಹ ದೇಶಗಳ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಸುಧಾರಿತ ಕೃಷಿ ವಿಧಾನಗಳ ಬಳಕೆ ಕೂಡ ಈ ಒಣಭೂಮಿ ಒಣಬೇಸಾಯದಲ್ಲಿ ಸೇರಿರುತ್ತೆ. ಅದೇನೆಂದರೆ ಸರಿಯಾದ ಉಳುಮೆ ವಿಧಾನ ಮಾಡಿಕೊಳ್ಳೋದು, ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಸಮರ್ಪಕ ಗೊಬ್ಬರ ನಿರ್ವಹಣೆ ಮಾಡಬೇಕು, ಸೂಕ್ತ ಬೆಳೆ ಪದ್ಧತಿಗಳ ಆಯ್ಕೆ ಮಾಡಿಕೊಳ್ಬೇಕು, ದ್ವಿದಳ ಬೆಳೆ ಪದ್ಧತಿ, ಸಾಲು ಮಧ್ಯೆ ಬೆಳೆ ಪದ್ಧತಿ, ಎಲಿ ಕ್ರಾಪಿಂಗ್ ಅಂತಾರೆ ಇದಕ್ಕೆ, ಪ್ರದೇಶಕ್ಕೆ ಅನುಗುಣವಾದ ಉತ್ತಮ ಬೆಳೆ ಮಾದರಿ ಆಯ್ಕೆ ಮಾಡಿಕೊಳ್ಬೇಕು, ಪರಿಣಾಮಕಾರಿ ಕಳೆ ನಿಯಂತ್ರಣ ಕೂಡ ನಾವು ಮಾಡಿಕೊಳ್ಬಹುದಾಗಿದೆ. ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೂಡ ನಾವು ಒಣ ಬೇಸಾಯ ಅಥವಾ ಬೇಸಾಯ ಕೃಷಿಯಲ್ಲಿ ಮಾಡಬಹುದಾಗಿದೆ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲಿಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆಗೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶ ಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ ನಿನ್ನೆಗೆ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ತನ್ನಿಮಿತ್ತ ಆಯೋಜಿತ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಸಂಕಲ್ಪದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ ಪಾಲ್ಗೊಂಡಿದ್ದರು. ಚಾಮರಾಜನಗರದಲ್ಲಿ ಸೇವಾ ಜ್ಯೋತಿ ಯಾತ್ರೆ ಅಂಗವಾಗಿ ದ್ವಿಚಕ್ರ ವಾಹನ ಜಾಥಾ ಜರುಗಿತು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, ಭ್ರಷ್ಟಾಚಾರ ರಹಿತ ಆಡಳಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಗ್ಗಳಿಕೆ ಎಂದರು. ಗದಗ್ ನಗರದ ಪಂಚಾಚಾರ್ಯ ಮಂದಿರದಲ್ಲಿ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಸೇವಾ ಜ್ಯೋತಿ ಯಾತ್ರೆ ಜರುಗಿತು. ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉಚಿತ ಸಹಾಯವಾಣಿ ಜಾರಿಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಿಳಿದ 24 ಗಂಟೆಗಳಲ್ಲಿ ಗ್ರಾಮಕ್ಕೆ ಹಾಗೂ ನಗರ ಭಾಗಕ್ಕೆ ನೀರಿನ ವ್ಯವಸ್ಥೆ ಮಾಡಲಾಗುವುದು. ನಗರ ಹಾಗೂ ಗ್ರಾಮೀಣ ಭಾಗಗಳ ಜನ ಉಚಿತ ಸಹಾಯವಾಣಿ 1902 ಹಾಗೂ ಬೆಂಗಳೂರು ನಿವಾಸಿಗಳು 1912 ಸಂಖ್ಯೆಗೆ ಕರೆ ಮಾಡಬಹುದು. ಆರ್ಡಿಪಿಆರ್ ಪಂಚಮಿತ್ರ ಸಹಾಯವಾಣಿ 8277506000 ಕರೆ ಮಾಡಿ ನೀರು ಪಡೆಯಬಹುದು ಎಂದರು. ರೈತರ ಹಿತಕಾಯಲು 1550 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದ್ದು, ಇನ್ಪುಟ್ ಸಬ್ಸಿಡಿ ರಾಜ್ಯದ ಪ್ರತಿ ರೈತ 2500 ರೂಪಾಯಿ ಪಡೆಯಲಿದ್ದಾರೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಕುಡಿಯುವ ನೀರು ಪೂರೈಕೆಗಾಗಿ 300 ಕೋಟಿ ರೂಪಾಯಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಒದಗಿಸಲಾಗಿದೆ. ರಾಯಚೂರು ಜಿಲ್ಲೆಗೆ ಮೊದಲನೇ ಕಂತಿನಲ್ಲಿ 6 ಕೋಟಿ ಹಾಗೂ ಎರಡನೇ ಕಂತಿನಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆ ಪ್ರಗತಿ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿ ಕುರಿತು ಹೊಸದಿಲ್ಲಿಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಕಚೇರಿಯಲ್ಲಿ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಸಭೆ ನಡೆಸಿದರು. ಎನ್ಎಚ್ಎಐ ಕಾರ್ಯನಿರ್ವಾಹಕ ನಿರ್ದೇಶಕ ಅನಿಲ್ ಚೌಧರಿ ಹಾಗೂ ಕರ್ನಾಟಕದ ಹೆದ್ದಾರಿ ಕಾಮಗಾರಿಗಳ ಉಸ್ತುವಾರಿ ಪ್ರಧಾನ ವ್ಯವಸ್ಥಾಪಕ ಅಜಯ್ ಗುಪ್ತಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆಯ ಪ್ಯಾಕೇಜ್ 7ಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಅಂತಿಮಗೊಳಿಸಿರುವ ಮಾರ್ಗ ಆಧರಿಸಿ ನವೆಂಬರ್ ತಿಂಗಳಿನಿಂದ ವಿವರ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಸಂಸದರು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಿಸಿ ರೋಡಿನ ಗಾಣದ ಪಟ್ಪುವಿನಿಂದ ಪುಂಜಾಲಕಟ್ಟೆವರೆಗಿನ ರಸ್ತೆ ನಿರ್ವಹಣೆಗೆ 34,53,00,000 ರೂಪಾಯಿ ಹಾಗೂ ರಾಷ್ಟೀಯ ಹೆದ್ದಾರಿ 73ರ ಬಿಸಿ ರೋಡ್ ವೃತ್ತದಿಂದ ನಾರಾಯಣಗುರು ಮಂದಿರದವರೆಗೆ 22,59,00,000 ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಸಂಸದ ಬ್ರಿಜೇಶ್ ಚೌಟ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ರಾಬರ್ಟ್ ಬ್ರೂಸ್ಫುಟ್ ಪುರಾತತ್ವ ವಸ್ತು ಸಂಗ್ರಹಾಲಯದ ನಿರ್ದೇಶಕ ಖ್ಯಾತ ಪುರಾತತ್ವವಿದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಹಾಗೂ ಗೋವಾ ಪುರಾತತ್ವ ಇಲಾಖೆ ನಿರ್ದೇಶಕ ನಿಲೇಶ್ ದೇಸಾಯಿ ಒಡಂಬಡಿಕೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಶೈಕ್ಷಣಿಕ ಸಹಯೋಗವನ್ನು ಉತ್ತೇಜಿಸಲಿರುವ ಒಡಂಬಡಿಕೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ರವಿ ಕೋರಿಶೆಟ್ಟರ್.
1: ಗೋವಾ ಪ್ರದೇಶದಲ್ಲಿ ಆರ್ಕಿಯಾಲಜಿಕಲ್ ಸಂಶೋಧನೆ ಬಹಳಷ್ಟು ಕಡಿಮೆ ಇದುವರೆಗೂ, ಅದನ್ನ ಹೆಚ್ಚು ತೀವ್ರತೆಗೆ ತಂದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮ್ಯೂಸಿಯಂ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೋವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂತ ಸಿಬ್ಬಂದಿಗೆ ತರಬೇತಿಯನ್ನು ಕೊಡುವುದು, ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಯಾವ ರೀತಿಯಾಗಿ ದಾಖಲೀಕರಣ ತಿಳಿಸಿಕೊಡಲು ಉದ್ದೇಶ ಇಟ್ಕೊಂಡು ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಸೈನ್ ಮಾಡ್ಕೊಂಡಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಫೀಲ್ಡ್ ಸ್ಕೂಲ್ ಮಾಡಬೇಕನ್ನೋ ಉದ್ದೇಶ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7 ತಾರೀಖಿಗೆ ಸಾರ್ಥಕ 25 ವರ್ಷಗಳನ್ನು ಪೂರೈಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ದಾಳುಗಳ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜಾಗೆ ಮೀಸಲಿಟ್ಟಿತು. ದೇಶ ಈ ತೀರ್ಪನ್ನು ಸರ್ವಾನುಮತದಿಂದ ಸ್ವೀಕರಿಸಿತು. 2024 ಜನವರಿ 22 ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಕನ್ನಡಿಗ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ರೂಪಿಸಿದ ವಿಗ್ರಹ ಆಯ್ಕೆಯಾಗಿದ್ದು ಮತ್ತೊಂದು ವಿಶೇಷ. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ವಿಶ್ವಾಸವನ್ನು ನೆಲೆಗೊಳಿಸಿತು. ಅಯೋಧ್ಯೆಯಲ್ಲಿ 1992 ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪ್ರಸನ್ನ ಕಟ್ಟಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992 ಡಿಸೆಂಬರ್ 6 ಅಯೋಧ್ಯೆಯಲ್ಲಿ ನಡೆದ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೇನೆ. 92 ಅಂದಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಿಂಗಾಲ್ ಹಾಗೂ ಉಪಾಧ್ಯಕ್ಷರಾದ ಪ್ರವೀಣ್ ಭಾಯಿ ತೊಗಾಡಿಯಾ ಮತ್ತು ದೇಶದ ಅನೇಕ ಸಾಧುಸಂತರ ನೇತೃತ್ವದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಕಾರ್ಯಸೇವೆ ಮಾಡುವುದನ್ನು ನಿಶ್ಚಯಿಸಿದ್ದರು. ಅಂದು ದೇಶಾದ್ಯಂತ ರಾಮ ಮಂದಿರಕ್ಕಾಗಿ ಚಳವಳಿ ಏರ್ಪಟ್ಟಿತ್ತು. ನಮ್ಮ ಕರ್ನಾಟಕದಿಂದ ಅನೇಕ ಸಾಧುಸಂತರು ಹಾಗೂ ಕಾರ್ಯಸೇವಕರು ಪಾಲ್ಗೊಂಡಿದ್ದರು. ಅಂದಿನ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮುಂಚೂಣಿಯಲ್ಲಿದ್ದರು. ರಾಮ ಮಂದಿರದಿಂದ ಇಡೀ ದೇಶಾದ್ಯಂತ ಒಂದು ಬದಲಾವಣೆಯಾಗಿ ಎಲ್ಲ ಜನರಲ್ಲಿ ರಾಮನ ಬಗ್ಗೆ ಹಾಗೂ ದೇಶಾಭಿಮಾನ ಜಾಗೃತಿಗೊಂಡಿದೆ. ಭಾರತ ವಿಶ್ವದ ನೇತೃತ್ವ ವಹಿಸುವ ಕ್ಷಣಗಳು ಹತ್ತಿರ ಬರ್ತಾ ಇವೆ.
0: ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಭಾರತೀಯ ವಾಯುಪಡೆಯ 94 ದಿನಾಚರಣೆ. 1932 ಅಕ್ಟೋಬರ್ 8 ಭಾರತೀಯ ವಾಯುಪಡೆ ಸ್ಥಾಪನೆಯಾಯಿತು. ನೆನಪಿಗಾಗಿ ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ. ಐಎಎಫ್ 94 ವಾರ್ಷಿಕೋತ್ಸವದ ಪ್ರಧಾನ ಸಮಾರಂಭ ಹೊಸದಿಲ್ಲಿ ಬಳಿಯ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಪ್ರಮುಖ ವಾಯುನೆಲೆ ಹಿಂದೋನ್ನಲ್ಲಿ ನಡೆಯಲಿದೆ. ಯಾದಗಿರಿಯ ಡಾನ್ ಬಾಸ್ಕೊ ಶಾಲೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳ 2 ರಾಜ್ಯಮಟ್ಟದ ಟೇಕ್ವಾಂಡೋ ಕ್ರೀಡಾಕೂಟ ಇಂದು ಮತ್ತು ನಾಳೆ ಆಯೋಜಿತವಾಗಿದೆ. 14 ಹಾಗೂ 17 ವರ್ಷದೊಳಗಿನ 636 ಬಾಲಕ ಬಾಲಕಿಯರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆ ಉಪನಿರ್ದೇಶಕ ಚನ್ನಬಸಪ್ಪ ಮುಧೋಳ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94 ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ 7:15:50. ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 600 ಕಿಲೋಹರ್ಟ್ಸ್. ಇದೀಗ ಶ್ರೀಕಾಂತ್ ಕುಲಕರ್ಣಿ ಹಾಡಿರುವಂತಹ ಕೆಲವು ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಅಮೃತೇಶ್ ತಾಂಡರ್ ಅವರ ಒಂದು ರಚನೆ, ಏನಿದೇನಿದು ಮನಸ್ಸೇ ಕಣ್ಣ ತುಂಬಿದ ಕನಸೇ.

ಶ್ರೀಕಾಂತ್ ಕುಲಕರ್ಣಿ ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ವಾಮನ್ ಬೇಂದ್ರೆ ಅವರ ಒಂದು ರಚನೆ, ನನ್ನ ಈ ಕೊರಳು ನಿನ್ನ ಕೊಳಲಾಗಿ ಶ್ರೀಕೃಷ್ಣ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶ್ರೀಕಾಂತ್ ಕುಲಕರ್ಣಿ ಹಾಡಿದಂತಹ ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ 7:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೇ ತೀರ್ಥ ಕಾ ಸ್ಥಾನ ಹೇ ಮೇರಾ ಯೇ ದೇಶ ಮೇರಿ ಜಾನ್ ಹೇ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುಗರೆ, ಇದೇ ಶುಕ್ರವಾರ 9 ಅಕ್ಟೋಬರ್ ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD code 08. ಕೇಳಿ, ಇದೇ ಶುಕ್ರವಾರ 9 ಅಕ್ಟೋಬರ್ ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ಧ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ವಾರ್ತೆಗಳ ವಿವರ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ

0: ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಜಿಎಸ್ಟಿ ಮಂಡಳಿಯ 57ನೇ ಸಭೆಯು ಇಂದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಚರ್ಚಿಸಲಾಗುವುದು, ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳನ್ನೊಳಗೊಂಡ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ಅಡಚಣೆಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳಗೊಳಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಗುರಿಯಾಗಿದೆ. ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್, ಫಿಲಿಪೈನ್ಸ್, ಬೆಲ್ಜಿಯಂ, ನೇಪಾಳ, ನೈಜೀರಿಯಾ ಮತ್ತು ಬೋಟ್ಸ್ವಾನಾ ಸೇರಿದಂತೆ ಹಲವು ದೇಶಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು 2001 ಅಕ್ಟೋಬರ್ 7 ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 2014 ಪ್ರಧಾನಿಯಾಗುವುದಕ್ಕೂ ಮೊದಲು ಆ ರಾಜ್ಯದಲ್ಲಿ ಸತತ 3 ಅವಧಿಗಳವರೆಗೆ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಜಪಾನ್ನ ಪ್ರಧಾನಿ ಸನಾಯೆ ಟಕೈಚಿ ಅವರು ಭಾರತದ ಅಭಿವೃದ್ದಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಾರತದ ಪ್ರಭಾವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಜಪಾನ್ ಮತ್ತು ಭಾರತಗಳು ಒಂದೇ ರೀತಿಯ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಹೊಂದಿವೆ ಎಂದು ತಿಳಿಸಿರುವ ಅವರು, ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕಾಗಿ ಒಟ್ಟಿಗೆ ಕೆಲಸ ಮಾಡುವ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಭೂತಾನ್ ಪ್ರಧಾನಿ ಛೆರಿಂಗ್ ಟೊಬ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಮ್ಮ ಕಾಲದ ಅವತಾರ ಎಂದು ಬಣ್ಣಿಸಿದ್ದು, ಅವರು ಭಾರತೀಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಹೆಮ್ಮೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ನೇಪಾಳದ ಪ್ರಧಾನಮಂತ್ರಿಯವರ ಕಚೇರಿಯು ಪ್ರಧಾನಿಯವರಿಗೆ ಆತ್ಮೀಯ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸಿದೆ. ಫಿಲಿಪೈನ್ಸ್ ಅಧ್ಯಕ್ಷ ಫರ್ನಾಂಡಾಡ್ ಮಾರ್ಕೋಸ್ ಜೂನಿಯರ್ ಮತ್ತು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಈ ಮೈಲುಗಲ್ಲನ್ನು ಐತಿಹಾಸಿಕ ಎಂದು ಕರೆದಿದ್ದಾರೆ. ಬೋಟ್ಸ್ವಾನಾದ ಅಧ್ಯಕ್ಷ ಡುಮಾ ಬೊಕೋ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ಭಾರತದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸಮರ್ಪಣೆ ಮತ್ತು ಸೇವೆಯನ್ನು ಶ್ಲಾಘಿಸಿ ಉಭಯ ದೇಶಗಳ ನಡುವೆ ಶಾಶ್ವತ ಸ್ನೇಹದ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶ್ವ ನಾಯಕರ ಆತ್ಮೀಯ ಶುಭಾಶಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನೈಜೀರಿಯಾ, ಡೊಮಿನಿಕಾ, ಬೆಲ್ಜಿಯಂ, ಫಿಲಿಪೈನ್ಸ್, ಭೂತಾನ್ ಮತ್ತು ಬೋಟ್ಸ್ವಾನಾ ನಾಯಕರ ಸಂದೇಶಗಳಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿಯವರು ಈ ದೇಶಗಳೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ.

ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಅವರಿಗೆ ಧನ್ಯವಾದ ಸಲ್ಲಿಸಿದ ಪ್ರಧಾನಿ, ಭಾರತ ಮತ್ತು ನೈಜೀರಿಯಾ ಜಾಗತಿಕ ದಕ್ಷಿಣದ ನಿಕಟ ಪಾಲುದಾರರು ಎಂದು ಹೇಳಿದ್ದಾರೆ. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳಗೊಳಿಸಲು ಮತ್ತು ಹೆಚ್ಚು ಸಮಗ್ರ, ಸಮೃದ್ಧ ಮತ್ತು ಶಾಂತಿಯುತ ಜಗತ್ತಿಗೆ ಕೆಲಸ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಡೊಮಿನಿಕಾ ಮತ್ತು ಬೆಲ್ಜಿಯಂ ನಾಯಕರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಭಾರತವು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಫಿಲಿಪ್ಪೈನ್ಸ್ ಅಧ್ಯಕ್ಷ ಫರ್ನಾಂಡೋ ಡ ಮಾರ್ಕೋಸ್ ಜೂನಿಯರ್ ಅವರಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ಭಾರತವು ಫಿಲಿಪ್ಪೈನ್ಸ್ನೊಂದಿಗಿನ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳವಾಗಿ ಗೌರವಿಸುತ್ತದೆ ಮತ್ತು ಎರಡು ರಾಷ್ಟಗಳ ನಡುವಿನ ಸ್ನೇಹವನ್ನು ಗಾಢವಾಗಿಸಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಭೂತಾನಿನ ಪ್ರಧಾನಿ ತ್ಸೆರಿಂಗ್ ಟೋಬ್ಗೆಗೆ ಧನ್ಯವಾದ ತಿಳಿಸಿದ ಪ್ರಧಾನಿ, ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯಲ್ಲಿ ಬೇರೂರಿರುವ ಭಾರತ ಮತ್ತು ಭೂತಾನ್ ನಡುವಿನ ಶಾಶ್ವತ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದ್ದಾರೆ. ಬೋಟ್ಸ್ವಾನಾ ಅಧ್ಯಕ್ಷ ಡುಮಾ ಬೋಕೋ ಅವರ ಶುಭಾಶಯಗಳನ್ನು ಶ್ಲಾಘಿಸಿರುವ ಪ್ರಧಾನಿಯವರು, ಬೋಟ್ಸ್ವಾನಾ ಜೊತೆಗಿನ ತನ್ನ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತೀಯ ರಕ್ಷಣಾ ಉದ್ಯಮದಿಂದ ಪ್ರೂಫ್ ರೇಂಜ್ಗಳು, ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಬಳಕೆಗಾಗಿ ಪರಿಷ್ಕೃತ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಪರಿಷ್ಕೃತ ಎಸ್ಒಪಿಯು ರಕ್ಷಣಾ ನವೋದ್ಯಮಿಗಳು ಈ ಸೌಲಭ್ಯಗಳನ್ನು ಪ್ರವೇಶಿಸುವ ಅವಕಾಶವನ್ನು ಸುಲಭಗೊಳಿಸುತ್ತದೆ. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಗುರಿಯನ್ನು ಬೆಂಬಲಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ರಕ್ಷಣಾ ಶ್ರೇಷ್ಠತೆಗಾಗಿ ನಾವೀನ್ಯತೆಗಳು, ತಂತ್ರಜ್ಞಾನ ಅಭಿವೃದ್ಧಿ ನಿಧಿ, ಯೋಜನೆಗಳ ತಯಾರಿಕೆ ಸೇರಿದಂತೆ ಸಚಿವಾಲಯದ ಇತರ ಅಭಿವೃದ್ಧಿ ಯೋಜನೆಗಳಿಗೆ ಪುರಾವೆ ಮತ್ತು ಪರೀಕ್ಷಾ ಶುಲ್ಕವನ್ನು ಸಹ ಮನ್ನಾ ಮಾಡುತ್ತದೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯ ವಾಯುಪಡೆ ಅಭೇದ್ಯ, ಅಚಲ ಮತ್ತು ನಿಖರ ಎಂಬುದು ಈ ವರ್ಷದ ಧ್ಯೇಯವಾಕ್ಯ. ವಾಯುಪಡೆ ದಿನದ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸಂದೇಶ ನೀಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಭಾರತೀಯ ವಾಯುಪಡೆಯು ಎಚ್ಚರಿಕೆ ಮತ್ತು ದೃಢ ಭದ್ರತೆಯೊಂದಿಗೆ ದೇಶವನ್ನು ರಕ್ಷಿಸಲು ಸದಾ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಆಪರೇಷನ್ ಸಿಂಧೂರ್ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿನ ತನ್ನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಪ್ರದರ್ಶಿಸುವುದರೊಂದಿಗೆ ಸಮಗ್ರ ವಾಯು ಕಾರ್ಯಾಚರಣೆಗಳ ಪ್ರಮುಖ ಶಕ್ತಿಯನ್ನು ಪುನರುಚ್ಚರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಲ್ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ದ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ನಮಸ್ಕಾರ.

ಸಮಯ 7:45. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಕೆಲವು ಚಿತ್ರಗೀತೆಗಳು. ರಾಜೇಶ್ ಕೃಷ್ಣನ್ ಹಾಡಿರುವಂತಹ ಪಾರಿಜಾತ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ.

0: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್ ಲಿಮಿಟೆಡ್ ಪೀರಿಯಡ್ ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
0: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: ಇದುವರೆಗೂ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಹಾಡಿದಂತಹ ಪಾರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸುಧೀರ್ ಅಟಾವರ್ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ್ ಅವರ ಸಂಗೀತವಿತ್ತು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಈಗ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವಂತಹ ಪ್ರೇಮ್ ಅಡ್ಡ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: will formally see off the Indian contingent at a special ceremony today. Indian T20 captain Shreyas Iyer climbed to a career-best 7th spot in the latest ICC rankings for the shortest format, while ODI skipper Shubman Gill retained the top position in the ODI format. Shreyas climbed 18 places to a career-best 7th in the T20I batting rankings after his unbeaten 102 of 43 balls, making him India's third-highest-ranked batter in the format. Shubman Gill retained the top spot after scoring an unbeaten 223 against the West Indies in the ODIs. And now for a look at today's newspapers, it's over to Sarabjit Kaur.
1: Thank you, Shagun. Modi marks 25 years in public office, says won't stop till 2047, asserts we will do it. 140 crore Indians will build Vikasit Bharat, pitches for rule-based, free and open global maritime order, leads the Asian Age. May the grace of Vignaharta bring welfare to all. PM Modi prays at Sri Vinayak Temple in capital upon completing 25 years in public office, writes the Statesman. The Hindu headlines, RBI raises repo rate to 5.5% amid calibrated tightening. Senior IPS officers must complete annual courses in ChatGPT, generative AI, cyber security and integrative wellness, or they will receive lower appraisal scores, reads the top story in the Pioneer. And finally, math star Mahesh Kakre clinches Ramanujan Prize for fundamental work in algebraic number theory. And with that, it's back to you, Shagun.
0: Thank you, Sarabjit. And now before we end the bulletin, the headlines once again. Prime Minister Narendra Modi to inaugurate 10th India Mobile Congress at Yashobhumi in New Delhi this morning. 57 GST Council meeting to be held at Bharat Mandapam in New Delhi today. Veteran actor Nana Patekar passes away in Goa. India joins US and 13 other economies in signing joint ministerial statement to address global excess capacity and production in key manufacturing sectors. IMD forecast heavy rain in Kerala, Tamil Nadu, Puducherry, Uttarakhand, West Bengal and Sikkim today. And in table tennis, Manu Shah and Diya Chitali create history, become first Indian mixed doubles pair to reach Grand Smash semi-final at China Smash in Beijing. And with that, we end the morning news. Have a nice day.
2: ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಪ್ರತಿದಿನ 5 ನಿಮಿಷದಂತೆ ನ್ಯಾಯವಾಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ವಾರಕ್ಕೊಮ್ಮೆ 15 ನಿಮಿಷದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇಲ್ಲಿ ಕೇಳುಗರನ್ನು ಸೇರಿಸಿಕೊಳ್ಬೇಕು, ಕೇಳುಗರನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಅದಕ್ಕೆ ಯಾರು ಪ್ರತಿ ಒಂದು ಸರಣಿನಲ್ಲಿ ಕೊನೆಯಲ್ಲಿ ಕೇಳುವಂಥ ಪ್ರಶ್ನೆಗೆ 3 ಕಾರ್ಯಕ್ರಮಗಳಲ್ಲೂ ಕೂಡ ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರೆ ಒಬ್ಬರಿಗೆ ನಾವು ಆಯ್ಕೆ ಮಾಡಿ ಒಂದು ಆಕರ್ಷಕ ಪುರಸ್ಕಾರವನ್ನು ಕೊಡಬೇಕು ಅನ್ನೋ ಹೊಸದಾಗಿ ಮಾಡ್ತಾ ಇದ್ದೀವಿ. ಮೊದಲ ಕಾರ್ಯಕ್ರಮದಲ್ಲಿ ನ್ಯಾಯಸಂಸ್ಥೆ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ವಕೀಲರು ಆಗಿರುವಂಥ ಶಿರೀಶ ಬಿ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ಈ ಬದಲಾದಂತಹ ಕಾರ್ಯಕ್ರಮದ ಕುರಿತಾಗಿ ತಾವು ಏನು ಹೇಳಬಯಸ್ತೀರಿ?
5: ನಮಸ್ಕಾರ ಸರ್. ಮೊದಲನೇದಾಗಿ ಎಲ್ಲ ಶ್ರೋತೃಗಳಿಗೂ ಧನ್ಯವಾದ. ನ್ಯಾಯವಾಣಿ ಕಾರ್ಯಕ್ರಮ ಆಕಾಶವಾಣಿ ಮತ್ತು ನ್ಯಾಯಸಂಸ್ಥೆ ಸಹಭಾಗಿತ್ವದಲ್ಲಿ ಏನು ಬರ್ತಾ ಇತ್ತು ಬಹಳ ಮೆಚ್ಚಿಕೊಂಡು ಅಭಿನಂದನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಪ್ರೇರಣೆಯಿಂದ ನೀವು ಕೇಳಿದ ಹಾಗೆ ಇನ್ನೂ ಹೆಚ್ಚು ಸಮಯ ತಿಳಿಸಬೇಕು, ಇನ್ನೂ ಆಳವಾಗಿ ಮಾಹಿತಿ ಬೇಕು ಅಂದಿರೋದ್ರಿಂದ ಈಗ ಹೊಸ ರೂಪದಲ್ಲಿ ಮಾದರಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನಷ್ಟು ಕೇಳುಗರಿಗೆ ತಲುಪಲಿ, ಕಾನೂನು ಅರಿವು ಮಾಹಿತಿ ಸರಳವಾಗಿ ಅವರಿಗೆ ಅರಿವಾಗಲಿ ಅನ್ನೋ ಉದ್ದೇಶದಿಂದ ಈ ಹೊಸ ರೂಪದಲ್ಲಿ ಈ ಕಾರ್ಯಕ್ರಮವನ್ನ ತರ್ತಾ ಇರೋದು ಬಹಳನೇ ಸಂತೋಷದ ವಿಷಯ ಸರ್.
4: ಆಯ್ತು, ನಾವು ಕಾರ್ಯಕ್ರಮ ಶುರು ಮಾಡೋಣ. ಯಾಕಂದ್ರೆ ಪ್ರತಿ ವಾರ ವಕೀಲರ ಜೊತೆಗೇನೆ ಒಂದು ಸಂವಾದ ಇಲ್ಲಿ ಪ್ರಸಾರ ಆಗ್ತಾ ಇರ್ತದೆ. ಅನೇಕ ವಿಷಯಗಳು, ಬಹುಶಃ ಹಿಂದಿನ ಕಾರ್ಯಕ್ರಮ ಸರಣಿಗಳಲ್ಲಿ ಬಂದಂತಹ ಕೆಲವು ಪ್ರಶ್ನೆಗಳು ಮತ್ತೆ ವಿಸ್ತೃತವಾಗಿ ಇಲ್ಲಿ ಚರ್ಚೆ ಆಗ್ತವೆ, ಅದನ್ನ ತಿಳ್ಕೊಳ್ಬಹುದು. ಯಾಕಂದ್ರೆ ಅನೇಕ ನಮ್ಮ ಕೇಳುಗರು ಕೇಳ್ತಾ ಇದ್ರು ನೀವು ಸ್ವಲ್ಪ ವಿವರವಾಗಿ ಇದನ್ನ ಇನ್ನು ಹೇಳಬೇಕಿತ್ತು ಅಂತೇಳಿ, ಆ ಒಂದು ಆಸೆ ಈಡೇರ್ತಾ ಇದೆ ಅಂತೇಳಿ ನಾವು ಭಾವಿಸ್ಕೊಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ಶಿರೀಶ ಬಿ ರೆಡ್ಡಿ ಅವರೇ, ನಾವು ಮೊದಲಿಗೆ ತೆಗೆದುಕೊಳ್ತಾ ಇರೋ ವಿಷಯ ಕೌಟುಂಬಿಕ ಹಿಂಸೆ ಜೀವನಾಂಶ ಮತ್ತು ವಿಚ್ಛೇದನ ಕುರಿತಾಗಿ ಇದೆ. ಈಗ ಮೊದಲಿಗೆ ನಮಗೆ ಪ್ರಶ್ನೆ ಎದುರಾಗೋದೇನೆಂದರೆ ಈ ಕೌಟುಂಬಿಕ ಹಿಂಸೆ

0: ಏನು ಅಂತ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಮೇಡಮ್.
1: ಇಂದಿಗೂ ಸಹ ಮಹಿಳೆಯರು ಅನ್ನುವಾಗ ಅಥವಾ ನಾವೆಷ್ಟು ಸಮುದಾಯಗಳ ಕೆಲಸ ಮಾಡ್ತಾ ಇದ್ದೀವಿ ಆಗ ಹೆಚ್ಚಾಗಿ ಪ್ರಸ್ತಾಪನೆ ಬರೋದು ಕೌಟುಂಬಿಕ ಹಿಂಸೆ ಆಗ್ತಾ ಇದೆ ಅಂತ. ಆದರೂ ಕೂಡ ಹೆಚ್ಚು ಗುರ್ತಿಗೆ ಬರೋದು ದೈಹಿಕ ಹಿಂಸೆ. ಅದು ಎಲ್ಲರಿಗೂ ಪ್ರಚಲಿತವಾಗಿ ಗೊತ್ತಿದೆ. ದೈಹಿಕ ಹಿಂಸೆ ಅಂತಂದ್ರೆ ಕುಡಿದು ಬಂದು ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಮನೆಯಲ್ಲಿ ಅವ್ರನ್ನ ಕಟ್ ಹಾಕಿ ಹೊಡೆಯೋದು, ಹೊರಗಡೆ ಹೋಗದೆ ಇರೋಂತೆ ಮಾಡೋದು, ಅದು ಮಾತ್ರ ಹೆಚ್ಚು ಜನರಿಗೆ ಗೊತ್ತಾಗಿದೆ. ಅದನ್ನ ಮೀರಿ ಸಹ ಬೇರೆ ಬೇರೆ ರೀತಿಯ ಕೌಟುಂಬಿಕ ಹಿಂಸೆಗಳು ರೆಕಗ್ನಿಷನ್ ಆಗಿದೆ ಕಾಯ್ದೆ. ಸೊ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005 ವಿವಿಧ ರೀತಿಯ ಹಿಂಸೆಗಳನ್ನ ಗುರುತಿಸಿದ್ದಾರೆ. ಮೊದಲನೇದಾಗಿ ಹೇಳ್ದಂಗೆ ದೈಹಿಕ ಹಿಂಸೆ, ಅದರಲ್ಲೂ ಕೂಡ ಹೊಡಿಯೋದನ್ನು ಮೀರಿ ಸಹ ಒದೆಯೋದಾಗಿರ್ಬೋದು, ಸಿಗರೇಟ್ ಅಲ್ಲಿ ಸುಡೋ ಅಂತದ್ದಾಗಿರ್ಬೋದು. ಮತ್ತೆ ದೈಹಿಕ ಹಿಂಸೆ ಅಂದಾಗ ಡೈರೆಕ್ಟ್ ಆಗಿ ಏನಾದ್ರೂ ದೇಹದ ಮೇಲೆ ಹಿಂಸೆ ಆದ್ರೆ ಮಾತ್ರ ಅಂತ ಅನ್ಕೊಂಡಿರ್ತಾರೆ ಜನ. ಆದ್ರೂ ಕೂಡ ಡೈರೆಕ್ಟ್ ಆಗಿ ಮುಟ್ಟದೆ ಅಥವಾ ಅವ್ರಿಗೆ ಏನಾದ್ರೂ ತೊಂದರೆ ಕೊಡದೆ ಕೂಡ ದೈಹಿಕ ಹಿಂಸೆ ಹೇಗಾಗ್ಬೋದು ಅನ್ನೋದು ಒಂದು ವಿಚಾರ. ಈಗ ಉದಾಹರಣೆ ಕೊಡೋದಾದ್ರೆ ಎಷ್ಟೋ ಜನ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಹಜವಾಗಿ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಅಂತ ನಡ್ಸ್ಕೊಂಡು ಹೋಗೋದು ಸಹಜ. ಆದ್ರೆ ಕೆಲವೊಮ್ಮೆ ಸೊಸೆ ಅಂದ ಕಾರಣ ಅಥವಾ ಮನೆಯಲ್ಲಿ ಇವರು ಹೆಂಡತಿ ಅಂದಮೇಲೆ ಇಷ್ಟು ಗಂಟೆಗಳು ಕೆಲಸ ಮಾಡಲೇಬೇಕು, ಊಟ ಕೊಡದೆ ಬೇಕಂತ ದೈಹಿಕವಾಗಿ ಶ್ರಮ ಮಾಡುವಂತ ಕೆಲಸ ನೀಡುವಂತದ್ದಾಗಿರ್ಬೋದು, ಅದು ಕೂಡ ದೈಹಿಕ ಹಿಂಸೆ ಆಗಿರುತ್ತೆ.
0: ಅಂದ್ರೆ ಈಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗತ್ತಾ?
1: ಖಂಡಿತ. ಇದು ಡಿವಿ ಕಾಯ್ದೆ ಅಂತ ಏನಂತಾರೆ, ಅದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಸೆಕ್ಯುಲರ್ ಕಾಯ್ದೆ ಅಂತಾರೆ, ಎಲ್ಲ ಧರ್ಮ ಎಲ್ಲ ಜಾತಿಯವರಿಗೂ ಈ ಕಾಯ್ದೆ ಅನ್ವಯ ಆಗುತ್ತದೆ. ಹೇಳ್ತಾ ಈ ದೈಹಿಕ ಹಿಂಸೆ ಜೊತೆಗೆ ಲೈಂಗಿಕ ಹಿಂಸೆ ಅನ್ನೋದು ಇರುತ್ತದೆ. ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮುಜುಗರ ಪಡ್ಕೋತಾರೆ ಜನ. ಆದ್ರೂ ಕೂಡ ಫೋರ್ಸ್ ಮಾಡಿ ಲೈಂಗಿಕ ಕ್ರಿಯೆಯಲ್ಲಿ ಇಬ್ರು ದಂಪತಿಗಳನ್ನ ಬಳಸುವಂತದ್ದಾಗಿರ್ಬೋದು ಅಥವಾ ಅಶ್ಲೀಲ ಚಿತ್ರಗಳನ್ನ ತೋರಿಸುವಂತದ್ದಾಗಿರ್ಬೋದು, ಅದೆಲ್ಲ ಲೈಂಗಿಕ ದೌರ್ಜನ್ಯದ ಭಾಗವಾಗಿರುತ್ತೆ. ಮತ್ತೆ ಭಾವನಾತ್ಮಕ ಅಥವಾ ಮೌಖಿಕ ಹಿಂಸೆ ಅಂತಾರೆ. ಈಗ ದೈಹಿಕ ಆದ್ರೆ ಗುರ್ತೊಂದಿರುತ್ತೆ, ಆದ್ರೆ ಮಾನಸಿಕ ಹಿಂಸೆ ಅನ್ನೋದು ಎಮೋಷನಲ್ ವೈಲೆನ್ಸ್, ಏನೋ ಒಂದು ಪದ ಬಳಕೆ ಆಗಿರ್ಬೋದು ಅಥವಾ ಸೈಲೆಂಟ್ ಟ್ರೀಟ್ಮೆಂಟ್ ಅಂತಾರೆ. ಜಗಳ ಆಡಿದ್ಮೇಲೆ ಎಷ್ಟೋ ದಿನಗಳ ಕಾಲ ಮಾತಾಡದೆ ಹೋಗೋದು, ಇನ್ನು ಚುಚ್ಚು ಮಾತಾಡೋದು, ಮಗು ಕೊಡ್ತಾ ಇಲ್ಲ, ನೀನ್ ಬರೋದ್ರಿಂದ ನಮ್ಮ ಮನೆ ದರಿದ್ರ ಅನ್ನೋದಾಗಿರ್ಬೋದು, ಇದೆಲ್ಲ ಭಾವನಾತ್ಮಕ ಹಿಂಸೆಯ ಭಾಗವಾಗಿರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಆರ್ಥಿಕ ಹಿಂಸೆ. ಈಗ ಮಹಿಳೆ ಅಂದ್ಮೇಲೆ ಮನೆ ನಡೆಸೋದಕ್ಕೂ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಖರ್ಚುಗಳಿರುತ್ತೆ. ಸೊ ಮಹಿಳೆಗೆ ಅವಳಿಗೆ ಮತ್ತೆ ಮನೆಯನ್ನ ನಡ್ಸ್ಕೊಂಡು ಹೋದಕ್ಕೆ ಮಕ್ಕಳಿಗೆ ಏನಾದ್ರೂ ಖರ್ಚಿಗೆ ಹಣ ಕೊಡದೆ ಇರುವಂತದ್ದು ಅಥವಾ ಕೆಲಸಕ್ಕೆ ಹೋಗಬಾರ್ದು ಅಂತ ತಡೆಯೋದು ಅಥವಾ ತನ್ನ ಸಂಪಾದನೆಯ ಮೇಲೆ ಫುಲ್ ಆಗಿ ಕಂಟ್ರೋಲ್ ತಗೋಳುವಂಥದ್ದು, ಡಾಕ್ಯುಮೆಂಟ್ಸ್ನ ನೀಡದೆ ಇರೋವಂಥದ್ದು, ಈ ಎಲ್ಲ ರೀತಿಯ ಅವಳ ಆರ್ಥಿಕ ಸುರಕ್ಷತೆಯ ಮೇಲೆ ಕಂಟ್ರೋಲ್ ಹೇರೋದನ್ನು ಕೂಡ ಆರ್ಥಿಕ ಹಿಂಸೆ ಅಂತ ಈ ಡಿವಿ ಕಾಯ್ದೆಯಡಿ ಗುರುತಿಸ್ತಾರೆ.
0: ಈ ರೀತಿಯಾದಂತಹ ಹಿಂಸೆ ಅದು ಯಾವುದೇ ರೀತಿ ಇರ್ಬೋದು, ಅವಮಾನ ಆಗಿರ್ಬೋದು, ನಿಂದನೆ, ಬೆದರಿಕೆ ಅಥವಾ ಮಾನಸಿಕ ಯಾವುದೇ ಹಿಂಸೆ ಆಗಿರ್ಬೋದು, ಮತ್ತೆ ಈಗ ಮನೆಯಿಂದ ಹೊರಗಾಕುವಾಗ ಆರ್ಥಿಕ ಸಮಸ್ಯೆನೂ ಕೂಡ ಆಗತ್ತೆ ಅಂತ ತಾವು ಎಲ್ಲ ವಿವರಣೆ ಕೊಟ್ಟರಿ. ಈಗ ಇಂಥ ಸಂದರ್ಭದಲ್ಲಿ ಈಗ ಕೌಟುಂಬಿಕ ಹಿಂಸೆ ಆಗ್ತಾ ಇದೆ ಅಂತಂತ ಹೇಳಿ ಗೊತ್ತಾದ ಕೂಡಲೇ ನಮ್ಗೆ ಅನಿಸಿದ ಕೂಡಲೇ ದೂರು ಕೊಡ್ಬೇಕಲ್ಲ ಎಲ್ಲಿ?
1: ಎಲ್ರಿಗೂ ಮೊದಲಾಗಿ ನೆನಪಾಗೋದೆ ಪೊಲೀಸ್ ಸ್ಟೇಷನ್ ಕೊಡ್ಬೇಕು ಅಂತ. ಖಂಡಿತವಾಗ್ಲೂ ಪೊಲೀಸ್ ಸ್ಟೇಷನ್, ಹತ್ತಿರದ ಪೊಲೀಸ್ ಸ್ಟೇಷನ್ ಮನೆಗೆ ಎಲ್ಲಿರುತ್ತೋ ಅವರು ಹೋಗಿ ಕೊಡ್ಬೋದು. ಅಕಸ್ಮಾತ್ ಮನೆಯಲ್ಲಿಂದ ದೂರ ಇದ್ರೂ ಕೂಡ ಅಲ್ಲಿನಾದ್ರೂ ಆಗುತ್ತೆ ಅಂದ್ರೆ 0FIR ಅಂತಿದೆ, ಯಾವುದೇ ಪೊಲೀಸ್ ಸ್ಟೇಷನ್ಗೂ ಹೋಗಿ ಸಹ ದೂರು ಕೊಡ್ಬೋದಾಗಿರುತ್ತೆ. ಅವರು ಆಮೇಲೆ ಜುರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಅದನ್ನ ರೆಫರ್
0: ಹಸ್ತಾಂತರ ಮಾಡ್ತಾರೆ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಕೆಲವು ಸಲ ಕೆಲವು ಸರ್ಕಾರದ ಅಧಿಕಾರಿಗಳು ಇರ್ತಾರೆ ನೋಡಿ.
1: ತುಂಬಾ ಒಳ್ಳೆ ಪಾಯಿಂಟ್ ತಂದ್ರಿ ಸರ್. ಸೊ ಹಿಂಸೆ ಅನ್ನೋದು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತಿಲ್ಲ, ಈ ಡಿವಿ ಕಾಯ್ದೆ ಅಡಿ ಇದಕ್ಕೆ ಅಂತಾನೆ ಗುರುತಿಸಲ್ಪಟ್ಟ ಅಧಿಕಾರಿಗಳು ಅಂದ್ರೆ ರಕ್ಷಣಾ ಅಧಿಕಾರಿಗಳು ಅಂತಾರೆ, ಪ್ರೊಟೆಕ್ಷನ್ ಆಫೀಸರ್. ಪ್ರತಿ ಜಿಲ್ಲೆಯಲ್ಲೂ ಇರ್ತಾರೆ, ದೊಡ್ಡ ದೊಡ್ಡ ಜಿಲ್ಲೆಗಳಾದ್ರೆ ಒಂದಕ್ಕಿಂತ ಹೆಚ್ಚು ಅಧಿಕಾರಿಗಳು ಕೂಡ ನೇಮಕ ಆಗಿರ್ತಾರೆ. ಇವರು ಈ ಕಾಯ್ದೆ ಅಡಿ ಏನು ದೂರುಗಳು ಬರುತ್ತೆ ಅದನ್ನ ಸ್ವೀಕಾರ ಮಾಡುವಂತದ್ದಾಗಿರ್ಬೋದು, ಮತ್ತೆ ಆ ಮಹಿಳೆಗೆ ಏನ್ ರಕ್ಷಣೆ ಕೊಡಬೇಕು, ಒಂದು ವಾಸಸ್ಥಳದ ರಕ್ಷಣೆ ಆಗಿರ್ಬೋದು ಅಥವಾ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆ ಬೇಕಿದ್ರೆ ಅದಕ್ಕೆ ಸಹಾಯ ಅಂತದ್ದಾಗಿರ್ಬೋದು, ಅಥವಾ ಪ್ರಕರಣ ನಡೆಸೋದಕ್ಕೆ ಕೋರ್ಟ್ಗೆ ಹೋಗ್ಬೇಕು, ದಾಖಲಿಸಬೇಕು, ಈ ಪ್ರಕರಣ ರಿಲೀಫ್ ಆದೇಶಗಳನ್ನ ಪಡ್ಕೋಬೇಕು ಅಂತಂದ್ರೆ ಈ ರಕ್ಷಣಾ ಅಧಿಕಾರಿಗಳೇ ಸಹಾಯ ಮಾಡ್ತಾರೆ.
0: ಅಂದ್ರೆ ಕೋರ್ಟ್ಗೂ ಹೋಗ್ಬೋದು ನೇರವಾಗಿ, ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗದೇನೆ ಅಥವಾ ಈ ಅಧಿಕಾರಿಗಳನ್ನು ಸಂಪರ್ಕಿಸದೆ ನೇರವಾಗಿ ಕೋರ್ಟ್ಗೂ ಕೂಡ ಹೋಗಿ ದೂರನ್ನ ಕೊಡ್ಬೋದಾ?
1: ಖಂಡಿತವಾಗ್ಲೂ ಮಾಡಬಹುದು ಸರ್. ಸೊ ಈ ಡಿವಿ ಕಾಯ್ದೆ ಅಡಿ ಅನ್ನೋದು ಒಂದು ರಕ್ಷಣಾ ಅಧಿಕಾರಿಗಳ ಮೂಲಕ ಹೋದ್ರೆ, ಈಗ ಹೇಗೆ FIR ಅಂತಾರೆ ಅಲ್ಲಿ ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ DIR ಅಂತಾರೆ, ದೌರ್ಜನ್ಯಗಳ ವಿವರ ಪಡ್ಕೊಂಡು ಏನ್ ಮುಂದೆ ಹೆಜ್ಜೆ ಇಡಬೇಕು ಅಂತ. ಸೊ ಕೋರ್ಟಿಗೆ ಹೋಗ್ಬೇಕು ಅಂದ್ರೆ ಅವರು ಉಚಿತ ಕಾನೂನು ಸೇವೆಗಳ ಮೂಲಕ ಲಾಯರ್ನ ವ್ಯವಸ್ಥೆ ಕೂಡ ಮಾಡಬಹುದು. ಅದು ಬಿಟ್ಟು ನಮ್ಗೆ ನಾವು ಲಾಯರ್ನ ನೇಮಕ ಮಾಡ್ಕೊಳ್ಳೋ ಅವಕಾಶ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರಕರಣವನ್ನ ಕೂಡ ಡಿವಿ ಮೊಕದ್ದಮನೆಯನ್ನು
0: ಮಾಡಬಹುದು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಉಚಿತ

0: ಕಾನೂನು ನೆರವನ್ನು ಪಡ್ಕೊಂಡು ಕೂಡ ಮುಂದುವರಿಬಹುದು.
1: ಡೆಫಿನೆಟ್ಲಿ, ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹೋದ್ರೆ ಫ್ರಂಟ್ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನಮ್ಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ವಕೀಲರ ಸಹಾಯ ಬೇಕು ಅಂತಂದ್ರು ಕೂಡ ಉಚಿತ ವಕೀಲರನ್ನ ಅವರು ಒದಗಿಸಿಕೊಡ್ತಾರೆ.
0: ಮೇಡಮ್, ಈಗ ಎಲ್ಲಾ ಹೇಳಿದಂತ ಸ್ಥಳಗಳಲ್ಲಿ ಹೋಗಕ್ಕಾಗ್ಲಿಕ್ಕಿಲ್ಲ, ಅಲ್ಲಿ ಮನೆಯಲ್ಲಿ ಕೂತ್ಕೊಂಡೆ ಏನೋ ಒಂದು ಹೆಲ್ಪ್ ತಗೋಬೇಕಂದಾಗ
1: ಎಷ್ಟೋ ಜನ ಮಹಿಳೆಯರು ಹೇಳ್ಕೊಳ್ಳಕ್ಕೆ ಭಯ ಪಡ್ತಾ ಇರ್ತಾರೆ, ಅಥವಾ ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ. ಆಗ ಈ ಸಹಾಯವಾಣಿ ಸಂಖ್ಯೆಗಳು ನಮ್ಗೆ ಹೆಲ್ಪಿಗೆ ಬರುತ್ತೆ, ಸಹಾಯಕ್ಕೆ ಬರುತ್ತೆ. ಒಂದು ಪೊಲೀಸ್ 100 ಅಂತಾರೆ, ಈಗ ತುರ್ತು ಪರಿಸ್ಥಿತಿ ಸಹಾಯವಾಣಿ ಸಂಖ್ಯೆ ಇದೆ 112, ಅದು ಬಿಟ್ಟು ಕೂಡ ಮಹಿಳೆಯರಿಗೆ ಅಂತಾನೆ 1081 ಅಂತ ಹೇಳ್ತಾರೆ. ಸೊ ಈ ಮಹಿಳಾ ಸಹಾಯವಾಣಿ ಸಂಖ್ಯೆಗಳಿಗೆ ಕೂಡ ಫೋನ್ ಮಾಡಿ ಹೆಲ್ಪ್ ಸಹಾಯವನ್ನ ಕೋರ್ಬೋದಾಗಿರುತ್ತೆ. ಈ ಕಾನೂನು ವಕೀಲರು ಏನ್ ಬೇಕು ಅಂದ್ವಿ, ಅದಕ್ಕೆ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ ಲೀಗಲ್ ಹೆಲ್ಪ್ಗೆ ಬೇಕಾಗಿರೋದು 15100 ಸಹಾಯವಾಣಿ ಸಂಖ್ಯೆಗೂ ಕೂಡ ಮಾಡಿ ನಾವು ಸಹಾಯವನ್ನ ಕೇಳ್ಬೋದಾಗಿರುತ್ತೆ.
0: ಈಗ ಈ ಕೌಟುಂಬಿಕ ಹಿಂಸೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏನೋ ಒಂದು ಕೇಸ್ ಆಗಿರ್ತದೆ ಅನ್ಕೋಣ, ಆ ಸಂದರ್ಭದಲ್ಲಿ ಗಂಡನ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಅನಿಸಿರ್ತದೆ, ಅಥವಾ ಎಲ್ಲೂ ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ, ಆ ಟೈಮಲ್ಲಿ ಕಾನೂನಿಗೆ ಒಂದು ನೆರವು ಇದೆಯಾ, ಅಥವಾ ಕಾನೂನು ಏನ್ ಹೇಳುತ್ತೆ, ಅವರು ಕೂಡ ಗಂಡನ ಮನೆಯಲ್ಲಿ ವಾಸಿಸಬಹುದಾ?
1: ಪ್ರತಿ ಮಹಿಳೆಗೂ ಗಂಡನ ಮನೆಯಲ್ಲಿ ವಾಸವಾಗುವಂತಹ ರಕ್ಷಣೆ ಹಕ್ಕು ಇದ್ದೇ ಇದೆ. ಸೊ ಈಗ ದೌರ್ಜನ್ಯ ಆಗ್ತಾ ಇದೆ ಅಂದಾಗ ಎಷ್ಟೋ ಮಹಿಳೆಯರು ಮನೆ ಬಿಟ್ಟು ಹೋಗಿರ್ತಾರೆ, ಯಾಕಂದ್ರೆ ಅವರು ಆ ದೌರ್ಜನ್ಯದಿಂದ ರಕ್ಷಣೆ ಪಡ್ಕೋಬೇಕಾಗಿರತ್ತೆ.
0: ಹೌದು, ಆದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶನೂ ಇರಲ್ಲ ಅವರಿಗೆ.
1: ಹೌದು, ಎಷ್ಟೋ ಸತಿ ಅವ್ರ ತಂದೆ ತಾಯಿನೂ ಸ್ವೀಕಾರ ಮಾಡದೇ ಇರ್ಬೋದು. ಅಂತ ಪರಿಸ್ಥಿತಿಗಳಲ್ಲೇ ರಕ್ಷಣೆ ಕೊಡಬೇಕು ಅಂತ ಈ DV ಕಾಯ್ದೆಯಡಿ ಒಂದು ವಿಶೇಷ ಆದೇಶ ಪಡಿಬಹುದು, ಅದನ್ನ ವಾಸಸ್ಥಳದ ನಿವಾಸದ ಆದೇಶ ಅಂತ ಹೇಳ್ತಾರೆ. ಸೊ ಗಂಡ ಇದೇ ಮನೆಯಲ್ಲಿ ಹೇಗೆ ಜೀವನ ಶೈಲಿ ಇತ್ತು ಅದಕ್ಕನುಗುಣವಾಗಿ ಅದೇ ಮನೆಯಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಆದೇಶವನ್ನ ಪಡ್ಕೋಬಹುದು. ಅಥವಾ ಇದೇ ರೀತಿ ಇನ್ನೊಂದು ಕಡೆ ಅವ್ರಿಗೆ ಈಗ ಅದೇ ಮನೆಯಲ್ಲಿ ವಾಸ ಮಾಡಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತಂದ್ರೆ ಇನ್ನೊಂದು ಮನೆಯಲ್ಲಿ ಕೂಡ ಅವ್ರಿಗೆ ವಾಸಸ್ಥಳದ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಕೋರ್ಟ್ ಆದೇಶ ಮಾಡಬಹುದಾಗಿರುತ್ತೆ.
0: ಈಗ ಅದೇ ಮನೆಯಲ್ಲಿ ವಾಸ ಮಾಡಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತ ಬಂದಾಗ ಈ ಪತಿ ಅಥವಾ ಅತ್ತೆ ಮಾವಂದ್ರ ಮೇಲೆ ಏನಾದರೂ ಕ್ರೌರ್ಯ ಎಸಗುತ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಬಹುದಾ? ಅದು ಕೂಡ ಅಪರಾಧ ಆಗುತ್ತೆ ಹೇಗೆ?
1: ಹೌದು, ಈ DV ಕಾಯ್ದೆ ಅಡಿ ಕೂಡ ಗಂಡ ಮತ್ತೆ ಅವ್ರ ಮನೆಯವ್ರ ವಿರುದ್ಧ ಒಂದು ಮಹಿಳೆ ನೊಂದಿತ ಅಥವಾ ಬಾಧಿತ ಮಹಿಳೆ ಅಂತಾರೆ, ಅವ್ರ ಪ್ರಕರಣ ಆಗ್ಬೋದು. ಇದೇ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಇನ್ನೊಂದು ಆದೇಶ ಪಡ್ಕೋಬಹುದು, ಅದನ್ನ ರಕ್ಷಣಾ ಆದೇಶ ಅಂತಾರೆ. ಸೊ ಯಾವ ರೀತಿ ಹಿಂಸೆ ನಡೆಸ್ತಾ ಇರ್ತಾರೆ ಅಥವಾ ಯಾವ ರೀತಿ ಕ್ರೌರ್ಯ ಮೆರಿತಾ ಇರ್ತಾರೆ ಅದನ್ನ ಮಾಡಬಾರ್ದು, ಅದನ್ನ ತಡಿಬೇಕು ಅನ್ನೋ ಆದೇಶವನ್ನ ಪಡ್ಕೋಬರ್ಬಹುದು. ಸೊ ಅದನ್ನ ಗಂಡ ಆಗಿರ್ಬೋದು ಅವರ ಮನೆಯವ್ರ ವಿರುದ್ಧ ಕೂಡ ಆದೇಶವನ್ನ ಪಡ್ಕೊಂಬರ್ಬೋದಾಗಿರುತ್ತೆ.
0: ಈಗ ಬೇರೆ ಬೇರೆ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮತ್ತೆ ಈಗ ಪರಿಹಾರ ಕೂಡ ಏನೇನು ಸಿಗುತ್ತೆ ಆ ಸಂದರ್ಭದಲ್ಲಿ ಅಂತನ್ನೋದು ಕೂಡ ಗೊತ್ತಾಗಬೇಕು, ಅದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೋದಾ ಯಾವ ರೀತಿ ಅಂತೇಳಿ?
1: ಈ ರಕ್ಷಣಾ ಆದೇಶ ಮತ್ತೆ ನಿವಾಸದ ಆದೇಶದ ಜೊತೆಗೆ ಜೀವನಾಂಶವನ್ನು ಕೂಡ DV ಕಾಯ್ದೆಯೊಡಿ ಒಂದು ಮಹಿಳೆ ಪಡ್ಕೋಬಹುದಾಗಿರುತ್ತೆ. ಸೊ ಅದು ತನಗಾಗಿರ್ಬೋದು ತನ್ನ ಮಕ್ಕಳಿಗಾಗಿರ್ಬೋದು ಏನೇನ್ ಖರ್ಚುಗಳಿದೆ ಮನೆ ನಡೆಸೋದಕ್ಕೆ, ಮತ್ತೆ ದೌರ್ಜನ್ಯದಿಂದ ಏನಾದ್ರೂ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಿದ್ರೆ ಅದಕ್ಕೂ ಕೂಡ ಅವರು ಪಡ್ಕೋಬಹುದಾಗಿರತ್ತೆ. ಸೊ ಈ ಜೀವನಾಂಶವನ್ನು ಪ್ರಕರಣ ಅಥವಾ ಈ DV ಕಾಯ್ದೆಯಡಿ ಕೇಸ್ ಏನಿದೆ ಪೂರ್ತಿ ಆಗ್ಬೇಕು ಅಂತಾನೆ ಏನೂ ಇಲ್ಲ, ಮಧ್ಯಂತರವಾಗಿ ಕೂಡ ಜೀವನಾಂಶದ ಒಂದು ಆದೇಶವನ್ನ ತಗೋಬಹುದಾಗಿರತ್ತೆ. ಸೊ ಮಾನಸಿಕ ಹಿಂಸೆ ಆಗಿರ್ಬೋದು, ಅದಕ್ಕೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದ್ರೆ ಡಾಕ್ಟರ್ ಹತ್ರ ಹೋಗಿದ್ದೆ ಅದಕ್ಕೆ ಪಡ್ಕೋಬಹುದು. ತನ್ನ ಜೀವನ ನಡೆಸೋದಕ್ಕೆ ತನಗೆ ಬೇಕಾದಂತಹ ಆಹಾರ ಮತ್ತು ವಾಸಸ್ಥಳಕ್ಕೆ ಏನಾದ್ರೂ ಹಣ ಬೇಕಿದ್ರೆ, ಮಕ್ಕಳನ್ನ ಶಾಲೆ ಕಳ್ಸೋದಕ್ಕೆ ಬೇಕಾಗಿರುವಂತಹ ವೆಚ್ಚಗಳನ್ನ ಇದೆಲ್ಲ ನೋಡಿ ಅವರು ಜೀವನಾಂಶವನ್ನ ಕೊಡ್ಬೋದು,
0: ಪಡಿಬಹುದಲ್ಲ. ಮತ್ತೆ ಈಗ ಈ ಸಂದರ್ಭದಲ್ಲಿ ಬಹುಶಃ ಯಾವ್ಯಾವ ರೀತಿಯಲ್ಲಿ ಕಾನೂನಿನ ಒಂದು ಹೋರಾಟ ಮಾಡಬೇಕಂದಾಗ ಸಾಕ್ಷ್ಯಗಳನ್ನು ಕೂಡ ಇವರು ಇಟ್ಕೋಬೇಕಾಗತ್ತೆ. ಈಗ ಕೊನೆಯಲ್ಲಿ ಹಿಂಸೆ ವಿರುದ್ಧ ದೂರು ನೀಡಿರ್ತಾರೆ ಅನ್ಕೋಣ, ಅಥವಾ ನೀಡಿದ ಸಂದರ್ಭದಲ್ಲಿ ರಕ್ಷಣೆ ಬೇಕಾಗತ್ತೆ ಅಂತಂದ್ರೆ, ನಾವು ವಿಚ್ಛೇದನ ಪಡ್ಕೊಂಡ್ರೆ ಮಾತ್ರ ನಮ್ಗೆ ಇನ್ನೂ ಒಳ್ಳೇದಾಗತ್ತೆ ಅಂತೇಳಿ ಭಾವನೆ ಬರಬಹುದು ಬಹುಶಃ, ಆ ಟೈಮಲ್ಲಿ ಪಡಿಬೇಕಾ ಆ ರೀತಿ ವಿಚ್ಛೇದನ ಏನಾದ್ರೂ ಪಡಿಬೇಕಾಗತ್ತಾ?
1: ವಿಚ್ಛೇದನೆ ಕಡ್ಡಾಯ ಅಲ್ವೇ ಅಲ್ಲ, ಇದೊಂದು ದೊಡ್ಡ ತಪ್ಪು ಕಲ್ಪನೆ ಇರುತ್ತೆ. ನನ್ನ ಗಂಡನ ವಿರುದ್ಧ ಈ ಕಾಯ್ದೆಯಡಿ ರಕ್ಷಣೆ ಕೋರ್ತಾ ಇದ್ದೀನಿ ಅಂದ್ರೆ ಏನಾಗತ್ತೆ, ವಿಚ್ಛೇದನ ಪಡ್ಕೋಬೇಕಾ ಅಥವಾ ಆ ಹಂತಕ್ಕೆ ಹೋಗುತ್ತಾ ಅಂತ ಹೆದರಿಕೆ ಇರುತ್ತೆ. ಮುಖ್ಯವಾಗಿ ಈ DV ಕಾಯ್ದೆ ತಂದಿದ್ದೆ ರಕ್ಷಣೆ ಕೊಡಬೇಕು ಅಥವಾ ಏನಾದರೂ ಆದೇಶಗಳನ್ನ ಕೊಟ್ಟು ರಕ್ಷಿಸಬೇಕು ಅಂತ. ಸೊ ಹಿಂದೆ ಕೂಡ ಎಷ್ಟೋ ಮಹಿಳೆಯರು ಗಂಡನ ವಿರುದ್ಧ ರಕ್ಷಣೆ ಪಡಿಬೇಕು ಅಂತ ಇರ್ತಾರೆ ಹೊರತು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಥವಾ ಕ್ರೌರ್ಯತೆಗೆ ಏನಾದರೂ ಮಾಡಬೇಕು ಅಂತ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ವಿಚ್ಛೇದನ ಬೇಕಾಗಿಲ್ಲ ಅಥವಾ ಈ DV ಕಾಯ್ದೆಯಡಿ ಹಾಕೋ ಮೊಕದ್ದಮೆಗೆ ಗಂಡನ ಎಲ್ಲೂ ಜೈಲಿಗೂ ಕಳಿಸೋದಿಲ್ಲ. ಸೊ ಆ ಭಯ ಇಲ್ಲದೆ ನಮಗೇನ್ ಬೇಕು, ನಮ್ಮ ಮಕ್ಕಳ ಸುರಕ್ಷತೆಗೆ ಏನ್ ಬೇಕು ಅನ್ನೋ ಉದ್ದೇಶದಿಂದ DV ಕಾಯ್ದೆಯಡಿ ಒಂದು ಮಹಿಳೆ ರಕ್ಷಣೆ ಕೋರ್ತಾ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ.
0: ವಕೀಲರಾದಂತಹ ಶಿರೀಷ ಬಿ ರೆಡ್ಡಿಯವರೇ, ತಾವು ಬಹಳ ವಿವರವಾಗಿ ಬಹಳಷ್ಟು ವಿಸ್ತೃತವಾಗಿ ಕೌಟುಂಬಿಕ ಹಿಂಸೆ, ಜೀವನಾಂಶ ಆಗಿರ್ಬೋದು, ವಿಚ್ಛೇದನ ಏನಾದರೂ ಪಡಿಬೇಕಾಗತ್ತೆ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪರಿಹಾರಗಳು ಸಿಗ್ತವೆ ಅಂತ ಅನ್ನೋದನ್ನೆಲ್ಲ ತುಂಬ ವಿವರವಾಗಿ ಹೇಳಿದಿರಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಸದ್ಯಕ್ಕೆ ಈ ಒಂದು ಕಂತಿನಲ್ಲಿ ನಿಮ್ಮ ಸಮ್ಮುಖದಲ್ಲೇ ನಾನು ಪ್ರಶ್ನೆ ಕೇಳಿಬಿಡ್ತೀನಿ ನಮ್ಮ ಕೇಳುಗರಿಗೆ. ಕೌಟುಂಬಿಕ ಹಿಂಸೆ ಅಂದರೆ ಕೇವಲ ಹೊಡೆಯೋದು ಮಾತ್ರವೇ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ನಮ್ಮ ಕೇಳುಗರಿಗೆ ಎರಡು ಆಪ್ಷನ್ ಅನ್ನು ಕೊಡ್ತಾ ಇದ್ದೀವಿ. ಒಂದು, ಹೌದು ದೈಹಿಕ ಹಿಂಸೆ ಮಾತ್ರ. ಇನ್ನೊಂದು, ಇಲ್ಲ ಮಾನಸಿಕ, ಲೈಂಗಿಕ ಮತ್ತು ಆರ್ಥಿಕ ಹಿಂಸೆಯು ಸೇರುತ್ತದೆ. ಈ ಎರಡು ಉತ್ತರಗಳಲ್ಲಿ ನೀವು ಯಾವುದನ್ನು ಏನೋ ಬೀನೋ ಅಂತ ಅನ್ನೋದನ್ನು ನಮಗೆ ತಿಳಿಸಿದರೆ ಸಾಕು. ಅಂದರೆ ಮೂರು ಕಾರ್ಯಕ್ರಮಗಳನ್ನು ಸತತವಾಗಿ ಕೇಳಬೇಕಾಗತ್ತೆ. ಉತ್ತರವನ್ನು ಕಳಿಸೋದು ಈಗ ಹೇಳುವಂಥ ಮೊಬೈಲ್ ಸಂಖ್ಯೆಗೆ 9650108177. ಇನ್ನೊಮ್ಮೆ 9650108177 9650108107 ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮೆಸೇಜ್ಗಳನ್ನು ಮಾತ್ರ ಮಾಡಬೇಕು, ಕರೆ ಮಾಡಬಾರ್ದು. ಲಕ್ಕಿ ಕೇಳುಗರನ್ನು ನಾವು ಆರಿಸ್ತೀವಿ. ಒಂದು ನೇರ ಫೋನಿನ ಕಾರ್ಯಕ್ರಮ ನಡೆಸ್ತೀವಲ್ಲ, ಅವತ್ತು ಇದನ್ನು ನಾವು ಅನೌನ್ಸ್ ಮಾಡ್ತೀವಿ, ಯಾರು ಲಕ್ಕಿ ವಿನ್ನರ್ ಅಂತಂಥೇಳಿ ನಾವು ಅವತ್ತು ನೋಡಬಹುದು. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಸಮಯ 8:45. ಈಗ ಕೇಳಿ ಒಂದು ಚಿತ್ರಗೀತೆ. ಸಂತೋಷ್ ವೆಂಕಿ ಹಾಗೂ ಪ್ರಿಯಾ ಹಿಮೇಶ್ ಹಾಡಿರುವಂತಹ ಬಾಕ್ಸರ್ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರಸಿಕೆಯ ಫಲ ನೋಡು ಬರಿಕಲಹ, ಮೃಗಗಳ ಆವೇಶಗೊಳಲಪ್ಪುದಿನ್ನೇನು. ಜಗದ ಸೊಗದ ರಸಿಕೆಯ ಫಲ ನೋಡು ಬರಿಕಲಹ, ಮೃಗಗಳ ಆವೇಶಗೊಳಲಪ್ಪುದಿನ್ನೇನು. ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು ಹಗೆತನವು ಮಂತುಬಿಡು ಮಂಕುತಿಮ್ಮ. ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು ಹಗೆತನವು ಮಂತುಬಿಡು ಮಂಕುತಿಮ್ಮ.

ಜಗದ ಸೊಗದ ಅರಸಿಕೆಯ ಫಲ ನೋಡು ಬರಿ ಕಲಹ ಅಂತ ಕೂಡ ಎಚ್ಚರ ಮಾಡಿದ್ದಾರೆ. ಜಗತ್ತಿನ ಸುಖನ ಅರಸುವ ಫಲ ಅಂದ್ರೆ ಬರೀ ಕಲಹ. ಸರಳವಾಗಿ ಸೌಮ್ಯವಾಗಿ ತಾನಾಗಿಯೇ ಒಂದು ಸುಖವೇ ಸುಖ. ಆದರೆ ಬದುಕಿನಲ್ಲಿ ಸುಖ ಪಡಬೇಕಾದ್ರೆ ಜಗಳ ಆಡಬೇಕು. ಯಾಕೆ ಜಗಳ ಮಾಡ್ತೀವಿ? ನೀವು ನನ್ನನ್ನು ಏಕೆ ಪ್ರೀತಿಸುವುದಿಲ್ಲ? ನೀನು ಸಂತೋಷವಾಗಿದ್ರೆ ತಾನೇ ನನಗೆ ಸುಖ. ಅಂದರೆ ವಿ ಆರ್ ಆಲ್ ಟ್ರೇಡರ್ಸ್ ಈವನ್ ಇನ್ ಲವ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಾವು ಪ್ರೇಮಿಸೋದ್ರಿಂದ ಪ್ರೀತಿಸೋದ್ರಿಂದ ಸಂಕಟ ಪಡೋದಿಲ್ಲ, ಅದನ್ನು ಮತ್ತೆ ಅದನ್ನು ಕೂಡ ವಾಪಸ್ ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಸಂಕಟ ಪಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೊಡಬೇಕಾದ ಹಣ ಕೊಟ್ಟಿದ್ರೆ ಎಷ್ಟು ಸಂತೋಷ ಆಗ್ತಾ ಇತ್ತು, ಮಗಳ ಮದುವೆನಲ್ಲಿ ಅವಳ ಸುಖಕ್ಕಾಗಿ ಜಗಳ, ಹೀಗೆ ಸುಖದ ಅರಸಿಕೆಯಲ್ಲಿ ನಾವು ಸೋಲ್ತಾ ಹೋಗ್ತೇವೆ. ಮೃಗಗಳಂತೆ ವರ್ತಿಸ್ತಾ ಇರತಕ್ಕಂತಹ ಜನರುಗಳ ಮನುಷ್ಯರ ಆವೇಶಕ್ಕೆ ಒಳಗಾಗಿ ನೇರಾಗಬೇಕಾಗಿದೆ. ಕಾಡು ಬೂದಿಯಾದ ಮೇಲೆ ಕಾಡಿನ ಕಿಚ್ಚು ಮುಗಿಯುತ್ತೆ. ಕಿಚ್ಚು ಮತ್ತೆ ಕಾಡಿನ ಹಗೆತನ ಹೀಗೆ ಕೊನೆಗೊಳ್ಳುತ್ತದೆಯೋ ಹಾಗೆ ಸುಖ ಸಂಕಟಗಳ ತುಂಟಾಟ ಹೊಡೆದಾಟ ನಡೀತಾ ಇರುತ್ತೆ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ, ಸುಖ ದುಃಖದ ನೆರಳು, ದುಃಖ ಸುಖದ ನೆರಳು ಅಂತ ಹೇಳಿ. ಎಷ್ಟೋ ಕಷ್ಟ ಸಂಕಟಗಳನ್ನ ನಾವೇ ಬರ್ಮಾಡಿಕೊಳ್ತೇವೆ, ಅದನ್ನ ತೀರಿಸಲಿಲ್ಲ ಅಂತ ಸಂಕಟ ಪಡ್ತೇವೆ. ಹಾಗೆ ತರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಾಗೋದು ಬೇಡ. ಅರಸಿಕೆಯ ಫಲ ಬರೀ ಕಲಹ ಅನ್ನೋದನ್ನ ಎಚ್ಚರಿಕೆಯನ್ನ ಗುಂಡಪ್ಪನವರು ಕೊಟ್ಟಿದ್ದಾರೆ.

ಉರಿಯಾರಿ ಮಳೆಗರೆಯ ಮರಳಿ ಸಸಿ ಏಳುವುದು ಮೆರುಗನೊಂದುವುದು ಪೊನ್ ಪುಟಕಾದ ಬಳಿಕ. ಉರಿಯಾರಿ ಮಳೆಗರೆಯ ಮರಳಿ ಸಸಿ ಏಳುವುದು ಮೆರುಗನೊಂದುವುದು ಪೊನ್ ಪುಟಕಾದ ಬಳಿಕ. ನರಜೀವವಂತು ಶುಚಿಯಹುದು ದುಃಖಾಶ್ರುವ್ಯಂ ತರುವಾಯ ಪುನರುದಯ ಮಂಕುತಿಮ್ಮ. ನರಜೀವವಂತು ಶುಚಿಯಹುದು ದುಃಖಾಶ್ರುವ್ಯಂ ತರುವಾಯ ಪುನರುದಯ ಮಂಕುತಿಮ್ಮ.

ದುಃಖ ಸುಖದ ನೆರಳು ಅನ್ನೋ ಮಾತನ್ನು ಹೇಳಿದ್ವಿ. ಅದೇ ಅಭಿಪ್ರಾಯವನ್ನ ಮುಂದುವರೆಸ್ತಾ ಗುಂಡಪ್ಪನವರು 865ನೇ ಪದ್ಯದಲ್ಲಿ ಹೇಳಿದ್ದಾರೆ. ಉರಿಯಾರಿ ಮಳೆಗರೆಯೇ ಮರಳಿ ಸಸಿ ಏಳುವುದು. ಬೇಸಿಗೆ ಕಾಲ ಕಳೆದು ಮಳೆ ಬಂದಾಗ ಮತ್ತೆ ಸಸಿ ಚಿಗುರುತ್ತೆ. ಬಂಗಾರವನ್ನ ಕಾಯಿಸಿ ಕಸ ತೆಗೆದ ಬಳಿಕ ಅದೇ ಪುಟುಗೊಳ್ಳುತ್ತೆ, ಕಂಗೊಳಿಸುತ್ತೆ. ಮನುಷ್ಯ ಜೀವನವು ಕೂಡ ದುಃಖದ ಕಣ್ಣೀರಿನಿಂದ ಶುಚಿಯಾಗುತ್ತೆ. ಮಳೆ ನೀರಿನಿಂದ ಮಣ್ಣು ಶುಚಿಯಾಗಲ್ವೇ? ಹಾಗೆ ತರುವಾಯ ಹೊಸ ಜೀವನದ ಉದಯ ಆಗತ್ತೆ. ಬದುಕಿನ ನಾವು ಅನುಭವಿಸುವ ಕಷ್ಟ ಕಾರ್ಪಣ್ಯಗಳ ತಾಪ ಸಂಕಟ ಆರಿ ಸುಖ ಸಂತೋಷ ಮನಸ್ಸಿಗೆ ನೆಮ್ಮದಿ ದೊರಕುತ್ತೆ. ಹೊಸ ಬದುಕಿಗೆ ನಾಂದಿಯಾಗತ್ತೆ. ಬದುಕಿನ ಕುಲುಮೆಯಲ್ಲಿ ಕಲ್ಮಶಗಳು ಕಳೆದು ಮನುಷ್ಯನು ಕೋರೈಸುವ ಬಂಗಾರದ ಮನುಷ್ಯ ಆಗ್ತಾನೆ.

0: ಅದರಿಂದ ದುಃಖ ಬಂತು ಅಂತಕ್ಕಂಥ ಮಾತು ಬೇಡ. ಅದರಿಂದ ಅದಕ್ಕೆ ಹೇಳ್ತಾರೆ, ನಗು ಒಂದು ರಸಪಾಕ, ಅಳು ಒಂದು ರಸಪಾಕ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ತತ್ವ ಎತ್ತುವ ಮಂತು ಅನ್ನೋದನ್ನು ಹೇಳಿದ್ದಾರೆ. ದುಗುಡ ಆತ್ಮವನ್ನ ಕಡೆದು ತತ್ವವನ್ನು ಎತ್ತಕ್ಕಂಥ ಮಂತು ಅಂದ್ರೆ ಕಡಗೋಲು. ಹಾಗೆ ಸುಖ ದುಃಖೇ ಸಮಯ ಕೃತ್ವ ಲಾಭವು ಲಾಭವು ಜಯಾಜಯವು ಭಗವದ್ಗೀತೆಯ ಸಂದೇಶವನ್ನು ಕೂಡ ಕೇಳಿದ್ದೇವೆ. ಅಂದ್ರೆ ಇದೆಲ್ಲವೂ ಕೂಡ ದುಃಖ ಬಂತು ಅಂತ ಹೇಳಿದ್ರೆ ನಮ್ಮ ನಿಜವಾದ ಸಂಬಂಧ, ನಿಜವಾಗಿರ್ತಕ್ಕಂಥ ಆಸೆಗಳು, ಅದಕ್ಕಿರ್ತಕ್ಕಂಥ ಇತಿಮಿತಿಗಳು, ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ಸತ್ಯಾಂಶಗಳು, ಇದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರಬೇಕಾದ್ರೆ ಸುಖದಲ್ಲಲ್ಲ, ದುಃಖದಿಂದ ಮಾತ್ರ ಸಾಧ್ಯ ಅದು. ಅದಕ್ಕೆ ಅದನ್ನು ನಾವು ಈ ರೀತಿಯಲ್ಲಿ ಗಮನಿಸೋಣ ಅಂತ ನಮ್ಮನ್ನ ಎಚ್ಚರಿಸಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಸಮಯ ಸರಿಯಾಗಿ 9 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಕೆಳಗುರೆ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತದ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮೆನೋಪಾಸ್ ಋತುಬಂಧ, ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾ ಭವ್ಯ ಹೆಚ್ವಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ.

ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತು ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಂದು ರಾತ್ರಿ 9:30 ನಾಟಕ, 8:00 ಮೂಲಕಥೆ ತ್ರಿವೇಣಿ, ಬಾನುಲಿ ರೂಪಾಂತರ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ. ಇಂದು ರಾತ್ರಿ 10:00 ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ.

ಈಗ ಕೇಳಿ ಗೀತ ಫಲವ ಕಾರ್ಯಕ್ರಮದಲ್ಲಿ ಒಂದು ಚಿತ್ರಗೀತೆ, ಕೇರ್ ಆಫ್ ಫುಟ್ಪಾತ್ ಚಿತ್ರದ ಗೀತೆಯನ್ನು ಕೇಳೋಣ. ಸಂತೋಷ್ ವೆಂಕಿ ಅವರ ಸ್ವರದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿವೇಕ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಗೀತ ಪಲ್ಲವದಲ್ಲಿ ಒಂದು ಚಿತ್ರಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಸಮಯ 9:10 ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.

ಕೇಳುಗರೆ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಸೊಗಸಾದ ಹಾಡುಗಳನ್ನು ಕೇಳ್ತಾ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹಾಡುಗಳನ್ನು ಇಂಪಾಗಿ ಕೇಳ್ತಾ ಸಾಗೋಣ. ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೇಳುಗರೆ.

ಕೇಳಿದ್ರೆ ಇವತ್ತಿನ ಮಾಹಿತಿ ವಿಶ್ವ ದೃಷ್ಟಿ ದಿನ ಈ ಕುರಿತಾಗಿ ಒಂದಷ್ಟು ಮಾಹಿತಿನ ಹಂಚಿಕೊಳ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕಣ್ಣುಗಳು ನಮ್ಮ ದೇಹದ ಅತ್ಯಂತ ಅಮೂಲ್ಯ ಅಂಗಗಳಲ್ಲಿ ಒಂದು. ಸುತ್ತಮುತ್ತಲಿನ ಜಗತ್ತನ್ನು ನೋಡಲು, ಕಲಿಯಲು, ಕೆಲಸ ಮಾಡಲು ಮತ್ತು ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಕೂಡ ದೃಷ್ಟಿ ಬಹಳ ಮುಖ್ಯವಾಗುತ್ತೆ. ದೃಷ್ಟಿಯ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಂದರ್ಭದಲ್ಲಿ ವಿಶ್ವ ದೃಷ್ಟಿ ದಿನದಂತಹ ಜಾಗೃತಿ ಕಾರ್ಯಕ್ರಮಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಣ್ಣಿನ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು, ದೃಷ್ಟಿ ಸಮಸ್ಯೆಗಳನ್ನು ಆರಂಭದಲ್ಲೇ ಗುರುತಿಸುವುದು ಮತ್ತು ಅಗತ್ಯವಿದ್ದಾಗ ಸೂಕ್ತ ವೈದ್ಯಕೀಯ ನೆರವು ಪಡೆಯುವಂತೆ ಪ್ರೋತ್ಸಾಹಿಸುವುದು ಕೂಡ ಇದರ ಪ್ರಮುಖ ಉದ್ದೇಶವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಹಾಡಿನ ನಂತರ. ಕೇಳಿ ಈಗ ಕೆಂಪೇಗೌಡ ಚಿತ್ರದ ಗೀತೆ ನರೇಶ್

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಸೋನು ನಿಗಮ್ ಅವರ ಸ್ವರದಲ್ಲಿ ಲೈಫು ಇಷ್ಟೇನೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ.

ಕೆಳಗರೆ, ಕಣ್ಣುಗಳ ಆರೋಗ್ಯಕ್ಕಾಗಿ ಕೆಲವು ಸರಳ ಕ್ರಮಗಳನ್ನು ಪಾಲಿಸಬೇಕಾಗತ್ತೆ. ಸಮತೋಲನ ಆಹಾರವನ್ನು ಸೇವಿಸೋದು, ಓದುವಾಗ ಸಾಕಷ್ಟು ಬೆಳಕು ಇರುವಂತೆ ನೋಡಿಕೊಳ್ಳೋದು, ಡಿಜಿಟಲ್ ಪರದೆಗಳನ್ನು ಬಳಸುವಾಗ ನಿಯಮಿತ ವಿರಾಮವನ್ನು ತೆಗೆದುಕೊಳ್ಳೋದು ಮುಖ್ಯವಾಗುತ್ತೆ, ಮತ್ತು ಕಣ್ಣುಗಳಿಗೆ ತೊಂದರೆ ಕಂಡು ಬಂದರೆ ಸ್ವಯಂ ಚಿಕಿತ್ಸೆ ಮಾಡದೆ ಕಣ್ಣಿನ ತಜ್ಞರನ್ನು ಸಂಪರ್ಕಿಸೋದು ಕೂಡ ಉತ್ತಮವಾಗಿರುತ್ತೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
1: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
0: ದೇಹದಾನ ಜೀವದಾನಕ್ಕೆ ಸಮಾನ.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಸಮಯ ಆಗಿದೆ 10:05. ನೀವು ಕೇಳ್ತಾ ಇರೋದು ಗಾನಗಂಗೆ ಕಾರ್ಯಕ್ರಮ. ಇನ್ನು ವಿಶ್ವ ದೃಷ್ಟಿ ದಿನದ ಕುರಿತಾಗಿ ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆಗಳನ್ನು ಆರಂಭದಲ್ಲೇ ಗುರುತಿಸೋದು ಕೂಡ ಬಹಳ ಮುಖ್ಯವಾಗುತ್ತೆ. ಶಾಲೆಯಲ್ಲಿ ಬೋರ್ಡ್ ಸ್ಪಷ್ಟವಾಗಿ ಕಾಣ್ತಾ ಇರೋದು, ಪುಸ್ತಕವನ್ನು ತುಂಬ ಹತ್ತಿರ ಹಿಡಿದು ಓದೋದು ಅಥವಾ ಪದೇ ಪದೇ ಕಣ್ಣು ಮಿಟುಕಿಸುವಂತಹ ಲಕ್ಷಣಗಳು ಕಂಡುಬಂದರೆ ಪೋಷಕರು ಗಮನವನ್ನು ಹರಿಸಬೇಕಾಗತ್ತೆ. ಕಣ್ಣುಗಳ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ದೃಷ್ಟಿ ಚೆನ್ನಾಗಿದ್ದರೆ ಜೀವನದ ಪ್ರತಿಯೊಂದು ಬಣ್ಣವೂ ಕೂಡ ಬಹಳ ಸುಂದರವಾಗಿ ಕಾಣುತ್ತೆ. ನಮ್ಮ ಕಣ್ಣುಗಳನ್ನು ಕಾಪಾಡೋಣ, ದೃಷ್ಟಿಯ ಮಹತ್ವದ ಬಗ್ಗೆ ಅರಿವನ್ನು ಪ್ರತಿಯೊಬ್ಬರಿಗೂ ಸಹ ಮೂಡಿಸೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಮೊದಲ ಸಲ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಕೆಳಗರೆ, ದೃಷ್ಟಿ ಎಂದರೆ ಕೇವಲ ಕಣ್ಣಿನಿಂದ ನೋಡುವ ಸಾಮರ್ಥ್ಯ ಅಲ್ಲ. ನಮ್ಮ ಸುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು, ಚಲನವಲನಗಳನ್ನು ಗುರುತಿಸಲು ಮತ್ತು ಸ್ವತಂತ್ರವಾಗಿ ಬದುಕಲು ದೃಷ್ಟಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೃಷ್ಟಿ ಸಮಸ್ಯೆಗಳಿಗೆ ಹಲವು ಕಾರಣಗಳಿರಬಹುದು. ಆದರೆ ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಬದಲಾವಣೆಗಳು ಕಣ್ಣಿನ ಕೆಲವು ಕಾಯಿಲೆಗಳು, ಗಾಯಗಳು ಹಾಗೂ ಕೆಲವು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ದೃಷ್ಟಿಯ ಮೇಲೆ ಪರಿಣಾಮವನ್ನು ಬೀರಬಹುದು. ಆದ್ದರಿಂದ ಕಣ್ಣಿನಲ್ಲಿ ಯಾವುದೇ ಅಸಹಜ ಬದಲಾವಣೆ ಕಂಡುಬಂದರೆ ನಿರ್ಲಕ್ಷ್ಯ ಮಾಡದೆ ತಜ್ಞರ ಸಲಹೆಯನ್ನು ಪಡೆಯುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಜಯತೀರ್ಥ ಅವರ ಸಾಹಿತ್ಯಕ್ಕೆ ದೇವ ಅವರು ಸಂಗೀತ ನೀಡಿರುವಂತಹ ಒಲವೆ ಮಂದಾರ ಚಿತ್ರದ ಗೀತೆ ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಹಾಗೂ ಶ್ರೇಯಾ ಘೋಷಾಲ್.

0: ನಿಮ್ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಇದುವರೆಗೂ ರಾಜೇಶ್ ಕೃಷ್ಣನ್ ಹಾಡಿದಂತಹ ಮುರಳಿ ಮೇಡ್ಸ್ ಮೀರ ಚಿತ್ರದ ಗೀತೆಯನ್ನು ಆಲಿಸಿದ್ರೆ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಅಭಿಮಾನ್ ರಾಯ್ ಅವರ ಸಂಗೀತವಿತ್ತು.

ಕೇಳುಗ್ರೆ, ಕಣ್ಣಿನ ಪರೀಕ್ಷೆ ದೃಷ್ಟಿ ಸಮಸ್ಯೆಗಳನ್ನು ಮಾತ್ರ ಗುರುತಿಸೋದಲ್ಲ. ಕೆಲವು ಸಂದರ್ಭಗಳಲ್ಲಿ ಕಣ್ಣಿನ ಮೂಲಕ ಇತರ ಆರೋಗ್ಯ ಸಮಸ್ಯೆಗಳ ಸುಳಿವುಗಳನ್ನು ಸಹ ವೈದ್ಯರು ಗಮನಿಸಬಹುದು. ವಿಶೇಷವಾಗಿ ವಯಸ್ಸಾದವರು ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳುವುದು ಉಪಯುಕ್ತವಾಗಿರುತ್ತೆ. ಇನ್ನು ದೃಷ್ಟಿ ಕಳೆದುಕೊಳ್ಳುವ ಅಪಾಯವನ್ನು ಕಡಿಮೆ ಮಾಡಲು ಕಣ್ಣಿನ ಸುರಕ್ಷತೆಯೂ ಮುಖ್ಯ. ಕೆಲಸದ ಸ್ಥಳದಲ್ಲಿ ಅಥವಾ ಕ್ರೀಡಾ ಚಟುವಟಿಕೆಗಳಲ್ಲಿ ಕಣ್ಣಿಗೆ ಗಾಯವಾಗುವ ಸಾಧ್ಯತೆ ಇದ್ದರೆ ಸೂಕ್ತ ರಕ್ಷಣಾ ಸಾಧನಗಳನ್ನು ಬಳಸಬೇಕಾಗುತ್ತೆ. ರಾಸಾಯನಿಕ ವಸ್ತುಗಳು ಕಣ್ಣಿಗೆ ತಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗಾಗಿ ಕಣ್ಣನ್ನು ನೋಡಿಕೊಳ್ಳುವ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣವೂ ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳುವ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಅನುರಾಧ ಭಟ್ ಹಾಗೂ ಸಂತೋಷ್ ಹಾಡಿರುವಂತಹ ಪಾಗಲ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿ. ಗೌಸ್ಪೀರ್ ಅವರ ಗೀತ ರಚನೆಗೆ ವಿ ಮನೋಹರ್ ಅವರ ಸಂಗೀತವಿದೆ.

ಕೆಳಗರೆ ವಿಶ್ವ ದೃಷ್ಟಿ ದಿನದ ಕುರಿತಾಗಿ ಮಾತನಾಡ್ತಾ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ದೃಷ್ಟಿ ಸಮಸ್ಯೆ ಹೊಂದಿರುವವರನ್ನು ಸಮಾಜದಿಂದ ದೂರವಿಡದೆ ಅವರಿಗೆ ಅಗತ್ಯವಾದ ಶಿಕ್ಷಣ, ತಂತ್ರಜ್ಞಾನ, ಸಂಚಾರ ಮತ್ತು ಸಾರ್ವಜನಿಕ ಸೌಲಭ್ಯಗಳಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇನ್ನು ದೃಷ್ಟಿ ಸಮಸ್ಯೆ ಇರುವ ವ್ಯಕ್ತಿಗೆ ಸಹಾಯ ಮಾಡುವಾಗ ಅವರ ಅನುಮತಿ ಪಡೆದು ಸಹಾಯ ಮಾಡುವುದು ಮತ್ತು ಅವರ ಸ್ವಾಭಿಮಾನವನ್ನು ಗೌರವಿಸುವುದು ಕೂಡ ಅತ್ಯಂತ ಮುಖ್ಯ ಸಂಗತಿಯಾಗಿದೆ.

ಶಾನ್ ಹಾಗೂ ರೀಟಾ ಹಾಡಿರುವಂತಹ ಪ್ರಿನ್ಸ್ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳುಗ್ರೇ, ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ವಿಶ್ವ ದೃಷ್ಟಿ ದಿನದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಕಣ್ಣಿನ ಆರೋಗ್ಯದ ಕಾಳಜಿ ಇಂದು ಉತ್ತಮ ದೃಷ್ಟಿಯ ಭರವಸೆಯ ನಾಳೆಯನ್ನು ತಂದುಕೊಡುತ್ತೆ. ವಿಶ್ವ ದೃಷ್ಟಿ ದಿನದ ಸಂದೇಶ ಒಂದೇ, ದೃಷ್ಟಿಯ ಮಹತ್ವವನ್ನು ಅರಿಯೋಣ, ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತರಾಗೋಣ, ಮತ್ತು ದೃಷ್ಟಿ ಸಮಸ್ಯೆ ಹೊಂದಿರುವವರಿಗೂ ಸಮಾನ ಅವಕಾಶಗಳಿರುವಂತಹ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳಿ, ಜೋಪಾನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.

ಸುನಹರೆ ಪಲ್. ಇಂದಿನ ಸುನಹರೆ ಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿರುವಂತಹ ಹಮ್ ಕಿಸಿ ಸೇ ಕಮ್ ನಹೀಂ ಚಿತ್ರದ ಗೀತೆ. ಹಸ್ರತ್ ಜೈಪುರಿಯವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಇದುವರೆಗೂ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿದಂತಹ ಇಜ್ಜತ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿರ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿತ್ತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಕಿಶೋರ್ ಕುಮಾರ್ ಹಾಡಿರುವಂತಹ ಆರಾಧನಾ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಗೀತರಚನೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಇದುವರೆಗೂ ರವೀಂದ್ರ ಜೈನ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದಂತಹ ಚಿಚ್ಚೋರು ಚಿತ್ರದ ಗೀತೆಯನ್ನು ಇದುವರೆಗೂ ಆಲಿಸಿದ್ರಿ ಕೆ ಜೆ ಜೇಸುದಾಸ್ ಅವರ ಸ್ವರದಲ್ಲಿ.

ಏನು ಮುಂದೆ ಕೇಳಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವಂತಹ ಸಾಗರ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್.

ಇದುವರೆಗೂ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿದಂತಹ ಜವೆಲ್ ಥೀಫ್ ಚಿತ್ರದ ಗೀತೆನ ಇದುವರೆಗೂ ಕೇಳಿದ್ರಿ. ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತವಿತ್ತು.

ಸಮಯ ಆಗಿದೆ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.

ಇಂದಿನ ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಮಾಲತಿ ಮಾಧವ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಇದುವರೆಗೂ ಪಿ ಸುಶೀಲಾ ಹಾಡಿದ್ದಂತಹ ಧೂಮಕೇತು ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು.

ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಹಾಗೂ ಎಲ್ಆರ್ ಈಶ್ವರಿ ಹಾಡಿರುವಂತಹ ಗಂಡೊಂದು ಹೆಣ್ಣಾರು ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಕೆಳಗರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕೇಳ್ತಾ ಇದ್ರಾ. ಇದುವರೆಗೂ ಮೂಡಿಬಂದಂತಹ ಗೀತೆಗಳು ಪೀಠಪುರಂ ನಾಗೇಶ್ವರ ರಾವ್ ಹಾಡಿದಂತಹ ಗಾಳಿಗೋಪುರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿವಿ ಅಯ್ಯರ್ ಅವರ ಸಾಹಿತ್ಯ ಕೆಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಅದಾದ ನಂತರ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನು ಆಲಿಸಿದ್ರಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಅವರ ಸ್ವರಗಳಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ವಾಣಿ ಜೈರಾಮ್ ಹಾಡಿರುವಂತಹ ವೀರ ಸಿಂಧೂರ ಲಕ್ಷ್ಮಣ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಶ್ರೀ ಎಡಿಯೂರು ಸಿದ್ದಲಿಂಗೇಶ್ವರ ಮಹಾತ್ಮೆ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ.

ಮಹಿಷಾಸುರ ಮರ್ದಿನಿ ಮಹಾಮಂತ್ರ ಸಮಾಯು

ಲೀಲಾ ಹಾಡಿದ್ದಂತಹ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆಯನ್ನು ಇದುವರೆಗೂ ಆಲಿಸಿದ್ರಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಸಮಯ ಸರಿಯಾಗಿ 11:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಡಿರುವಂತಹ ಶ್ರುತಿ ಸೇರಿದಾಗ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಇದುವರೆಗೂ ಚಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಂತಹ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದ್ದಂತಹ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಮೂಡಿಬಂದಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ.

ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇರುವಂತಹ ಶಿವಕೊಟ್ಟ ಸೌಭಾಗ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ರಾಮಕೃಷ್ಣ.

ಈಗ ಕೇಳಿ ರಾಜ ಹಾಗೂ ಜಿಕ್ಕಿ ಹಾಡಿರುವಂತಹ ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಎಪಿ ಕೋಮಲ, ಕಮಲ ಹಾಗೂ ಸಂಗಡಿಗರ ಕಂಠದಲ್ಲಿ ಸತಿ ಶಕ್ತಿ ಚಿತ್ರದಿಂದ ಇದ ಗೀತೆಯನ್ನು ಆಲಿಸಿದ್ರಿ.

ಸಾಕು ಮಗಳು ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಗೀತ ರಚನೆಯದು, ಸಂಗೀತ ಟಿ ಜಿ ಲಿಂಗಪ್ಪ.

ಬಿ ಸುಶೀಲ ಅವರ ಸ್ವರದಲ್ಲಿ ರತ್ನಗಿರಿ ರಹಸ್ಯ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಗೀತ ರಚನೆ ಇದು. ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ರಾಜ ನನ್ನ ರಾಜ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಟಿ ಜಿ ಲಿಂಗಪ್ಪ.

0: 7 in a pocket.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಇಂಡಿಯನ್ ಏರ್ಫೋರ್ಸ್ನ 94ನೇ ದಿನಾಚರಣೆ. 2026ರ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಸೇನೆ 6ನೇ ಸ್ಥಾನದಲ್ಲಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮೇರು ಸಾಹಿತಿ ಹಾಗೂ ಪತ್ರಕರ್ತ ಪದ್ಮಭೂಷಣ ಡಾ ಡಿವಿ ಗುಂಡಪ್ಪ ಅವರ ಪುಣ್ಯತಿಥಿ ಹಿನ್ನೆಲೆ ನಾಡಿನ ವಿವಿಧೆಡೆ ಶ್ರದ್ಧಾಸುಮನ ಅರ್ಪಿಸಲಾಯಿತು. ಧೈರ್ಯ, ತ್ಯಾಗ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ರೂಪ ಗುರು ಗೋವಿಂದ್ ಸಿಂಗ್ ಜಿ ಅವರ ಸ್ಮರಣಾ ದಿನದ ಅಂಗವಾಗಿ ಧಾರವಾಡದ ಗುರುದ್ವಾರ ಸೇರಿದಂತೆ ವಿವಿಧೆಡೆ ಪ್ರಾರ್ಥನಾ ಸಭೆಗಳನ್ನು ಶ್ರದ್ಧಾಳುಗಳು ಕೈಗೊಂಡರು. ಸದಾ ಕೆಲಸದಲ್ಲಿ ತೊಡಗಿರುವ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನ ಆಚರಿಸಲಾಗುತ್ತಿದೆ. ಕಣ್ಣಿನ ಆರೋಗ್ಯದ ಕುರಿತು ನೇತ್ರದಾನದ ಬಗ್ಗೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿನಂದು ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ವಿಕಸಿತ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಗೆ ವಿ ವಿಲ್ ಡೂ ಇಟ್, ನಾವು ಸಾಧಿಸಿ ತೋರಿಸುತ್ತೇವೆ ಎಂಬ ಹೊಸ ಘೋಷವಾಕ್ಯದೊಂದಿಗೆ 5 ಮಹತ್ವದ ಸಂಕಲ್ಪಗಳನ್ನು ಘೋಷಿಸಿ ಜೊತೆಯಾಗಿ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ಕರೆ ನೀಡಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನದ ಭಾಗವಾಗಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ದಾಳುಗಳ ಕನಸು ನನಸಾಗಿದೆ. 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡದ ರವಿ ರಾಮಚಂದ್ರ ಎಲಿಗಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
2: 1992ರೊಳಗೆ ರಾಮ ಜನ್ಮಭೂಮಿಯಲ್ಲಿರುವಂತ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಂತ ಕಾರ್ ಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ವಾರ ಮೊದಲೇ ಹೋಗಿ ಆ ಕಾರ್ ಸೇವೆಯ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೆ. ಸುಮಾರು 5 ಲಕ್ಷ ಕಾರ್ ಸೇವಕರು ಸ್ವತಃ ಕೈಯಿಂದ ಅದನ್ನು ಕೆಡವಿ ನೆಲಸಮ ಮಾಡಿ ಅಲ್ಲಿ ಬಿದ್ದಿರುವಂತ ಮಣ್ಣನ್ನು ತೆಗೆದುಹಾಕಿ ರಾಮಲಾಲನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಬಂದಂತ ವಿಷಯ ಇವತ್ತು ಇತಿಹಾಸ. ನೀವು ನೆಲಸಮ ಮಾಡಿ ಬಂದ್ರಿ, ಅದನ್ನ ಗುಡಿ ಕಟ್ಟವ್ರು ಯಾರು ಅಂತೇಳಿ ನಮ್ಮ ಆಯುಷ್ಯದೊಳಗೆ ನಾವು ಅದನ್ನ ಕಟ್ಟಡವನ್ನ ನೆಲಸಮ ಮಾಡಿ ಸ್ವಚ್ಛಗೊಳಿಸಿದ್ದೇವೆ, ಮುಂದಿನ ಪೀಳಿಗೆಯವರು ಅಲ್ಲಿ ದೇವಸ್ಥಾನವನ್ನು ಕಟ್ತಾರೆ ಅಂತೇಳಿ. ಆದರೆ ದೈವಿಚ್ಛನೆ ಬೇರೆ ಇತ್ತು. ಪ್ರಧಾನಮಂತ್ರಿಯಾಗಿ ಮಾನ್ಯ ಶ್ರೀ ಮೋದಿಜಿ ಅವರು ಅಧಿಕಾರಕ್ಕೆ ಬಂದರು, ಸುಪ್ರೀಂ ಕೋರ್ಟ್ನಿಂದ ಆಜ್ಞೆ ಪ್ರಕಾರ ದೇವಸ್ಥಾನವನ್ನ ಕಟ್ಟಿದೀವಿ. ರೈಲ್ವೆ ಮುಖಾಂತರ ಸಂಪೂರ್ಣವಾಗಿ ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಕಲ್ಲುಗಳು ಏನು ಅಯೋಧ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣಕ್ಕೆ ಬಹಳ ಸುಲಭವಾದಂತಹ ಕೆಲಸ ಆಯಿತು.
1: ವಿಶ್ವ ಅಂಚೆ ದಿನದ ಅಂಗವಾಗಿ ನಾಳೆಯಿಂದ 1 ವಾರ ಕಾಲ ಅಂಚೆ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಯೋಜಿಸಲಿದೆ. 12ನೇ ತಾರೀಕು ಅಂಚೆ ಚೀಟಿ ಸಂಗ್ರಹಣಾ ದಿನ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲು ವ್ಯಾಪಕ ಸಿದ್ದತೆ ಕೈಗೊಂಡಿದೆ ಎಂದು ಅಂಚೆ ಇಲಾಖೆಯ ರಾಜ್ಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಏಳಿಗೆಗೆ ಶ್ರಮಿಸುವಂತೆ ದಾವಣಗೆರೆ ವಿಶ್ವವಿದ್ಯಾಲಯದ ಜಿಆರ್ ಹಳ್ಳಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷಾಧಿಕಾರಿ ಡಾ ರಾಜೇಂದ್ರ ಪ್ರಸಾದ್ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜ್ಞಾನಗಂಗೋತ್ರಿ ಕೇಂದ್ರದಲ್ಲಿ ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಮುಕ್ತಿ ಪ್ರತಿಜ್ಞಾ ಮಹಾ ಅಭಿಯಾನದಲ್ಲಿ ಅವರು ಮಾತನಾಡಿದರು.

ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಶ್ಮಿ ಪಾಲ್ಗೊಂಡಿದ್ದರು. ಬಹುಭಾಷಾ ನಟ ನಾಮ್ ಫೌಂಡೇಶನ್ ಸಂಸ್ಥಾಪಕ ನಾನಾ ಪಾಟೇಕರ್ ಎಂದೇ ಖ್ಯಾತರಾದ ವಿಶ್ವನಾಥ್ ಪಾಟೇಕರ್ ಇಂದು ಬೆಳಗಿನ ಜಾವ ಗೋವಾ ನಿವಾಸದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ನಾನಾ ಪದ್ಮಶ್ರೀ ಪುರಸ್ಕೃತರು. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಪಾನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಏಷ್ಯಾ ಕ್ರೀಡಾಕೂಟದ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದ ಮೈಸೂರಿನ ಗಾಲ್ಫರ್ ಪ್ರಣವಿ ಅರಸ್ ಅವರು ಮೈಸೂರಿಗೆ ಆಗಮಿಸಿದ ಹಿನ್ನೆಲೆ ಭವ್ಯ ಸ್ವಾಗತ ದೊರೆಯಿತು. ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ ರಾಜ್ಯಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 18 ವರ್ಷದೊಳಗಿನ ಬಾಲಕಿಯರ 400 ಮೀಟರ್ ಓಟದಲ್ಲಿ 55 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕೂಟ ದಾಖಲೆ ನಿರ್ಮಿಸಿದರು. ಈವರೆಗೆ ಒಟ್ಟು 8 ಕೂಟ ದಾಖಲೆಗಳು ನಿರ್ಮಾಣವಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.

ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ

ಭಾಗವಹಿಸಿದವರು ತನುಶ್ರೀ ಟಿ ರಾವ್, ಸ್ವಾತಿ ಅರುಣ್ ಕುಮಾರ್, ಸವಿತಾ ಗುರುಪ್ರಸಾದ್, ಗೀತಾ ಸಂಪತ್ ಕುಮಾರ್, ಮಮತಾ ಎಸ್, ಆರತಿ ಬಿಎಸ್ ಹಾಗೂ ಚೈತ್ರ ಗುರುಪ್ರಸಾದ್. ಇದಾಗಿತ್ತು ಇವತ್ತಿನ ವನಿತಾ ವಿಹಾರ. ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ನೂತನ ಶಿಕ್ಷಣ ನೀತಿ 2020. ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಡ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
4: ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದು ಮಧ್ಯಾಹ್ನ 1:40. ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ
5: 10+2 (10+2) ಅಂತ ಇತ್ತು, ಅದನ್ನ ಇವರು 5+3+3+4 ಈ ಒಂದು ಕಾನ್ಸೆಪ್ಟ್ ನಲ್ಲಿ ಒಂದು ಬಾಲ್ಯ ಬದಲಾವಣೆ, ಸಮಗ್ರ ವಿದ್ಯಾ ವಿಕಾಸಣೆ, ಬಾಲ್ಯ ಪೂರ್ವ ಶಿಕ್ಷಣ, ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ವಯಸ್ಕರ ಶಿಕ್ಷಣ ಹಾಗೂ ಶಿಕ್ಷಕರ ಶಿಕ್ಷಣ ಸೇರಿದಂತೆ ಶಿಕ್ಷಣದ ವಿವಿಧ ಹಂತಗಳಿಗೆ ಈ ನ್ಯೂ ಎಜುಕೇಷನ್ ಪಾಲಿಸಿಯನ್ನು 2020 July 19 ಕೇಂದ್ರ ಸಂಪುಟವು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸ್ವೀಕರಣ ಮಾಡಲಾಯಿತು.
4: ಕೇಳಿ ಕಾರ್ಯಕ್ರಮ ಇಂದು ಮಧ್ಯಾಹ್ನ 1:40. ಜನ್ ಸೇವಾ ಸೆ ದೇಶ ಸೇವಾ ಸರಣಿ ಕಾರ್ಯಕ್ರಮವನ್ನ
6: ಶುರು ಮಾಡೋಣ. ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಕಥಾ ನಾಟಕ 8 ಪ್ರಸಾರವಾಗ್ತಾ ಇದೆ. ಮೂಲ ಕಥೆ ತ್ರಿವೇಣಿ, ಬಾನುಲಿಗೆ ರೂಪಾಂತರ ಮಾಡಿದ್ದಾರೆ HS ಪಾರ್ವತಿ. ನಿರ್ದೇಶನ ಉದಯಾದ್ರಿ. ಈ ಕಥಾನಾಟಕದ ಒಂದು ತುಣುಕು ಇದೀಗ.
2: ಏನಮ್ಮ, ಏನಾಯ್ತಮ್ಮ, ಯಾಕೆ ಹೆದರ್ಕೊಂಡಿಯಮ್ಮ? ಎಲ್ಲಿ, ಸ್ವಲ್ಪ ತಂದು ಕೊಡಿ ಮಗು, ಸ್ವಲ್ಪ ನೀರು ಕುಡಿಯಮ್ಮ. ಹಾಗೆ ಹಾಗೆ ಎಷ್ಟು ಕೂತ್ಕೋ, ಒಳಗಡೆ ಹೋಗಿ ರೆಸ್ಟ್ ತಗೊಳಮ್ಮ. ಹೇಮ, ನೀನು ಅಕ್ಕನ ಜೊತೆ ಹೋಗಮ್ಮ.
3: ಗಂಗಾದ್ದ, ಈಗ ಒಂದೆರಡು ತಿಂಗಳಿಂದ ಪ್ರತಿದಿನ ಹೀಗೆ ಕಣಯ್ಯ. ರಾತ್ರಿ 8 ಹೊಡೆಯೋಕ್ಕಿಲ್ಲ, ರೋಹಿಣಿ ಕೂಕ್ಕೊಂಡು ಬಿದ್ದು ಬಿಡ್ತಾಳೆ. ಡಾಕ್ಟರ್ ತೋರಿಸಿದ್ಯಾ?
4: ಡಾಕ್ಟ್ರು, ಯಂತ್ರ ಮಂತ್ರ ಎಲ್ಲ ಆಯಿತು.
2: ಯಂತ್ರ ಮಂತ್ರ ಯಾವುದ್ರಿಂದ ಪ್ರಯೋಜನ ಆಗಲಿಲ್ಲ.
3: ಇಲ್ಲ ಕಣಯ್ಯ, ಈಗ ನನಗೂ ಜಾನಕಿಗೂ ಇದೇ ಒಂದು ದೊಡ್ಡ ಕೊರಗಾಗಿಬಿಟ್ಟಿದೆ.
2: ಪ್ರತಿದಿನ ರಾತ್ರಿ 8
4: ಹೌದು
2: ಗಂಟೆ ಹೊಡಿಯೋದನ್ನು ಕೇಳಿದರೆ ಹಾಗಾಗುತ್ತೆ ಅನಿಸಿದ್ರೆ ದೊಡ್ಡ ಗಡಿಯಾರ ತೆಗೆದು ಬಿಡಿ.
4: ಹಾಗೂ ಮಾಡಿದ್ದಾಯ್ತು, ಒಂದೆರಡು ದಿನ ಸರಿಯಾಗಿದ್ಲು. ಪರವಾಗಿಲ್ಲ, ವಾಸಿ ಆಯಿತು ಅಂದ್ಕೊಳ್ಳೋ ಹೊತ್ತಿಗೆ ಮಾರನೇ ದಿನ ಅದೇ ಹೊತ್ತಿಗೆ ಹೀಗೆ ಹೆದರ್ಕೊಂಡಿರ್ಬೇಕು.
1: ಕಥಾ ನಾಟಕ 8 ಇಂದು ರಾತ್ರಿ 9:30. ತ್ರಿವೇಣಿಯವರ ಮೂಲ ಕಥೆಯನ್ನ ಬಾನುಲಿಗೆ ರೂಪಾಂತರ ಮಾಡಿದ್ದಾರೆ HS ಪಾರ್ವತಿ. ನಿರ್ದೇಶನ ಉದಯಾದ್ರಿ. ಗಮನಿಸಿ, 8 ಕಥಾ ನಾಟಕ ಇಂದು ರಾತ್ರಿ 9:30.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೆನೋಪಾಸ್, ಋತುಬಂಧ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಭವ್ಯ ಎಚ್ ಯು ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ.
2: ಕೇಳುಗರೇ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮಹಿಳೆಯರು ತಮ್ಮ ಜೀವಮಾನದಲ್ಲಿ ಬಾಲ್ಯ, ಯೌವನ, ಮಾತೃತ್ವ ಹೀಗೆ ಹಲವು ಹಂತಗಳನ್ನ ಸಾಗಿಸುತ್ತಾ ಅದರೊಟ್ಟಿಗೆ ಅನೇಕ ದೈಹಿಕ ಹಾಗೂ ಮಾನಸಿಕ ರೂಪಾಂತರಗಳಿಗೆ ಒಳಗಾಗ್ತಾರೆ. ಇಂತಹ ನೈಸರ್ಗಿಕ ಹಂತಗಳಲ್ಲಿ ಅತ್ಯಂತ ಪ್ರಮುಖವಾದ ಹಂತ ಆದರೂ ಕೂಡ ಇಂದಿಗೂ ಸಮಾಜದಲ್ಲಿ ಮುಕ್ತವಾಗಿ ಚರ್ಚೆಯಾಗದ ಒಂದು ವಿಷಯ ಅಂತಂದ್ರೆ ಅದು ಋತುಬಂಧ, ಅಥವಾ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಮೆನೋಪಾಸ್ ಅನ್ನುವಂಥದ್ದು. ಇದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಆಳವಾಗಿ ಚರ್ಚಿಸಲಿದ್ದೀವಿ. ಇದರ ಬಗ್ಗೆ ಮಾತನಾಡಲು ನನ್ನೊಂದಿಗೆ ಇವತ್ತು ಡಾಕ್ಟರ್ ಭವ್ಯ ಹೆಚ್ಚು ಅವರಿದ್ದಾರೆ. ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಹಾಗೆಯೇ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಭವ್ಯ ಅವರೇ.
3: ನಮಸ್ಕಾರ.
2: ನಿಮಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಪ್ರತಿ ಮಹಿಳೆಯ ಬದುಕಿನ ಒಂದು ಪ್ರಮುಖ ಹಂತವಾದ ಈ ಋತುಬಂಧ ಅಥವಾ ಮೆನೋಪಾಸ್ ಅಂದ್ರೇನು, ಇದು ಯಾವ ವಯಸ್ಸಿನಲ್ಲಿ ಅವರಲ್ಲಿ ಕಾಣುತ್ತೆ, ಇದರ ಬಗ್ಗೆ ಹೆಚ್ಚು ಮಾಹಿತಿ ನೀಡ್ತೀರಾ?
3: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೆನೋಪಾಸ್ ಅನ್ನೋದು ಮಧ್ಯಮ ವಯಸ್ಸು ದಾಟಿದ ಬಳಿಕ ಮಹಿಳೆಯರಲ್ಲಿ ಕಂಡು ಬರುವಂತಹ ಒಂದು ಮುಟ್ಟು ನಿಲ್ಲುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಇದು ಮಹಿಳೆಯರ ಒಂದು ಜೀವನದ ಒಂದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ 45-55 ವಯಸ್ಸಿನಲ್ಲಿರುವ ಮಹಿಳೆಯರಲ್ಲಿ ಈ ಋತುಬಂಧದ ಲಕ್ಷಣಗಳು ಕಂಡುಬರುತ್ತೆ. 12 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಮುಟ್ಟು ಬಾರದಿದ್ದಾಗ ಅದನ್ನು ನಾವು ಮೆನೋಪಾಸ್ ಅಂತ ಹೇಳಿ ಕರಿತೇವೆ. ಸೊ ಹೆಚ್ಚಿನ ಮಹಿಳೆಯರು ತಮ್ಮ ಜೀವನದ ಒಂದು 40%-ರಷ್ಟು ಭಾಗನ ಈ ಮೆನೋಪಾಸ್ ಹಂತದ ವರ್ಷಗಳಲ್ಲೇ ಕಳೀತಾರೆ. ಈ ಮೆನೋಪಾಸ್ ಅನ್ನೋದು ಸಡನ್ ಆಗಿ ಆಗೋದಂಥದ್ದಲ್ಲ, ಇದೊಂದು ಗ್ರಾಜುವಲ್ ಪ್ರೋಸೆಸ್. ಸೊ ಇದು 3 ಹಂತಗಳಲ್ಲಿ ಸಂಭವಿಸುತ್ತದೆ. ಸೊ ಪೆರಿಮೆನೋಪಾಸ್ ಅಥವಾ ಪ್ರೀಮೆನೋಪಾಸ್ ಅಂತ ಹೇಳ್ತೇವೆ, ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್. ಸೊ ಪೆರಿಮೆನೋಪಾಸ್ ಅಂತ ಅಂದ್ರೆ ಈ ಋತುಬಂಧದ ಮುಂಚೆ ಉಂಟಾಗುವಂತಹ ಬದಲಾವಣೆಗಳು. ಈ ಬದಲಾವಣೆಗಳು ಹಲವಾರು ವರ್ಷಗಳ ಮುಂಚೆಯೇ ಪ್ರಾರಂಭವಾಗುತ್ತೆ. ಮುಟ್ಟು ನಿಲ್ಲುವ ಮುಂಚೆ ಕಂಡು ಬರುವಂತಹ ಲಕ್ಷಣಗಳೇನು ಅಂತ ಅಂದ್ರೆ, ಮುಟ್ಟಿನಲ್ಲಿ ಏರುಪೇರಾಗೋದು, ಸಡನ್ ಆಗಿ ಮುಟ್ಟು ನಿಂತು ಹೋಗೋದಿಲ್ಲ. ಸೊ ಮುಟ್ಟಿನಲ್ಲಿ ಏರುಪೇರು ಅಂತ ಅಂದ್ರೆ, ಕೆಲವರಿಗೆ 15 ದಿನಕ್ಕೊಮ್ಮೆನೆ ಮುಟ್ಟಾಗ್ತಾ ಇರುತ್ತೆ, ಇನ್ನು ಕೆಲವರಿಗೆ 2-3 ತಿಂಗಳು ಗ್ಯಾಪ್ ಅಲ್ಲಿ ಮುಟ್ಟಾಗೋದು, ಮತ್ತೆ ಮುಟ್ಟು ಆದ್ರೂ ಕೂಡ ರಕ್ತಸ್ರಾವ ಹೆಚ್ಚಾಗುವ ಸಾಧ್ಯತೆಗಳು, ಈ ರೀತಿಯಾದಂತಹ ಮುಟ್ಟಿನ ಸಮಸ್ಯೆಗಳು ಶುರುವಾಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಗೋದ್ರಿಂದ ಹಾಟ್ ಫ್ಲಾಷಸ್ ಅಥವಾ ಮೈ ಬಿಸಿ ಆಗೋದು, ಬೆವರು ಜಾಸ್ತಿ ಬರೋದು, ನಿದ್ರೆ ಬರದೇ ಇರೋದು, ಮೂಡ್ ವೇರಿಯೇಷನ್ಸ್ ಆಗೋದು, ಈ ರೀತಿಯಾದ ಸಿಂಪ್ಟಮ್ಸ್ಗಳು ಕೂಡ ಶುರು ಆಗ್ತಾ ಹೋಗುತ್ತೆ. ಯಾವಾಗ 12 ತಿಂಗಳು ಕಂಟಿನ್ಯೂಸ್ ಆಗಿ ಮುಟ್ಟು ಬರದೇ ಇರುತ್ತೋ ಆ ಫೇಸ್ ಅನ್ನ ನಾವು ಮೆನೋಪಾಸ್ ಫೇಸ್ ಅಂತ ಹೇಳಿ ಕರಿತೇವೆ. ಸೊ ಮೆನೋಪಾಸ್ ಆದ ನಂತರದ ಹಂತಗಳನ್ನ ನಾವು ಪೋಸ್ಟ್ ಮೆನೋಪಾಸ್ ಅಂತ ಹೇಳ್ತೇವೆ. ಸೊ ಈ ಪೋಸ್ಟ್ ಮೆನೋಪಾಸ್ ಫೇಸ್ ಅಲ್ಲಿ ಅಂಡಾಶಯ ಏನಿರುತ್ತೋ ಅದರ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರೋದ್ರಿಂದ ರೋಗ ಲಕ್ಷಣಗಳು ಅಥವಾ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೇವೋ ಅದು ಹೆಚ್ಚಾಗಿ ಕಾಣುತ್ತೆ. ಈ ಪೆರಿಮೆನೋಪಾಸಲ್ ಫೇಸ್ ಅಲ್ಲಿ ಏನಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಪೋಸ್ಟ್ ಮೆನೋಪಾಸಲ್ ಫೇಸ್ ಅಲ್ಲಿ ಅವರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣೋದಕ್ಕೆ ಶುರುವಾಗುತ್ತೆ.
2: ಆಯ್ತು ಡಾಕ್ಟರ್, ಈ ಮೆನೋಪಾಸ್ ಯಾಕೆ ಬರುತ್ತೆ ಮಹಿಳೆಯರಿಗೆ?
3: ಮೆನೋಪಾಸ್ ಅನ್ನೋದೇನು ಒಂದು ಕಾಯಿಲೆ ಅಲ್ಲ. ಮೆನೋಪಾಸ್ ಆದ ತಕ್ಷಣ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ ಹೊರತು ಜೀವನನೇ ಮುಗ್ದೋಯ್ತು ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಆಗುತ್ತೆ. ಸೊ ಇದೊಂದು ನ್ಯಾಚುರಲ್ ಫಿನಾಮಿನ ಅಂತ ಹೇಳ್ಬೋದು. ಸೊ ಮೆನೋಪಾಸ್ ಯಾಕೆ ಆಗುತ್ತೆ ಅಂತ ಅಂದ್ರೆ, ಮಹಿಳೆಯರಲ್ಲಿ ಅಂಡಾಶಯದ ಅಂಡಾಣುಗಳ ಪ್ರಮಾಣ ಏನಿರುತ್ತೋ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಮೆನೋಪಾಸ್ ಸ್ಟೇಜ್ಗೆ ಬರೋ ಟೈಮಿಗೆ ಏನಾಗುತ್ತೆ ಅಂತ ಅಂದ್ರೆ, ಅದ್ರ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಅಂಡಾಶಯದಿಂದ ಬರುವಂತಹ ಹಾರ್ಮೋನ್ಸ್, ಎಸ್ಪೆಷಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಏನ್ ಹೇಳ್ತೀವೋ ಅದು ಕೂಡ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಅದು ಅಂಡಾಶಯದ ಕಾರ್ಯ ಕಂಪ್ಲೀಟ್ ಸ್ಟಾಪ್ ಆದಾಗ ಈಸ್ಟ್ರೋಜನ್ ಕೂಡ ಕಡಿಮೆ ಆಗುತ್ತೆ. ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಈ ಗರ್ಭಕೋಶದ ಒಳಪದರ ಏನಿರುತ್ತೋ ಅದು ತುಂಬಾ ಥಿನ್ ಆಗ್ತಾ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮುಟ್ಟು ನಿಂತು ಹೋಗುತ್ತೆ. ಸೊ ಆಗ ನಾವದು ಮೆನೋಪಾಸ್ ಆಯಿತು ಅಂತ ಹೇಳ್ತೇವೆ. ಇದು ಸಹಜವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಬಟ್ ಕೆಲವು ಸಲ ಏನಾಗುತ್ತೆ ಅಂತ ಅಂದ್ರೆ, ನಿರೀಕ್ಷೆಗೆ ಮುಂಚೆಯೇ ಮೆನೋಪಾಸ್ ಆಗುತ್ತೆ ಅಂತ ಅಂದ್ರೆ, ಈಗ ಕೆಲವರಿಗೆ ನಾನು ಹೇಳಿದೆ ಸಾಮಾನ್ಯವಾಗಿ 45-55 ವಯಸ್ಸಿನಲ್ಲಿ ಮುಟ್ಟು ನಿಲ್ಲುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ. 45 ವರ್ಷಕ್ಕಿಂತ ಮುಂಚೆನೆ ಮುಟ್ಟು ನಿಂತೋದ್ರೆ ಅದನ್ನ ನಾವು ಅರ್ಲಿ ಮೆನೋಪಾಸ್ ಅಂತ ಹೇಳ್ತೀವಿ. ಇನ್ನು 40 ವಯಸ್ಸಿನ ಮುಂಚೆಯೇ ಕೆಲವರಿಗೆ ಮುಟ್ಟು ನಿಂತು ಹೋಗ್ಬೋದು, ಅದನ್ನ ನಾವು ಪ್ರಿಮೆಚ್ಯೂರ್ ಮೆನೋಪಾಸ್ ಅಥವಾ ಅಕಾಲಿಕ ಋತುಬಂಧ ಅಂತ ಹೇಳಿ ಕರಿತೇವೆ. ಯಾಕೆ ಮುಂಚೆನೆ ಮುಟ್ಟು ನಿಂತು ಹೋಗುತ್ತೆ ಅಂತ ಅಂದ್ರೆ, ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಸಾಮಾನ್ಯವಾಗಿ ವಂಶ ಪಾರಂಪರ್ಯವಾಗಿರ್ಬೋದು. ಈಗ ಅಮ್ಮನಿಗೆ ಬೇಗ ಮುಟ್ಟು ನಿಂತೋಗಿತ್ತು ಅಂದ್ರೆ ಮಗಳಿಗೂ ಸಹ ಮುಟ್ಟು ಬೇಗ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಇನ್ನು ಅರ್ಲಿ ಏಜ್ ಅಲ್ಲೇ ಏನಾದ್ರೂ ಅವರು ಕ್ಯಾನ್ಸರ್ಗೆ ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರು, ಎಸ್ಪೆಷಲಿ ಕೀಮೋಥೆರಪಿ ಅಥವಾ ರೇಡಿಯೋ

0: ಥೆರಪಿ ಅಂತ ಆದರೆ, ಸೊ ಅಂಥವರಲ್ಲೂ ಕೂಡ ಬುಟ್ಟು ಬೇಗ ನಿಂತೋಗುತ್ತೆ. ಈ ಅಂಡಾಶಯದ ಅಂಡಾಣುಗಳೇನಿದೆ ಅದು ತುಂಬ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ಈ ರೇಡಿಯೇಷನ್ ಎಕ್ಸ್ಪೋಜರ್ ಅಥವಾ ಟಾಕ್ಸಿನ್ಸ್ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆದಾಗ ಅದು ಬೇಗ ಬೇಗ ನಾಶ ಆಗುತ್ತೆ. ಹಾಗಾಗಿ ಅಂಡಾಶಯದ ಕಾರ್ಯ ಬೇಗ ನಿಂತೋಗೋದ್ರಿಂದ ಅವರಿಗೆ ಬೇಗ ಮುಟ್ಟು ನಿಂತೋಗುತ್ತೆ. ಮತ್ತು ಇನ್ನೂ ಕೆಲವು ಸಲ ಏನಾಗುತ್ತೆ ಅಂತ ಅಂದರೆ, ಈಗ ಅಂಡಾಶಯದಲ್ಲಿ ಯಾವುದಾದ್ರೂ ಗಂಟಿತ್ತು ಅಥವಾ ಸಿಸ್ಟ್ ಆಗಿತ್ತು ಅಂತ ಅಂದಾಗ ಅಂಡಾಶಯ ರಿಮೂವ್ ಮಾಡಿರ್ತಾರೆ ಸರ್ಜರಿ ಮಾಡಿ. ಸೊ ಅಂಥವರಲ್ಲೂ ಕೂಡ ಬೇಗನೆ ಮೆನೋಪಾಸಲ್ ಸಿಂಪ್ಟಮ್ಸ್ ಬರೋದಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರು ಈಗ ಏಡ್ಸ್ ಇಂದ ಬಳಲುತ್ತಿದ್ದವ್ರಿಗೆ ಅಥವಾ ಯಾವುದೇ ರೀತಿಯಾದಂತಹ ಈ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಈ ರೀತಿಯಾದಂತಹ ಅಭ್ಯಾಸಗಳಿದ್ದವರಲ್ಲೂ ಕೂಡ ಅಂಡಾಶಯದ ಮೇಲೆ ಅದರ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಅವರಲ್ಲೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಮತ್ತೆ ಇನ್ನು ಕೆಲವು ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂಥ ಪ್ರಾಬ್ಲಮ್ಸ್ ಇದ್ದವ್ರಿಗೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಸೊ ಇನ್ನು ಒಂದು ಹೇಳಬೇಕಂತ ಅಂದರೆ, ಈಗ ಕೆಲವರಿಗೆ ಏನಂದರೆ 55 ವರ್ಷ ಆದ್ರೂ ಕೂಡ ಮುಟ್ಟು ನಿಂತಿರೋದಿಲ್ಲ. ಸೊ ಅಂಥದ್ದನ್ನು ನಾವು ಲೇಟ್ ಮೆನೋಪಾಸ್ ಅಂತ ಹೇಳಿ ಹೇಳ್ತೇವೆ. ಈ ಲೇಟ್ ಮೆನೋಪಾಸ್ ಆಗೋದಕ್ಕೂ ಕೆಲವು ಕಾರಣಗಳಿರುತ್ತೆ. ಒಂದು, ವಂಶ ಪಾರಂಪರ್ಯವಾಗಿ ಈಗ ಅಮ್ಮನಿಗೆ ಲೇಟ್ ಆಗಿದ್ರೆ ಮಗಳಿಗೂ ಲೇಟ್ ಆಗಿ ಮುಟ್ಟು ನಿಲ್ಲೋದು. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ಸಾಮಾನ್ಯವಾಗಿ ಮುಟ್ಟು ಲೇಟ್ ಆಗಿ ನಿಲ್ಲೋ ಚಾನ್ಸಸ್ ಇರುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಯಾವಾಗ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚಾಗೇ ಇರುತ್ತೆ ಅಂದ್ರೆ ಯಾರಲ್ಲಿ ಅಂತ ಅಂದ್ರೆ, ಈಗ ಒಬೀಸ್ ಇದ್ದವರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದ್ದಾಗ ಅಂಥವರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಅಂಥವರಲ್ಲೂ ಕೂಡ ಲೇಟ್ ಮೆನೋಪಾಸ್ ಆಗುತ್ತೆ. ಮತ್ತು PCOS ಪ್ರಾಬ್ಲಮ್, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, ಅಂಥವರಲ್ಲೂ ಕೂಡ ಮುಟ್ಟು ಲೇಟ್ ಆಗಿ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ.
1: ಡಾಕ್ಟರ್ ಭವ್ಯ, ಇನ್ನು ಈ ಮೆನೋಪಾಸ್ ನಮಗೆ ಬರ್ತಿದೆ ಅಂತ ಸರಿಯಾಗಿ ಹೇಗೆ ಗೊತ್ತಾಗುತ್ತೆ? ಇದು ಬರಲಿಕ್ಕೆ ಏನೆಲ್ಲ ಸೂಚನೆಗಳಿದ್ದಾವೆ?
0: ಸೊ ಹೆಣ್ಮಕ್ಕಳಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಹಂತಗಳಲ್ಲೂ ಬದಲಾವಣೆಗಳಾಗ್ತಾನೆ ಬರುತ್ತೆ. ಈಗ ಅಧಿಹರಿದ ವಯಸ್ಸಿನಲ್ಲಿ ಬದಲಾವಣೆಗಳಾಗುತ್ತೆ, ಮತ್ತೆ ಗರ್ಭಾವಸ್ಥೆ ಸಮಯದಲ್ಲಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಈ ಮೆನೋಪಾಸ್ ಕೂಡ ಯಾವುದಕ್ಕೂ ಹೊರತಲ್ಲ. ಅದರಲ್ಲೂ ಕೂಡ ಮೆನೋಪಾಸ್ ಟೈಮಲ್ಲೂ ಕೂಡ ನಮ್ಮ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬದಲಾವಣೆಗಳು ಕಂಡು ಬರುತ್ತೆ. ಸೊ ನಾನಾಗಲೇ ಹೇಳಿದಾಗೆ ಪೆರಿಮೆನೋಪಾಸ್ ಫೇಸಲ್ಲಿ ಮುಟ್ಟಿನ ಏರುಪೇರಾಗೋದು ಸಾಮಾನ್ಯ. ಸೊ ಬೇಗ ಆಗ್ಬೋದು, ಲೇಟ್ ಆಗಬಹುದು, ಈ ರೀತಿಯಾದ ಮುಟ್ಟಿನ ವ್ಯತ್ಯಾಸಗಳು ಶುರುವಾಗುತ್ತೆ. ಮತ್ತು 70-80% ಮಹಿಳೆಯರಲ್ಲಿ ಮೆನೋಪಾಸ್ ಟೈಮಲ್ಲಿ ಕಂಡು ಬರುವಂತಹ ಸಿಂಪ್ಟಮ್ಸ್ ಅಂತ ಅಂದ್ರೆ ಹಾಟ್ ಫ್ಲಷಸ್ ಅಂದ್ರೆ ಮೈಯೆಲ್ಲ ಬಿಸಿ ಬಿಸಿ ಆಗೋದು. ಸೊ ಅವರಿಗೆ ಬೆವರು ಜಾಸ್ತಿ ಬರುತ್ತೆ, ಮತ್ತೆ ಎಲ್ಲರಿಗೂ ಚಳಿ ಆಗ್ತಾ ಇದ್ರೆ ಅವರಿಗೆ ಮಾತ್ರ ಸೆಕೆ ಅನ್ಸೋದು, ಮತ್ತೆ ನಿದ್ರೆ ಬರದೇ ಇರೋದು, ನಿದ್ರೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂತಂದ್ರೆ ಮಾನಸಿಕವಾಗಿ ಅವರಿಗೆ ಮೂಡ್ ವೇರಿಯೇಷನ್ಸ್ ತುಂಬಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಗ ಕೋಪ ಬರೋದು, ಮತ್ತೆ ಆಂಗ್ಸೈಟಿ ಇಶ್ಯೂಸ್, ಭಯ ಆಗೋದು, ಸಣ್ಣ ಪುಟ್ಟ ವಿಷಯಕ್ಕೂ ಭಯ ಪಡೋದು. ಸೊ ಮತ್ತೆ ಕುಗ್ಗಿ ಹೋಗೋದು, ಖಿನ್ನತೆಗೆ ಒಳಗಾಗ್ತಾರೆ, ತನ್ನ ಜೀವನ ಮುಗ್ದೋಯ್ತು ಅಥವಾ ನಾನು ಯಾರಿಗೂ ಬೇಡ ಈಗ, ಆ ರೀತಿಯಾದಂತಹ ಭಾವನೆಗಳು ಅವರಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ. ಸೊ ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲದೆ ಇನ್ನ ಬೇರೆ ಹೇಳ್ಬೇಕಂತಂದ್ರೆ ಯೂರೋಜೆನೈಟಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೂತ್ರದ ತೊಂದರೆಗಳು. ಯುರಿನ್ ಇನ್ಫೆಕ್ಷನ್ಸ್ ಕಾಮನ್ ಆಗಿ ಜಾಸ್ತಿ ಇರುತ್ತೆ ಮೆನೋಪಾಸ್ ವಿಮೆನ್ ಅಲ್ಲಿ. ಜೊತೆಗೆ ಅವರಿಗೆ ಪದೇ ಪದೇ ಮೂತ್ರ ಹೋಗುವಂಥದ್ದು, ಅಂದ್ರೆ ಮೂತ್ರಕೋಶದ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಮೂತ್ರ ಹೋಗಿ ಬಂದ್ಮೇಲೂ ಮತ್ತೆ ಮತ್ತೆ ಮೂತ್ರ ಹೋಗ್ಬೇಕು ಅನ್ನೋ ಫೀಲ್ ಇರುತ್ತೆ. ಅದ್ರ ಜೊತೆಗೆ ಮೂತ್ರ ಸೋರುವಿಕೆ ಅಥವಾ ಯುರಿನರಿ ಲೀಕೇಜ್ ಅಂತ ಹೇಳ್ತೀವಿ, ಕೆಮ್ಮದಾಗ ಮಾಡಿದಾಗ ಮೂತ್ರ ಲೀಕ್ ಆಗೋದು, ಯಾಕೆಂದ್ರೆ ಅಲ್ಲಿನ ಮಸಲ್ ವೀಕ್ನೆಸ್ ಆಗಿರುತ್ತೆ, ಸ್ನಾಯುಗಳ ಬಲ ಕಡಿಮೆ ಆಗುತ್ತೆ ಮೆನೋಪಾಸ್ ಫೇಸ್ ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕೆಮ್ಮಿದ್ರು ಲೀಕ್ ಆಗೋದು, ಮತ್ತೆ ಮೂತ್ರದ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಅರ್ಜೆನ್ಸಿ ಇರುತ್ತೆ, ಯಾವಾಗ ಹೋಗಿ ಬಂದ್ರು ಪದೇ ಪದೇ ಹೋಗ್ಬೇಕು, ಮತ್ತೆ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಅರ್ಜ್ ಇನ್ಕಾಂಟಿನೆನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ಈಗ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ವೆಜೈನಾದಲ್ಲಿರುವಂತಹ ತೇವಾಂಶ ಏನಿದೋ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವೆಜೈನಲ್ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ವೆಜೈನಲ್ ಡ್ರೈನೆಸ್ ಇಂದ ಅಲ್ಲಿ ಅವರಿಗೆ ಇರಿಟೇಷನ್ ಆಗ್ಬೋದು, ಉರಿ, ಊತ, ಮತ್ತೆ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗೋದು, ಮತ್ತೆ ಇನ್ನು ಕೆಲವರಿಗೆ ಸಂಭೋಗದಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗ್ಬೋದು ಮೆನೋಪಾಸ್ ಆದ ನಂತರ. ಸೊ ಮತ್ತು ಇನ್ನು ಹೇಳ್ಬೇಕಂತ ಅಂದ್ರೆ ಚರ್ಮ ಸುಕ್ಕಾಗೋದು, ಸಾಮಾನ್ಯವಾಗಿ ಏಜ್ ಆದ್ಮೇಲೆ ಹೇಗೆ ಚರ್ಮ ಸುಕ್ಕಾಗ್ತಾ ಹೋಗುತ್ತೆ ಆ ಥರ. ಮತ್ತೆ ಮೆನೋಪಾಸ್ ಆದಾಗ ತೂಕ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಆಹಾರ ಕ್ರಮ ಸರಿಯಾಗಿ ಪಾಲಿಸ್ತಾ ಇದ್ರು, ವ್ಯಾಯಾಮ ಎಲ್ಲ ಮಾಡ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಮೆನೋಪಾಸ್ ಆದಾಗ ನಿಮ್ಮ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮತ್ತು ಇನ್ನು ಮೆನೋಪಾಸ್ ಆದ ನಂತರ ಏನಾಗುತ್ತೆ ಅಂದ್ರೆ ಕ್ಯಾಲ್ಶಿಯಂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕ್ಯಾಲ್ಶಿಯಂ ಕೊರತೆಯಿಂದಾಗಿ ಏನಾಗುತ್ತೆ ಅಂತ ಅಂದ್ರೆ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬೆನ್ನು ನೋವು ಬರೋದು ಅಥವಾ ಜಾಯಿಂಟ್ ಪೇನ್ ಬರೋದು, ಈ ರೀತಿ ಪ್ರಾಬ್ಲಮ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ.
1: ಸರಿ, ಸಾಕಷ್ಟು ಮಹಿಳೆಯರಿಗೆ ಮೆನೋಪಾಸ್ ಉಂಟಾಗೋ ಸಮಯ ಹೇಗಿರುತ್ತೆ ಅಂತ ಕೇಳಿದಾಗ, ಈ ಹಿಂದೆ ನೀವು ಹೇಳಿದಾಗೆ ಅವರು ಹಾಟ್ ಫ್ಲಾಶ್ ಅನ್ನೋ ಪದವನ್ನ ಬಹಳ ಬಳಸ್ತಾರೆ, ಹೀಗಂದ್ರೆ ಏನು ಡಾಕ್ಟರ್?
0: ಹಾಟ್ ಫ್ಲಾಷಸ್ ಅಂತ ಅಂದ್ರೆ ನಾನಾಗ್ಲೇ ಹೇಳ್ದಾಗೆ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಪೆರಿಫರಲ್ ವ್ಯಾಸೋ ಡೈಲಟೇಷನ್ ಅಂತ ಹೇಳ್ತೇವೆ. ಅದರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆಯೋ ಸ್ಕಿನ್ ಭಾಗಕ್ಕೆ ಅಥವಾ ಆತರ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಮೈ ಅದು ಎಸ್ಪೆಷಲಿ ಮುಖ ಮತ್ತೆ ಕತ್ತಿನ ಭಾಗ ಎದೆ ಭಾಗದಲ್ಲಿ ಬಿಸಿ ಬಿಸಿ ಆಗೋದು ಫೀಲ್ ಆಗುತ್ತೆ. ಸೊ ಈಗ ಚಳಿಗಾಲದಲ್ಲೂ ಕೂಡ ಅವ್ರು

0: ಮಾತ್ರ ಶೆಕೆ ಅನಿಸ್ತಾ ಇರತ್ತೆ. ರಾತ್ರಿ ಹೊತ್ತು ಬೆವರದು ಜಾಸ್ತಿ ಆಗುತ್ತೆ, ಮತ್ತೆ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಆಗ್ತಾ ಇರತ್ತೆ. ಸೊ ಇದನ್ನ ನಾವು ಹಾಟ್ ಫ್ಲಷಸ್ ಅಂತೀವಿ, ಅಥವಾ ಇದನ್ನ ವ್ಯಾಸೋಮೋಟಾರ್ ಸಿಂಪ್ಟಮ್ಸ್ ಅಂತ ಕೂಡ ಇದಕ್ಕೆ ಹೇಳ್ತೀವಿ.
1: ಡಾಕ್ಟರ್, ಈ ಹಿಂದೆ ನೀವು ಮೆನೋಪಾಸ್ನಲ್ಲಿ ಇಂತಿಂತ ಸೂಚನೆಗಳು ಕಂಡು ಬರುತ್ತೆ ಅಂತ ಹೇಳಿದ್ರಿ, ಈಗ ಎಲ್ಲಾ ಮಹಿಳೆಯರಿಗೂ ಇದೇ ಲಕ್ಷಣಗಳು ಕಂಡು ಬರುತ್ತಾ ಅಥವಾ ಹೇಗೆ?
0: ಮೆನೋಪಾಸಲ್ ಸಿಂಪ್ಟಮ್ಸ್ ಏನಿದೆ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಇರುತ್ತೆ. ಕೆಲವರಿಗೆ ಹೇಗಂತ ಅಂದ್ರೆ ಮುಟ್ಟು ಸಡನ್ ಆಗಿ ನಿಂತೋಗಿರುತ್ತೆ ಅಷ್ಟೇನೆ, ಅವರಿಗೆ ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸ್ ಕಾಣಿಸ್ಕೊಂಡೇ ಇರೋದಿಲ್ಲ. ಸೊ ಮತ್ತೆ ಇನ್ನೂ ಕೆಲವರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೆನೋಪಾಸಲ್ ಸಿಂಪ್ಟಮ್ಸ್ ಪೆರಿಮೆನೋಪಾಸಲ್ ಫೇಸ್ ಇಂದಾನೆ ಮುಟ್ಟು ನಿಂತೇ ಇರೋದಿಲ್ಲ, ಇನ್ನು ಆಗ್ಲೇನೆ ಅವರಿಗೆ ಹಾಟ್ ಫ್ಲಷಸ್ ಆಗ್ಲಿ ಅಥವಾ ಯೂರಿನರಿ ಪ್ರಾಬ್ಲಮ್ಸ್ ಆಗ್ಲಿ ಹೆಚ್ಚಾಗಿರುತ್ತೆ. ಸೊ ಮತ್ತೆ ಎಲ್ಲಾ ಪ್ರಾಬ್ಲಮ್ಸು ಇರಲೇಬೇಕು ಅಂತಾನು ಇಲ್ಲ. ಕೆಲವರಿಗೆ ಬರೀ ಹಾಟ್ ಫ್ಲಷಸ್ ಒಂದೇ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಬರೀ ಮೂತ್ರದ ಸೋರಿಕೆ ಆಗಿರ್ಬೋದು ಅಥವಾ ವೆಜೈನಲ್ ಡ್ರೈನಸ್ ಅಷ್ಟೇ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಇನ್ನು ಕೆಲವರಲ್ಲಿ ಬರೀ ಮೂಡ್ ವೇರಿಯೇಷನ್ಸ್ ಅಥವಾ ಮಾನಸಿಕ ತೊಂದರೆಗಳೇ ಕಂಡು ಬರಬಹುದು. ಸೊ ಎಲ್ಲರಲ್ಲೂ ಅದು ಒಂದೇ ರೀತಿ ಇರೋದಿಲ್ಲ, ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಏನೂ ಇಲ್ಲದೇನೂ ಇರ್ಬೋದು ಅಥವಾ ಅತಿಯಾಗಿ ಅವರಿಗೆ ಸಿಂಪ್ಟಮ್ಸ್ ಇಂದಾಗಿ ಅವರ ದೈನಂದಿನ ಜೀವನ ಕೂಡ ಡೈಲಿ ಆಕ್ಟಿವಿಟೀಸ್ ಕೂಡ ಅಫೆಕ್ಟ್ ಆಗ್ಬೋದು ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಇಂದ.
1: ಇಷ್ಟು ಜನವು ಈ ಮೆನೋಪಾಸ್ ಅಥವಾ ಋತುಬಂಧ ಅಂದ್ರೇನು, ಇದು ಯಾವಾಗ ಉಂಟಾಗುತ್ತೆ, ಹಾಗೆ ಇದರ ಲಕ್ಷಣಗಳೇನು ಅನ್ನೋದ್ರ ಕುರಿತು ಮಾತನಾಡಿದ್ವಿ. ಇನ್ನು ಡಾಕ್ಟರ್ ಭವ್ಯ, ಈ ಮೆನೋಪಾಸ್ ಆದ ನಂತರ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆಗಳು ಉಂಟಾಗಬಹುದಾ, ಇದ್ರ ಬಗ್ಗೆ ಮಾಹಿತಿ ನೀಡಿ.
0: ಮೆನೋಪಾಸ್ ಸಮಯದಲ್ಲಿ ಉಂಟಾಗುವಂತಹ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಹಲವಾರು ರೀತಿಯಲ್ಲಿ ಪ್ರಭಾವ ಬೀರುವ ಸಾಧ್ಯತೆಗಳಿರುತ್ತೆ. ಕ್ಯಾಲ್ಶಿಯಂ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಅಂದರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಮೂಳೆಗಳು ತುಂಬ ವೀಕ್ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಏಟಾದರೂ ಸಹ ಫ್ರ್ಯಾಕ್ಚರ್ ಆಗುವ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ, ಮತ್ತು ಬ್ಯಾಕ್ ಪೇನ್ ಜಾಸ್ತಿ ಬರೋದು, ಜಾಯಿಂಟ್ ಪೇನ್ಸ್ ಎಲ್ಲ ಬರೋದು ಕೂಡ ಕ್ಯಾಲ್ಶಿಯಂ ಕೊರತೆಯಿಂದ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಹೃದಯ ಸಂಬಂಧ ಕಾಯಿಲೆಗಳು ಮೆನೋಪಾಸ್ ನಂತರ ಹೆಣ್ಮಕ್ಕಳಲ್ಲಿ ಕಂಡುಬರೋದು ಸಾಮಾನ್ಯ. ಯಾಕೆ ಅಂತ ಅಂದರೆ ಈಸ್ಟ್ರೋಜನ್ ಕಡಿಮೆ ಆದಾಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ LDL ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವೋ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಇರೋವರೆಗೂ ಹೇಗಿರುತ್ತೆ ಅಂತ ಅಂದರೆ ಇಟ್ ಇಸ್ ಅ ಪ್ರೊಟೆಕ್ಟಿವ್, ಅಂದರೆ ಯಾವುದೇ ರೀತಿಯಾದಂತಹ ಹೃದಯ ಸಂಬಂಧ ಕಾಯಿಲೆಗಳು ಬರದೇ ಇರೋ ಹಾಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಒನ್ಸ್ ಮೆನೋಪಾಸ್ ಆದಮೇಲೆ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಸೊ ಈ LDL ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವೋ ಅದು ಹೆಚ್ಚಾಗುತ್ತೆ, ಜೊತೆಗೆ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ ಮೆನೋಪಾಸ್ ನಂತರ, ಮತ್ತೆ ಡಯಾಬಿಟೀಸ್ ಬರುವ ಚಾನ್ಸಸ್ ಇರುತ್ತೆ, ನಮ್ಮ ವೆಯ್ಟ್ ಅಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ, ಹೃದಯ ಸಂಬಂಧ ಕಾಯಿಲೆಗಳನ್ನ ಬರುವ ಸಾಧ್ಯತೆಗಳು ಹೆಚ್ಚು ಮಾಡುತ್ತೆ. ಸೊ ಮತ್ತೆ ಇನ್ನು ಹೇಳ್ಬೇಕಂತ ಅಂದ್ರೆ ಮೆನೋಪಾಸ್ ಸಿಂಪ್ಟಮ್ಸ್ ಇಂದಾಗಿ ಏನಾಗುತ್ತೆ, ಈಗ ರಾತ್ರಿ ಹಾಟ್ ಫ್ಲಷಸ್ ಇಂದ ಎಲ್ಲ ಅಥವಾ ಪದೇ ಪದೇ ಮೂತ್ರ ಹೋಗೋದ್ರಿಂದ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಸೊ ರಾತ್ರಿ ನಿದ್ರೆ ಕೆಟ್ಟೋಯ್ತು ಅಂತ ಅಂದ್ರೆ ಡೇ ಟೈಮಲ್ಲಿ ಅವ್ರಿಗೆ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಆಯಾಸ ಅನ್ಸೋದು, ಶಕ್ತಿ ಕಡಿಮೆ ಅನ್ಸೋದು, ಮತ್ತೆ ತುಂಬಾ ಕಿರಿಕಿರಿ ಅನ್ಸೋದು, ಮಾನಸಿಕವಾಗಿಯೂ ಅವರಿಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಕೋಪ ಬರೋದು, ಈ ರೀತಿಯಾದಂತಹ ಸಿಂಪ್ಟಮ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ಕಾಮನ್ ಆಗಿ ನಾನು ಹೇಳಿದಾಗೆ ಯೂರಿನರಿ ಪ್ರಾಬ್ಲಮ್ಸ್, ಎಸ್ಪೆಷಲಿ ಯೂರಿನರಿ ಲೀಕೇಜ್ ಅಥವಾ ಮೂತ್ರ ಸೋರಿಕೆ ಅಂತ ಏನು ಹೇಳ್ತಾರೋ ಅದು ಏನಾಗುತ್ತೆ ಅಂತಂದ್ರೆ ಮಹಿಳೆಯರು ಅದನ್ನ ಮುಚ್ಚಿಟ್ಕೊಂತಾರೆ, ಹೇಳ್ಕೊಳ್ಳೋದಿಲ್ಲ. ಯೂರಿನರಿ ಲೀಕೇಜ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ನೆಸ್ ಇಂದಾಗಿ ಗರ್ಭಕೋಶ ಜಾರುವಿಕೆ ಆಗಿರ್ಬೋದು, ಸೊ ಅದು ಹೊರಗಡೆ ಬಂದದನ್ನ ಹೇಳ್ಕೊಳ್ಳಕ್ಕೆ ಮುಜುಗರ ಪಡ್ತಾರೆ. ಬಟ್ ಅದರಿಂದಾಗಿ ಅವ್ರಿಗೆ ಏನಾಗುತ್ತೆ, ಅವರ ಡೈಲಿ ಆಕ್ಟಿವಿಟೀಸ್ ಅಥವಾ ದೈನಂದಿನ ಚಟುವಟಿಕೆಗಳು ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ. ಮೂತ್ರ ಸೋರಿಕೆ ಇರೋದ್ರಿಂದ ಅವರು ಹೊರಗಡೆ ಜಾಸ್ತಿ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಬೆರೆಯೋದಿಲ್ಲ, ಸೊ ಈ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಮತ್ತು ಗರ್ಭಕೋಶ ಜಾರುವಿಕೆಯಿಂದ ಅವರಿಗೆ ಡೈಲಿ ಮಾಡಬೇಕಾಗಿದ್ದಂತ ಕೆಲಸಗಳು ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಮತ್ತು ಇನ್ನು ಸಾಮಾನ್ಯವಾಗಿ ಮುಟ್ಟು ನಿಂತ ಮೇಲೇನೆ ಮಹಿಳೆಯರಲ್ಲಿ ಈ ಅಂಡಾಶಯದ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಹಾಗೂ ಸ್ತನದ ಕ್ಯಾನ್ಸರ್ಗಳು ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ನಿಯಮಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ.
1: ಹಾಗಿದ್ರೆ ಡಾಕ್ಟರ್, ಮಹಿಳೆಯರು ಈ ಮೆನೋಪಾಸ್ ಸಮಯದಲ್ಲಿ ಯಾವ ಆಹಾರವನ್ನ ಸೇವಿಸಬೇಕು ಅಥವಾ ಯಾವ ರೀತಿಯ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು ಅವರು?
0: ನಾನು ಆಗ್ಲೇ ಹೇಳಿದಾಗೆ ಮೆನೋಪಾಸ್ನಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತಲ್ಲ, ಸೊ ಇದರಿಂದ ಹೊರಬರಬೇಕಂತಂದ್ರೆ ನಾವು ಮಾಡಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳೋದು. ಅದರಲ್ಲಿ ಒಂದು ಬಹಳ ಮುಖ್ಯವಾದದಂತ ಅಂದ್ರೆ ನಮ್ಮ ಆಹಾರ ಪದ್ಧತಿಯನ್ನ ಸುಧಾರಣೆ ಮಾಡೋದು, ಮತ್ತು ಇನ್ನೊಂದು ದೈಹಿಕ ಚಟುವಟಿಕೆಗಳು. ಆಹಾರ ಪದ್ಧತಿಯಲ್ಲಿ ಅಂದ್ರೆ ನಾವು ಮೆನೋಪಾಸ್ ಟೈಮಲ್ಲಿ ಯಾವ ರೀತಿಯಾದ ಆಹಾರ ತಗೊಳ್ಬೇಕು ಅಂತ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಅಥವಾ ಸಮತೋಲನ ಆಹಾರ ಅಂತ ಹೇಳ್ತೇವೆ. ಸೊ ಅದು ಬಹಳ ಮುಖ್ಯ. ಮತ್ತು ಈಗ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ಹೇಳಿದೆ, ಸೊ ಹಾಗಾಗಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಬೇಕು, ನೀರು ಹೆಚ್ಚಾಗಿ ಕುಡಿಬೇಕು. ಮತ್ತು ಟೈಮ್ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡೋದು ಬಹಳ ಮುಖ್ಯ. ರಾತ್ರಿ ಲೇಟ್ ಆಗಿ ಊಟ ಮಾಡೋದು ಅಥವಾ ಬೇಗ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಈ ರೀತಿಯ ಅಭ್ಯಾಸಗಳನ್ನು ಮಾಡಬಾರ್ದು. ಮತ್ತು ನಮ್ಮ ಊಟದ ತಟ್ಟೆಯಲ್ಲಿ ಹೇಗಿರಬೇಕು ಅಂತ ಅಂದರೆ ಅರ್ಧ ಭಾಗದಷ್ಟು ತರಕಾರಿ ಸೊಪ್ಪು ಇರಬೇಕು, ಇನ್ನು ಕಾಲು ಭಾಗ ಕಾರ್ಬೋ

0: ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಚಪಾತಿ ಅಥವಾ ರೈಸ್ ಆಗಿರ್ಬೋದು, ಇನ್ನು ಕಾಲ್ಭಾಗ ಪ್ರೋಟೀನ್ಸ್. ಪ್ರೋಟೀನ್ಸ್ ಅಂತ ಅಂದ್ರೆ ಮೊಟ್ಟೆ ಆಗಿರ್ಬೋದು, ಪನೀರ್ ಆಗಿರ್ಬೋದು, ಅಥವಾ ಸೋಯಾಬೀನ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು. ಸೊ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿ ತಿನ್ನೋದ್ರಿಂದ ನಮಗೆ ದೊರಕಬೇಕಾದಂತಹ ಪೌಷ್ಟಿಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ಹಣ್ಣುಗಳು ತಗೊಳ್ಳೋದು, ಎಸ್ಪೆಷಲಿ ಫ್ರೆಶ್ ಫ್ರೂಟ್ಸ್ ತಗೊಳ್ಳೋದು ಸಹ ಬಹಳ ಮುಖ್ಯ. ಮತ್ತು ಸೆಕೆ ಹೆಚ್ಚಾಗುತ್ತೆ, ಈಗ ಹಾಟ್ ಫ್ಲಷಸ್ ಇರುತ್ತಲ್ಲ, ಸೊ ತುಂಬಾ ಸೆಕೆ ಅನಿಸಿದಾಗ ಎಳ್ನೀರ್ ಕುಡಿಬಹುದು, ನೀರ್ ಜಾಸ್ತಿ ಕುಡಿಯೋದು, ಅಥವಾ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದನೂ ಕೂಡ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಮತ್ತು ಮೆನೋಪಾಸ್ ಆದಾಗ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ನಾವು ಕ್ಯಾಲ್ಸಿಯಂ ಕೊರತೆಯನ್ನ ಆಹಾರ ಕ್ರಮದಲ್ಲಿನೂ ಕೂಡ ಅದನ್ನ ನೀಗಿಸ್ಕೊಳ್ಬಹುದು. ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂತ ಅಂದ್ರೆ ಹಾಲು, ಮೊಸರು, ಮೊಟ್ಟೆ, ಪ್ರತಿದಿನ ನಮ್ಮ ಆಹಾರದಲ್ಲಿ ಇದನ್ನ ತಗೊಳ್ಳೋದ್ರಿಂದ ಕ್ಯಾಲ್ಸಿಯಂ ಕೊರತೆಯನ್ನ ನಾವು ಆಹಾರದ ಮೂಲಕನೇ ಕಡಿಮೆ ಮಾಡ್ಕೊಳ್ಬಹುದು. ಅದಕ್ಕೂ ಕಡಿಮೆ ಆಗ್ಲಿಲ್ಲ ಅಥವಾ ಜಾಸ್ತಿ ಇತ್ತು ಅಂದಾಗಷ್ಟೇ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳ್ಬಹುದು.
1: ಸರ್, ಏನು ಡಾಕ್ಟರ್, ವ್ಯಾಯಾಮ ಅಂತ ಮಾತನಾಡೋದಾದ್ರೆ ನಮ್ಮ ದೈಹಿಕ ಚಟುವಟಿಕೆಗಳು ಹೇಗಿರ್ಬೇಕು ಈ ನಿಟ್ಟಿನಲ್ಲಿ?
0: ದೈಹಿಕ ಚಟುವಟಿಕೆಗಳು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎರಡಕ್ಕೂ ಬಹಳ ಮುಖ್ಯ. ಸೊ ಪ್ರತಿದಿನ ಅಟ್ಲೀಸ್ಟ್ ಒಂದು 30 ನಿಮಿಷಗಳ ಕಾಲ ನಾವು ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಅದು ಜಿಮ್ಗೆ ಹೋಗಿ ಮಾಡಬೇಕಂತ ಇಲ್ಲ, ವ್ಯಾಯಾಮಗಳನ್ನು ನೀವು ಮನೆಯಲ್ಲೇ ಮಾಡಿದ್ರು ಆಗುತ್ತೆ, ಅಥವಾ 1/2 ಗಂಟೆ ವಾಕಿಂಗ್ ಮಾಡಿದ್ರು ಸಾಕು. ಮತ್ತು ವಾರದಲ್ಲಿ 2 ದಿನ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂದ್ರೆ ಸ್ವಲ್ಪ 2-3 ಕೆಜಿ ವೆಯ್ಟ್ ಎತ್ತೋದು, ಡಂಬಲ್ಸೇ ಆಗ್ಬೇಕು ಅಂತ ಇಲ್ಲ, ಯಾವುದೇ ರೀತಿಯ ಇಲ್ಲಿ ಅಟ್ಲೀಸ್ಟ್ ಒಂದು 2-3 ಕೆಜಿ ಮಾಡರೇಟ್ ಎಕ್ಸಸೈಸಸ್ ಅಂತ ಹೇಳ್ತೇವೆ, ಆ ರೀತಿಯಾಗಿ ಮಾಡೋದು ಬಹಳ ಮುಖ್ಯ. ಮತ್ತು ಇನ್ನೊಂದು ಅಂತಂದ್ರೆ ಯೋಗಾಭ್ಯಾಸ, ಯೋಗಾಸನ. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಆಸನಗಳು, ಕೆಲವು ಆಸನಗಳು ನಮ್ಮ ಈ ಎಸ್ಪೆಷಲಿ ಈ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ನಿಮಗೆ ಅದೊಂದು ಮನಸ್ಸಿಗೆ ನೆಮ್ಮದಿಯನ್ನ ಸಿಗತ್ತೆ, ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಬಹುದು. ಸೊ ಮತ್ತೆ ಧ್ಯಾನ ಮಾಡೋದ್ರಿಂದನೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಸೊ ಇನ್ನು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಈ ಮೆಂಟಲ್ ಹೆಲ್ತ್ ಇಶ್ಯೂಸ್ ತುಂಬಾ ಇದ್ರೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಅಂತ ಅಂದ್ರೆ ಅವರ ಕುಟುಂಬದವರ ಬೆಂಬಲ, ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಈ ಪ್ರಾಬ್ಲಮ್ಸ್ನ ಏನಾಗುತ್ತೆ ಅಂತ ಅಂದ್ರೆ ಸ್ನೇಹಿತರೊಂದಿಗೆ ಫ್ರೆಂಡ್ಸ್ ಇರಬೇಕು. ಆ ಏಜ್ ಅಲ್ಲಿ ಫ್ರೆಂಡ್ಸ್ ಇರೋದು ಬಹಳ ಮುಖ್ಯ. ನೀವು ಅವ್ರ ಜೊತೆ ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ಬಹುದು. ಮತ್ತೆ ಇನ್ನೂ ಅವಶ್ಯ ಬೇಕು ಅಂತ ಅಂದ್ರೆ ಮನೋವೈದ್ಯರ ಸಲಹೆಯನ್ನ ಕೂಡ ಪಡಿಬಹುದು.
1: ಡಾಕ್ಟರ್ ಭವ್ಯ, ಈ ಮೆನೋಪಾಸ್ ಆದ್ಮೇಲೆ ಮತ್ತೆ ಗರ್ಭಧಾರಣೆ ಸಾಧ್ಯವಾಗುತ್ತಾ?
0: ಒಂದ್ ಸಲ 12 ತಿಂಗಳು ಮುಟ್ಟು ನಿಂತು ಮೆನೋಪಾಸ್ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಗರ್ಭಧಾರಣೆ ಆಗುವ ಸಾಧ್ಯತೆ ಇರೋದಿಲ್ಲ. ಸೊ ಬಟ್ ಆದ್ರೂ ನಾವು ಈಗ ಪೆರಿಮೆನೋಪಾಸಲ್ ಫೇಸ್ ಅಂತ ಹೇಳಿದೆ, ಇನ್ನು ಅಂಡಾಶಯ ಸ್ವಲ್ಪ ಮಟ್ಟಿಗೆ ಕಾರ್ಯ ನಡೀತಾ ಇರುತ್ತೆ, ಅಂತ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಂದ್ಸಲ ಕಂಪ್ಲೀಟ್ ಸ್ಟಾಪ್ ಆದ್ಮೇಲೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಬಟ್ ಈಗ ನೀವು ಕೆಲವು ಇನ್ಸಿಡೆಂಟ್ಸ್ ಕೇಳಿರ್ತೀರಾ, 50 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿದ್ರು, 60 ವರ್ಷದಲ್ಲೂ ಪ್ರೆಗ್ನೆಂಟ್ ಆಗಿದ್ರು ಅಂತೆಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಕೃತಕ ರೀತಿಯಲ್ಲಿ, ಅಂದ್ರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಈಗಿನ ಮೆಡಿಕಲ್ ಟೆಕ್ನಾಲಜಿ ಎಷ್ಟು ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಮುಟ್ಟು ನಿಂತ ಮೇಲೂ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಟೆಕ್ನಿಕ್ಸ್ ಇಂದಾಗಿ. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳು ಇರೋದಿಲ್ಲ. IVF ಆಗಿರ್ಬೋದು, ಸರೋಗೇಸಿ, ಈ ರೀತಿಯ ಹಲವಾರು ಹೊಸ ಟೆಕ್ನಿಕ್ಸ್ ಇಂದಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ.
1: ಆಯ್ತು ಡಾಕ್ಟರ್, ಇನ್ನೊಂದು ಸೂಕ್ಷ್ಮವಾದ ಪ್ರಶ್ನೆ ಅಂತಂದ್ರೆ, ಈ ಮೆನೋಪಾಸ್ ಆದ್ಮೇಲೆ ಮಹಿಳೆಯರ ಲೈಂಗಿಕ ಜೀವನ ಮುಗಿಯತ್ತಾ ಅನ್ನೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಖಂಡಿತ ಮುಗಿದು ಹೋಗಲ್ಲ. ಸೊ ನಾನಾಗ್ಲೇ ಹೇಳಿದಾಗೆ ಮೆನೋಪಾಸ್ ಆದಾಗ ನಿಮಗೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಕುಂದುವುದೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಅದು ತೊಂದರೆ ಆಗುದಿಲ್ಲ. ಆದ್ರೆ ಮೆನೋಪಾಸ್ ಆದಾಗ ವೆಜೈನಲ್ ಡ್ರೈನೆಸ್ ಇಂದ ನಿಮಗೆ ಸಂಭೋಗದಲ್ಲಿ ಆಸಕ್ತಿ ಕಡಿಮೆ ಆಗ್ಬಹುದು, ಅಥವಾ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗ್ಬಹುದು. ಬಟ್ ಆ ರೀತಿ ಪ್ರಾಬ್ಲಮ್ ಇದ್ದಾಗ ವೈದ್ಯರ ಸಲಹೆ ಪಡೆದು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದ್ರೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು, ಈ ವೆಜೈನಲ್ ಡ್ರೈನೆಸ್ ಅಥವಾ ತೇವಾಂಶನ ಹೆಚ್ಚು ಮಾಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ವೆಜೈನಲ್ ಡ್ರೈನೆಸ್ ಇದ್ದಾಗ ನಾವು ಈಸ್ಟ್ರೋಜನ್ ಕ್ರೀಮ್ನ ವೆಜೈನಾಗೆ ಅಪ್ಲೈ ಮಾಡೋದ್ರಿಂದ ಅದರ ತೇವಾಂಶ ಹೆಚ್ಚಾಗುತ್ತೆ. ಮತ್ತೆ ಇನ್ನು ಕೆಲವರಿಗೆ ಈಗ ಮುಟ್ಟ ನಿಂತ ಮೇಲೆ ಏನಾಗುತ್ತೆ, ಅಲ್ಲಿನ ಪೆಲ್ವಿಕ್ ಮಸಲ್ಸ್ನ ಸ್ನಾಯುಗಳ ವೀಕ್ನೆಸ್ ಆಗೋದ್ರಿಂದ ವೆಜೈನಲ್ ಲ್ಯಾಕ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೂ ಕೂಡ ತುಂಬಾ ಈಗ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿರೋದ್ರಿಂದ ವೆಜೈನಲ್ ಟೈಟನಿಂಗ್ ಪ್ರೊಸೀಜರ್ಸ್ ಅಂತ ಹೇಳಿ ಮಾಡ್ತೀವಿ, ಯೋನಿಯ ಬಿಗಿಗೊಳಿಸುವಂತಹ ಕ್ರಿಯೆಗಳು, ವೆಜೈನೋ ಪ್ಲಾಸ್ಟಿ ಆಗಿರ್ಬೋದು, ಅಥವಾ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಈ ರೀತಿಯಾದಂತಹ ಹಲವಾರು ಚಿಕಿತ್ಸೆಗಳು ಲಭ್ಯ ಇರೋದ್ರಿಂದ ಲೈಂಗಿಕ ಜೀವನವನ್ನ ಅವರು ಮುಟ್ಟು ನಿಲ್ಲುವ ಮುಂಚೆ ಅಂದ್ರೆ ಮೆನೋಪಾಸ್ ಮುಂಚೆ ಹೇಗಿತ್ತೋ ಅದೇ ರೀತಿ ಮುಂದುವರಿಸಲು ಸಾಧ್ಯ ಇದೆ.
1: ಸರಿ ಡಾಕ್ಟರ್, ಇನ್ನು ಈ ಮೆನೋಪಾಸ್ ಆದ್ಮೇಲೆ ಹಾರ್ಮೋನ್ ಚಿಕಿತ್ಸೆನ ಯಾಕೆ ನೀಡ್ತಾರೆ, ಇದೆಲ್ಲರಿಗೂ ಬೇಕಾಗುತ್ತಾ?
0: ಮೆನೋಪಾಸ್ ಅನ್ನೋದು ನೈಸರ್ಗಿಕ ಕ್ರಿಯೆ ಅಂತ ಹೇಳಿದೆ. ಸೊ ಹಾಗಾಗಿ ಅದಕ್ಕೆ ನಾವು ಚಿಕಿತ್ಸೆ ಪಡಿಬೇಕಾ ಅನ್ನೋದು ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ.

0: ಈಗ ಮೆನೋಪಾಸ್ ಸಿಂಟಮ್ಸ್ ಎಲ್ಲರಿಗೂ ಇರಬೇಕು ಅಂತಲೇ ಇಲ್ಲ. ಮೆನೋಪಾಸ್ ಸಿಂಟಮ್ಸ್ ಇಲ್ಲದೇ ಇದ್ದವರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗಂತೇಳಿ ಇದು ನ್ಯಾಚುರಲ್ ಪ್ರೋಸೆಸ್, ಹಾಗಾಗಿ ನನಗೆ ಏನೇ ತೊಂದರೆ ಎಷ್ಟೇ ತೊಂದರೆ ಆಗ್ತಾ ಇದ್ರು ನಾನು ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯ ಇಲ್ಲ ಅಥವಾ ತಗೊಳ್ಬಾರ್ದು ಅಂತ ಅನ್ಕೊಳ್ಳೋದು ಕೂಡ ತಪ್ಪಾಗತ್ತೆ. ಕೆಲವರಲ್ಲಿ ಆ ರೀತಿ ಇರುತ್ತೆ, ಇದು ಏನಿವೆ ಇದು ನಾರ್ಮಲ್ ಅಲ್ವಾ, ಎಲ್ಲ ಹೆಣ್ಮಕ್ಳು ಅನುಭವಿಸೋದೆ, ಅದಕ್ಕೆ ಯಾಕೆ ನಾವು ಸಪ್ರೇಟ್ ಆಗಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋ ಮನೋಭಾವ ತುಂಬಾ ಜನರಲ್ಲಿ ಇರುತ್ತೆ. ಹಾಗಂತ ಹೇಳಿ ನಿಮ್ಮ ಅದು ಕ್ವಾಲಿಟಿ ಆಫ್ ಲೈಫ್ ಅಂತ ಏನು ಹೇಳ್ತೀವೋ ಅದು ತುಂಬಾ ಅಫೆಕ್ಟ್ ಆಗುತ್ತೆ. ಯಾರಲ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಇಂದ ತುಂಬಾ ಬಳಲ್ತಾ ಇರ್ತಾರೋ ಅಥವಾ ಅವಶ್ಯಕತೆ ಇದ್ದವರು ಖಂಡಿತ ಟ್ರೀಟ್ಮೆಂಟ್ನ ತಗೊಳ್ಬಹುದು. ಸೊ ಈಗ ಮೆನೋಪಾಸ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ನಮಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಇದೆ, ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೂಡ ಇದೆ. ಹಾರ್ಮೋನಲ್ ಟ್ರೀಟ್ಮೆಂಟ್ ನಾವು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೇನ್ ಆಗಿ ನಾವು ಕೊಡುವಂತ ಹಾರ್ಮೋನ್ ಅಂತ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್. ಯಾಕೆಂದ್ರೆ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದನೇ ಮೆನೋಪಾಸ್ ಸಿಂಪ್ಟಮ್ಸ್ ಬರೋದ್ರಿಂದ ಸೊ ನಾವು ಈಸ್ಟ್ರೋಜನ್ ಹಾರ್ಮೋನ್ ನ ಕೊಡ್ತೇವೆ. ಅದ್ರ ಜೊತೆಗೆ ಅವಶ್ಯ ಇದ್ರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೂಡ ಕೊಡ್ಬೇಕಾಗುತ್ತೆ. ಸೊ ಮತ್ತೆ ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಅಂತ ಅಂದ್ರೆ ಅಲ್ಲ, ಯಾವ ರೋಗ ಲಕ್ಷಣಗಳು ಪ್ರಿಡಾಮಿನೆಂಟ್ ಆಗಿರುತ್ತೋ, ಹೆಚ್ಚಾಗಿ ಕಂಡಿರುತ್ತೋ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಕೆಲವರಲ್ಲಿ ವೆಜೈನಲ್ ಡ್ರೈನೆಸ್ ಮಾತ್ರ ಇರ್ಬೋದು, ಅಂಥವರಿಗೆ ನಾವು ಹಾರ್ಮೋನ್ನ ಕ್ರೀಮ್ ಮೂಲಕ ಅಥವಾ ಜೆಲ್ ಮೂಲಕ, ಈಸ್ಟ್ರೋಜನ್ ಕ್ರೀಮ್ ಅಥವಾ ಜೆಲ್ ಆ ಫಾರ್ಮಲ್ಲಿ ಕೊಡ್ಬೋದು. ಮತ್ತೆ ಇನ್ನು ಹಾಟ್ ಫ್ಲಷಸ್ ಅಥವಾ ಮೂಡ್ ವೇರಿಯೇಷನ್ಸ್ ಇರೋರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ನ ನಾವು ಹಲವಾರು ರೀತಿಯಲ್ಲಿ ಕೊಡ್ಬೋದು. ಟ್ಯಾಬ್ಲೆಟ್ ಫಾರ್ಮ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಈಗ ಇನ್ನು ಪ್ಯಾಚ್ ಅಥವಾ ಇಂಪ್ಲಾಂಟ್ಸ್ ಅಂತ ಕೂಡ ಬರುತ್ತೆ. ಸೊ ಈ ರೀತಿಯಾಗಿ ಯಾವುದು ಸೂಟಬಲ್ ಆಗುತ್ತೆ ಅದನ್ನ ವೈದ್ಯರ ಕನ್ಸಲ್ಟ್ ಮಾಡಿಬಿಟ್ಟು ಅವರ ಸಜೆಷನ್ ಮೂಲಕ ಅದನ್ನ ಟ್ರೀಟ್ಮೆಂಟ್ನ ತಗೊಳ್ಬಹುದು. ಮತ್ತೆ ಇನ್ನು ಕೆಲವರಲ್ಲಿ ಏನಿರುತ್ತೆ ಅಂತಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಮುಂದೆ ಕ್ಯಾನ್ಸರ್ ಬರುತ್ತೆ ಅಥವಾ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಈಗ ಕ್ಯಾನ್ಸರ್ ಬರುವಂತ ರಿಸ್ಕ್ ಇದ್ದವರಿಗೆ ನಾವು ಹಾರ್ಮೋನ್ ಅಲ್ಲದೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್, ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೂಡ ಅವರ ಸಿಂಪ್ಟಮ್ಸ್ಗೆ ಅನುಗುಣವಾಗಿ ಕೊಡಬಹುದು.
1: ಡಾಕ್ಟರ್, ನನ್ನ ಮುಖ್ಯವಾದ ಕೊನೆಯ ಪ್ರಶ್ನೆ ಅಂತಂದ್ರೆ, ಮಹಿಳೆಯರು ಏನೆಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ಅವರು ಅದನ್ನ ನಿರ್ಲಕ್ಷಿಸಬಾರ್ದು ಈ ಋತುಬಂಧದ ವಿಷಯದಲ್ಲಿ, ಅಂತ ಸೂಚನೆಗಳು ಯಾವುವು?
0: ಋತುಬಂದ ನೈಸರ್ಗಿಕ ಕ್ರಿಯೆ ಆದ್ರೂ ಕೂಡ 40 ವರ್ಷಕ್ಕಿಂತ ಮುಂಚೆನೆ ಮುಟ್ಟು ನಿಂತೋದ್ರೆ, ಸೊ ಎನಿವೇ ಇದು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ, ಸೊ ನಾರ್ಮಲ್ ಆಗೇ ಆಗಿದೆ, ಸ್ವಲ್ಪ ಬೇಗ ಆಗಿದೆ ಅಂತ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಆ ರೀತಿ ಬೇಗ ಮುಟ್ಟು ನಿಂತೋದ್ರೆ, ನಾನು ಆಗ್ಲೇ ಹೇಳಿದೆ ಹಲವಾರು ಕಾರಣಗಳು ಇರುತ್ತೆ ಬೇಗ ಮುಟ್ಟು ನಿಲ್ಲೋದಕ್ಕೆ ಅಂತ, ಹಾಗಾಗಿ ವೈದ್ಯರನ್ನ ಸಂಪರ್ಕಿಸಿ ಯಾವ ಕಾರಣಕ್ಕೆ ಬೇಗ ಮುಟ್ಟು ನಿಂತೋಗಿದೆ ಅನ್ನೋದನ್ನ ಪತ್ತೆ ಹಚ್ಕೋಬೇಕು, ಮತ್ತೆ ಅದಕ್ಕಾಗಿ ಯಾವ್ದಾದ್ರು ಸೂಕ್ತ ಟ್ರೀಟ್ಮೆಂಟ್ ಇದ್ರೆ ಪಡಿಬೇಕು. ಮತ್ತು ಮೆನೋಪಾಸ್ ಆದ್ಮೇಲೆ ಮಹಿಳೆಯರಲ್ಲಿ ಹೃದಯ ಸಂಬಂಧ ಕಾಯಿಲೆಗಳೆಲ್ಲ ಹೆಚ್ಚಾಗುತ್ತೆ ಅಂತ ಹೇಳಿದೆ. ಸೊ ಈಗ 40 ವರ್ಷ ಮುಂಚೆನೆ ಮುಟ್ಟು ನಿಂತರೆ ಅವರಿಗೆ 40-50 ವಯಸ್ಸಿಗೆ ಈ ರೀತಿಯಾದಂತಹ ಕಾಯಿಲೆಗಳು, ಬಿ ಪಿ ಹೆಚ್ಚಾಗೋದಾಗಿರ್ಬೋದು, ಡಯಾಬಿಟಿಸ್, ಇದೆಲ್ಲ ಬರುವ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅವರು ವೈದ್ಯರಲ್ಲಿ ಸಲಹೆ ಪಡೆದು ತಮ್ಮ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಒಂದ್ಸಲ ಮೊಟ್ಟು ನಿಂತು ಹೋದ ಮೇಲೆ, ಅಂದ್ರೆ ಮೆನೋಪಾಸ್ ಆದ ಮೇಲೆ ಮತ್ತೆ ಏನಾದರೂ ವೆಜೈನಲ್ ಬ್ಲೀಡಿಂಗ್, ರಕ್ತಸ್ರಾವ ಕಂಡು ಬಂತು ಅಂತ ಅಂದ್ರೆ ಅದು ನಾರ್ಮಲ್ ಅಲ್ಲ. ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರುತ್ತೆ. ಸಾಮಾನ್ಯವಾಗಿ ನಮಗೆ ಬಹಳ ಮುಖ್ಯವಾದದ್ದು ಅಂತ ಅಂದ್ರೆ ಈ ಗರ್ಭಕೋಶದ ಕ್ಯಾನ್ಸರ್. ಸೊ ಹಾಗಾಗಿ ಒಂದು ಸಲ ಕಂಪ್ಲೀಟ್ ಆಗಿ ಮೆನೋಪಾಸ್ ಆದ ಮೇಲೆ ಮತ್ತೆ ರಕ್ತಸ್ರಾವ ಕಂಡು ಬಂದ್ರೆ ದಯವಿಟ್ಟು ವೈದ್ಯರನ್ನ ಅವರು ಸಲಹೆ ಪಡಬೇಕು, ಹೋಗಿ ಕಾಣಬೇಕು, ಯಾವುದೇ ರೀತಿಯಾದ ಟೆಸ್ಟ್ಗಳು ಮಾಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಪಡೀಬೇಕು. ಮತ್ತು ಇನ್ನು ಬಹಳ ಮುಖ್ಯವಾದದ್ದು, ಮಾನಸಿಕ ತೊಂದರೆಗಳಲ್ಲಿ ಬಳಲ್ತಾ ಇದ್ರೆ, ಸೊ ಅವರು ಕೂಡ ಯಾವುದೇ ರೀತಿಯಾದ ಮುಚ್ಚುಮರೆ ಇಲ್ಲದೆ ತಮಗಾಗುತ್ತಿರುವ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಳ್ಬೇಕು, ಸ್ನೇಹಿತರಲ್ಲಿ ಹೇಳ್ಕೊಳ್ಬಹುದು ಅಥವಾ ಮನೋವೈದ್ಯರಲ್ಲಿ ಹೇಳ್ಕೊಂಡು ಅದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಕೆಲವು ಪ್ರಾಬ್ಲಮ್ಸ್, ಮುಜುಗರ ಪಡುವಂತಹ ಪ್ರಾಬ್ಲಮ್ಸ್, ಮೂತ್ರ ಸೋರಿಕೆ ಆಗಿರ್ಬೋದು, ಗರ್ಭಕೋಶ ಜಾರಿಕೆ ಆಗಿರ್ಬೋದು, ಇದೆಲ್ಲ ಇದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಅದಕ್ಕೆ ದಯವಿಟ್ಟು ಹೋಗಿ ವೈದ್ಯರಲ್ಲಿ ತೋರಿಸಿ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಸ್ತನದಲ್ಲಿ ಪರೀಕ್ಷೆ ಮಾಡ್ಕೊಳ್ಳುವಾಗ ಏನಾದ್ರು ಸಣ್ಣ ಗೆಡ್ಡೆ ತರ ಕಾಣಿಸಿದ್ರು ಕೂಡ ಅದು ನಾರ್ಮಲ್ಲೇ, ಸಹಜವಾಗಿ ನಾರ್ಮಲ್ಲೇ ಇರ್ಬೋದು, ಆದ್ರೂ ಸ್ವಲ್ಪ ಡೌಟ್ ಇದ್ರು ಕೂಡ ಹೋಗಿ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಬೇರೆ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡಿಬೇಕು.
1: ಡಾಕ್ಟರ್ ಭವ್ಯ ಹೆಚ್ಚಿ ಅವರೇ, ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಋತುಬಂಧ ಅಥವಾ ಮೆನೋಪಾಸ್ನ ಕುರಿತು ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ನಿಜಕ್ಕೂ ಧನ್ಯವಾದಗಳು ನಿಮಗೆ. ನಮಸ್ಕಾರ.
0: ಮೆನೋಪಾಸ್ ನಂತರನೂ ಕೂಡ ಮಹಿಳೆಯರು ಸಂಪೂರ್ಣವಾಗಿ ಆರೋಗ್ಯಕರ ಜೀವನವನ್ನ ನಡೆಸಬಹುದು. ಸೊ ಹಾಗಾಗಿ ಮೆನೋಪಾಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಸೊ ಇದು ನ್ಯಾಚುರಲ್ ಪ್ರೋಸೆಸ್. ದಯವಿಟ್ಟು ಯಾರು ಅದನ್ನ ಮುಚ್ಚುಮರೆ ಮಾಡೋ ಅವಶ್ಯಕತೆ ಇಲ್ಲ, ಏನೇ ತೊಂದರೆಗಳಿದ್ರು ವೈದ್ಯರಲ್ಲಿ ಸಂಪರ್ಕಿಸಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆನೋಪಾಸ್ ಋತುಬಂಧ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಭವ್ಯ ಎಚ್ಯು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್.
3: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲ ಸಿಂಚನ್ ಮತ್ತು ಜಲ ಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. July 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ %90 ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ %55 ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ %45 ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ %24.1 ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪ

0: ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ, ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೀಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ ಐಡಿಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ದೇಶವು ಇಂದು ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. 1932ರ ಅಕ್ಟೋಬರ್ 8ರಂದು ಸ್ಥಾಪನೆಯಾದ ಈ ಪಡೆ ಮುಂದಿನ ದಶಕಗಳವರೆಗೆ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುವಂತಹ ವಾಯುಶಕ್ತಿಯ ದೃಷ್ಟಿಕೋನಕ್ಕೆ ನಾಂದಿ ಹಾಡಿತು. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ವಾಯುಪಡೆಯ ಯೋಧರು, ಮಾಜಿ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದನ್ನು ಹಂಚಿಕೊಂಡಿರುವ ರಾಷ್ಟಪತಿ, ಭಾರತೀಯ ವಾಯುಪಡೆಯು ವೃತ್ತಿಪರತೆ, ಶಿಸ್ತು ಮತ್ತು ಸನ್ನದ್ದತೆಯ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ದೇಶಕ್ಕೆ ಮಾದರಿ ಸೇವೆಯನ್ನು ಸಲ್ಲಿಸಿದೆ. ದೇಶದ ಭದ್ರತೆಯನ್ನು ರಕ್ಷಿಸುವಲ್ಲಿ ಭಾರತೀಯ ವಾಯುಪಡೆಯ ಯೋಧರ ಧೈರ್ಯ, ನಿಖರತೆ ಮತ್ತು ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಆಪರೇಷನ್ ಸಿಂಧೂರ್ ಸಾಬೀತುಪಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯ ವಾಯುಪಡೆಗೆ ಸಂಬಂಧಿಸಿದ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ವಾಯುಪಡೆಯು ಆಕಾಶದಲ್ಲಿ ತನ್ನ ಶಕ್ತಿ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ಮೂಲಕ ಜನರ ಮನದಲ್ಲಿ ಭದ್ರತೆಯ ಭಾವನೆಯನ್ನು ಮೂಡಿಸಿದೆ ಎಂದು ಹೇಳಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನಗಳು, ದತ್ತಾಂಶ ಮತ್ತು ಡ್ರೋನ್ಗಳ ಅಳವಡಿಕೆಯೊಂದಿಗೆ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಾಯುಪಡೆ ಸದಾ ಸುಸಜ್ಜಿತವಾಗಿದೆ. ಆಪರೇಷನ್ ಸಿಂಧೂರ್ ವಾಯುಪಡೆಯ ಯೋಧರ ಶೌರ್ಯ ಮತ್ತು ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅಜೇಯ ಶೌರ್ಯ, ಅತ್ಯಂತ ನಿಖರತೆ ಮತ್ತು ಪ್ರಬಲ ದಾಳಿಯ ಸಾಮರ್ಥ್ಯದ ಕಥನವನ್ನು ಭೂಮಿ ಹಾಗೂ ದೂರದ ಬಾಹ್ಯಾಕಾಶದಲ್ಲಿರುವ ಉಪಗ್ರಹಗಳು ಸಾಕ್ಷೀಕರಿಸುವಂತಹ ನೈಜ ವೀರರ ಪಡೆಯಿದು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ಯಶೋಭೂಮಿಯಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಐಎಂಸಿ 10ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ನಿನ್ನೆ ಆರಂಭವಾದ 4 ದಿನಗಳ ಕಾರ್ಯಕ್ರಮವು ದೂರಸಂಪರ್ಕ, ಡಿಜಿಟಲ್ ಸಂಪರ್ಕ ಮತ್ತು ತಾಂತ್ರಿಕ ಆವಿಷ್ಕಾರಗಳಲ್ಲಿ ಭಾರತದ ಗಮನಾರ್ಹ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ. ಐಎಂಸಿ 2026ರ ವಿಷಯವು ಸ್ಕೇಲ್ ವಿಥೌಟ್ ಬೌಂಡರೀಸ್ ಆಗಿದ್ದು, ಇದು ಡಿಜಿಟಲ್ ನಾವೀನ್ಯತೆ, ಮುಂದಿನ ಪೀಳಿಗೆಯ ಸಂಪರ್ಕ ಮತ್ತು ತಂತ್ರಜ್ಞಾನ ನೇತೃತ್ವದ ಬೆಳವಣಿಗೆಯಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಭಾರತೀಯ ಮೊಬೈಲ್ ಕಾಂಗ್ರೆಸ್ ವೇದಿಕೆಯು ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದ ವಿಕಾಸ ಮತ್ತು ಡಿಜಿಟಲ್ ಸಂಪರ್ಕಕ್ಕೆ ಸಾಕ್ಷಿಯಾಗಿದೆ. ಇಂದು ದೇಶದ ಪ್ರತಿಯೊಂದು ಜಿಲ್ಲೆಗೂ 5G ಸಂಪರ್ಕ ತಲುಪಿದೆ. ಭಾರತದಾದ್ಯಂತ 5G ಸಂಪರ್ಕವನ್ನು ನಿರ್ವಹಿಸಲು ಪ್ರಸ್ತುತ 550,000ಕ್ಕೂ ಹೆಚ್ಚು ಬೇಸ್ ಸ್ಟೇಷನ್ಗಳಿವೆ ಎಂದು ಹೇಳಿದರು. ಬಳಿಕ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ತಂತ್ರಜ್ಞಾನವು ಕೊನೆಯ ಹಳ್ಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಎಂಬುದು ಪ್ರಧಾನಿ ಆಶಯವಾಗಿತ್ತು. ತಂತ್ರಜ್ಞಾನದ ಪ್ರಸರಣವು ಕೈಗೆಟುಕುವ ದರದಲ್ಲಿದ್ದಾಗ ಮಾತ್ರ ಯಶಸ್ವಿಯಾಗುತ್ತದೆ ಎಂದು ಅವರು ಹೇಳಿದರು. ನವದೆಹಲಿಯ ಭಾರತ್ ಮಂಟಪದಲ್ಲಿ 57ನೇ ಜಿಎಸ್ಟಿ ಮಂಡಳಿಯ ಸಭೆ ನಡೆಯುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಹಾಗೂ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಿಎಸ್ಟಿ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಗುವುದು. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ತೊಡಕುಗಳನ್ನು ಸ್ವಯಂಚಾಲಿತ

0: ಸ್ಥಗಿತಗೊಳಿಸುವುದು ಮತ್ತು ಸರಳೀಕರಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಮುಖ್ಯ ಉದ್ದೇಶವಾಗಿದೆ. ಈ ಐದು ಅಂಶಗಳ ಪ್ರಸ್ತಾವನೆಯು ಪ್ರಕ್ರಿಯೆ ಸುಧಾರಣೆಗಳು, ರಚನಾತ್ಮಕ ಸುಧಾರಣೆಗಳು, ಜೀವನ ಮತ್ತು ವ್ಯಾಪಾರ ನಿರ್ವಹಣೆಯ ಸುಲಭೀಕರಣ, ಸೇವಾ ರಫ್ತು ಮತ್ತು ಇಕಾಮರ್ಸ್ನಂತಹ ವಿಷಯಗಳನ್ನು ಒಳಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಹಿಂದಿ ಮತ್ತು ಮರಾಠಿ ಚಿತ್ರರಂಗದ ಹಿರಿಯ ನಟ ನಾನಾ ಪಾಟೇಕರ್ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇವರ ಅಂತ್ಯಕ್ರಿಯೆಯು ಇಂದು ಸಂಜೆ 4 ಗಂಟೆಗೆ ಪುಣೆ ಸಮೀಪದ ಡಾಂಜೆಯಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನಡೆಸಲು ಮಹಾರಾಷ್ಟ ಸರ್ಕಾರ ನಿರ್ಧರಿಸಿದೆ. ಡಾಂಜೆಯಲ್ಲಿರುವ ನಾನಾ ಪಾಟೇಕರ್ ಅವರ ಫಾರ್ಮ್ ಹೌಸ್ನಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ. ಹಿಂದಿ ಮತ್ತು ಮರಾಠಿ ಚಿತ್ರರಂಗದಲ್ಲಿ ತಮ್ಮ ಶ್ರೇಷ್ಠ ಅಭಿನಯಕ್ಕೆ ಹೆಸರುವಾಸಿಯಾಗಿದ್ದ ನಟ ದಶಕಗಳ ಸುದೀರ್ಘ ವೃತ್ತಿ ಜೀವನವನ್ನು ಹೊಂದಿದ್ದರು. 3 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಬೀಜಿಂಗ್ನಲ್ಲಿ ನಡೆದ ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲಿ ಜೋಡಿಯು ರೊಮೇನಿಯಾದ ಎಡ್ವರ್ಡ್ ಅಯೋನಿಸ್ಕ್ ಮತ್ತು ಬರ್ನಾಡೆಟ್ ಜೋಕ್ಸ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ WTT ಗ್ರ್ಯಾಂಡ್ ಸ್ಮ್ಯಾಶ್ನ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿ ಎಂಬ ಇತಿಹಾಸ ನಿರ್ಮಿಸಿದೆ. 5ನೇ ಶ್ರೇಯಾಂಕಿತ ಭಾರತೀಯ ಜೋಡಿಯು ಕ್ವಾರ್ಟರ್ ಫೈನಲ್ ಪಂದ್ಯವನ್ನು 11-9, 13-11, 11-3 ಅಂತರದಲ್ಲಿ ಗೆದ್ದು ಅಂತಿಮ 4ರ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿತು. ಆದಾಗ್ಯೂ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾನವ್ ಠಕ್ಕರ್ ಅವರು ಫ್ರಾನ್ಸ್ನ 7ನೇ ಶ್ರೇಯಾಂಕಿತ ಆಟಗಾರ ಅಲೆಕ್ಸಿಸ್ ಲೆಬ್ರನ್ ವಿರುದ್ದ 0-3 ಅಂತರದಲ್ಲಿ ಸೋತು ರೌಂಡ್ ಆಫ್ 32 ಹಂತದಲ್ಲೇ ಹೊರಬಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57

ಎರಡನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಸ್ಪಂದನ ಚಿತ್ರದ ಹಾಡು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಗಳನ್ನು ಕೇಳ್ತಾ ಇದ್ದೀರಾ. ಈ ಒಂದು ಚಿತ್ರದ ಸಂಗೀತ ನಿರ್ದೇಶಕರು ಸಿ ಅಶ್ವಥ್.

ಎಸ್ ಜಾನಕಿಯವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಈ ಒಂದು ಹಾಡು. ಸಂಗೀತ ರಾಜನ್ ನಾಗೇಂದ್ರ,

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪ್ರೇಮ ಸಾಕ್ಷಿ ಚಿತ್ರದ ಹಾಡು. ಸಂಗೀತ ರಾಜನ್ನಾಕೇಂದ್ರ.

ಬೇಬಿ ರಿತೀಶ ಹಾಗೂ ಬೇಬಿ ಅಮೃತ ಹಾಡಿರುವ ಪ್ರೇಮಿ ನಂಬರ್ ಒನ್ ಈ ಚಿತ್ರದ ಹಾಡು. ಸಂಗೀತ ನೀಡಿದ್ದಾರೆ ಗುರು ಕಿರಣ್.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:40. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ನೂತನ ಶಿಕ್ಷಣ ನೀತಿ 2020 ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಡ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮ ಸಾರ್ವಜನಿಕ ಜೀವನವನ್ನು ಶುರು ಮಾಡಿ 25 ವರ್ಷಗಳು ತುಂಬುತ್ತಾ ಇದೆ. ಈ ನೆಪದಲ್ಲಿ ದೇಶಾದ್ಯಂತ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ಆ ಚಟುವಟಿಕೆಗಳಿಗೆ ಜನಸೇವಾ ದೇಶ ಸೇವಾ ಅನ್ನುವಂಥ ಶೀರ್ಷಿಕೆಯನ್ನು ಕೊಡಲಾಗಿದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿಯ ಸುದ್ದಿ ವಿಭಾಗವು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಕುರಿತಂತೆ ಒಂದು ಚರ್ಚೆಯನ್ನು ಹಮ್ಮಿಕೊಂಡಿದೆ. ಚರ್ಚೆಯಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ಬಂದಿದ್ದಾರೆ ಪ್ರೊಫೆಸರ್ ಎಂ ಕೃಷ್ಣಮೂರ್ತಿಯವರು. ಬೆಂಗಳೂರಿನಲ್ಲಿರುವ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಡಾಕ್ಯುಮೆಂಟೇಷನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ನ ಮಾನ್ಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಶ್ರೀಧರನ್ನ ನಾನು ಈ ಚರ್ಚೆಗೆ ಹಾರ್ದಿಕವಾಗಿ ಬರಮಾಡಿಕೊಳ್ತೀನಿ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲದಿಂದ ಇರತಕ್ಕಂಥ ತಮಗೆ ಈ 2020 NEP ಅಂದ ಕೂಡಲೇ ಇದರ ಅನಿವಾರ್ಯತೆ ಅಗತ್ಯತೆ ಬಗ್ಗೆ ತಿಳಿಸ್ಕೊಡಿ ಸರ್.
1: ಸರ್, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತೇಳಿ 1948 ಮತ್ತು 49 ಇಸ್ವಿಯಲ್ಲಿ ಭಾರತ ಸರ್ಕಾರ ಈ ಕಾಯ್ದೆಯನ್ನು ಮೊದಲಿಗೆ ತಂದಿತು. ನಂತರ ಸೆಕೆಂಡ್ರಿ ಎಜುಕೇಷನ್ 1952 ಮತ್ತು 53 ಇಸ್ವಿಯಲ್ಲಿ ಪ್ರಾರಂಭಿಸಿತು. ಮತ್ತೆ ಎಜುಕೇಷನ್ ಕಮಿಷನ್ ಅಂತೇಳಿ ಕೊತಾರಿ 1968 ಬಹಳ ಬದಲಾವಣೆಯ ರೂಪದಲ್ಲಿ ತರಲಾಯಿತು. ನಂತರ NPE ನ್ಯಾಷನಲ್ ಪಬ್ಲಿಕ್ ಎಜುಕೇಷನ್ ಅಂತೇಳಿ 1986. ನಂತರ ಎಸ್ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ 2019 ನ್ಯೂ ಎಜುಕೇಷನ್ ಪಾಲಿಸಿ, ಸಮಗ್ರ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಬದಲಾವಣೆಯನ್ನು ತರಬೇಕು, ಏನು 10+2 10+2 ಅಂತ ಇತ್ತೋ ಅದನ್ನು ಇವರು 5+3+3+4 ಈ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಬಾಲ್ಯ ಬದಲಾವಣೆ, ಸಮಗ್ರ ವಿದ್ಯಾ ವಿಕಾಸಣೆ, ಬಾಲ್ಯ ಪೂರ್ವ ಶಿಕ್ಷಣ, ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ವಯಸ್ಕರ ಶಿಕ್ಷಣ ಹಾಗೂ ಶಿಕ್ಷಕರ ಶಿಕ್ಷಣ ಸೇರಿದಂತೆ ಶಿಕ್ಷಣದ ವಿವಿಧ ಹಂತಗಳಿಗೆ ಈ ನ್ಯೂ ಎಜುಕೇಷನ್ ಪಾಲಿಸಿಯನ್ನು 2020 ಜುಲೈ 19 ಕೇಂದ್ರ ಸಂಪುಟವು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸ್ವೀಕರಣ ಮಾಡಲಾಯಿತು.
0: ಕೊತಾರಿ ಅವರ ರೆಫರೆನ್ಸ್ ಕೊಟ್ಟಿರ್ತಾವೆ. ಮಾನ್ಯ ಕೊತಾರಿ ಅವರು ಒಂದು ಮಾತನ್ನು ಹೇಳ್ತಾರೆ, ದೇಶದ ಭವಿಷ್ಯ ತರಗತಿಗಳ ಕೊಠಡಿಗಳಲ್ಲಿ ನಿರ್ಣಯ ಆಗುತ್ತೆ ಅಥವಾ ನಿರ್ಮಾಣ ಆಗುತ್ತೆ ಅಂತ. ಆ ಒಂದು ಮಾತನ್ನು ನಾವು ನೆನೆಸ್ಕೊಳ್ಳೋದೇ ಆದರೆ ಬದಲಾಗ್ತಾ ಇರತಕ್ಕಂಥ ಭಾರತದ ಪರಿಸ್ಥಿತಿಗೆ ಇದು ತುಂಬ ಅನಿವಾರ್ಯ ಇತ್ತು ಅಂತೀರಿ?
1: ಖಂಡಿತ ಖಂಡಿತ ಅನಿವಾರ್ಯ ಆಯಿತು. ಇವತ್ತೊಂದು ದಿವಸ ನಾವು ಏನು ಸೆಕೆಂಡ್ರಿ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, UGC ಹೈಯರ್ ಎಜುಕೇಷನ್ನು, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಏನೆಲ್ಲ ಇತ್ತೋ ಅದು ಇವತ್ತು ನೋಡಿ, ನಾವು 1947 ನಾವು ಸ್ವತಂತ್ರವನ್ನು ಪಡೆದಾಗ ನಮ್ಮ ಎಜುಕೇಷನ್ ಸಿಸ್ಟಮು 4% ಇತ್ತು. ಹೈಯರ್ ಎಜುಕೇಷನಿಂದ ಹಿಡಿದು ಪ್ರೈಮರಿ ಎಜುಕೇಷನ್ಗೂ ಕೇವಲ 4%. ಈ ವಿವಿಧ ಹಂತಗಳಲ್ಲಿ ಎಜುಕೇಷನ್ ಸಿಸ್ಟಮ್ನ ಬಲವರ್ಧನೆ ಮಾಡಬೇಕಂದಾಗ ಅದು ಒಂದು 10%ಗೆ ಬಂತು, ನಂತರ 15%ಗೆ ಬಂತು. ನಂತರ ಏನಾಯಿತು, ಈ ಹೈಯರ್ ಎಜುಕೇಷನ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಮಾಡಿದಾಗ ಭಾಳಷ್ಟು ಬದಲಾವಣೆಗಳಾಯಿತು. ಸಮಗ್ರ ಶಿಕ್ಷಣ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಂದು ಬದಲಾವಣೆ ಆಯಿತು. ಆದರೂ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತವಾದ ವ್ಯವಸ್ಥೆಗಳನ್ನು ಬಲಪಡಿಸಲು ಹಲವಾರು ಬದಲಾವಣೆಗಳು ಮಾಡಿದಾಗ ಈ ನ್ಯೂ ಎಜುಕೇಷನ್ ಪಾಲಿಸಿ NEP 2020 ಅಂತೇಳಿ ಭಾಳ ಹೆಚ್ಚು ಒತ್ತು ಆಸೆಯನ್ನು ಕೊಡಬೇಕಾದ ಸಂದರ್ಭ ಬಂತು. ಈಗ ನೋಡಿ, ನಾನು ಒಂದು ಹೇಳ್ತೇನೆ, ಈ ಮೂಲಭೂತ ಹಂತ ಫಂಡಮೆಂಟಲ್ ಸ್ಟೇಜ್ ವಯಸ್ಸು 3-8, ತರಗತಿಗಳು ಪೂರ್ವ ಪ್ರಾಥಮಿಕದಿಂದ 2ನೇ ತರಗತಿವರೆಗೆ. ಎರಡನೇದು ಬಂದು ಸಿದ್ಧಾಂತ ಅಂತ ಪ್ರಿಪರೇಟರಿ ಸ್ಟೇಜಸ್. ಈ ಪ್ರಿಪರೇಟರಿ ಸ್ಟೇಜಸ್ ಅಲ್ಲಿ ವಯಸ್ಸು 8-11, ತರಗತಿಗಳು 3-5. ಈ ಹಂತದಲ್ಲಿ ಅನ್ವೇಷಣ ಆಧಾರಿತ ಕಲಿಕೆ, ಸರಳ ಪಠ್ಯಪುಸ್ತಕಗಳು ಮತ್ತು ಬಹುಭಾಷ, ಅದು ಬಹಳ ಮುಖ್ಯ, ಮಲ್ಟಿ ಲ್ಯಾಂಗ್ವೇಜಸ್ ಅಂತೇಳಿ. ಮುಂಚೆ ನಾವೇನು ಮಾಡ್ತಾ ಇದ್ವಿ, ಪ್ರಾಥಮಿಕ ಒಂದು ಕನ್ನಡ, ಒಂದು ಮಾಧ್ಯಮಿಕ ಅಥವಾ ನಮ್ಮದೇ ಆದಂಥ ಒಂದು ರಾಜ್ಯ ಭಾಷೆ. ಈಗ ಆಗಲ್ಲ, ಎಲ್ಲ ಭಾಷೆಗಳನ್ನು ಕಲಿತುಕೊಂಡು ಮೂಲ ಭಾಷೆ ನಮ್ಮ ರಾಜ್ಯ ಭಾಷೆಗಳಿಗೆ ಒತ್ತು ಕೊಡಲಾಗಿದೆ ಈ ನಮ್ಮ NEP ನಲ್ಲಿ.

0: ನಂತರ ಮಧ್ಯಮ ಹಂತ ಮಿಡಲ್ ಏಜ್, ವಯಸ್ಸು 11-14 ವಯಸ್ಸು, ತರಗತಿಗಳು 6-8. ಈ ಹಂತದಲ್ಲಿ ವಿಷಯಾಧಾರಿತ ಶಿಕ್ಷಕರು ಮೀನ್ಸ್ ಸಬ್ಜೆಕ್ಟ್ ಬೇಸ್, ಸೋಷಿಯಲ್ ಸೈನ್ಸ್, ಇಂಜಿನಿಯರಿಂಗ್, ಹೀಗೆ ಹಲವಾರು ಸಬ್ಜೆಕ್ಟ್ ಬೇಸ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಮತ್ತು ನಮ್ಮಲ್ಲಿ ಈಗ ನಾವೇನು ಇವತ್ತು ನಾವು ಸ್ಕಿಲ್ ಬೇಸ್ ಅಂತ ನಾವು ಮಾತನಾಡ್ತೀವೋ ಪ್ರತಿಯೊಂದಕ್ಕೂ ಈಗ ಎವ್ರಿಬಡಿ ಟಾಕಿಂಗ್ ಅಬೌಟ್ ಸ್ಕಿಲ್ ಬೇಸ್. ನಿಮ್ಮ ಪದವಿ ಒಂದೇ ಸಾಕಾಗಲ್ಲ, ನಿಮ್ಮ ಎಸ್ ಎಲ್ ಸಿ ಅಥವಾ ನಿಮ್ಮ 10th ಸ್ಟ್ಯಾಂಡರ್ಡ್ ಅಥವಾ ನಿಮ್ಮ 12+2 ಎಜುಕೇಷನ್ ಒಂದೇ ಸಾಲಲ್ಲ, ನಿಮಗೆ ಸ್ಕಿಲ್ ಬೇಸ್ ಇರಬೇಕು. ಈ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ನಾವು ಎನ್ ಇ ಪಿನಲ್ಲಿ ಕಾಣ್ತಾ ಹೋಗ್ತೇವೆ. ಪ್ರೌಢ ಅಂತೇಳಿ ಸೆಕೆಂಡ್ರಿ ಸ್ಟೇಜ್, ಇಲ್ಲಿ 14-18 ವರ್ಷಗಳು ಮಕ್ಕಳಿಗೆ, 9-12 ತರಗತಿ, ಇದು ಬಹಳ ಮುಖ್ಯ. ನಾವು ಮುಂಚೆ ಓದುವಾಗ 8th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಅಂತ, ಈಗ ಆಗಲ್ಲ, 9-12. ಇದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಹಂತದಲ್ಲಿ ಬಹುಶಿಸ್ತೀಯ ಶಿಕ್ಷಣ ಮತ್ತು ಸೆಮಿಸ್ಟರ್ ವ್ಯವಸ್ಥೆ ಮತ್ತು ಬೋರ್ಡ್ ಪರೀಕ್ಷೆಗಳ ಸುಧಾರಣೆ, ಈಗ CBSE ಇರ್ಬೋದು, ICSE ಇರ್ಬೋದು, ನಮ್ಮ ಸ್ಟೇಟ್ ಸಿಲೆಬಸ್ ಇರ್ಬೋದು, ಈ ಎಲ್ಲ ಸಿಲೆಬಸ್ಗಳನ್ನು ರಿವಿಷನ್ ಅಂತೇಳಿ ಮಾಡತಕ್ಕಂಥ ಒಂದು ಈ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಸಮಗ್ರವಾದ ಬದಲಾವಣೆಯನ್ನು ತರಲಾಗಿದೆ. ಅದೇ ರೀತಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ECCE ಶಾಲಾ ಶಿಕ್ಷಣ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಮತ್ತು ಈ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು 8 ವರ್ಷದ ಮಕ್ಕಳಿಗಾಗಿ ರಾಷ್ಟ್ರೀಯ ಪಠ್ಯಕ್ರಮ ಮತ್ತು NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ಅಂತ ನಾವೇನು ಹೇಳ್ತೀವೋ ಅದನ್ನು ಬಲಪಡಿಸುವುದು, ಅಭಿವೃದ್ಧಿಪಡಿಸುವುದು ಬಹಳ ಮುಖ್ಯ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿನ.
1: ಏಕರೂಪದ ಶಿಕ್ಷಣ ವ್ಯವಸ್ಥೆ ಅಂತ ತಮ್ಮಂಥ ತಜ್ಞರು ಮಾತಾಡ್ತಾ ಇದ್ರಿ, ಎಜುಕೇಷನಿಸ್ಟ್ಗಳು ಮಾತಾಡ್ತಾ ಇದ್ರಿ, ಅದಕ್ಕೆ ಇಲ್ಲಿ ಅವಕಾಶ ಇದೆಯಾ ಸರ್?
0: ಖಂಡಿತ. ಈಗ ನೋಡಿ, ಏಕರೂಪ ಅಂತ ನೀವು ಹೇಳಿದ್ರಿ, ಈ ಏಕರೂಪ ಜೊತೆಗೆ ಇಲ್ಲಿ ಇವರು ಏನ್ ಮಾಡ್ತಾರೆ, ಬಹುಭಾಷಾ ಶಿಕ್ಷಣವನ್ನೂ ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಹುಭಾಷಾ ಶಿಕ್ಷಣ ಅಂದ್ರೆ ಏನಂದ್ರೆ, ಸೇ ಫಾರ್ ಎಕ್ಸಾಂಪಲ್, 5ನೇ ತರಗತಿಯಿಂದ ಸಾಧ್ಯವಾದರೆ 8ನೇ ತರಗತಿವರೆಗೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಬೋಧನಾ ಮಾಧ್ಯಮವಾಗಿ ಪರಿಚಯಿಸಲಾಯಿತು. ಈಗ ದೀಕ್ಷಾ ಪ್ಲಾಟ್ಫಾರ್ಮ್ ಅಂತೇಳಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ 33 ಲ್ಯಾಂಗ್ವೇಜಸ್, ಅಸ್ಸಾಮೀಸ್ ಇರ್ಬೋದು, ಕನ್ನಡ ಇರ್ಬೋದು, ಮಲಯಾಳಿ ಇರ್ಬೋದು, ಉರ್ದು ಇರ್ಬೋದು, ಹೀಗೆ ನಮ್ಮ ದೇಶದಲ್ಲಿರ್ತಕ್ಕಂಥ 33 ಭಾಷೆಗಳಲ್ಲಿ ಈ ದೀಕ್ಷಾ ಪ್ಲಾಟ್ಫಾರ್ಮ್ನಲ್ಲಿ ಮಕ್ಕಳು ಕಲಿಕೆಯನ್ನು ಕಲಿಬೋದು. ಇದು ಒಂದು ಬಹಳ, ಮತ್ತು ಸಂಸ್ಕೃತ ಶಾಸ್ತ್ರೀಯ ಭಾಷೆ. ಮತ್ತು ನಮ್ಮಲ್ಲಿ ಏನಾಗಿದೆ, ಈ ಒಂದು NEPನಲ್ಲಿ ಏನು ನಾವು IKS ಅಂತ ಹೇಳ್ತೀವಿ, ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮ್, ಮತ್ತು ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್. ಈ ಟ್ರೆಡಿಷನಲ್ ನಾಲೆಡ್ಜ್ ಅಂದರೆ, ಇವತ್ತು ನೋಡಿ, ಬ್ಯಾಂಗ್ಳೂರಿಂದ ಚನ್ನಪಟ್ಟಣ 70 ಕಿಲೋಮೀಟರ್ ಇದೆ, ನಮಗೆಲ್ಲ ಗೊತ್ತಿದೆ ಅಲ್ಲಿ ಟಾಯ್ಸ್, ಆ ಗೊಂಬೆ ಎಷ್ಟು ಬಹಳ ವರ್ಲ್ಡ್ ಫೇಮಸ್ ಅಂತೇಳಿ, ಇವತ್ತು ಅದು ನಶಿಸಿ ಹೋಗ್ತಾ ಇದೆ. ಈ ಒಂದು ನಶಿಸಿ ಹೋಗಬಾರದು, ಅದಕ್ಕೆ ಒಂದು ಒತ್ತು ಕೊಡಬೇಕು. ಆ ಬೊಂಬೆಯನ್ನು ತಯಾರಿಸೋದು ಯಾವ ರೀತಿ, ಅದಕ್ಕೆ ಬೇಕಾದ ಸಾಮಗ್ರಿಗಳು ಏನು, ಫೀಲ್ಡ್ ವರ್ಕ್,
1: ಇದನ್ನೇ ಎಜುಕೇಷನ್ ಅಲ್ಲಿ ನೋಡಬಹುದು.
0: ಎಸ್, ಈ ಒಂದು ನ್ಯೂ ಎಜುಕೇಷನ್ ಸಿಸ್ಟಮ್. ಈಗ ನಾವು ಇನ್ನೊಂದು ಟ್ರೆಡಿಷನಲ್ ನಾಲೆಡ್ಜ್ ಏನ್ ಹೇಳ್ತೀವಿ, ನೀಮ್. ನಾವು ಇವತ್ತು ಬೇವಿನ ಸೊಪ್ಪು ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಇದು ನಮ್ಮ ದೇಶದೇ ಆದಂತ, ಮತ್ತೆ ಅರಿಶಿನ ಇರ್ಬೋದು, ಇದನ್ನೆಲ್ಲವೂ ನಾವು ನಮ್ಮ ದೇಶದಲ್ಲಿ ಟ್ರೆಡಿಷನಲ್ ನಾಲೆಡ್ಜ್, ಇಂಡಿಜಿನಿಯಸ್ ನಾಲೆಡ್ಜ್ ಈ ಮಕ್ಕಳಿಗೆ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಇದು ಕಲೀಲಿಕ್ಕೆ ಅವಕಾಶ ಇದೆ.
1: ನೋಡಿ, ಎಷ್ಟು ಆಧುನಿಕತೆಯ ಅಬ್ಬರಕ್ಕೆ ಸಿಕ್ಕಿ ಈ ಇಂಡಿಜಿನಿಯಸ್ ನಾಲೆಡ್ಜ್ ಅಂತೇನು ಪಾರಂಪರಿಕವಾದಂತ ಜ್ಞಾನ ಕಣ್ಮರೆ ಆಗ್ತಾ ಇತ್ತು.
0: ಖಂಡಿತ,
1: ಅದು ಕಣ್ಮರೆ ಆಗಬಾರದು ನಾಳಿನ ಜನಾಂಗವೂ ಕೂಡ. ನಾನು ಇಂತಹ ಸಂಪದ್ಭರಿತವಾದಂತ ಪರಂಪರೆಯಿಂದ ಇದ್ದೀನಿ, ನಾನು ಬಂದಿದ್ದೀನಿ, ಅಥವಾ ನನ್ನ ಹಿಂದ್ಗಡೆ ಇಂಥ ಒಂದು ದೊಡ್ಡ ಪರಂಪರೆ ಇತ್ತು ಅಂತ ಹೇಳಿ ಹೆಮ್ಮೆ ಪಟ್ಟುಕೊಂಡು ಶಿಕ್ಷಣವನ್ನ ಮಾಡಬೇಕು.
0: ಖಂಡಿತ,
1: ಅದಕ್ಕೆ ಅವಕಾಶ ಇದೆ.
0: ಖಂಡಿತ, ಈ 3 ಸ್ಟೇಜ್ಗಳ ಆದ್ಮೇಲೆ ನಾವು ಇವತ್ತು ಏನು UGC ಶಿಕ್ಷಣ ಅಂತ ಒಂದಿತ್ತು, ಅಥವಾ ಒಂದು ಡಿಗ್ರಿ ಕಾಲೇಜಸ್ ಅಂತ ಇತ್ತು. ಈಗ ಏನಾಗಿದೆ, ಇಲ್ಲಿ ಡಿಗ್ರಿ ಕಾಲೇಜ್ಗಳನ್ನು ಆನರ್ಸ್ ಡಿಗ್ರಿ, 4 ಇಯರ್ಸ್ ಡಿಗ್ರಿ. No. 1 ಬಹುಶಿಸ್ತೀಯ ಶಿಕ್ಷಣ, ಹೊಂದಿಕೊಳ್ಳುವ ಶಿಕ್ಷಣ ವ್ಯವಸ್ಥೆ, ಸರಳ ಅಂದರೆ ಪರಿಣಾಮಕಾರಿಯಾಗಿ ನಿಯಂತ್ರಣವಾದ ಒಂದು ವ್ಯವಸ್ಥೆ. ಇಲ್ಲಿ 4 ವರ್ಷದ ಪದವಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, BA ಆನರ್ಸ್, BSc ಆನರ್ಸ್. ಈವಾಗ BA ನೀವು ಸೇರ್ಕೊಂಡ ಮೇಲೆ 1 ವರ್ಷ ಪೂರ್ಣಗೊಳಿಸಿದರೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. 1 ವರ್ಷ ನೀವು ES ಜಾಯಿಂಟ್, ಇವರು ಕಾಲೇಜ್ಗೆ ಸೇರ್ಕೊಂಡಿದ್ದಾರೆ, ಒಂದು ವರ್ಷ ಶಿಕ್ಷಣ ಮುಗಿಸಿದ್ದಾರೆ, ಎರಡು ವರ್ಷ ಪೂರ್ಣಗೊಳಿಸಿದರೆ ನಿಮಗೆ ಡಿಪ್ಲೊಮಾ ಪದವಿಯನ್ನು ಕೊಡ್ತಾರೆ, ಮೂರು ವರ್ಷ ಪದವಿ ಮಾಡಿದರೆ ಪದವಿ ಮುಗಿಸಿದ್ದಾರೆ, ನಾಲ್ಕು ವರ್ಷ ಆಯಿತು ಅಂದರೆ

0: ಸಂಶೋಧನೆಯೊಂದಾಗಿ ಪದವಿ. ಬಟ್ ಭಾಳಷ್ಟು ಜನ ಎಜುಕೇಷನಿಸ್ಟು ಇದನ್ನು ಒಪ್ತಾ ಇಲ್ಲ. ಏನಾಗ್ತಾ ಇದೆ, ಕೆಲವರು ಒಂದು ವರ್ಷ ಎರಡು ವರ್ಷಕ್ಕೆ ಡ್ರಾಪ್ ಮಾಡ್ತಾರೆ, ಅವರು ಪದವಿ ಪಡ್ಕೊಳ್ಳೋದಿಲ್ಲ.
1: ಹೀಗಾಗಿ
0: ಇದು ಸ್ವಲ್ಪ ಕಂಟಿನ್ಯೂಟಿ ಇರೋದಿಲ್ಲ.
1: ಡಿಪ್ಲೊಮಾ ಆದ್ಮೇಲೆ ವಾಪಸ್ ಬಂದ ಬೇರೆ ಯಾವ್ದಾದ್ರು ಕೆಲಸ ಸೇರ್ಕೊಂಡು.
0: ಖಂಡಿತ ಈ ನಾಲ್ಕು ವರ್ಷದ ಪದವಿ ಸ್ವಲ್ಪ ದ್ವಂದ್ವ, ಸ್ವಲ್ಪ ಗೊಂದಲದಲ್ಲಿದೆ. ಇದನ್ನ ಸ್ವಲ್ಪ
1: ಆದ್ರೆ ತಜ್ಞರು ನೋಡಿ ಸರ್, ದಿಢೀರಂತ ಬಂದಂತ ನೀತಿ ಅಲ್ಲ,
0: ಇಲ್ಲ
1: ಇದಕ್ಕೆ ಅಳದು ಸುರಿದು ಸುಮಾರು 2017 ಇದರ ಪ್ರಕ್ರಿಯೆ ಶುರುವಾಗಿದೆ ಅನ್ಕೊಳ್ತೀನಿ.
0: ಖಂಡಿತ
1: 2019 ಇಡೀ ದೇಶಾದ್ಯಂತ ಅದಕ್ಕೆ ಬೇಕಿರ್ತಕ್ಕಂತ ಏನಾದ್ರೂ ತಿದ್ದುಪಡಿ ಬೇಕಾ, ಏನಾದ್ರೂ ಸಲಹೆಗಳು ಬರ್ತವೆ?
0: ತಿದ್ದುಪಡಿ ಏನಿಲ್ಲ, ಈಗಾಗಲೇ ಅದಕ್ಕೆ ಒಂದು ಟೆಕ್ನಿಕಲ್ ಬೋರ್ಡ್ ಅಂತ ಮಾಡಿದ್ದಾರೆ ಹೈಯರ್ ಎಜುಕೇಶನ್. ಇವಾಗ ನಾವು ನೋಡಿ ಉದಾಹರಣೆಗೆ UGC ಅಂತ ಏನಿತ್ತು ಅದನ್ನ ಈಗ ಅವರು ಅಬಾಲಿಶ್ ಮಾಡ್ತಾ ಬೇಕು ಅಂತೇಳಿ ಈ ನ್ಯೂ ಎಜುಕೇಶನ್ ಪಾಲಿಸಿ ಮಾಡಿದ್ದಾರೆ. ಏನು UGCನ ತೆಗೆದಾಕ್ಬಿಟ್ಟು ಹೈಯರ್ ಎಜುಕೇಶನ್ ಕೌನ್ಸಿಲ್ ಆಫ್ ಇಂಡಿಯಾ HECI ಏಕೈಕ ಉನ್ನತ ಶಿಕ್ಷಣ ನಿಯಂತ್ರಣ ವ್ಯವಸ್ಥೆ. ಇವತ್ತೇನು ನ್ಯಾಕ್ ಅಂತ ಇದೆಯೋ, ನ್ಯಾಷನಲ್ ಅಕ್ರೆಡಿಷನ್ ಕೌನ್ಸಿಲ್, ಹೈಯರ್ ಎಜುಕೇಶನ್ ಗ್ರಾಂಟ್ಸ್ ಕೌನ್ಸಿಲ್ ಅಂತ ಇದೆಯೋ, ಜನರಲ್ ಎಜುಕೇಶನ್ ಕೌನ್ಸಿಲ್ ಅಂತ ಇದೆಯೋ, ACTC ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಇದೆಯೋ, ಮೆಡಿಕಲ್ ಬಿಟ್ಟು, ಇದನ್ನೆಲ್ಲವನ್ನ ಅಬಾಲಿಶ್ ಮಾಡಿ ಹೈಯರ್ ಎಜುಕೇಶನ್ ಕೌನ್ಸಿಲ್ HECI ಅಂತ ಹೇಳಿ ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಮಾಡಬೇಕಂತೇಳಿ ಈ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ಮಾಡಿದ್ದಾರೆ. ಎಷ್ಟು ಬೇಗ ಇಂಪ್ಲಿಮೆಂಟ್ ಆಗುತ್ತೋ ಆಗ ಈ ಬೋರ್ಡ್ಸ್ಗಳೆಲ್ಲವೂ ಅಬಾಲಿಶ್ ಆಗಿ ಒಂದೇ ಅಡಿಯಲ್ಲಿ, ಒಂದೇ ಸೂರಿನಡಿಯಲ್ಲಿ, ಒಂದೇ ಅಂಬ್ರಲ ಕೆಳಗಡೆ ಇಡೀ ರಾಷ್ಟ್ರದ ಹೈಯರ್ ಎಜುಕೇಶನ್ ಸಿಸ್ಟಮ್ ಬರುವ ನಿರೀಕ್ಷೆ ಇದೆ ಸರ್.
1: ಇದರಲ್ಲಿ ಅಳವಡಿಸಲಾಗಿದೆ ಅಂತ ಒಂದು ಘನೋದ್ದೇಶ ಇಲ್ಲಿದೆ.
0: ಖಂಡಿತ ಇದೆ.
1: ತಾವು ನೋಡಿದ ಹಾಗೆ ಈ ರೀತಿ ಸಮಾನ ಅಥವಾ ಏಕರೂಪದ ವ್ಯವಸ್ಥೆ ಸದ್ಯಕ್ಕೆ ನಮ್ಮಲ್ಲಿ ಇಲ್ಲ ಅಲ್ವಾ ಸರ್?
0: ಇಲ್ಲ, ಖಂಡಿತ ಇಲ್ಲ. ಈಗ ಹಲವಾರು ಬೋರ್ಡ್ಗಳು ಇರೋದ್ರಿಂದ ಅವರದೇ ಆದಂತ ಒಂದೊಂದು ಇದಿದೆ,
1: ಮತ್ತೆ ಯೂನಿವರ್ಸಿಟಿಗಳು ಬೇರೆ ಬೇರೆ
0: ಬೇರೆ ಬೇರೆ ಇದೆ. ಇವತ್ತು ನಾವೇನು ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಯೂನಿವರ್ಸಿಟೀಸ್ಗಳು ಇದೆಯೋ ಅದು ಏನಾಗ್ತದೆ, ಈಗ ಸೆಂಟ್ರಲ್ ಯೂನಿವರ್ಸಿಟಿನೇ ಒಂದಾಗ್ತದೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ IIM IITs ಇವುಗಳೆಲ್ಲ ಒಂದೊಂದು ಬೋರ್ಡ್ಗಳಲ್ಲಿದೆ. ನೀವು ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಬಂದಾಗ ಆಲ್ ದಿಸ್ ಬೋರ್ಡ್ಸ್ ವಿಲ್ ಕಮ್ಸ್ ಅಂಡರ್ ಒನ್ ಅಂಬ್ರೆಲಾ. ಇದು ಆಗಬೇಕಾಗಿದೆ, ಬೇಗ ಆಗಬೇಕಾಗಿದೆ, ಮಾಡಬೇಕು ಅಂತೇಳಿ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಆಗಿದೆ. ಅದೇ ರೀತಿ ನಾವು ನೋಡಿ ಈಗ BEd ತಗೊಳ್ಳಿ, ಈಗ BEd ನಮ್ಮ ಮುಂಚೆ ಒಂದು ವರ್ಷ ಎರಡು ವರ್ಷ ಆಯಿತು, ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ 4 BEd ಕನಿಷ್ಠ ಅರ್ಹತೆಯನ್ನಾಗಿ ಮಾಡುವ ಉದ್ದೇಶ ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿದೆ. ನಂತರ ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿಗೆ 50 ತರಬೇತಿ ನೀಡುವ ವ್ಯವಸ್ಥೆಯನ್ನು ಪ್ರಸ್ತಾಪಿಸಲಾಗಿದೆ.
1: ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡ,
0: ಬಹಳ ಮುಖ್ಯ.
1: ಅವರು ಕೂಡ ಕಾಲಕಾಲಕ್ಕೆ ತಕ್ಕಂತೆ ಏನು ಸಾಮರ್ಥ್ಯ ಅವರಲ್ಲಿ ವೃದ್ಧಿ ಆಗಬೇಕು, ಶಾರ್ಪನ್ ಆಗಬೇಕು.
0: ಹೌದು, ಖಂಡಿತ.
1: ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ.
0: ಖಂಡಿತ ಖಂಡಿತ. ಈಗ ನಮ್ಮ ಬಹಳ ಮುಖ್ಯವಾದದ್ದು ಏನಾಗಿದೆ ಅಂದ್ರೆ ನಮ್ಮ GDPನಲ್ಲಿ ಹೈಯರ್ ಎಜುಕೇಷನ್ಸ್ 6% ಮಾತ್ರ ಗುರಿಯನ್ನ ಹೊಂದಿದೆ. 6%. ಇದು ನಮ್ಮ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅವರ ಒಂದು ಸರ್ವೆ, ಅವರು ಏನು ಹೇಳ್ತಾ ಇದ್ದಾರೆ, ಇದು ಸ್ವಲ್ಪ ಜಾಸ್ತಿ ಆಗಬೇಕು, ಈ GRE ಅಡ್ಮಿಷನ್ಸ್ ಜಾಸ್ತಿ ಆಗಬೇಕು. ಮತ್ತು ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮ್ ಅಂತ ಇದೆಯಲ್ಲ, ಈ ಫೋರಮ್ನಲ್ಲಿ ಏನು ಹೇಳ್ತಾ ಇದೆ, ತಂತ್ರಜ್ಞಾನ ಬಳಕೆಯನ್ನು ಹೆಚ್ಚು ಹೆಚ್ಚು ಉಪಯೋಗಿಸಬೇಕು.
1: ಈಗ ಬ್ಯಾಂಕ್ ಜಗತ್ತು ತಂತ್ರಜ್ಞಾನ,
0: ಈಗ ನಿಮ್ಮ ತಂತ್ರಜ್ಞಾನ ಏನಾಗ್ತಾ ಇದೆ, ಬೆಂಗಳೂರಿಗೆ ಸೀಮಿತವಾಗಿದೆ. ಈಗ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಕೋಲಾರ ಇರ್ಬೋದು, ನಿಮ್ಮ ಇಂಟರ್ನೆಟ್ ಬ್ಯಾಂಡ್ವಿಡ್ತನ್ನು ನೀವು ಇನ್ಕ್ರೀಸ್ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿದ್ದವನು ಗ್ರಾಮೀಣ ಪ್ರದೇಶದಲ್ಲೇ ಅವನು ಆ ಟೆಕ್ನಾಲಜಿ ಇಲ್ಲ ಇಲ್ಲ ಅಂತೇಳಿ ಅವನು
1: ಹುಡುಕೊಂಡು ಎಲ್ಲಿಗೆ ಬರಬಾರ್ದು,
0: ಅವನು ಬೆಂಗಳೂರಿಗೆ ಬರೋಂಗೆ ಆಗಬಾರ್ದು, ಅವನು ಕುಳಿತಲ್ಲೇ ಸಿಗಂತಕ್ಕಂಥ ಇದಾಗಬೇಕು. ಆನ್ಲೈನ್ ಕೋರ್ಸಸ್ ಅಂತ ನೀವು ಹೇಳ್ತೀರಿ, ಆನ್ಲೈನ್ ಕೋರ್ಸಸ್ ಅವನಿಗೆ ಅದು ರೀಚ್ ಆಗಬೇಕು, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರೋವನಿಗೆ ರೀಚ್ ಆಗಬೇಕು. ಹಾಗಾದಾಗ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅದು ಬಹಳ ಶೀಘ್ರವಾಗಿ ಮತ್ತೆ ಸಮರ್ಪಕವಾಗಿ ನಡೀಲಿಕ್ಕೆ ಒಂದು ಅವಕಾಶ ಆಗುತ್ತೆ.
1: ಕೌಶಲ್ಯ ಬಗ್ಗೆ ಹೇಳಿದ್ರಿ ಆಗ್ಲೇ, ಬರೀ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಅಥವಾ ಅಂಕಪಟ್ಟಿಯ ಮೂಲಕನೇ ಅವನು ಬದುಕನ್ನ ಕಟ್ಕೊಳ್ಳೋದ್ರ ಬದಲು, ಅಥವಾ ಅವಳು ಗಂಡು ಹೆಣ್ಣು ಎರಡರಲ್ಲೂ ಕೈಯಲ್ಲಿರ್ತಕ್ಕಂಥ ಕೌಶಲ್ಯ ಏನಿದೆ, ಕಲೆಯಲ್ಲಿರ್ತಕ್ಕಂಥ ಬುದ್ಧಿ ಮತ್ತು ಕೈಲಿರ್ತಕ್ಕಂಥ ಕೌಶಲ್ಯ, ಎರಡು ಸಮರ್ಪಕವಾಗಿದ್ರೆ ಸುಭದ್ರವಾಗಿದ್ರೆ ಬದುಕು ಕೂಡ ಸುಭದ್ರವಾಗುತ್ತೆ.
0: ಖಂಡಿತ,
1: ಶಿಕ್ಷಣ ನೀತಿಯಲ್ಲಿ ಅದು ಕೂಡ ಪ್ರಮುಖವಾದಂತ ಭಾಗನೇ.
0: ಖಂಡಿತ ಖಂಡಿತ. ಈಗ ಕೌಶಲ್ಯ ಅಂದ್ರೆ ಏನು ಅಂದ್ರೆ, ಈಗ ನೋಡಿ ನಾವು ಯು ಆರ್ ಆಲ್ ಟಾಕಿಂಗ್ ಅಬೌಟ್ ಆರ್ಟಿಫಿಷಿಯಲ್

0: ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಬೇಸ್ಡ್ ಆನ್ ದಿ ಕಂಪ್ಯೂಟರ್, ಅದು ತನ್ನ ಎಲ್ಲ ಕೆಲಸಗಳನ್ನು ಆರ್ಟಿಫಿಷಿಯಲ್ ಮಾಡ, ಬಟ್ ನಿಮ್ಮ ಕೌಶಲ್ಯ ಇದಾಗಬೇಕು, ಕಾಗ್ನಿಟಿವ್ ನಿಮ್ಮ ಬುದ್ಧಿವಂತಿಕೆಯನ್ನು ಕನೆಕ್ಟ್ ಆಗಬೇಕು. ನೀವು ಎರಡು ಪ್ಲೇಸ್ ಎರಡು ನಾಲ್ಕು ಅದು ಮಗ್ಗಿ ಅಂತ ಆಗಬಾರದು. ನಿಮ್ಮ ಮೈಂಡಲ್ಲಿ ಅದು ಆ ಕ್ಯಾಲ್ಕುಲೇಷನ್ ಈಕ್ವೇಷನ್ಸ್ ಮ್ಯಾಥಮೆಟಿಕ್ಸ್, ಅದಕ್ಕೋಸ್ಕರ ನೀವು ಎಜುಕೇಶನ್ ಪಾಲಿಸಿನಲ್ಲಿ ಅವರು ಒಂದು ಮ್ಯಾಥಮೆಟಿಕ್ಸ್ಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸ್ನ ಇಂಪ್ರೂವ್ ಮಾಡಬೇಕು, ಮಕ್ಕಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ವೃತ್ತಿಪಡಿಸಬೇಕು. ಹಾಗಾಗಿ ಈ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಸೋಷಿಯಲ್ ಎಜುಕೇಷನ್, ಸ್ಕೂಲ್ ಎಜುಕೇಷನ್, ಇದರಲ್ಲಿ ಏನು ಹೇಳುತ್ತೆ, ಪಠ್ಯಕ್ರಮದ ದೃಷ್ಟಿಕೋನವನ್ನು ಭಾಳ ಸಮರ್ಪಕವಾಗಿ ಮಾಡಿಕೊಳ್ಳತಕ್ಕದ್ದು. ಅದೇ ರೀತಿ ನಮ್ಮ ಕೇಂದ್ರೀಕರಣದ ಕುರಿತ ಚಿಂತೆ, ಇದರಲ್ಲಿ ಏನು ಹೇಳುತ್ತೆ, ಭಾಷಾ ನೀತಿ ಸೇರಿದಂತೆ ಲ್ಯಾಂಗ್ವೇಜ್ ಇರ್ಬೋದು, ನಿಮ್ಮ ಇಂಗ್ಲೀಷ್ ಲ್ಯಾಬ್ ಅಂತೇಳಿ ಒಂದು ಇಂಗ್ಲೀಷ್ ಲ್ಯಾಬ್ ಬೇಕು, ಒಂದು ಫಿಸಿಕ್ಸ್ ಲ್ಯಾಬ್ ಬೇಕು, ನಿಮ್ಮದು ಕರಿಕ್ಯುಲಮ್ ಡೆವಲಪ್ಮೆಂಟ್ ಜೊತೆಗೆ ನಿಮ್ಮ ಈ ಕೌಶಲ್ಯ ಹೇಳಿದ್ರಲ್ಲ, ಈ ಕೌಶಲ್ಯ ಏನು ಅಂತ ಹೇಳುತ್ತೆ ಅಂದರೆ, ಈಗ ನೋಡಿ ಒಂದು ಚೆಸ್ ಆಡೋದು ಒಂದು ಕೌಶಲ್ಯ, ಕ್ರಿಕೆಟ್ ಆಡೋದು ಒಂದು ಕೌಶಲ್ಯ, ಕಬಡ್ಡಿ ಆಡೋದು ಒಂದು ಕೌಶಲ್ಯ, ಈ ಮೂಲ ಆಟಗಳ ಜೊತೆಗೆ ನಿಮಗೆ ಬೇಕಾದಂಥ ಸಿಲೆಬಸ್ ಓರಿಯಂಟ್. ಅದಕ್ಕೆ ಅವ್ರು ಏನು ಹೇಳ್ತಾರೆ, ತಿಂಗಳಲ್ಲಿ 8 ದಿವಸ ಅಥವಾ 10 ದಿನ ಬ್ಯಾಗ್ ರಹಿತ ಶಿಕ್ಷಣ. ನೀವೇನು ಇವತ್ತು 10 ಕೆಜಿ 15 ಕೆಜಿ ಪುಸ್ತಕಗಳನ್ನ ಎತ್ಕೊಂಡು ಹೋಗ್ತಿರೋ, ಅದನ್ನು ಮನೆಯಲ್ಲೇ ಇಟ್ಟು ಶಾಲೆಗೆ ಬಂದು ಬ್ಯಾಗ್ ರಹಿತ ಟೆಕ್ನಾಲಜಿ, ನಿಮಗೆ ಬೇಕಾದಂಥ ಒಂದು ಕೌಶಲ್ಯವನ್ನ ನೀವು ಪ್ರದರ್ಶನ ಮಾಡಬಹುದು, ಕಲಿಯಬಹುದು ಫೀಲ್ಡ್ ಅಲ್ಲಿ ಪ್ರಾಯೋಗಿಕವಾಗಿ. ಈ ಎಲ್ಲವನ್ನ ಮಾಡಿದಾಗ ನ್ಯೂ ಎಜುಕೇಶನ್ ಪಾಲಿಸಿ ಇದೆಯಲ್ಲ, ಇದಕ್ಕೆ ಬಹಳ ಒಂದು ಅರ್ಥ ಬರುತ್ತೆ.
1: ಓಕೆ, ಒಬ್ಬ ಶಿಕ್ಷಣ ತಜ್ಞರಾಗಿ ಹಿರಿಯ ಪ್ರಾಧ್ಯಾಪಕರಾಗಿ ಏನಾದರೂ ಇದಾಗಬೇಕು ಮುಂದಿನ ದಿನಗಳಲ್ಲಿ ಅಂತ ನಿರೀಕ್ಷೆ ಮಾಡ್ತೀರಾ ಸರ್?
0: ಖಂಡಿತ ಸರ್, ಅದೇನಾಗ್ತಾ ಇದೆ, ಕೆಲವು ಸ್ಟೇಟ್ಗಳಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ, ಕೆಲವು ಸ್ಟೇಟ್ಗಳಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ಮಧ್ಯೆ ಇರತಕ್ಕಂಥ ಒಂದು ಕೊರತೆ. ಇದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು. ರಾಷ್ಟ್ರ ಮಟ್ಟದಲ್ಲಿ ಆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತಿಯೊಬ್ಬ ಶಿಕ್ಷಕನಿಗೂ ಇದು ತಲುಪಿ ತನ್ನ ಒಂದು ಸ್ಟೂಡೆಂಟ್ಸ್ ರೋಲ್ ಏನು, ಒಬ್ಬರ ಶಿಕ್ಷಕರ ಒಂದು ಪಾತ್ರ ಏನು ಅಂತ ಹೇಳಿದಾಗ ಇದು ಒಂದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಒಂದು
1: ಮಹತ್ವದ ಹೆಜ್ಜೆ ಆಗುತ್ತೆ.
0: ಮಹತ್ವದ ಹೆಜ್ಜೆ ಆಗೋದ್ರಲ್ಲಿ ಸಂದೇಹವನ್ನೇ ಇಲ್ಲ ಸರ್.
1: ಓಕೆ ಸರ್, ಆ ಹೆಜ್ಜೆ ಆದಷ್ಟು ಬೇಗ ಆಗಲಿ ಅಂತೇಳಿ ಹಾರೈಸ್ತಾ ಈ ಹೊತ್ತಿನ ಚರ್ಚೆಗೆ ನಮ್ಮ ಜೊತೆ ಇದ್ದಕ್ಕಾಗಿ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಶ್ರೋತೃಗಳೆಲ್ಲರಿಗೂ ನಾನು ನಮಸ್ಕಾರ.
2: ಇದುವರೆಗೂ ನೂತನ ಶಿಕ್ಷಣ ನೀತಿ 2020 ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ, ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
4: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
3: ಜಡ ದಿನವ ಮುದಗೊಳಿಸೋ ಸಹಪಾಠಿ,
4: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
3: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: This is Akashwani and I am Valsa Williams with the midday news. The headlines. Prime Minister Narendra Modi says government to connect 25 crore students through digital and online education programs. 5G connectivity reaches every district with over 550,000 base stations.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ

0: ಕೆ ಶಿವಕುಮಾರ್ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಭಾಗವಹಿಸಿದ್ದಾರೆ. ಗೋವಾ, ಮಹಾರಾಷ್ಟ ಸೇರಿದಂತೆ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು, ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಾರಿ ಪ್ರಮುಖವಾಗಿ ರಚನಾತ್ಮಕ ಸುಧಾರಣೆಗಳು, ಸುಲಭವಾಗಿ ವ್ಯಾಪಾರ ಮಾಡುವ ವಾತಾವರಣ, ಇ ಕಾಮರ್ಸ್ ಮತ್ತು ಸೇವೆಗಳ ರಫ್ತು ಸೇರಿದಂತೆ 5 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬರಪೀಡಿತ ಪ್ರದೇಶಗಳಾದ ಕೊಪ್ಪಳ ತಾಲೂಕಿನ ಒಣಬಳ್ಳಾರಿ, ಯಲಬುರ್ಗಾ ತಾಲೂಕಿನ ಗುನ್ನಾಳ ಹಾಗೂ ಕುಷ್ಟಗಿ ತಾಲೂಕಿನ ನಂದಾಪುರ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೆಕ್ಕೆಜೋಳ, ಹುರುಳಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿದ ಅವರು ಬೆಳೆ ನಷ್ಟ ಹಾಗೂ ಮಳೆ ಕೊರತೆಯ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು, ರೈತರನ್ನು ಕಾಪಾಡುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಅಗತ್ಯಬಿದ್ದರೆ ಸಾಲ ಪಡೆದು ರೈತರಿಗೆ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. ಕೇಂದ್ರದ ಮಾನದಂಡ ಪ್ರಕಾರ 8,500 ಕೋಟಿ ರೂಪಾಯಿ ಪರಿಹಾರ ಸಿಗಬೇಕು ಎಂದು ತಿಳಿಸಿದ್ದಾರೆ. ಬರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಬೆಳೆ ವಿಮೆಯ ಹಣವನ್ನು ಶೀಘ್ರವಾಗಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಬರದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಸಾಲ ಮರುಪಾವತಿಗೆ 5 ವರ್ಷಗಳ ಕಾಲಾವಕಾಶ ನೀಡುವ ಕುರಿತು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗಿದ್ದು, ಬೆಂಬಲ ಬೆಲೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲು ಹಾಗೂ ಕಲಾರಂಗದಲ್ಲಿ ಔನ್ನತ್ಯ ಸಾಧಿಸಲು ಅನುವಾಗುವಂತೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಆಧುನಿಕ ಕಲಾ ಶಿಕ್ಷಣ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ನಡುವೆ ನಡೆದ ಒಡಂಬಡಿಕೆ ವಿನಿಮಯಕ್ಕೆ ಸಾಕ್ಷಿಯಾಗಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅರಿವು ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಆಧುನಿಕ ಕಲೆಯ ಪರಿಚಯ ಮಾಡಿಸಲಾಗುವುದು ಎಂದು ಹೇಳಿದ್ದಾರೆ. ಎನ್ಜಿಎಂಎ ಕಲಾ ಶಿಕ್ಷಣದ ಮಾದರಿಗಳು ಹಾಗೂ ಸಂಪನ್ಮೂಲ ಅಭಿವೃದ್ಧಿಪಡಿಸಲಿದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ತನ್ನ ಶಾಶ್ವತ ಸಂಗ್ರಹಾಲಯದಲ್ಲಿರುವ ಆಯ್ದ ಡಿಜಿಟಲ್ ಕಲಾಕೃತಿಗಳನ್ನು ಒದಗಿಸಲಿದೆ. ಜೊತೆಗೆ ಗ್ರಂಥಪಾಲಕರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿಯನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ತಮ್ಮನ್ನೇ ಟ್ರ್ಯಾಪ್ ಮಾಡಲು ಕೆಲವರು ಪ್ರಯತ್ನಿಸಿದ್ದರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ರೂವಾರಿ ಯಾರು ಎಂಬುದು ತಿಳಿದಿದ್ದು ಆರೋಪ ಸಾಬೀತುಪಡಿಸಲು ತಮ್ಮ ಬಳಿ ದಾಖಲೆಗಳಿವೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಡಾ ಜಿ ಪರಮೇಶ್ವರ್, ರಾಜ್ಯ ಸರ್ಕಾರದ ವಿರುದ್ಧ ರಹಸ್ಯ ಕಾರ್ಯಾಚರಣೆ ಮೂಲಕ ಕೆಟ್ಟ ಹೆಸರು ತರುವ ಪ್ರಯತ್ನಗಳ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎಂದು ಹೇಳಿದ್ದಾರೆ. ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದ್ದು ಅವರಿಗೆ ಮಾಹಿತಿ ಸಿಕ್ಕಿರಬಹುದು. ಇದರ ಆಧಾರದ ಮೇಲೆ ಸಚಿವರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ, ಜನಪ್ರಿಯತೆ ಮತ್ತು ದೇಶದ ಅಭಿವೃದ್ಧಿಯ ಪಥವನ್ನು ಸಹಿಸಲಾಗದೆ ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ವಿಷಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಶಾಂತಿ ಕದಡುವ ಷಡ್ಯಂತ್ರ ನಡೆಸುತ್ತಿದೆ ಎಂದು ದೂರಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಅಭಿವೃದ್ಧಿ ಯೋಜನೆಗಳಾದ ಯುಕೆಪಿ ಮತ್ತಿತರ ಪ್ರಮುಖ ಯೋಜನೆಗಳಿಗೆ ಆದ್ಯತೆ ನೀಡುವ ಬದಲು ಎಲ್ಲಾ ತಾಲ್ಲೂಕುಗಳಲ್ಲೂ ರಿಂಗ್ ರೋಡ್ ಮಾಡುವ ಘೋಷಣೆ ಮಾಡಲಾಗುತ್ತಿದೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಇದೆ ಎಂದು ಆರೋಪಿಸಿದ್ದಾರೆ. ಸಚಿವರ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ. ಬಹುಭಾಷಾ ಹಿರಿಯ ನಟ ಹಾಗೂ

0: ನಿರ್ದೇಶಕ ನಾನಾ ಪಾಟೇಕರ್ ನಿಧನ ಹೊಂದಿದ್ದಾರೆ. ನಾನಾ ಪಾಟೇಕರ್ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಾಟೇಕರ್ ಅವರ ಅಸಾಧಾರಣ ಪ್ರತಿಭೆ, ಮರೆಯಲಾಗದ ಅಭಿನಯ ಭಾರತೀಯ ಚಿತ್ರರಂಗಕ್ಕೆ ಅನೇಕ ಸ್ಮರಣೀಯ ಪಾತ್ರಗಳನ್ನು ನೀಡಿದೆ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿದ್ದು, ಪಾಟೇಕರ್ ಓರ್ವ ಶ್ರೇಷ್ಠ ನಟ, ರಂಗಭೂಮಿಯ ದಿಗ್ಗಜ ಹಾಗೂ ಸಹಾನುಭೂತಿಯುಳ್ಳ ಸಮಾಜ ಸೇವಕ ಎಂದು ತಿಳಿಸಿದ್ದಾರೆ. ನಾಮ್ ಫೌಂಡೇಶನ್ ಮೂಲಕ ರೈತರು ಮತ್ತು ಗ್ರಾಮೀಣ ಸಮುದಾಯಗಳಿಗಾಗಿ ಶ್ರಮಿಸಿದ ಸಂವೇದನಾಶೀಲ ವ್ಯಕ್ತಿ ಪಾಟೇಕರ್ ಎಂದು ಹೇಳಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತ್ತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆಯಿತು. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಮುಖ್ಯವಾಗಿ ಬೆಳೆ ಇಳುವರಿ ಹೆಚ್ಚಿ ಭತ್ತ ಶೇಕಡ 5.79, ಜೋಳ ಶೇಕಡ 7.14, ಸೋಯಾಬೀನ್ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬಿನ ಇಳುವರಿಯಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ಅರಣ್ಯ ಇಲಾಖೆ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇವರ ವತಿಯಿಂದ 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಕಾಲ್ನಡಿಗೆ ಜಾಥಾ ನಡೆಯಿತು. ವನ್ಯಜೀವಿಗಳ ಉಳಿವಿಗಾಗಿ ಆವಾಸ ಸ್ಥಾನಗಳ ಜೋಡಣೆ ಎಂಬ ವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಭೇಟಿ ನೀಡಿ ಗ್ರಾಮೀಣ ಭಾಗದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಿಕಸಿತ ಭಾರತ್, ಜಿರಾಮ್ಜಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಗಳ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 2026-27 ಸಾಲಿನ ಸೋಯಾಬೀನ್ ಉತ್ಪನ್ನ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆಯಲಿರುವ ಚಿಗುರು ಕವಿಗೋಷ್ಠಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಬಾಲಕ ತಾನೀಶ್ ಎನ್ ಆಯ್ಕೆಯಾಗಿದ್ದಾನೆ. ಈತ ಮಿನುಗುತ್ತಾರೆ ಎಂಬ ಚುಟುಕು ಕವನ ಸಂಕಲನ ಬರೆದಿದ್ದು ಹೊಯ್ಸಳ ಪ್ರಶಸ್ತಿ ಪುರಸ್ಕೃತನಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮಸ್ಕಾರ, ಹಮ್ ಆಕಾಶವಾಣಿ ಬೆಂಗಳೂರು ಸೇ ಬೋಲ್ ರಹೆ ಹೈ. ಸ್ನೇಹ ಭಾರತಿ ಮೇ ಆಪ್ಕಾ ಸ್ವಾಗತ್ ಹೈ. ಮೈ ಸಾನ್ವಿ ಹೂಂ ಔರ್ ಆಜ್ ಹಮ್ ಬಾತ್ ಕರ್ನೆ ವಾಲೆ ಹೈ ಕೃತ್ರಿಮ ಬುದ್ಧಿಮತ್ತಾ ಯಾನಿ ಕಿ ಎಐ ಕೆ ಬಾರೆ ಮೇ. आज हमारे साथ जुड़ने वाले हैं अनिकेत अमडेकर जी. अनिकेत जी साइबर सुरक्षा के क्षेत्र में 19 वर्षों से अधिक अनुभव रखने वाले विशेषज्ञ हैं. उन्हें साइबर हमलों की जांच करना और उनके बारे में जागरूकता फैलाना बेहद पसंद है. भारत सरकार के गृह मंत्रालय ने उन्हें साइबर कमांडो जैसे विशिष्ट सरकारी इकाई और प्रशिक्षित करने के लिए चुना था. हाल ही में उन्होंने आकाशवाणी पर भारतीय नागरिकों की ऑनलाइन सुरक्षा पर अपने विचार साझा किए. वे इस क्षेत्र में एक विचारशील यानी थॉट लीडर

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಜಿಲ್ಲಾ ವಾರ್ತಾಪತ್ರ ಮೂಡಿ ಬರ್ತಾ ಇದೆ 6:30. ಶ್ರೋತೃಗಳೇ ಗಮನಿಸಿ, ಇಂದು 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತಾಗಿ ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45. ಇನ್ನು ರಾತ್ರಿ 9:15 ಮಧುರಾ ದೀಕ್ಷಿತ್ ಹಾಡಿರುವ ಭಾವಗೀತೆಗಳು. ಶ್ರೋತೃಗಳಿಗೆ ಗಮನಿಸಿ, ರಾತ್ರಿ 9:30 ಕಥಾ ನಾಟಕ, 8:00 ಪ್ರಸಾರವಾಗ್ತಾ ಇದೆ. ತ್ರಿವೇಣಿ ಅವರ ಮೂಲ ಕಥೆಯನ್ನು ಬಾನುಲಿಗೆ ರೂಪಾಂತರ ಮಾಡಿದ್ದಾರೆ HS ಪಾರ್ವತಿಯವರು. ನಿರ್ದೇಶನ ಉದಯಾದ್ರಿ. 8:00 ಕಥಾ ನಾಟಕ, ರಾತ್ರಿ 9:30. ಇನ್ನು ಆರೋಗ್ಯ ಸಂಚಿಕೆ, ರಾತ್ರಿ 10:00 ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಾಗಿ ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಮತ್ತೆ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಮಧ್ಯಾಹ್ನ 3:30 to 4:30 ನಿಮಗಾಗಿ ಮೂಡಿ ಬರ್ತಿರುವ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ಮೊದಲಿಗೆ ಕೇಳಿ URAV ಉಪಗ್ರಹ ಕೇಂದ್ರದ ಹಿರಿಯ ಮಹಿಳಾ ವಿಜ್ಞಾನಿ ಮತ್ತು ಉಪಗ್ರಹ ಯೋಜನಾ ನಿರ್ದೇಶಕಿಯಾದ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರಿಂದ ಗಗನ ನೌಕೆಗೆ ತಕ್ಕ ರಾಕೆಟ್ ಈ ಕುರಿತು ಸಂಕ್ಷಿಪ್ತ ಮಾಹಿತಿ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ನೀವು ಅಂದರೆ ನಮ್ಮ ಕೇಳುಗರು ಉತ್ತರಿಸಿ ಬಹುಮಾನವನ್ನು ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನ ಗೆಲ್ಲುವಂತಹ ಅವಕಾಶ ಇರುತ್ತೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ನಿಮಗೆ ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ ತೀರ್ಮಾನ. ಈಗ ಕೇಳಿ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರ ಮಾತು.
1: ಎಲ್ಲರಿಗೂ ನಮಸ್ಕಾರ. ನಾನು ಅನುರಾಧ ಎಸ್ ಪ್ರಕಾಶ. ಇಸ್ರೋದ URAV ಸ್ಯಾಟಲೈಟ್ ಸೆಂಟರ್ನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಕೆಟ್ಸ್ ಮತ್ತು ಉಪಗ್ರಹಗಳ ನಡುವಿನ ಸಂಬಂಧದ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಸಿಕ್ಕಿರುವ ಅವಕಾಶಕ್ಕೆ ನನಗೆ ತುಂಬಾ ಖುಷಿ ಆಗುತ್ತಾ ಇದೆ. ವರ್ಲ್ಡ್ ಸ್ಪೇಸ್ ವೀಕ್ 2026 ಅಂದ್ರೆ ವಿಶ್ವ ಬಾಹ್ಯ ಆಕಾಶ ಸಪ್ತಾಹ 2026 ವಿಷಯ ರಾಕೆಟ್ ರೆವಲ್ಯೂಷನ್ ಅಥವಾ ರಾಕೆಟ್ ಕ್ರಾಂತಿ. ರಾಕೆಟ್ ಅಂದ್ರೆ ಒಂದು ಉಡಾವಣಾ ವಾಹನ. ಅವು ನಮಗೆ ಅಂತರಿಕ್ಷಕ್ಕೆ ಪ್ರವೇಶ ಪಡೆಯಕ್ಕೆ ಸಹಾಯ ಮಾಡುತ್ತವೆ. ನಾವು ಬಾಹ್ಯ ಆಕಾಶಕ್ಕೆ ಏನಾದರೂ ಕಳಿಸಬೇಕಾದರೆ ಅದನ್ನು ಭೂಮಿಯಿಂದ ತಲುಪಿಸುವ ವಾಹನ ಈ ರಾಕೆಟ್. ಬಾಹ್ಯ ಆಕಾಶ ಆಧಾರಿತ ಸೇವೆಗಳಿಗಾಗಿ ನಾವು ಉಪಗ್ರಹಗಳನ್ನ ಹಾರಿಸುತ್ತೇವೆ. ಬೇರೆ ಬೇರೆ ತರಹದ ರಾಕೆಟ್ಗಳಿಗೆ ಬೇರೆ ಬೇರೆ ಕ್ಷಮತೆ ಇರುತ್ತದೆ. ನಾವು ಆಯ್ಕೆ ಮಾಡುವ ರಾಕೆಟ್, ಯಾವ ಉಪಗ್ರಹಗಳನ್ನು ಲಾಂಚ್ ಮಾಡಬೇಕು ಹಾಗೂ ಯಾವ ಅಂತರಿಕ್ಷ ಸೇವೆ ಬೇಕಾಗಿದೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಉಪಗ್ರಹಗಳಲ್ಲಿ ಹಲವು ವಿಧಾನಗಳಿವೆ. ಕಮ್ಯುನಿಕೇಷನ್, ನ್ಯಾವಿಗೇಷನ್, ರಿಮೋಟ್ ಸೆನ್ಸಿಂಗ್, ಸೈಂಟಿಫಿಕ್ ಮಿಷನ್ಸ್, ಇಂಟರ್ಪ್ಲಾನೆಟರಿ ಮಿಷನ್ಸ್, ಮತ್ತೆ ಈಗ ಚರ್ಚೆಯಲ್ಲಿರುವ ಗಗನಯಾಂತರ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಸ್, ಎಲ್ಲದಕ್ಕೂ ಉಪಗ್ರಹಗಳೇ ಬೇಕು. ಆ ಉಪಗ್ರಹಗಳ ತೂಕ ಮತ್ತು ಗಾತ್ರ ಭಿನ್ನ ಭಿನ್ನವಾಗಿ ಇರುತ್ತದೆ. ಉದಾಹರಣೆಗೆ ಮೈಕ್ರೋಸ್ಯಾಟ್ಸ್ ಮತ್ತು ನ್ಯಾನೋಸ್ಯಾಟ್ಸ್ಗಳು ಕ್ರಮವಾಗಿ 150 kg ಅಥವಾ 10 kgಗಿಂತ ಕಡಿಮೆ ತೂಕ ಇರುತ್ತದೆ. ಅವರ ಗಾತ್ರ ಒಂದು ಸೂಟ್ ಕೇಸನ್ನಷ್ಟು ಇರಬಹುದು. ಆದರೆ ಸಂಪರ್ಕ ಸೇವೆಗಳಿಗೆ ಇರುವ ಕೆಲವು ಉಪಗ್ರಹಗಳಿಗೆ 1000 kg ತೂಕ ಹಾಗೂ ಒಂದು ಮಿನಿ ಬಸ್ನ ಗಾತ್ರ ಇರಬಹುದು. ಅವುಗಳು ಇರುವ ಕಕ್ಷೆಗಳು ಭಿನ್ನ ಭಿನ್ನವಾಗಿ ಇರುತ್ತದೆ. ಭೂಮಿಗೆ ಹತ್ತಿರ ಇರುವ ಲಿಯೋ ಆರ್ಬಿಟ್ ಅಂದ್ರೆ ಲೋ ಅರ್ಥ್ ಆರ್ಬಿಟ್ 1000 kilometers ಅಥವಾ ಅದಕ್ಕಿಂತ ಕಡಿಮೆ ಎತ್ತರ ಇರುತ್ತದೆ. ಮಿಯೋ ಆರ್ಬಿಟ್ 20,000 kilometers ಎತ್ತರ ಇರುತ್ತದೆ. ಜಿಯೋ ಕಕ್ಷಕ್ಕೆ 36,000 kilometers ಎತ್ತರ ಇರುತ್ತದೆ. ಹೀಗೆ ಒಂದು ಒಂದು ಉಪಗ್ರಹದ ಅವಶ್ಯಕತೆ, ರಾಕೆಟ್ ನ ಕ್ಷಮತೆ ಮತ್ತು ದೊರೆಯುವಿಕೆ ಮೇಲೆ ಲಾಂಚ್ ವೆಹಿಕಲ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಉಪಗ್ರಹಗಳಿಗೆ ಅಂದ್ರೆ ಗಗನ ನೌಕೆಗೆ ತಕ್ಕ ರಾಕೆಟ್ ಆಯ್ಕೆ ಮಾಡುವಾಗ ಮುಖ್ಯವಾಗಿ 5 ತಾಂತ್ರಿಕ ಮತ್ತು ವಾಣಿಜ್ಯ ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಮೊದಲನೆಯದಾಗಿ ಉಪಗ್ರಹದ ನಿರ್ಧಾರಿತ ಕಕ್ಷೆ ಮತ್ತು ತೂಕ. ಸ್ಪೇಸ್ಎಕ್ಸ್ ಮತ್ತು IRS ನಂತ ಉಪಗ್ರಹಗಳು ಲಿಯೋ ಆರ್ಬಿಟ್ ನಲ್ಲಿ ಇರುತ್ತದೆ. ಈ ಕಕ್ಷೆಯಲ್ಲಿ ಹೋಗಿ ಸೇರಕ್ಕೆ ಉಪಗ್ರಹಗಳು ರಾಕೆಟ್ಸ್ ಇಂದ ಕಮ್ಮಿ ಇಂಧನ ಕೇಳುತ್ತದೆ. ಹಾಗೆ ಇದಕ್ಕಾಗಿ ಇಸ್ರೋದ SSLV ಮತ್ತು PSLV ತಲ ರಾಕೆಟ್ಸ್ ಅನ್ನು ಬಳಸಬಹುದು. ಹೆಚ್ಚು ಭಾರವಾದ ಸ್ಯಾಟಲೈಟ್ಸ್ ಮತ್ತು ಜಿಯೋ ಆರ್ಬಿಟ್ಸ್ಗಾಗಿ ಹೆಚ್ಚು ಕ್ಷಮತೆಯುಳ್ಳ ಸಾಮಾನ್ಯವಾಗಿ ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜಸ್ ಇರುವ GSLV ಮತ್ತು LVM3 ರಾಕೆಟ್ಸ್, ಸ್ಪೇಸ್ ಎಕ್ಸ್ ಫ್ಯಾಲ್ಕನ್ ಹೆವಿ ಅಥವಾ ಏರಿಯನ್ ಲಾಂಚ್ ವೆಹಿಕಲ್ ಅಂತಹ ಭಾರಿ ರಾಕೆಟ್ಸ್ಗಳನ್ನು ಯೂಸ್ ಮಾಡಲಾಗುತ್ತದೆ. ಎರಡನೇದು ಉಪಗ್ರಹದ ಆಕಾರ ಮತ್ತು ಗಾತ್ರ ಅಂದ್ರೆ ಫಿಸಿಕಲ್ ಡೈಮೆನ್ಷನ್ ಮತ್ತು ವಾಲ್ಯೂಮ್. ಉಪಗ್ರಹವನ್ನ ರಾಕೆಟಿನ ತುಟ್ಟ ತುದಿಯಲ್ಲಿ ಅಳವಡಿಸಲಾಗುತ್ತದೆ. ಉಪಗ್ರಹದ ರಕ್ಷೆಗೆ ಉಷ್ಣ ಕಕ್ಷೆ ಅಂದ್ರೆ ಹೀಟ್ ಶೀಲ್ಡ್ ಇರುತ್ತದೆ. ಅದರಲ್ಲಿ ಇರುವ ಜಾಗದಲ್ಲೇ ಉಪಗ್ರಹ ಹಿಡಿಸಬೇಕು. ಅದರಂತೆ ರಾಕೆಟ್ ಅನ್ನು ಸಿಲೆಕ್ಟ್ ಮಾಡಬೇಕು. ಮೂರನೇದಾಗಿ ರಾಕೆಟ್ಟಿನ ವೈಬ್ರೇಷನ್ ಮತ್ತು ಅಕೋಸ್ಟಿಕ್ ಮಿತಿ ಅಂದ್ರೆ ಗುಡುಗು ಮತ್ತು ನಡುಕ. ರಾಕೆಟ್ ಲಿಫ್ಟ್ ಆಫ್ ಆಗುವಾಗ ತುಂಬಾ ದೊಡ್ಡದಾಗಿ ಶಬ್ದ ಮಾಡುತ್ತೆ. ವೈಲೆಂಟ್ ಶೇಕಿಂಗ್ ಅಂದ್ರೆ ನಡುಕ ಹಾಗೂ ವಿಪರೀತ ಗ್ರಾವಿಟೇಷನಲ್ ಫೋರ್ಸ್ ಕ್ರಿಯೇಟ್ ಮಾಡುತ್ತದೆ. ಉಪಗ್ರಹ ಇದನ್ನು ತಡೆದುಕೊಳ್ಳುವ ಕ್ಷಮತೆ ಹೊಂದಿರಬೇಕು ಮತ್ತೆ ತುಂಡ ಆಗಬಾರದು. ನಾಲ್ಕನೇದಾಗಿ ಕಾಸ್ಟ್ ಮತ್ತು ಮಿಷನ್ ಬಜೆಟ್ ಅಂದ್ರೆ ಖರ್ಚು ಮತ್ತೆ ವೆಚ್ಚ. ಉಪಗ್ರಹ ಉಡಾವಣೆಗಾಗಿ ಇರುವ ಲಾಂಚ್ ಫೀ ಸಾಮಾನ್ಯವಾಗಿ ಒಂದು ಸ್ಪೇಸ್ ಮಿಷನ್ ನ ಒಟ್ಟು ಮೊತ್ತದ 25% ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ. ಒಂದು ವೇಳೆ ಲಾಂಚ್ ವೆಹಿಕಲ್

0: ವೆಹಿಕಲ್ ನಲ್ಲಿ ಒಂದೇ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದ್ರೆ ಅದನ್ನು ಡೆಡಿಕೇಟೆಡ್ ಲಾಂಚ್ ಎನ್ನುತ್ತಾರೆ. ಇದು ಅದರ ತೂಕ, ನಿಖರ ಕಕ್ಷಾ ಮತ್ತು ವೇಳಾಪಟ್ಟಿ ಮೇಲೆ ನಿರ್ಧಾರ ಆಗುತ್ತದೆ. ಆದ್ರೆ ರೈಟ್ ಶೇರ್ ಮಾಡಿ ಲಾಂಚ್ ಕಾಸ್ಟ್ ಕಡಿಮೆ ಮಾಡಬಹುದು. ಅಂದ್ರೆ ಹಲವು ಚಿಕ್ಕ ಉಪಗ್ರಹಗಳು ಒಂದು ದೊಡ್ಡ ಉಪಗ್ರಹ ಜೊತೆ ಅಳವಡಿಸಿ ಖರ್ಚು ಹಂಚಿಕೊಳ್ಳಬಹುದು. ಐದನೇದಾಗಿ ಲಾಂಚ್ ಸೈಟ್ ಜಿಯೋಗ್ರಫಿ ಮತ್ತು ಲಾಂಚ್ ಟೈಮ್ ಲೈನ್, ಅಂದ್ರೆ ಜಾಗ ಮತ್ತು ಉಡಾವಣಾ ಸಮಯ. ಉಡಾವಣಾ ಕೇಂದ್ರದ ಭೌಗೋಳಿಕ ಸ್ಥಳ ರಾಕೆಟ್ ತಲುಪಬಹುದಾದ ಕಕ್ಷೆಯನ್ನು ನಿರ್ಧರಿಸುತ್ತೆ. ಉದಾಹರಣೆಗೆ ನಮ್ಮ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇರುವ ಜಾಗ ಇಕ್ವೇಟರ್ ಹತ್ತಿರ ಇರುವ ಕಾರಣ ಸಾಧಾರಣ ಎಲ್ಲ ತರದ ಕಕ್ಷೆಗಳಿಗೆ ಅನುಕೂಲಕರವಾಗಿದೆ. ಉಡಾವಣಾ ಸಮಯಕ್ಕೆ ಲಭ್ಯವಿರುವ ಲಾಂಚ್ ವೆಹಿಕಲ್ ಕೆಲವೊಮ್ಮೆ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಮಂಗಳಯಾನ್ ಅಂತಹ ಅಂತರ ಗ್ರಹ ಮಿಷನ್ಗಳಲ್ಲಿ ಲಾಂಚ್ ಸಮಯ ಪೂರ್ವ ನಿರ್ಧಾರಿತ ಆದ್ದರಿಂದ ಆ ಹೊತ್ತಿಗೆ ಲಭ್ಯವಿರುವ ಲಾಂಚ್ ವೆಹಿಕಲ್ ಆರಿಸಬೇಕಾಗಬಹುದು. ಹೀಗೆ ಉಪಗ್ರಹಗಳ ಮತ್ತು ಅವುಗಳ ಉದ್ದೇಶ ಆಧಾರದ ಮೇಲೆ ರಾಕೆಟ್ಗಳ ಆಯ್ಕೆ ನಿರ್ಧಾರ ಆಗುತ್ತೆ ಅಂತ ತಿಳಿದುಕೊಂಡ್ವಿ. ಇವತ್ತಿನ ಪ್ರಪಂಚದಲ್ಲಿ ಬಾಹ್ಯ ಆಕಾಶ ಆಧಾರಿತ ಸೇವೆಗಳು ತುಂಬಾ ವೇಗವಾಗಿ ಹೆಚ್ಚಾಗುತ್ತಿವೆ ಹಾಗೂ ಬೇರೆ ಬೇರೆ ತರಹ ಉಪಗ್ರಹಗಳಿಗೆ ಕಮ್ಮಿ ಖರ್ಚಿನ ಸರಿಯಾದ ರಾಕೆಟ್ಸ್ಗಳು ಸಿಗುವುದು ತುಂಬಾ ಮುಖ್ಯವಾಗಿದೆ. ಉಪಗ್ರಹಗಳು ಸಾಮಾನ್ಯ ಮನುಷ್ಯರ ಜೀವನದ ಅಂಗವಾದಂತೆ ಉಪಗ್ರಹ ರಾಕೆಟ್ಗಳ ಬಳಕೆ ಹೆಚ್ಚುತ್ತಿದೆ. ವರ್ಲ್ಡ್ ಸ್ಪೇಸ್ ವೀಕ್ 2026 ಅಂಗವಾಗಿ ನಡೆಸುತ್ತಿರುವ ಈ ಕಾರ್ಯಕ್ರಮದ ಶ್ರೋತೃಗಳಿಗೆ ನನ್ನ ಅನಂತ ಧನ್ಯವಾದಗಳು.
1: ಆತ್ಮೀರೇ, ಇದುವರೆಗೆ ಡಾಕ್ಟರ್ ಯು ಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ಮಹಿಳಾ ವಿಜ್ಞಾನಿ ಮತ್ತು ಉಪಗ್ರಹ ಯೋಜನಾ ನಿರ್ದೇಶಕಿಯಾದ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರಿಂದ ಗಗನ ನೌಕೆಗೆ ತಕ್ಕ ರಾಕೆಟ್ ಈ ವಿಷಯದ ಕುರಿತು ಸಂಕ್ಷಿಪ್ತ ಮಾಹಿತಿನ ನಾವು ನೀವೆಲ್ಲರೂ ಕೇಳಿಸ್ಕೊಂಡ್ವಿ. ಈಗ ನೀವೆಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಾ ಇರೋದು ಪ್ರಶ್ನೆಗಳನ್ನ ಕೇಳಿಸ್ಕೋಬೇಕು, ಉತ್ತರ ನೀಡಬೇಕು ಅಂತ. ಮೊದಲ ಪ್ರಶ್ನೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸರಿಯಾದ ಉತ್ತರವನ್ನ ನಿಮ್ಮ ಹೆಸರಿನೊಂದಿಗೆ, ನೀವು ಊರಿನ ಹೆಸರಿನೊಂದಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಎಂದಿನಂತೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಲೇಬೇಕು, ಮಿಸ್ ಆಯಿತು ಅಂದ್ರೆ ಪ್ರೈಸ್ ಮಿಸ್ ಆಗ್ಬಿಡತ್ತೆ. ಮೊದಲ ಪ್ರಶ್ನೆ, ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ ಏನು ಅನ್ನೋದನ್ನ ವಾಟ್ಸಪ್ ಮಾಡಿ, ಜೊತೆಗೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ. ಒಂದು ಹಾಡಿನ ಅವಕಾಶ ಉತ್ತರ ಕಳಿಸೋದಕ್ಕೆ ನಿಮ್ಗೆ ಇರುತ್ತೆ.

ನಾರಾಯಣ ನಾರಾಯಣ ಪ್ರಶ್ನೆ ಏನು ಹೆಂಗಿದೆ ಅಂತಲೂ ಕೆಲವರು ಅನ್ಕೋತಿರ್ಬೋದು. ಸರಿ ಉತ್ತರಗಳನ್ನು ಕೆಲವು ಮಂದಿ ಕಳಿಸಿದ್ದಾರೆ. ನಮ್ಮ ಇಸ್ರೋ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದು ಸರಿ ಉತ್ತರ ಕೊಟ್ಟಿರೋರ ಹೆಸರುಗಳನ್ನು ನೋಟ್ ಮಾಡ್ಕೊಂಡಿದ್ದಾರೆ. ನಾವು ಕೇಳಿದ ಪ್ರಶ್ನೆ, ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ಸರಿಯಾದ ಉತ್ತರ ಸಿಯೋಲ್ಕೋವ್ಸ್ಕಿ ರಾಕೆಟ್ ಸಮೀಕರಣ ಅಥವಾ ರಾಕೆಟ್ ಸಮೀಕರಣ ಅಂತಲೂ ಕೂಡ ನೀವು ಉತ್ತರ ಕೊಟ್ಟಿದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ವೇಗದ ಬದಲಾವಣೆಯು ದ್ರವ್ಯರಾಶಿಯ ಅನುಪಾತ ಮತ್ತು ನಿಷ್ಕಾಶ ವೇಗದ ಮೇಲೆ ಲಾಗರಿದಮಿಕ್ ಅಥವಾ ಘಾತೀಯವಾಗಿ ಅವಲಂಬಿಸಿರುತ್ತದೆ ಅಂತ ರಾಕೆಟ್ ಸಮೀಕರಣ ತೋರಿಸುತ್ತೆ. ಹೆಚ್ಚಿನ ಭಾರದ ಉಪಗ್ರಹವನ್ನು ದೂರದ ಇಲ್ಲವೇ ಹೆಚ್ಚು ವೇಗದ ಅವಶ್ಯಕತೆ ಇರುವ ಕಕ್ಷೆಗೆ ತಲುಪಿಸಲು ಹೆಚ್ಚು ಇಂಧನ ಬೇಕಾಗುತ್ತೆ. ಮತ್ತೊಂದು ಪ್ರಶ್ನೆ ಈಗ ಗಮನವಿಟ್ಟು ಕೇಳಿ, ಸರಿಯಾದ ಉತ್ತರವನ್ನು ನಮಗೆ ವಾಟ್ಸಪ್ ಮಾಡಿ. ಪ್ರಶ್ನೆ, ಸುಮಾರು 500 kg ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು? ಸುಮಾರು 500 kg ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು ಯಾವುದು ಅನ್ನೋದನ್ನು ನೀವ್ಯಾರು ಅಂತ ಟೈಪ್ ಮಾಡಿ 9480910013 ಗೆ ವಾಟ್ಸಪ್ ಮಾಡಿ. ಒಂದು ಹಾಡಿನ ಅವಕಾಶ ಇದೀಗ ಆರಂಭ.

ಗೌರಿ ಏನು ಉತ್ತರ ಅಂತ ಕೇಳುವಂತಹ ಸಮಯ. ಪ್ರಶ್ನೆ ಕೇಳಿದ್ವಿ, ಸುಮಾರು 500 ಕಿಲೋಗ್ರಾಂ ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು? ಸರಿಯಾದ ಉತ್ತರ SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಅಂದ್ರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ. ಈ ಉತ್ತರ ಕೊಟ್ಟಿದ್ರೆ ನಿಮ್ಮೆಲ್ಲರ ಉತ್ತರ ಕರೆಕ್ಟ್ ಆಗಿರುತ್ತೆ, ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಇನ್ನು SSLV ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಸಣ್ಣ ಉಪಗ್ರಹಗಳು ದೊಡ್ಡ ರಾಕೆಟ್ಗಳಲ್ಲಿ 2ನೇ ದರ್ಜೆಯ ಪೆಲೋಡ್ ಆಗಿ ಕಾಯ್ಬೇಕಾಗ್ತಿರುತ್ತೆ. SSLV ಅವುಗಳಿಗೆ ಹೊಂದುವ ರಾಕೆಟ್ ಅನ್ನ ನೀಡುತ್ತೆ. ಈ ರಾಕೆಟ್ ಅನ್ನ ಬೇಗ ಮತ್ತು ಕಡಿಮೆ ವೆಚ್ಚದಲ್ಲಿ ತಯಾರಾಗುವಂತೆ ರೂಪಿಸಲಾಗುತ್ತೆ. ಇದು ನಿಮಗಾಗಿ ಮಾಹಿತಿ. ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದೀವಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸರಿಯಾದ ಉತ್ತರವನ್ನ ವಾಟ್ಸ್ಆಪ್ ಮಾಡಿ 9480909013ಗೆ ನಿಮ್ಮ ಹೆಸರು ಟೈಪ್ ಮಾಡೋದನ್ನ ಮರೀಲೇಬಾರ್ದು, ಇಲ್ಲಾಂದ್ರೆ ಪ್ರೈಸ್ ಮಿಸ್ ಆಗತ್ತೆ. ಪ್ರಶ್ನೆ ಈ ರೀತಿಯಾಗಿದೆ, ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕೆಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು? ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕು ಎಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು ಯಾವುದು ಅನ್ನೋದನ್ನ ನೀವು ನಿಮ್ಮ ಹೆಸರಿನೊಂದಿಗೆ ಟೈಪ್ ಮಾಡಿ ಉತ್ತರವನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು, ಇಸ್ರೋ ಪ್ರಾಯೋಜಿತ ವಿಶೇಷ ಕಾರ್ಯಕ್ರಮ. ಒಂದು ಹಾಡಿನ ಅವಕಾಶ ಆರಂಭ.

ಸರಿ ಉತ್ತರ ಕೊಟ್ಟಿರೋರು ಯಾರು ಅಂತ ನಾವು ಕೂಡ ಹುಡುಕಾಡ್ಕೊಂಡು ಹೆಸರುಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ. ಪ್ರಶ್ನೆ ಕೇಳಿದ್ವಿ, ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕೆಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು? ಸರಿಯಾದ ಉತ್ತರ ತೂಕ ಅಥವಾ ದ್ರವ್ಯರಾಶಿ, ಮಾಸ್ ಅಥವಾ ಪೇಲೋಡ್ ಮಾಸ್ ಅಥವಾ ಸ್ಯಾಟಲೈಟ್ ಲಾಂಚ್ ಮಾಸ್ ಅಂತ ನೀವು ಉತ್ತರ ಕೊಟ್ಟಿದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಉಪಗ್ರಹದ ಒಟ್ಟು ತೂಕ ರಾಕೆಟ್ಗೆ ಅಗತ್ಯವಿರುವ ಕನಿಷ್ಠ ಥ್ರಸ್ಟ್ ಮತ್ತು ಇಂಧನ ಸಾಮರ್ಥ್ಯವನ್ನ ನೇರವಾಗಿ ನಿರ್ಧರಿಸುತ್ತೆ. ರಾಕೆಟ್ನ ಗರಿಷ್ಠ ಸಾಮರ್ಥ್ಯಕ್ಕಿಂತ ಉಪಗ್ರಹದ ತೂಕ ಹೆಚ್ಚಾಗಿದ್ರೆ ಅದು ನಿಗದಿತ ಕಕ್ಷೆಯನ್ನು ತಲುಪೋದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಮತ್ತೊಂದು ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಉತ್ತರವನ್ನು. ಕೆಲವರು ಹೆಸರು ಟೈಪ್ ಮಾಡ್ತಾ ಇಲ್ಲ, ದಯವಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ನಿಮ್ಮ ಹೆಸರು ಟೈಪ್ ಮಾಡಿಲ್ಲ ಅಂದರೆ ನಿಮ್ಗೆ ಪ್ರೈಸ್ ಬೇಡ ಅಂತ ನಾವು ಭಾವಿಸ್ತೀವಿ. ಪ್ರಶ್ನೆ ಈ ರೀತಿಯಾಗಿದೆ, ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಅಥವಾ ಯಾವುದು ಅಂತ. ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಯಾವುದು? ನಿಮ್ಮ ಉತ್ತರವನ್ನು, ನಿಮ್ಮ ಹೆಸರನ್ನು ಟೈಪ್ ಮಾಡಿ 9480090013 ಬೇಗ ಬೇಗ ಕಳಿಸ್ಕೊಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ವಿಶೇಷ ಕ್ವಿಜ್ ಕಾರ್ಯಕ್ರಮ ಇಸ್ರೋ ಪ್ರಾಯೋಜಿತ. ಪ್ರಶ್ನೆ ಕೇಳಿದ್ವಿ, ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಅಂತ. ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಅಪ್ರಾಕ್ಸಿಮೇಟ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 40,000 ಕಿಲೋಮೀಟರ್ ಪರ್ ಹವರ್. ಈ ಉತ್ತರವನ್ನು ಕೊಟ್ಟಂತ ಎಲ್ರಿಗೂ ಕೂಡ ಅಭಿನಂದನೆಗಳು. 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 40,000 ಕಿಲೋಮೀಟರ್ ಪರ್ ಅನ್ ಅವರ್. ಸರಿಯಾದ ಉತ್ತರ ಕಳಿಸಿದವರಿಗೆ ಅಭಿನಂದನೆ ತಿಳಿಸ್ತಾ ಒಂದಷ್ಟು ಮಾಹಿತಿನ ಹಂಚಿಕೊಳ್ಳೋಣ. ಭೂಮಿಯ ಸಮೀಪ ಕಕ್ಷೆಯಲ್ಲಿ ಸುತ್ತಲೂ 7.8 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗ ಸಾಕು. ಆದರೆ ಅಂತರಗ್ರಹ ಯಾತ್ರೆಗಳಿಗೆ ಬೇಕಾದ ವಿಮೋಚನಾ ವೇಗವನ್ನು ಪಡೆಯಲು ರಾಕೆಟ್ ಹೆಚ್ಚಿನ ವೇಗವರ್ಧಕ ಶಕ್ತಿಯನ್ನು ನೀಡಬೇಕು. ಇದು ಮಾಹಿತಿ. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀವಿ. ದಯವಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಉತ್ತರವನ್ನು ಕಳಿಸ್ಕೊಡಿ. ಪ್ರಶ್ನೆ, ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಬೇಕಾಗುತ್ತದೆ. ಈ ಅಂಡಾಕಾರದ ಕಕ್ಷೆಯ ಹೆಸರೇನು? ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಲಾಗುತ್ತದೆ. ಈ ಅಂಡಾಕಾರದ ಕಕ್ಷೆಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಹೆಸರೇನು ಮತ್ತು ಆ ಕಕ್ಷೆಯ ಹೆಸರೇನು ಎರಡನ್ನೂ ಟೈಪ್ ಮಾಡಿ 9480091013 ಗೆ ವಾಟ್ಸಪ್ ಮಾಡಿ.

ಆತ್ಮೀಯರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ವಿಶೇಷ ರಸ ಪ್ರಶ್ನೆ. ನಾವು ಪ್ರಶ್ನೆ ಕೇಳಿದ್ವಿ, ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಲಾಗುತ್ತದೆ, ಈ ಅಂಡಾಕಾರದ ಕಕ್ಷೆಯ ಹೆಸರೇನು ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಸಾಕಷ್ಟು ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. ಉತ್ತರ, ಭೂಸ್ಥಿರ ವರ್ಗಾವಣಾ ಕಕ್ಷೆ ಅಥವಾ GTO, ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್. ಈ ಉತ್ತರ ಕೊಟ್ಟವರಿಗೆ ಅಭಿನಂದನೆಗಳು. ಈ GTO ಬಗ್ಗೆ ತಿಳ್ಕೊಳ್ಳೋದಾದ್ರೆ, ರಾಕೆಟ್ನ ಸಾಮರ್ಥ್ಯವು ಸಾಮಾನ್ಯವಾಗಿ ಭೂಸ್ಥಿರ ಕಕ್ಷೆಯತ್ತ ಅದು ಕಳಿಸಬಲ್ಲ ಉಪಗ್ರಹದ ಗರಿಷ್ಠ ತೂಕವನ್ನು ತಿಳಿಸುತ್ತೆ. ನಂತರ ಉಪಗ್ರಹವು ತನ್ನಲ್ಲಿರುವ ಇಂಧನದಿಂದ ತನ್ನದೇ ಎಂಜಿನ್ ಬಳಸಿ ಅಂತಿಮ ಎತ್ತರವನ್ನು ತಲುಪಿ ಕಕ್ಷೆಯನ್ನು ವೃತ್ತಾಕಾರಗೊಳಿಸುತ್ತದೆ. ಇದು ನಿಮ್ಮ ಮಾಹಿತಿಗಾಗಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ವಿಶೇಷ ರಸಪ್ರಶ್ನೆ. ಈಗ ಮತ್ತೊಂದು ಪ್ರಶ್ನೆ ಗಮನವಿಟ್ಟು ಕೇಳಿ, ನಿಮ್ಮ ಹೆಸರನ್ನು ದಯವಿಟ್ಟು ಟೈಪ್ ಮಾಡಿ. ಪ್ರಶ್ನೆ ಈ ರೀತಿಯಾಗಿದೆ, ತಲಾ ಸುಮಾರು 1.3 to 1.4 tons ತೂಕವಿದ್ದಂತಹ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 and 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು? ತಲಾ ಸುಮಾರು 1.3 to 1.4 tons ತೂಕವಿದ್ದ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 and 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು ಯಾವುದು ಅನ್ನೋದನ್ನು ನೀವ್ಯಾರು ಅಂತ ಟೈಪ್ ಮಾಡಿ 9480901013 ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮ ಸಮಯ ಆರಂಭ.

ಅನ್ನಿಸ್ತಾ ಇದ್ರೆ ಇನ್ನೂ ಚಂದ. ಆದರೆ ಒಂದು ಬೇಜಾರು ವಿಷಯ ಅಂದರೆ ನೀವು ಎಷ್ಟು ಸಲ ಹೇಳ್ತಾ ಇದ್ರು ಹೆಸರು ಮಾತ್ರ ಟೈಪ್ ಮಾಡ್ತಾನೆ ಇಲ್ಲ. ಪರವಾಗಿಲ್ಲ, ತಲಾ ಸುಮಾರು 1.3 ಅಥವಾ 1.4 ಟನ್ ತೂಕವಿದ್ದಂತಹ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 ಮತ್ತು 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ನಿಮ್ಮ ಉತ್ತರ PSLV ಅಥವಾ PSLV XL ಅಂತಿದ್ರೆ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಅಭಿನಂದನೆಗಳು. ಇದರ ಬಗ್ಗೆ ನಾವು ಮಾಹಿತಿನ ಹಂಚಿಕೊಳ್ಳೋದಾದರೆ ಇವುಗಳ ಮಿತ ತೂಕ PSLV XL ಹೊಂದುತ್ತಾ ಇತ್ತು. ಆಯಾ ಉಡಾವಣೆಗಳಲ್ಲಿ PSLV ರಾಕೆಟ್ಗಳು ಮೊದಲು ಇವನ್ನ ಭೂಕಕ್ಷೆಯಲ್ಲಿ ಇರಿಸಿದ್ವು, ನಂತರ ನೌಕೆಗಳು ತಮ್ಮದೇ ಎಂಜಿನ್ಗಳಿಂದ ಕಕ್ಷೆಯನ್ನು ಎತ್ತರಿಸಿ ಚಂದ್ರ ಅಥವಾ ಮಂಗಳದತ್ತ ಸಾಗಿದವು. ಮತ್ತೊಂದು ಪ್ರಶ್ನೆ ಗಮನ ಇಟ್ಟು ಕೇಳಿ, ನಿಮ್ಮ ಹೆಸರಿನೊಂದಿಗೆ ಉತ್ತರವನ್ನು ಟೈಪ್ ಮಾಡಿ 9480901013 ಕಳಿಸ್ಕೊಡಿ. ಪ್ರಶ್ನೆ ಈ ರೀತಿಯಾಗಿದೆ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವು ಪಡೆಯುತ್ತವೆ? ಮತ್ತೊಮ್ಮೆ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವನ್ನು ಪಡೆಯುತ್ತವೆ? ಸರಿಯಾದ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ.

ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವು ಪಡೆಯುತ್ತವೆ ಅಂತ. ಸರಿಯಾದ ಉತ್ತರ ಶ್ರೀಲಂಕಾ. ಸಾಕಷ್ಟು ಜನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದರ ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಯಾಕೆ ಅಲ್ಲಿ ತಿರುವನ್ನು ಪಡ್ಕೊಳ್ಳುತ್ತೆ ಅಂದರೆ, ಸುರಕ್ಷತೆಯ ದೃಷ್ಟಿಯಿಂದ ಪೂರ್ಣವಾಗಿ ತಮ್ಮ ಕೆಲಸ ಮುಗಿಸಿದ ಬೂಸ್ಟರ್ಗಳು ರಾಕೆಟ್ನಿಂದ ಬೇರ್ಪಟ್ಟ ನಂತರ ಸಮುದ್ರದಲ್ಲಿ ಬೀಳುವಂತಾಗಲು ಶ್ರೀಲಂಕಾದ ಭೂಭಾಗದ ಮೇಲೆ ಇರದಂತೆ ರಾಕೆಟ್ ಹಾದಿಯು ಪೂರ್ವ ನಿರ್ಧಾರಿತವಾಗಿರುತ್ತದೆ. ಇದು ನಿಮಗಾಗಿ ಮಾಹಿತಿ. ಈಗ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ಪ್ರಶ್ನೆ ಗಮನಕ್ಕೆ ಇರಲಿ, ಜೊತೆಗೆ ಉತ್ತರವನ್ನು ಕಳಿಸುವಾಗ ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸಬೇಕಾಗತ್ತೆ. ಪ್ರಶ್ನೆ, ಇತ್ತೀಚೆಗೆ ಅಂದರೆ ಕಳೆದ ತಿಂಗಳ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ಇತ್ತೀಚೆಗೆ ಅಂದರೆ ಕಳೆದ ತಿಂಗಳಷ್ಟೇ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ನಿಮ್ಮ ಉತ್ತರವನ್ನು ನಿಮ್ಮ ಹೆಸರಿನೊಂದಿಗೆ ಟೈಪ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480910010013ಗೆ ಕಳಿಸ್ಕೊಡಿ. ಒಂದು ಹಾಡಿನ ಅವಕಾಶ ಇದೀಗ ಆರಂಭ.

0: Idu non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ಪ್ರಶ್ನೆ ಕೇಳಿದ್ವಿ, ಇತ್ತೀಚೆಗೆ ಅಂದರೆ ಕಳೆದ ತಿಂಗಳ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ಸರಿಯಾದ ಉತ್ತರ GSLV, ಅಥವಾ ನೀವು GSLV F7 ಅಂತ ಕಳಿಸಿದ್ರು ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಿರ್ತೀವಿ. GSLV Mark 2 ಅಂತ ಕಳಿಸಿದ್ರು ಕೂಡ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇದರ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ, 2026 ಸೆಪ್ಟೆಂಬರ್ 4ರಂದು GSLV F7 ಉಡಾವಕವು ಹರಿಕೋಟಾದ 2ನೇ ಉಡಾವಣಾ ವೇದಿಕೆಯಿಂದ ಹೊರಟು EOS-05 ಉಪಗ್ರಹವನ್ನು ಭೂಸ್ಥಿರ ವರ್ಗಾವಣೆ ಕಕ್ಷೆಗೆ ತಲುಪಿಸಿತು. ಇದು ಇವತ್ತಿನ ಪ್ರಶ್ನೆಗಳಿಗೆ ಉತ್ತರವಾಗಿತ್ತು. ಇದುವರೆಗೂ 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿದ್ದ ವಿಶೇಷ ಪ್ರಾಯೋಜಿತ ಆಂತರಿಕ್ಷ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳೆ ಸಿಗೋಣ ಮಧ್ಯಾಹ್ನ 3:30. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

ಪ್ರಸಿದ್ಧ ಶ್ರೀರಾಮ್ ಅವರ ದನಿಯಲ್ಲಿ ಮ್ಯಾಥ್ಯೂಸ್ ಮನು ಅವರ ಸಂಗೀತ ಸಂಯೋಜನೆ ಸಾಹಿತ್ಯ ರಚನೆಯಲ್ಲಿ ಟಾಮ್ ಅಂಡ್ ಜೆರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇದಕ್ಕೂ ಮುಂಚೆ ಮೂಡಿ ಬಂದಿದ್ದು ಏಕ್ಲವ್ಯ ಚಿತ್ರದ ಗೀತೆ, ಅರ್ಜುನ್ ಸರ್ಜಾ ಅವರ ಸಂಗೀತ ಸಂಯೋಜನೆ, ಮಂಜುನಾಥ್ ಬಿಎಸ್ರ ಸಾಹಿತ್ಯ ರಚನೆ ಪ್ರೇಮ್ ಮತ್ತು ಅನುರಾಧ ಭಟ್ ಅವರ ದನಿಯಲ್ಲಿ ಎದೆಪಡಿತ ಜೋರಾಗಿದೆ ಗೀತೆ ಪ್ರಸಾರ ಆಗಿತ್ತು. ಇದೀಗ ನೀವು ಕೇಳ್ತಾ ಇದ್ದೀರಾ ಸಂಜೆ 4:39 ಸಮಯದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಿಂದ ಸೋನು ನಿಗಮ್ ಅವರ ದನಿಯಲ್ಲಿ ನನ್ನ ಒಳೆ, ಅನೂಪ್ ಸಿಳಿನ್ ಅವರ ಸಂಗೀತ ಸಂಯೋಜನೆ, ಧನಂಜಯ ರಂಜನ್ ಅವರ ಸಾಹಿತ್ಯ ರಚನೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:25. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮನದ ಕಡಲು ಚಿತ್ರದಿಂದ ಗೀತೆ ಮೂಡಿಬರಲಿದೆ ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ದಂಡೂರ ಚಿತ್ರದಿಂದ ಹಾಡಿದ್ದಾರೆ ಶರತ್ ಹಾಗೂ ರೇಷ್ಮಾ ಬಾಲು. ಸಂಗೀತ ಸಂತೋಷ್, ಸಾಹಿತ್ಯ ಸಂತೋಷ್, ಸಂಗೀತ ಮಾರ್ಕ್ ಕೆ ರಾಬಿನ್.

ಜಶ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ ರಾಖಿ ಚಿತ್ರದ ಗೀತೆ. ಸಾಹಿತ್ಯ ಅರಸು ಅಂತಾರೆ, ಸಂಗೀತ ಲೋಕಿ ತವಸ್ಯಂ.

ಹೇಳ್ತಾ ಇದ್ದೀರಿ ಕಾರ್ಯಕ್ರಮ ಗಿರ್ಮಿಟ್. ಕಾರ್ಯಕ್ರಮದ ಮುಂದಿನ ಗೀತೆ ಪದ್ಮಗಂಧಿ ಚಿತ್ರದಿಂದ ಮೂಡಿಬರಲಿದೆ, ಶಂಕರ್ ಶಾನುಭೋಗ್ ಅವರ ಧ್ವನಿಯಲ್ಲಿ. ಪ್ರೊಫೆಸರ್ ಎಸ್ಆರ್ ಲೀಲಾ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಡಾಕ್ಟರ್ ದೀಪಕ್ ಪರಮಶಿವನ್.

ಮುಂದಿನ ಗೀತೆ ಮೂಡಿಬರಲಿದೆ ದಿ ಗರ್ಲ್ ಫ್ರೆಂಡ್ ಚಿತ್ರದಿಂದ. ನಾಗಾರ್ಜುನ್ ಶರ್ಮಾ ಅವರ ಈ ಗೀತೆಗೆ ಹೇಶಮ್ ಅಬ್ದುಲ್ ವಾಹಂ ಅವರು ಸಂಗೀತ ಸಂಯೋಜಿಸಿದ್ದು ಚಿನ್ಮಯ್ ಶ್ರೀಪಾದ್ ಅವರೊಂದಿಗೆ ಗೀತೆಗೆ ಧ್ವನಿಯಾಗಿದ್ದಾರೆ.

ಮುಂದಿನ ಗೀತೆ ಮೂಡಿಬರಲಿದೆ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಸಾರಿ ಹೇಳುವೆ ಜಗತ್ಕೆ ಚಿತ್ರದಿಂದ. ಸಿದ್ದು ಕೋಡಿಪುರ ಅವರ ಸಾಹಿತ್ಯ, ಆಕಾಶ್ ಪರ್ವಾ ಅವರ ಸಂಗೀತ ಈ ಗೀತೆಗಿದೆ.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ರಾಯಲ್ ಚಿತ್ರದಿಂದ ಮೂಡಿಬರಲಿದೆ. ಸಾಯಿ ವಿಘ್ನೇಶ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಎಂಆರ್ ಚರಣರಾಜ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
1: ಈ

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
6: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
7: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
8: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಂದಿಗೆ ಎಂದು.
6: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
7: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
6: ನಾವು ಸಮಾಜವನ್ನು ಬೆಳೆಸಿದರೆ
7: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
9: ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. 6:15 ಹಾಗೂ ನಾಳೆ ಬೆಳಿಗ್ಗೆ 6:35 ಹಾಗೂ ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತು ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಮಧುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ನಾಟಕ, 8:00 ಮೂಲಕಥೆ ತ್ರಿವೇಣಿ. ಬಾನುಲಿಗೆ ರೂಪಾಂತರ ಹೆಚ್ಎಸ್ ಪಾರ್ವತಿ, ನಿರ್ದೇಶನ ಉದಯಾದ್ರಿ. 10:00 ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ವಿಷಯ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳ ಆರೋಗ್ಯದ ತೊಂದರೆ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ಬಿ ಜ್ಯೋತಿ, ವಿಜ್ಞಾನಿಗಳು, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಲಘಟ್ಟಪುರ. ಸಂದರ್ಶಕರು ಕೆವಿ ಕೃಷ್ಣಪ್ಪ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಪಿಎಂ ಜಗದೀಶ್. 10:30 ಸುನ್ಹೇರೆಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ. ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೇಟೀರಾ ಸೀತಮ್ಮ ವಿವೇಕ್ ಅವರ ಸಂದರ್ಶನ. ಸಂದರ್ಶಿಸುವವರು ಅರಕಲುಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು

0: ಆಯುರ್ವೇದ ಪರಿಹಾರ. ಈ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ. ದ್ಯಾಮಲಾಂಬಿಕಾ ಎಂಎಸ್ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಕುಸುಮ್ ಯೋಜನೆ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಜನ್ ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ, ವಿಷಯ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು. ಇದು ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 2:40 ಗಾಂಧಿ ಸ್ಮೃತಿ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:30 ಅವಲೋಕನ. 6:51 ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಶಂಕರಮೂರ್ತಿ ಸಿಎಂವಿ, ಉಪ ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಂತರ 7:20 ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ. 9:15 ಭಾರತಿ ಶ್ರೀಪತಿ ಭಟ್ ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವೀಣಾ ವಾದನ ಎಸ್ ವೇಣುಗೋಪಾಲ್ ಅವರಿಂದ ಮೃದಂಗ ಎಂ ಗುರುರಾಜ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಿ ಸರೋಜಾದೇವಿ ಅಂದ್ರೆ ಕಪ್ಪ ಕೊಡಬೇಕೆ ಕಪ್ಪ, ಈ ಸಂಭಾಷಣೆ ಕೇಳಿಸಿದ ಹಾಗೆ. ಭಾವಪೂರ್ಣ ಅಭಿನಯ, ಹಿಂದಿ ತೆಲುಗು ತಮಿಳು ಭಾಷೆಗಳಲ್ಲಿ ಜನಪ್ರಿಯರಾದ ಕನ್ನಡದ ಕಲಾವಿದೆ. 1992 ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಡೆಸಿದ ಧ್ವನಿಮುದ್ರಣ ಇದು. ಕೇಳಿ ಕಲಾವಿದೆ ಬಿ ಸರೋಜಾದೇವಿ ಶ್ರೀಹರ್ಷ.
2: ಯಾವ ಕೆಲಸನೇ ಮಾಡಿ ನೀವು, ಆ ಕೆಲಸನ ಬಹಳ ಜವಾಬ್ದಾರಿಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಪ್ರಶಸ್ತಿ ತಗೊಳ್ಳೋದಕ್ಕೆ ಯೋಗ್ಯತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಮೊದಲು ಸೆಂಟ್ ಟೆರೇಸಾ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದೆ, ಚಿತ್ರಗಳನ್ನ ನೋಡ್ತಾ ಇರಲಿಲ್ಲ. ಕಾನ್ವೆಂಟಲ್ಲಿ ಓದ್ತಾ ಇದ್ರಿಂದ ನನಗೆ ಜೀಸಸ್ ಹೇಳಿದ್ದು, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಬೆಳೆದವಳು. ನಮ್ಮನೇಲಿ ಎಲ್ಲರೂ ಸಿನಿಮಾಗೆ ಹೋಗ್ತಿದ್ರು. ಅವಾಗ ನಾನು ಆ ಸಿನಿಮಾ ಕೊಡೋ ಟಿಕೆಟ್ ದುಡ್ಡನ್ನ ಅಮ್ಮ ನನಗೆ ಅದು ಕೊಡುವಂತ ದುಡ್ಡು ತಗೊಂಡು, ಅವರು 1 ರೂಪಾಯಿ ಕೊಡೋರು ನಮ್ಮ ತಾಯಿ, ಆ 1 ರೂಪಾಯಿಗೆ ಬಟ್ಟೆ ತಗೊಂಡು ಅದನ್ನೆಲ್ಲ ಕಟ್ ಮಾಡಿ ಒಂದು ಫ್ರಾಕ್ ಹೊಲ್ದ್ಬಿಟ್ಟು, ನಾನು ಓದ್ತಾ ಇದ್ದ ಸ್ಕೂಲ್ನಲ್ಲಿ ಅನಾಥ ಮಕ್ಕಳಿದ್ರು ಆ ಮಕ್ಕಳಿಗೆ ತೊಗೊಂಡೋಗಿ ಆ ಫ್ರಾಕ್ ಕೊಡ್ತಾ ಇದ್ದೆ. ನಿಮ್ಗೆ ಆಶ್ಚರ್ಯ ಹೋಗ್ಬೋದು, ನಾನು ಒಬ್ಬ ನನ್ನಾಗಬೇಕು ಅಂತ ಆಸೆ ಪಟ್ಟಿದ್ದೆ. ಅದಕ್ಕೆ ಬೇಕಾದ ಪ್ರಾಕ್ಟೀಸ್ನೆಲ್ಲ ಮಾಡ್ತಾ ಇದ್ದೆ. ಹಣೆಗೆ ಬೊಟ್ಟಿಟ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಆ ಬೊಟ್ಟನ್ನ ತೆಗೆದುಬಿಡ್ತಾ ಇದ್ದೆ, ಯಾಕೆಂದರೆ ನನ್ನಾಗಬೇಕಾದ್ರೆ ಬೊಟ್ಟಿರಬಾರ್ದಲ್ಲ ಅನ್ನೋ ಒಂದು ಭಾವನೆ ಚಿಕ್ಕ ಹುಡುಗಿಲಿ ನನಗೆ. ಆಮೇಲೆ ಮತ್ತೆ ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದ ನಮ್ಮ ತಾಯಿ ಕೇಳೋರು, ಎಲ್ಲಮ್ಮ ಬೊಟ್ಟು ಅಣ್ಣಲ್ಲಿ ಬೊಟ್ಟೆ ಇಲ್ವಲ್ಲಿ ಅಂತ. ನಾನೇ ಅಮ್ಮ ಸೆಕೆ ಒಳಗೆ ಅದು ಹೊಟ್ಟೋಗ್ಬಿಡ್ತು ಅಂತಿದ್ದೆ. ಆ ಥರ ಒಂದು ಅಭಿಪ್ರಾಯ ಇದ್ದಳು. ನಾನು ಒಂದು ಸಾರಿ ಬೆಂಗಳೂರಿನಲ್ಲಿ ಮೇಯೋ ಹಾಲ್ನಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದೆ. ಆ ಹಾಡು ಹೇಳ್ತಾ ಇದ್ದಾಗ ಅಲ್ಲಿಗೆ ಸಿ ಹೊನ್ನಪ್ಪ ಭಾಗವತರು ಬಂದಿದ್ದರು. ಅವರು ನನ್ನ ಧ್ವನಿ ಕೇಳ್ಬಿಟ್ಟು, ಹುಡುಗಿ ಬಹಳ ಚೆನ್ನಾಗಿ ಹಾಡ್ತದಲ್ಲ ಅಂದ್ಬಿಟ್ಟು ಅವರು ನನ್ನ ಹಾಡಿಗೆ ತಗೋಬೇಕು ಅಂತಿದ್ರು, ಅಥವಾ ಏನೋ ನನಗೆ ಅದು ಅರ್ಥ ಆಗಲಿಲ್ಲ. ನಾನು ಬಹಳ ಚಿಕ್ಕ ಹುಡುಗಿ ಅವಾಗ, ಬಟ್ ತುಂಬ ಉದ್ದಕ್ಕೇನೋ ಒಳ್ಳೆ ಪರ್ಸ್ನಾಲಿಟಿ ಇತ್ತು, ಬಟ್ ತುಂಬ ಚಿಕ್ಕವಳು ಅವಾಗ. ಏನು ನನಗಿದ್ರೆ 12 ವರ್ಷ ಇರಬೇಕಷ್ಟೆ. ಆಮೇಲೆ ಅವರು ನನ್ನ ಪರವಾಗಿಲ್ಲ ಫೋಟೋ ತೆಗೆದ್ರು, ಹುಡುಗಿ ಪರವಾಗಿಲ್ಲ ಸರಿ ಇದ್ದಾಳೆ ಅಂದ್ಬಿಟ್ಟು ಅವ್ರು ತೆಗೀತಿದ್ದ ಮಹಾಕವಿ ಕಾಳಿದಾಸ ಕನ್ನಡ ಚಿತ್ರಕ್ಕೆ ನನ್ನ ನಾಯಕಿ ಪಾತ್ರವಾಗಿ ಆರಿಸಿದ್ರು. ಮತ್ತು ಅದರಲ್ಲಿ ಕನ್ನಡ ಎಲ್ಲ ಬಹಳ ಸಂಸ್ಕೃತಿ ವಾಕ್ಯಗಳು ತುಂಬ ಇತ್ತು. ನನ್ನ ಗುರುಗಳಾದ ಕೆ ಆರ್ ಸೀತಾರಾಮ ಶಾಸ್ತ್ರಿಗಳು ಅದು ಎಷ್ಟು ಚೆನ್ನಾಗಿ ನನಗೆ ಹೇಳಿಕೊಟ್ರು ಅಂದರೆ, ನನ್ನ ಗುರುಗಳು ಸೀತಾರಾಮ ಶಾಸ್ತ್ರಿಗಳು ನನ್ನ ಬಾಯಿಂದ ಆ ಥರ ಮಾತಾಡ್ಸೋದಕ್ಕೆ ನನಗೆ ಅಷ್ಟು ಒಂದು ಶಿಕ್ಷಣ ಕೊಟ್ಟರು. ಅದರಲ್ಲೂ ಅಲ್ಲಿ ಒಂದು ಅಸ್ಥಿ ಕಶ್ಚಿತ್ ವಾಗ್ ವಿಶೇಷ ಅಂತ ಒಂದು ಬರ್ತದೆ, ಅದು ಮಾತಾಡ್ಲಿಕ್ಕೆ ನನಗೆ ಎಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವರು ಅಂದರೆ, ಅದು ಈ ದಿನ ಅವರಿಲ್ಲ. ನಾನು ಈ ದಿನ ಈ ಒಂದು ಪದ್ಮಭೂಷಣ ಬರೋದಕ್ಕೂ ಮುಖ್ಯವಾಗಿ ನಾನು ಅವರಿಗೆ ಮೊದಲು ಅವ್ರಿಗೆ ನಾನು ವಂದನೆಗಳನ್ನ ಅರ್ಪಿಸಬೇಕು. ಅವ್ರ ಆತ್ಮ ಎಲ್ಲಿದ್ದರೂ ಇದನ್ನು ಕೇಳಿಬಿಟ್ಟು ಸಂತೋಷ

0: ಇರ್ತದೆ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಈ ಥರ ನನ್ನ ಚಿತ್ರರಂಗದ ಒಂದು ಇದು ಪ್ರವೇಶ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಮಿಳು ಚಿತ್ರದಲ್ಲಿ ಎಮ್ ಜಿ ಆರ್ ಅವ್ರ ಸ್ವಂತ ಚಿತ್ರ ನಾಡೋಡಿ ಮನ್ನನ್ನೆಲ್ಲ ಹಾಕಿ ಅವರೇ ನನಗೆ ಗುರುಗಳು. ಆಮೇಲೆ ಎನ್ ಟಿ ರಾಮರವರು ತೆಲುಗು ಚಿತ್ರದಲ್ಲಿ ಅವರು ನನ್ನ ಅವ್ರ ಸ್ವಂತ ಪಿಕ್ಚರ್ಗೆ ಹಾಕಿದ್ರು. ಅದರಲ್ಲೂ ತೆಲುಗಿನಲ್ಲೂ ನಾನು ಬಹಳ ಹೆಸರು ಪಡೆಯೋದಕ್ಕೆ ಕಾರಣ ಶ್ರೀ ಎನ್ ಟಿ ರಾಮರವರು. ಆಮೇಲೆ ಹಿಂದಿ ಚಿತ್ರರಂಗಕ್ಕೆ ದಿಲೀಪ್ ಕುಮಾರು ಮತ್ತು ಎಸ್ ಎಸ್ ವಾಸನ್ನು, ಅವರು ಒಂದು ಪೈಗಾಮ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ರು. ಆವಾಗ ಪಂತಲು ಸರ್ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಅವರು ನನ್ನ ನೋಡಿದ್ದಾರೆ, ನೋಡಿಬಿಟ್ಟು ಅವರು ಈ ಹುಡುಗಿ ಸ್ವಲ್ಪ ವೈಜಯಂತಿ ಮಾಲಾ ಇದ್ದಾಗಿದ್ದಾಳಲ್ಲ ಅಂದ್ಬಿಟ್ಟು ಆ ಪೈಗಾಮ್ ಚಿತ್ರದಲ್ಲಿ ವಸುಂಧರಾ ದೇವಿಯವರು ಅಂದರೆ ವೈಜಯಂತಿಯವರ ಸ್ವಂತ ತಾಯಿ, ಆಕೆ ವಸುಂಧರಾ ದೇವಿಯವರು ತಾಯಿ ಪಾತ್ರ, ವೈಜಯಂತಿ ಅಕ್ಕ, ಅವ್ರಿಗೊಂದು ಎರಡನೇ ಮಗಳ ಪಾತ್ರ ಬೇಕಾಯಿತು. ಅದಕ್ಕೆ ಅವರು ಹೇಳಿದ್ರು, ನನಗೆ ಹೇಳಿ ಕಳಿಸಿದ್ರು, ನಮ್ಮ ತಾಯಿ ಹೇಳಿದ್ರು ಅವಳು ಆಗಲೇ ಹೀರೋಯಿನ್ ಮಾಡ್ತಾ ಇದ್ದಾಳೆ ಎರಡನೇ ರೋಲ್ ಮಾಡಲ್ಲ ಅಂತ. ಆದರೆ ಅವರು ಅಷ್ಟು ದೊಡ್ಡ ಎಸ್ ಎಸ್ ವಾಸನವರು, ಜಮಿನಿ ಸ್ಟುಡಿಯೋ ಯಜಮಾನರು, ಮತ್ತು ದಿಲೀಪ್ ಕುಮಾರ್ ಅಂದರೆ ಎಷ್ಟು ದೊಡ್ಡ ಮಹಾನ್ ನಟರು, ಅವರಿಬ್ಬರು ನಮ್ಮ ತಾಯಿನ ಕೇಳಿಕೊಂಡ್ರು. ನನಗೆ ಈಗಲೂ ಆಶ್ಚರ್ಯ ಆಗ್ತಿದೆ, ಈಗಿನ ಕಾಲದಲ್ಲಿ ಯಾರನ್ನಾದ್ರೆ ಅವ್ರನ್ನ ಹಾಕ್ಬಿಡ್ತಾ ಇದ್ದಾರೆ ಪಾತ್ರಕ್ಕೆ. ನನ್ನೇ ಬೇಕು ಅಂತ ನಮ್ಮ ತಾಯಿನ ಎಷ್ಟು ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದರೆ, ಹೇಗಾದರೂ ನಿಮ್ಮ ಮಗಳೇ ಮಾಡಬೇಕು ಆವಾಗಲೇ ಆ ಪಾತ್ರ ಅಂದರೆ ವಸುಂಧರಾದೇವಿ, ವೈಜಯಂತಿಮಾಲಾ, ಸರೋಜಾದೇವಿ ಇವ್ರ ಮೂರು ಜನನೂ ಆ ಪಾತ್ರಗಳಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಳಿಕೊಂಡು ನನ್ನ ಅವಕಾಶ ಕೊಟ್ಟಿದ್ದು. ಪದ್ಮಭೂಷಣ ಬಂದಾಗ ನಿಜವಾಗ್ಲೂ ನಾನು ಈ ನಾಲ್ಕು ಜನನ ನೆನೆಸ್ಕೊಳ್ದೆ ಹೋದರೆ ನಾನು ನಿಜವಾಗ್ಲೂ ಕೃತಜ್ಞಹೀನಳಾಗ್ತೀನಿ ಅಂತ ನನ್ನ ಭಾವನೆ. ಮತ್ತು ನನ್ನ ಕೋಟಾನುಕೋಟಿ ಅಭಿಮಾನಿಗಳ ಒಂದು ಪ್ರೋತ್ಸಾಹ, ಪತ್ರಿಕೆಯವರು ಕೊಟ್ಟ ಒಂದು ಉತ್ತೇಜನದಿಂದ ಈ ಪದ್ಮಭೂಷಣ ಸಿಕ್ಕಿದೆ ಅಂತ ನೆನೆಸ್ಕೊಂಡಿದ್ದೀನಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದೆ ಬಿ ಸರೋಜಾದೇವಿ ಅವರ ಮಾತುಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
3: ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಹ. ಆದೌ ಮುಖ್ಯಾಃ ವಾರ್ತಾಃ. 5G ಸೇವಯಾ ದೇಶಸ್ಯ ಸರ್ವೇ ಜನಪದಾಃ ಸಂಯೋಜಿತಾಃ. ಅಂಕೀಯ ಶಿಕ್ಷಯಾ 25 ಕೋಟಿ ಛಾತ್ರಾಣಾಂ ಉಜ್ವಲ ಭವಿಷ್ಯಂ ಸುನಿಶ್ಚೀಯತೆ ಇತಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ. ದೇಶೆ AI ಇತ್ಯಸ್ಯ ನಿಯಂತ್ರಣಾಯ ಆಗಾಮಿ ಮಾಸೆ ಪರಾಮರ್ಶಪತ್ರಂ ಪ್ರಸ್ತೋಷ್ಯತೆ ಇತಿ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ. ಔಷಧ ವಿಪಣನೆ ಪಾರದರ್ಶಿತಾಯೈ ಮಹತಿ ಘೋಷಣಾ. ಅನೈತಿಕ ಪ್ರಚಾರಾಣಾಂ ನಿಯಂತ್ರಣಾರ್ಥಂ ವಿಶೇಷ ಸಮಿತೇಃ ರಚನಾಯೈ ಸರ್ವೋಚ್ಚ ನ್ಯಾಯಾಲಯಸ್ಯ ಸಮಾದೇಶಃ. ಸಾಹಿತ್ಯ ಜಗತ್ಸು ಎನ್ ಕಾರ್ಸನ್ ಮಹೋದಯಾಯಾಃ ಮಹತಿ ವಿಜಯಗಾಥಾ. 26th ನೋಬೆಲ್ ಪುರಸ್ಕಾರೇಣ ವಿಭೂಷಿತಾ ಭವಿಷ್ಯತಿ ಕೆನಡಾ ದೇಶಸ್ಯ ಪ್ರಖ್ಯಾತಾ ಕವಯಿತ್ರಿ. ಭಾರತೀಯ ಚಲಚಿತ್ರ ಜಗತಃ ಸುಪ್ರಸಿದ್ಧಃ ವರಿಷ್ಠ ಅಭಿನೇತಾ ನಾನಾ ಪಾಟೇಕರಃ 75 ವಯಸಿ ದಿವಂಗತಃ. ಅಪಿ ಚ ಆತಂಕವಾದ ವಿಷಯೆ ಪಾಕಿಸ್ತಾನಸ್ಯ ಛಲನೀತಿಃ ನಿರಸ್ತಾ. ಆತಂಕೀ ಸಂರಕ್ಷಣಂ ಛದ್ಮವೇಷೇನ ಗೋಪಯಿತುಂ ನ ಶಕ್ಯತೇತಿ ಭಾರತಸ್ಯ ಸ್ಪಷ್ಟಃ ಸಂದೇಶಃ. ಅಥ ವಾರ್ತಾಃ ವಿಶದೀಕೃತ್ಯ. ನವದೆಹಲ್ಯಾಃ ಯಶೋಭೂಮಿ ಸಭಾಗಾರೇ ಭಾರತ್ ಮೊಬೈಲ್ ಕಾಂಗ್ರೆಸ್ ಇತಿ ಮಹೋತ್ಸವಸ್ಯ ದಶಮ ಸಂಸ್ಕರಣಂ ಉದ್ಘಾಟಯನ್ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಏಷಃ ಮಂಚಃ ದೇಶಸ್ಯ ದೂರಸಂಚಾರ ಕ್ಷೇತ್ರೇ ಅಂಕೀಯ ಸಂಪರ್ಕ ಸಂವರ್ಧನೆ ಚ ಅತ್ಯಂತಂ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವ್ಯೂಢವಾನ್. ಶ್ರೀ ಮೋದಿ ಸಪ್ರಶ್ರಯಂ ಪ್ರಾವೋಚತ್ ಯತ್ 5G ಸೇವಾ ಅಧುನಾ ದೇಶಸ್ಯ ಸರ್ವೇಷು ಜನಪದೇಷು ಪ್ರಸಾರಿತಾ ಅಸ್ತಿ. ತೇನ ಸವಿಶೇಷಂ ಸಂಸೂಚಿತಂ ಯತ್ ಪ್ರಶಾಸನಂ ಸಂಪ್ರತಿ 25 ಕೋಟಿ ಛಾತ್ರಾನ್ ವಿಭಿನ್ನಾಂಕೀಯ ಶಿಕ್ಷಾ ಮಂಚೈಃ ಸಹ ಸಂಯೋಜಯಿತುಂ ದ್ರುತಗತ್ಯಾ ಕಾರ್ಯಂ ವಿದಧಾತಿ.
4: 5G ಕಿ ಶುರುವಾತ್ ಕೀ. 2023 ಮೇ ಮೇನೆ ಬತಾಯಾ ಥಾ ಕಿ ಭಾರತ ಕೈಸೆ 5G ರೋಲ್ ಔಟ್ ಸೆ 5G ರೀಚ್ ಔಟ್ ಕಿ ದಿಶಾ ಮೇ ಆಗೇ ಬಢ್ ರಹಾ ಹೈ. ಔರ್ ಆಜ್ ಹಮ್ ಸಭೀ ದೇಖ್ ರಹೇ ಹೈ ದೇಶ್ ಕೆ ಹರ್ ಜಿಲೇ ತಕ್ 5G ಕನೆಕ್ಟಿವಿಟಿ ಪಹುಂಚ ಚುಕಿ ಹೈ. ಆಯ್ತು.

0: रोगघातेन पञ्चसप्तति वयसि दिवंगतः। हिंदी मराठी चलचित्र क्षेत्रेषु सुदीर्घ कालं यावत् परिंदा, प्रहार, तिरंगा, क्रांतिवीर, खामोशी, अब तक छप्पन, वेलकम इत्यादि नाम अनेक कलाकृतीनां माध्यमेन स्वकीयां अनुपमां प्रतिष्ठां अंकितवान् एषः महान् कलाकारः। अस्मिन् असामायिक निधने राष्ट्रपतिः पदासीना द्रौपदी मुर्मुः, उपराष्ट्रपतिः सीपी राधाकृष्णन्, प्रधानमन्त्री नरेन्द्र मोदी, सूचना प्रसारण मन्त्री अश्विनी वैष्णवः च गभीरं दुःखं प्रकटितवन्तः। संयुक्त राष्ट्र महासभायां भारतेन आतंकवाद विषये पाकिस्तानस्य कपट नीतिः तीव्रतया आक्षिप्ता। भारतेन प्रतिपादितं यत् जैश ए मोहम्मद इत्यादंकी संघटनस्य प्रमुखस्य मसूद अजहरस्य विषये सूचनायै पुरस्कार घोषणां कृत्वा इस्लामाबाद प्रशासनं स्वस्य आतंकवाद समर्थनं आच्छादयितुं प्रयतते। भारतेन स्पष्टीकृतं यत् विश्व समुदायेन 9/11, 26/11 अथ च पहलगाम आक्रमणानां संहारः नैव विस्मृतः। संयुक्त राष्ट्र महासभायां स्वस्य प्रत्युत्तराधिकारस्य प्रयोगं कुर्वन् भारतस्य प्रथम सचिवः रघुपुरी अवोचत् यत् केवलं घोषणाभिः आतंकवादः पराजेतुं नैव शक्यः। सः आतंकवादस्य दुष्कर्मकारिणां, वित्तपोषकाणां अथ आश्रयदातृणां विरुद्धं कठोर कार्याचरणाय आह्वानं विहितवान् इति वार्ताः।
1: आकाशवाणी बेंगलुरु, इदीग जिल्ला वार्तापत्र।
2: आकाशवाणी तुमकूरु जिल्ला वार्तापत्र, बरेदवरु रघु एएन्, ओदुत्तिरुववरु सहना। ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 9ನೇ ರ್ಯಾಂಕ್ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದ್ದು 2025ರಿಂದ ದೇಶದ 100 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ. ಪ್ರಸಕ್ತ ಸಾಲಿನ ಜುಲೈ ಮಾಹೆಯವರೆಗೆ ಎಲ್ಲಾ ಇಲಾಖೆಗಳ ಪ್ರಗತಿಯ ಮಾನದಂಡಗಳ ಆಧಾರದಲ್ಲಿ ತುಮಕೂರು ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಹಾಗೂ ದೇಶದಲ್ಲಿ 9ನೇ ರ್ಯಾಂಕ್ ಪಡೆದಿರುತ್ತದೆ ಎಂದು ತಿಳಿಸಿದರು. ಕಲುಷಿತ ರಾಜಕಾರಣದಲ್ಲಿ ವೀರಣ್ಣನವರ ಸರಳತನ, ಪ್ರಾಮಾಣಿಕತೆಯನ್ನು ಹೋಲಿಸಲು ಸಾಧ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಮಾಜಿ ಸಚಿವ ದಿ ವೀರಣ್ಣನವರ ನುಡಿನಮನದಲ್ಲಿ ಮಾತನಾಡಿದ ಅವರು, 2008ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ ಮೇಲೆ ಪರೋಕ್ಷವಾಗಿ ಚುನಾವಣೆಗಳಲ್ಲಿ ಕೆಲಸ ಮಾಡಿದ ಅವರನ್ನು ಕಳೆದುಕೊಂಡಿರುವುದು ವೈಯಕ್ತಿಕವಾಗಿ ನೋವಾಗಿದೆ ಎಂದು ಸ್ಮರಿಸಿದರು. ಇಂದಿನ ಯುವಕರ ಆಲೋಚನೆ ಬದಲಾಗಿದೆ, ದೇಶ ಬದಲಾಗಲಿದೆ, ಯುವ ಸಮೂಹ ಭವಿಷ್ಯವನ್ನು ಕೇಳುತ್ತಿದ್ದಾರೆ. ದೇಶದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿಲ್ಲ, ಅವಕಾಶ ಸಿಗಲಿಲ್ಲ, ರಾಜಕಾರಣಿಗಳು ಎರಡೆರಡು ಮಾತನಾಡುತ್ತಾರೆ, ಆದರೆ ವಸ್ತುಸ್ಥಿತಿ ಬದಲಾಗಿಲ್ಲ, ಸಮಾಜ ಇವತ್ತಿಗೂ ಅಲ್ಲಿಯೇ ಇದೆ ಎಂದರು. ಎತ್ತಿನಹೊಳೆ ಯೋಜನೆಯನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ತಿಪಟೂರು ತಾಲೂಕಿನ ಚೌಡ್ಲಪುರ ಬಳಿ ಎತ್ತಿನಹೊಳೆ ಕಾಮಗಾರಿ ಪರಿಶೀಲಿಸಿದ ಅವರು, ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಅಕ್ಟೋಬರ್ ಅಂತ್ಯದವರೆಗೆ ಗಡುವು ನೀಡಿದ ಸಚಿವರು, ಯಾವುದೇ ಕಾರಣಕ್ಕೂ ನೆಪಗಳನ್ನು ಸಹಿಸುವುದಿಲ್ಲ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ತಿಪಟೂರು ತಾಲೂಕಿನ ಚೌಡ್ಲಪುರ ಭಾಗದಲ್ಲಿ ಕಳೆದ 2 ವರ್ಷಗಳಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದಾಖಲೆಗಳ ಕೊರತೆಯಿಂದಾಗಿ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಎಲ್ಲಾ ತೊಡಕುಗಳನ್ನು ನಿವಾರಿಸಿ ಭರದಿಂದ ಕಾಮಗಾರಿ ಆರಂಭಿಸಲಾಗಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು. ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಕಾನೂನುಬದ್ಧ ಪರಿಹಾರ ದೊರಕುವಂತೆ ಮಾಡಲು ಇಲಾಖೆಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಲೋಕೇಶ್ ಧನಪಾಲ ಹವಲೆ ಕರೆ ನೀಡಿದರು. ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಕುರಿತು ಏರ್ಪಡಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರಿಗೆ ಲಭ್ಯವಿರುವ ವಿವಿಧ ಸರ್ಕಾರಿ ಯೋಜನೆ ಮತ್ತು ಸೌಲಭ್ಯಗಳ ಕುರಿತು ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಪಡೆದು ಅವುಗಳನ್ನು ಅರ್ಹರಿಗೆ ತಲುಪಿಸುವ ಕಾರ್ಯ ಮಾಡಬೇಕು. ಹಿರಿಯ ನಾಗರಿಕರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿವೆಯೇ ಎಂಬುದನ್ನು ಪರಿಶೀಲಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದರು.

0: ಸ್ಥಳೀಯ ಸಂಸ್ಥೆಗಳು ಕ್ರಮ ಕೈಗೊಂಡರೆ ಬೀದಿ ನಾಯಿಗಳಿಗೆ ಲಸಿಕೆ ಹಾಕಲು ಇಲಾಖೆ ಸಿದ್ಧವಿದೆ ಎಂದರು. ರಾಜ್ಯದಲ್ಲಿ 101 ಬರಪೀಡಿತ ತಾಲ್ಲೂಕುಗಳಲ್ಲಿ 18,000 ಕೋಟಿ ನಷ್ಟವಾಗಿದ್ದು ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 101 ತಾಲ್ಲೂಕುಗಳು ಬರಪೀಡಿತವಾಗಿದ್ದು ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲ್ಲೂಕುಗಳು ಬರಪಟ್ಟಿಗೆ ಸೇರಲಿವೆ. ತುಮಕೂರು ಜಿಲ್ಲೆಯ 10 ತಾಲ್ಲೂಕುಗಳು ಬರಪೀಡಿತ ತಾಲ್ಲೂಕುಗಳ ಪಟ್ಟಿಗೆ ಸೇರಲಿವೆ ಎಂದರು. ರಾಜ್ಯದಲ್ಲಿ ಮೇವಿನ ಕೊರತೆ ಇದ್ದು ತುಮಕೂರು ಜಿಲ್ಲೆಯಲ್ಲಿ 1,00,000 ಕೆಜಿ ಮೇವಿನ ಕಿಟ್ ವಿತರಿಸಲಾಗಿದ್ದು ರೈತರಿಂದ ಮೇವು ಖರೀದಿ ಮಾಡಲಾಗುವುದು. ಇದರಿಂದ ಮೇವಿನ ಪರಿಸ್ಥಿತಿ ಸುಧಾರಿಸಲಿದೆ. ಶಿವನಸಮುದ್ರ ಮತ್ತು ನಾರಾಯಣಪುರದಲ್ಲಿ ಮಾತ್ರ ಜಲವಿದ್ಯುತ್ ಶಕ್ತಿ ಉತ್ಪಾದಿಸಲಾಗುತ್ತಿರುವುದರಿಂದ ಲೋಡ್ ಶೆಡ್ಡಿಂಗ್ ಮಾಡುವುದು ಅವಶ್ಯಕವಾಗಿದೆ ಎಂದರು. ಭಾರತ್ ಜೋಡೋ ಯುವಕರ ಸಂಘಕ್ಕೆ 7.5 ಲಕ್ಷ ನೋಂದಣಿಯಾಗಿದ್ದು ತಾಂತ್ರಿಕ ಕಾರಣದಿಂದ ನೋಂದಣಿ ಸ್ಥಗಿತಗೊಂಡಿದ್ದು ಈಗ ಗ್ಯಾರಂಟಿ ಸಮಿತಿಯಿಂದ ನೋಂದಣಿ ಅರ್ಜಿಗಳನ್ನು ವಿತರಿಸಲಾಗುವುದು, ಭಾರತ್ ಜೋಡೋ ಸಂಘಗಳನ್ನು ಸಹಕಾರ ನೋಂದಣಿ ಮಾಡಿಸಲಾಗುವುದು ಎಂದರು. ಇದುವರೆಗೂ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ, ಅದರಲ್ಲಿ ಏನ್ ಸ್ಪೆಷಲ್ ನೋಡು, ಅದರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ, ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನಂಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಶಿವರಾಜ್ ಕುಮಾರ್ ಎಂಬ 28 ವರ್ಷದ ವ್ಯಕ್ತಿ ದಿನಾಂಕ 12/7/2026 ಮಾಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈತ 5.5 ಅಡಿ ಎತ್ತರವಿದ್ದು ಕೋಲುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ತಲೆಯಲ್ಲಿ ಕಪ್ಪು ಕೂದಲು ಹೊಂದಿರುತ್ತಾರೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ಶರ್ಟ್ ಮತ್ತು ನೀಲಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ, ತೆಲುಗು, ಹಿಂದಿ ಭಾಷೆ ತಿಳಿದಿರುತ್ತಾರೆ. ಈ ಮೇಲ್ಕಂಡ ಚಹರೆಯುಳ್ಳ ವ್ಯಕ್ತಿಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ. ಅನಿತಾ ಎನ್ ಎಂಬ 35 ವರ್ಷದ ಮಹಿಳೆ ದಿನಾಂಕ 11/6/2026 ಕಾಣೆಯಾಗಿರುತ್ತಾರೆ. ಈಕೆ 5.2 ಅಡಿ ಎತ್ತರವಿದ್ದು ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಹೊಂದಿರುತ್ತಾರೆ. ಕಾಣೆಯಾದ ಸಮಯದಲ್ಲಿ ಕೆಂಪು ಬಣ್ಣದ ಡಿಸೈನ್ ಹೂಗಳಿರುವ ನೈಟಿ ಧರಿಸಿರುತ್ತಾರೆ. ಕನ್ನಡ ಮತ್ತು ತೆಲುಗು ಭಾಷೆ ತಿಳಿದವರಾಗಿರುತ್ತಾರೆ. ಈಕೆಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4888 2237 4999 STD code 08 ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಣಿ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡಿ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜಿಸಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು 57ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಜರುಗಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧದ ಅಧಿಕಾರದ ಅವಧಿಯನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದಂಡ ವಿಧಿಸುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲಾ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ಬಳಿಕ ಸಂವಾದ ನಡೆಸಿ ಮಾತನಾಡಿದ ಅವರು, ರಾಜ್ಯದ 240 ತಾಲೂಕುಗಳ ಪೈಕಿ 217 ತಾಲೂಕುಗಳು ಬರಪೀಡಿತವಾಗಿವೆ ಎಂದು ಹೇಳಿದ್ದಾರೆ. ಸರ್ಕಾರಕ್ಕೆ ಆರ್ಥಿಕ ಇತಿಮಿತಿಗಳಿದ್ದರೂ ರೈತರ ನೆರವಿಗೆ ನಿಲ್ಲುವ ಬದ್ದತೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆ ತೀವ್ರವಾಗಿ ಕುಸಿದಿದ್ದು ವಿದ್ಯುತ್ ಲಭ್ಯತೆಯ ಮೇಲೆ ಪರಿಣಾಮ ಬೀರಿದೆ. ಆದರೂ ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಸೇವೆಗಳನ್ನು ಪ್ರತಿಯೊಬ್ಬರಿಗೂ ಮಾತೃಭಾಷೆಯಲ್ಲೇ ತಲುಪಿಸುವ ನಿಟ್ಟಿನಲ್ಲಿ ಭಾಷಿಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಆದ್ಯತೆಯ ಮೇರೆಯಾಗಿದೆ ಎಂದು ಐಟಿಬಿಟಿ ಮತ್ತು ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗಾಗಿ ಏರ್ಪಡಿಸಲಾಗಿದ್ದ ಭಾಷಿಣಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ 22ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಧ್ವನಿ ಆಧಾರಿತ ಮತ್ತು ಭಾಷಾಂತರ ತಂತ್ರಜ್ಞಾನಗಳನ್ನು ತಂದಿರುವಂತಹ ಭಾಷಿಣಿ ತಂಡದ ಸಾಧನೆಯನ್ನು ಶ್ಲಾಘಿಸಿದರು. ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ, ಕರಾವಳಿ, ಮಲೆನಾಡು, ಮೈಸೂರು ಹಾಗೂ ಬಯಲುಸೀಮೆ ಭಾಗದಲ್ಲಿ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮರಾಠಿ, ಉರ್ದು, ತುಳು, ಬ್ಯಾರಿ ಮುಂತಾದ ಭಾಷೆಗಳ ಪ್ರಭಾವ ಇದೆ. ಈ ಎಲ್ಲಾ ಭಾಗಗಳ ಜನರಿಗೆ ಅವರದ್ದೇ ಭಾಷೆ ಉಪಭಾಷೆಯಲ್ಲಿ ಸರ್ಕಾರಿ ಸೇವೆಗಳನ್ನು ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರದ 700ಕ್ಕೂ ಹೆಚ್ಚು ನಾಗರಿಕ ಸೇವೆಗಳನ್ನು ಪ್ರಜಾಸೇವೆ ಮತ್ತು ಇ ಆಡಳಿತ ವಿಭಾಗಗಳ ಮೂಲಕ ಭಾಷಿಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಸಿ ಇನ್ನಷ್ಟು ಸರಳಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ಮೊದಲ ಆಹ್ವಾನ ಆರಂಭಿಸಿದ್ದು, ಸರ್ಕಾರಿ ಇಲಾಖೆಗಳು ಗುರುತಿಸಿರುವಂತಹ ಸವಾಲುಗಳಿಗೆ ಮತ್ತು ಅನುಷ್ಠಾನಕ್ಕೆ ಸಿದ್ದವಾಗಿರುವ ಪರಿಹಾರಗಳನ್ನು ಹೊಂದಿರುವ ರಾಜ್ಯದ ನವೋದ್ಯಮಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಆಯ್ಕೆಯಾಗುವ ನವೋದ್ಯಮಗಳಿಗೆ 25

0: ಪಕ್ಷದವರೆಗೆ ಕಾರ್ಯಾದೇಶ ನೀಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ 23 ಕೊನೆಯ ದಿನಾಂಕವಾಗಿದೆ. ಮೊದಲ ಆಹ್ವಾನದಲ್ಲಿ ಪ್ರಜಾಸೇವೆ ಮೂಲಕ ನಾಗರಿಕ ಕೇಂದ್ರಿತ ಆಡಳಿತವನ್ನು ಮರುರೂಪಿಸುವುದು ಮತ್ತು ಬೆಂಗಳೂರು ನೀರು ಸರಬರಾಜು ಮಂಡಳಿ ಮತ್ತು ಒಳಚರಂಡಿ ಮಂಡಳಿ ಮೂಲಕ ನಗರ ನೀರು ನಿರ್ವಹಣೆಯನ್ನು ಪರಿವರ್ತಿಸುವುದಾಗಿದೆ. ಕರ್ನಾಟಕ ನವೋದ್ಯಮ ನೀತಿ 2025-30 ವಿಶೇಷ ಉಪಕ್ರಮದಡಿ ರೂಪಿಸಲಾಗಿರುವಂತಹ ಈ ಯೋಜನೆಯ ಒಟ್ಟು ಅನುದಾನ 25 ಕೋಟಿ ಆಗಿದೆ. 3 ವರ್ಷಗಳಲ್ಲಿ ಸುಮಾರು 100 ನವೋದ್ಯಮಗಳನ್ನು ಬೆಂಬಲಿಸುವ ಗುರಿಯನ್ನು ಇದು ಹೊಂದಿದೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹುದ್ದೆ ಆಯ್ಕೆ ಕುರಿತಂತೆ ನಡೆದ ಹಗರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಬಹಿರಂಗಪಡಿಸಿದೆ. ಇಡಿ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಲಂಚ ನೀಡಿದ ಆರೋಪವಿರುವ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ 1 ದಿನ ಮುಂಚಿತವಾಗಿಯೇ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ರೆಸಾರ್ಟ್ ಮತ್ತು ವಿಲ್ಲಾಗಳಿಗೆ ಕರೆದೊಯ್ಯಲಾಗಿತ್ತು ಎಂದು ತಿಳಿಸಿದೆ. ಆಯ್ಕೆಯಾಗಲು ಸಾಧ್ಯತೆ ಇರುವ ಅಭ್ಯರ್ಥಿಗಳನ್ನು ಗುರುತಿಸಲು ಮತ್ತು ಅವರಿಂದ ಲಂಚಕ್ಕೆ ಬೇಡಿಕೆ ಇಡಲು 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯಲ್ಲಿದ್ದಂತಹ ಗೌಪ್ಯ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಕೆಪಿಎಸ್ಸಿ ಸದಸ್ಯೆ ಬಿವಿ ಗೀತಾ ಅವರನ್ನು ಬಂಧಿಸಿರುವುದಾಗಿ ಸ್ಪಷ್ಟಪಡಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ KRS ಬೃಂದಾವನ ಗಾರ್ಡನ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕವನ್ನು ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಇದೇ 11-16 ನಿಗದಿಯಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮವನ್ನು 16-21 KRS ಬೃಂದಾವನ ಆವರಣದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. KRS ಬೃಂದಾವನದಲ್ಲಿ ನಡೆಯಲಿರುವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಾಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿಯತ್ತ ಸಾಧನೆಯನ್ನ ಮಾಡುವತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ವರದಿ ಇದೀಗ ಮೂಡಿಬರಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣಸ್ವಾಮಿ ಬೇವು ಲೇಪಿತ ಯೂರಿಯಾ ಬಗೆಗಿನ ಸಾಧಕ ಬಾಧಕಗಳನ್ನು ಹಂಚಿಕೊಂಡಿದ್ದಾರೆ.
3: ಭಾರತದಲ್ಲಿ ಉತ್ಪಾದನೆಯಾಗುವ ಹಾಗೂ ಆಮದು ಮಾಡಿಕೊಳ್ಳುವಂತಹ ಯಾವುದೇ ಯೂರಿಯಾವನ್ನ 100% ಬೇವು ಲೇಪಿತಗೊಳಿಸಿ ಅದನ್ನ ಕೃಷಿಗೆ ಬಳಸಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೊಳಿಸಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಲಾಭಗಳಿವೆ. ಸಾರಜನಕದ ಅಂಶದ ಒಂದು ದಕ್ಷತೆಯನ್ನ ಹೆಚ್ಚಳ ಮಾಡತಕ್ಕಂತಹದ್ದು. ಇದರಿಂದ ರಸಗೊಬ್ಬರಗಳಿಂದ ಏನು ವೃಥಾ ಪ್ರಮಾಣದಲ್ಲಿ ವ್ಯರ್ಥ ಆಗ್ತಕ್ಕಂತಹ 10-20% ನಾವು ಕಡಿಮೆಗೊಳಿಸಬಹುದು. ಇಳುವರಿಯ ಹೆಚ್ಚಳದಿಂದ ನಾವು ಸುಮಾರು 10-15% ಇಳುವರಿಯ ಹೆಚ್ಚಳವನ್ನ ನಾವು ಕಾಣಬಹುದು.
0: ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಸಸ್ಯೋದ್ಯಾನಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಶ ದೊರೆತಿದೆ. ಲಾಲ್ಬಾಗ್ನಲ್ಲಿಂದು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಾಗತ ಕಮಾನುಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ನೂತನ ತಾಂತ್ರಿಕ ವ್ಯವಸ್ಥೆಯು ತೋಟಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಅಂತಾರಾಷ್ಟೀಯ ಮಟ್ಟದ ಡಿಜಿಟಲ್ ಅನುಭವವನ್ನು ನೀಡಲಿದೆ. ಬಳಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ತೋಟಗಾರಿಕಾ ಬೆಳೆಗಾರರು ಸಾಂಪ್ರದಾಯಿಕ ಪದ್ಧತಿಯೊಂದಿಗೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಕೇವಲ ಕಚೇರಿಗೆ ಸೀಮಿತವಾಗದೆ ಸರ್ಕಾರದ ಸೌಲಭ್ಯಗಳನ್ನು ತಳಮಟ್ಟದ ಜನರಿಗೂ ತಲುಪಿಸುವಂತಾಗಬೇಕು ಎಂದು ಸೂಚನೆ ನೀಡಿದ್ದಾರೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ತಾಳೆ ಎಣ್ಣೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 14ನೇ ಆರೋಪಿ ಪ್ರದೋಷ್ ಎಸ್ ರಾವ್ಗೆ ನೀಡಲಾದಂತಹ ಸಾಕ್ಷಿ

0: ಸಂವಿಧಾನ ಸ್ಥಾನಮಾನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಪ್ರದೇಶ್ ಅವರನ್ನ ಸಾಕ್ಷಿದಾರರನ್ನಾಗಿ ಪರಿಗಣಿಸುವ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ಪ್ರಶ್ನಿಸುವ ನಟ ದರ್ಶನ್ ಆಯ್ಕೆಗಳು ಸೀಮಿತಗೊಂಡಂತಾಗಿದೆ. ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ಆದೇಶಗಳನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್ ಪ್ರದೋಷ್ ಅವರಿಗೆ ಸಾಕ್ಷಿದಾರ ಸ್ಥಾನಮಾನ ನೀಡುವ ನಿರ್ಧಾರದಲ್ಲಿ ಮಧ್ಯ ಪ್ರವೇಶಿಸಲು ನಿರಾಕರಿಸಿದೆ. ಕೆಳ ನ್ಯಾಯಾಲಯಗಳ ತೀರ್ಪು ಪ್ರಶ್ನಿಸಿ ನಟ ದರ್ಶನ್ ಪತ್ನಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕೂಲಿಗಾರರು ಉದ್ಯೋಗ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಸ್ವಗ್ರಾಮದಲ್ಲೇ ವಿಬಿ ರಾಮ್ಜಿ ಯೋಜನೆಯಡಿ ಲಭ್ಯವಿರುವಂತಹ ಉದ್ಯೋಗವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲ ಭಾಷೆ ಉಪಭಾಷೆಯಲ್ಲಿ ಭಾಷಣ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಸಿ ಹಗರಣದಲ್ಲಿ 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡಿ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಸಮಯ 6:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಕೇಳುಗರ ಪರವಾಗಿ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜಣ್ಣ ಎಂಬುವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಡಾಕ್ಟ್ರೇ, ಇವತ್ತು ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ಈ ಹಾಲಿನ ಮಹತ್ವ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಹಾಲಿನಲ್ಲಿ ಏನಿದೆ, ಹಾಲಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡಲಾಗ್ತಾ ಇದೆ, ಹಾಲಿನ ಬಳಕೆ ಯಾವಾಗಿಂದ ಆರಂಭ ಆಯಿತು, ಹಾಲಿನ ಕಥೆಯನ್ನು ನಮ್ಮ ಕೇಳುಗರಿಗೆ ಆರಂಭ ಮಾಡಿ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೇ.
7: ಹಾಲು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾಲು ಒಂದು ಭಾಳಷ್ಟು ಉತ್ಕೃಷ್ಟವಾದ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಹಾಲಿಗೆ ಸಾಕಷ್ಟು ಬೇಡಿಕೆ ಇತ್ತು, ಆದರೆ ಹಾಲಿನ ಅವಶ್ಯಕತೆ ಇದ್ದರೂ ಸಹ ನಮಗೆ ಪೂರೈಕೆ ಮಾಡಲಿಕ್ಕೆ ಹಾಲು ಸಿಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಹಿಂದೆ ಉಳಿದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗೆ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಭಾಳಷ್ಟು ಜಾಸ್ತಿ ಇದೆ. ಎಷ್ಟು ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಕಳೆದ ಸಾಲಿನ ನಾವು ನೋಡೋದಾದರೆ 2024-25 ವಾರ್ಷಿಕದಲ್ಲಿ 200.87 million tons ಹಾಲು ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದೆ. ಸೊ ಇವತ್ತು ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿದೆ. ಎಲ್ಲ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮ ದೇಶ ಹಾಲಿನ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಯಾಕೆ ಅಂದರೆ, ನಮ್ಮಲ್ಲಿ ಈ ಹಾಲು ಉತ್ಪಾದನೆಯನ್ನು ಒಂದು ಕುಲಕಸುಬಾಗಿ ಪ್ರತಿಯೊಬ್ಬ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹ ಇವತ್ತು ಹೈನುಗಾರಿಕೆ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ. ಸೊ ಆ

0: ಒಂದು ಹಿತದೃಷ್ಟಿಯಿಂದ ನಾವು ಹಾಲಿನಲ್ಲಿ ಹಾಲನ್ನು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದೇವೆ, ಹಾಲು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೇವೆ, ಹಾಲನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಬಳಕೆಯ ಪ್ರಮಾಣ ಉತ್ಪಾದನೆಗೆ ಹೋಲಿಸಿದಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಬಿಳಿಯ ಕ್ರಾಂತಿ, ವೈಟ್ ರೆವಲ್ಯೂಷನ್.
0: ಹೌದು, ವೈಟ್ ರೆವಲ್ಯೂಷನ್ ಅಂತಂದರೆ ಒಂದು ಸಂದರ್ಭ
1: ಹಾಲಿನಲ್ಲಿ ಕ್ರಾಂತಿ ಆಗಿಬಿಟ್ಟಿದೆ,
0: ಅಂದ್ರೆ ಅಷ್ಟು ಹಾಲು ಉತ್ಪಾದನೆ
1: ಅವಶ್ಯಕತೆನೂ ಇತ್ತು ಕೂಡ ಡಾಕ್ಟ್ರೆ.
0: ಖಂಡಿತ ಸರ್, ಖಂಡಿತ.
1: ಹೌದು
0: ಖಂಡಿತ, ಯಾಕೆಂದ್ರೆ ಹಾಲು ನಮಗೆ ತುಂಬಾ ಅವಶ್ಯಕತೆ ಇತ್ತು, ನಮಗೆ ದೊರೀತಾ ಇರಲಿಲ್ಲ. ಹಂಗಾಗಿ ಅದರಲ್ಲಿ ಕ್ರಾಂತಿಯನ್ನ ಮಾಡಿ ನಮ್ಮ ಅಗತ್ಯಕ್ಕೆ ಹೆಚ್ಚು ಪಟ್ಟು ಹಾಲನ್ನ ಉತ್ಪಾದನೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಅದರ ಸಂಸ್ಕರಣೆಯಲ್ಲಿ ಸ್ವಲ್ಪ ನಾವು ಹಿಂದಿದೆ. ಇವತ್ತು ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಅಂದ್ರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ನಮ್ಮ ಒಂದು ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಅದರ ನಂತರ ರಾಜಸ್ಥಾನ ಇದೆ, ಅದರ ನಂತರ ಮಹಾರಾಷ್ಟ್ರ, ಹಾಗೆ ಗುಜರಾತ್, ನಂತರ ಆಂಧ್ರ ಪ್ರದೇಶ, ಮತ್ತು ಕರ್ನಾಟಕ. ಕರ್ನಾಟಕ 7ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಸೊ ಕರ್ನಾಟಕದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಭಾಳಷ್ಟು ಈ ನಂದಿನಿ, ಬಹುಶಃ ಎಲ್ಲರಿಗೂ ಗೊತ್ತೇ ಇದೆ, ನಂದಿನಿ ಒಂದು ಕೋಆಪರೇಟಿವ್ ಒಂದು ಸೆಕ್ಟರ್ ಅಂತಂದರೆ ಸಹಕಾರಿ ಸಂಘಗಳಿಂದ ರಚಿತವಾದಂಥ ಒಂದು ಸಂಘ ಸಂಸ್ಥೆ.
1: ಇವತ್ತು ನಂದಿನಿ ಹಾಲು ಜನರ ವಿಶ್ವಾಸ ಗಳಿಸಿದೆ, ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರರಾಗಿದೆ.
0: ಖಂಡಿತ ಸರ್, ಖಂಡಿತ.
1: ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಕೂಡ.
0: ಹೌದು ಸರ್ಕಾರದವರು. ಅದ್ರ ಹಿಂದೆ ಸಾಕಷ್ಟು ಪಶುವೈದ್ಯರ ಶ್ರಮವಿದೆ, ಸಾಕಷ್ಟು
1: ಅಧಿಕಾರಿಗಳ
0: ಶ್ರಮವಿದೆ,
1: ರಾಜಕಾರಣಿಗಳ ಒಂದು ವಿಶ್ವಾಸ ಇದೆ, ಅವರ ಕಾಳಜಿ ಇದೆ,
0: ಸಹಕಾರ ಇದೆ, ಕಾಳಜಿ ಇದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಡೈರಿ ಟೆಕ್ನಾಲಜಿಸ್ಟ್ಗಳು, ಅವರ ಒಂದು ಕೊಡುಗೆಯು ಸಾಕಷ್ಟು ಇದೆ. ಸೊ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಹಾಲು ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ನಾವೆಲ್ಲ ಬಳಸ್ಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಹಾಲಿದೆ. ಈಗ ಒಬ್ಬೊಬ್ಬರಿಗೆ ಪ್ರತಿ ತಲಾ ನೋಡೋದಾದರೆ 485 ಗ್ರಾಮ್ಸ್ ಹಾಲು ನಮಗೆ ದೊರೆಯುತ್ತೆ ಒಂದು ದಿನಕ್ಕೆ.
1: ಡಾಕ್ಟರ್, ಅದಕ್ಕಿಂತ ಈಗ ನಮ್ಗೆ ಹಾಲು ಅದು ಒಂಥರ ಜೀವಕ್ಕೆ ತೀರ ಹತ್ತಿರವಾದ ಒಂದು ವಸ್ತು.
0: ಹೌದು,
1: ಹಾಲು ಪವಿತ್ರ ಕೂಡ.
0: ಹೌದು,
1: ಹಾಗಾಗಿ ಧಾರ್ಮಿಕವಾಗಿ ಕೂಡ ನಮ್ಗದು ಹಾಲಿನ ಒಂದು ಪರಂಪರೆನೇ ಇದೆ.
0: ಹೌದು,
1: ಈಗ ಎಮ್ಮೆ ಹಾಲಿದೆ,
0: ಹೌದು,
1: ಆಕಳ ಹಾಲಿದೆ,
0: ಹೌದು,
1: ಮತ್ತೆ ಇನ್ನೇನೋ ಬೇರೆ ಬೇರೆ ಹಾಲುಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದಾವೆ.
0: ಹೌದು,
1: ಹಾಗಾಗಿ ಹಾಲಿಗೆ ನಾವು ಉತ್ಕೃಷ್ಟ ಸ್ಥಾನ ನಮ್ಮ ಮನೆಯಲ್ಲಿ ಇದೆ.
0: ಇದೆ, ಯಾಕೆ ಅಂದರೆ ಅದರಲ್ಲಿ ಹಾಲಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟು ಪವಿತ್ರವಾಗಿರುತ್ತೆ. ಈ ಪ್ರಕೃತಿಯಲ್ಲಿ ಈಗ ನಾವು ಸಂಪೂರ್ಣ ಆಹಾರ ಪದಾರ್ಥ ಅಂತ ಹೇಳೋದಾದರೆ ಮೊಟ್ಟೆಯನ್ನು ಬಿಟ್ಟರೆ ತದನಂತರ ಬರೋದೇ ಹಾಲು.
1: ಬ್ಯಾಲೆನ್ಸ್ಡ್ ಫುಡ್,
0: ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತೇಳಿ. ಬ್ಯಾಲೆನ್ಸ್ಡ್ ಅಂತಂದ್ರೆ
1: ಒಂದು ಲೋಟ ಹಾಲು ಕುಡಿದ್ರೆ,
0: ಹೌದು,
1: ಅದು ಒಂದು ಊಟಕ್ಕೆ ಸಮಾನ.
0: ಹೌದು,
1: ಆ ಥರ.
0: ಹೌದೌದು, ಅಂದರೆ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ದೊರೆಯುತ್ತವೆ.
1: ದೊರೆಯುತ್ತೆ ಒಂದು ಗ್ಲಾಸ್ ಹಾಲಿನಲ್ಲಿ.
0: ಒಂದು ಗ್ಲಾಸ್ ಅಂದರೆ ಸಾಮಾನ್ಯವಾಗಿ 200-250 ml ಇರುತ್ತೆ. ಅಷ್ಟು ತಗೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ ಸಾಧಾರಣ 150 ಕ್ಯಾಲೋರೀಸ್ ನಿಮಗೆ ದೇಹಕ್ಕೆ ದೊರೆಯುತ್ತದೆ.
1: ಅದೇ ಒಂದು ಊಟದ ಬದಲಿಗೆ ನೀವು ಇದನ್ನು ಕುಡ್ಕೊಂಡ್ರೆ ಸಾಕು.
0: ಹೌದು,
1: ನಿಮಗೆ ಊಟದಷ್ಟು ಶಕ್ತಿಗೆ ಮತ್ತೆ ನಿಮ್ಗೆ ಆರೋಗ್ಯಕ್ಕೆ ಸಾಕಾಗುತ್ತೆ.
0: ಹೌದು,
1: ಹಾಗಾಗಿ ಹಾಲಿಗೆ ಅದರದ್ದೇ ಆದ ಒಂದು ಮಹತ್ವ ಕೂಡ ನಮ್ಮ ಹಿರಿಯರು ಕೂಡ ಕೊಟ್ಕೊಂತ ಬಂದಿದ್ದಾರೆ.
0: ಹೌದು ಸರ್,
1: ಅದೇ ತರ ಈಗ ಜೋಪಾನವನ್ನು ಕೂಡ ನಮ್ಮ ಹಿರಿಯರು ಮಾಡ್ಕೋತ ಬಂದರು. ಬೇರೆ ಬೇರೆ ಹಾಲಿನ ಹಾಲು ಕೊಡುವಂತ ಆಕಳನ್ನ ಮತ್ತೆ ಎಮ್ಮೆಗಳನ್ನ ಸಾಕೋತ ಬಂದಿದ್ದಾರೆ ನಮ್ಮ ಹಿರಿಯರು.
0: ಹೌದು, ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಅಂತಂದರೆ ನಮಗೆ ಈ ಹಸುವಿನಿಂದ ಬರ್ತಕ್ಕಂಥ ಹಾಲು ಉತ್ಪಾದನೆ ಮೊದಲು ಜಾಸ್ತಿ ಇತ್ತು. ಉತ್ತರ ಭಾರತದಲ್ಲಿ ಹಸುವಿನಿಂದ ಹಾಲು ಉತ್ಪಾದನೆ ಮಾಡೋದು ಜಾಸ್ತಿ ಇತ್ತು. ಈಗ ಎಮ್ಮೆ ಹಾಲು ಉತ್ಪಾದನೆ ಜಾಸ್ತಿ ಇಲ್ಲ, ಕಮ್ಮಿಯಾಗಿದೆ. ಈಗ ಹಸುವಿನ ಹಾಲು ಉತ್ಪಾದನೆ ಜಾಸ್ತಿ ಇದೆ, ಹೆಚ್ಚು ಕಮ್ಮಿ ಶೇಕಡ 52% ಹಸುವಿನ ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾಯಿದೆ. ಸೊ ಒಂದು 46-47% ಎಮ್ಮೆ ಹಾಲು ಉತ್ಪಾದನೆ ಆಗ್ತಾಯಿದೆ. 2-3% ಮೇಕೆ ಹಾಲು ಉತ್ಪಾದನೆ ಸಹ ಆಗ್ತಾಯಿದೆ. ಸೊ ಇದೆಲ್ಲ ನೋಡಿದ್ರಲ್ಲಿ ಒಟ್ಟಾರೆ ಒಂದು ಹಾಲಿನ ಉತ್ಪಾದನೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಹಾಲಿನ ಬಳಕೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ಅದು ಸಹ ಇವತ್ತಿನ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಹಾಲನ್ನು ಯಾವ ರೀತಿ ಶುದ್ಧವಾಗಿ ನಾವು ಉತ್ಪಾದನೆ ಮಾಡಬೇಕು. ಯಾಕೆಂದರೆ ಹಾಲು ಇದೆ ಅಂತೇಳ್ಬಿಟ್ಟು ನಾವು ಬಳಸಲಿಕ್ಕೆ ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಹಾಲನ್ನು ಉತ್ಪಾದನೆ ಶುದ್ಧವಾಗಿ ಮಾಡಬೇಕು, ಹಾಲಿನ ಸಂಸ್ಕರಣೆಯನ್ನು ಶುದ್ಧವಾಗಿ ಮಾಡಬೇಕು, ಹಾಲಿನ ಶೇಖರಣೆಯನ್ನು ಶುದ್ಧವಾಗಿ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಹಾಲಿಗೆ ಸಂಪೂರ್ಣವಾದ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಲನ್ನು ಕರೆದ ತಕ್ಷಣ ಅದರ ವಿವಿಧ ಹಂತಗಳಲ್ಲಿ ನಾವು ಹಾಲನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ಒಂದು ಹಾಲು ಉತ್ಪಾದನೆ, ಸಂಸ್ಕರಣೆ, ಶೇಖರಣೆ. ಉತ್ಪಾದನೆಯಲ್ಲಿ ಏನು ಕ್ರಮಗಳನ್ನ ತಗೋಬೇಕು, ಶುದ್ಧವಾದ ಹಾಲು ಉತ್ಪಾದನೆ ನಾವು ಹೆಂಗೆ ಉತ್ಪಾದನೆ ಮಾಡಬೇಕು,

0: ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಸಾಕಷ್ಟು ಹಲವಾರು ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇವತ್ತಿಗೂ ಸಹ ನಂದಿನಿ ಅಥವಾ ಬೇರೆ ಯಾವುದೇ ಒಂದು ಈ ಥರ ಸಂಸ್ಥೆಗಳು ರೈತರಿಗೆ ಅದೇ ಒಂದು ತರಬೇತಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಹಾಲು ಉತ್ಪಾದಕರು ಯಾವ ರೀತಿ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆ ಬರುತ್ತೆ, ಹೆಚ್ಚಿನ ಪ್ರೈಸ್, ಹೆಚ್ಚಿನ ದರ ಅವರಿಗೆ ಸಿಗುತ್ತೆ, ಹೆಚ್ಚು ಲಾಭಾಂಶ ಅವರಿಗೆ ಸಿಗುತ್ತೆ ಅಂತೇಳಿ ಅವರಿಗೆ ನಿರಂತರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಲು ಉತ್ಪಾದನೆಯ ಬಳಕೆ ಮತ್ತು ಹಾಲು ಉತ್ಪಾದನೆಯ ನಾವು ಏನು ಹೇಳ್ತೀವಿ ಈಲ್ಡ್ ಅಂತ ಹೇಳ್ತೀವಿ, ಅಂದರೆ ಅದರ ಒಂದು ಪ್ರೊಡಕ್ಟಿವಿಟಿ. ಸೊ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆಗೆ ಏನು ಕ್ರಮಗಳನ್ನು ಬೇಕೋ ಅದೆಲ್ಲ ಕ್ರಮಗಳನ್ನು ಅನುಸರಿಸಲಿಕ್ಕೆ ರೈತರಿಗೆ ಸರ್ಕಾರ ಮತ್ತು ಈ ನಂದಿನಿ ಸಂಸ್ಥೆ ಸಾಕಷ್ಟು ಒಂದು ಸಹಕಾರವನ್ನು ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ, ಗುಣಮಟ್ಟದ ಹಾಲು ಉತ್ಪಾದನೆ ಇವತ್ತು ಆಗ್ತಾ ಇದೆ. ಕಳೆದ 20 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಹಾಲು ಉತ್ಪಾದನೆಯಲ್ಲೂ ನಾವು ಹಿಂದೆ ಇದ್ವಿ, ಗುಣಮಟ್ಟದಲ್ಲೂ ಸಹ ನಾವು ಹಿಂದೆ ಇದ್ವಿ, ಸರಿಯಾದ ಒಂದು ಗುಣಮಟ್ಟದ ಹಾಲು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಉತ್ಪಾದನೆಯಲ್ಲೂ ನಾವು ಜಾಸ್ತಿ ಇದ್ದೇವೆ, ಗುಣಮಟ್ಟದಲ್ಲೂ ಸಾಕಷ್ಟು ಬದಲಾವಣೆಯನ್ನು ಮಾರ್ಪಾಡುಗಳನ್ನು ಮಾಡಿಕೊಂಡು ಗುಣಮಟ್ಟವನ್ನು ನಾವು ಹೆಚ್ಚಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಹಾಲು ಬರೀ ಹಾಲಾಗಿ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ಹಾಲನ್ನು ವಿವಿಧ ಉತ್ಪನ್ನಗಳನ್ನಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ.
1: ಡಾಕ್ಟರ್, ನಾನು ಹೇಳ್ತೀನಿ, ಈ ಹಾಲಿನಿಂದ ಆದಷ್ಟು ಉತ್ಪನ್ನಗಳು ಯಾವುದೂ ಇಲ್ಲ.
0: ಹೌದು,
1: ಹಾಲಿನಿಂದನೇ ಜಾಸ್ತಿ ಉತ್ಪನ್ನಗಳಾಗೋದು, ಮತ್ತು ಜನ ಕೂಡ ಬಯಸ್ತಾರೆ.
0: ಹೌದು ಸರ್,
1: ಮಕ್ಕಳಿಂದ ಹಿಡಿದು ವಯೋಮಾನದವರು ಇದನ್ನು ಬಳಕೆಗೆ ಇಷ್ಟಪಡ್ತಾರೆ.
0: ಹೌದು,
1: ಮತ್ತೆ ವೈದ್ಯಕೀಯವಾಗಿಯೂ ಇದು ಸೂಕ್ತ, ತಗೊಳ್ರಿ, ಇದು ನೀವು ಬಳಸ್ರಿ.
0: ಹೌದು,
1: ಇದು ನಮ್ಮದು, ತಂದೆ ತಾಯಿಗೂ ಕೂಡ ಮಕ್ಕಳಿಗೆ ಕೊಡಬಹುದು ಅಲ್ಲ, ಇದು ವಿಶ್ವಾಸ ಅಷ್ಟು.
0: ಅದರಲ್ಲಿ ಏನಾಗುತ್ತೆ ಅಂದರೆ ಸರ್, ಅದರಲ್ಲಿ ಶ್ರೇಷ್ಠತೆ ಹಾಲಿನಲ್ಲಿ ಯಾಕೆ ಬರುತ್ತಂದರೆ, ಹಾಲನ್ನು ನಾವು ವಿವಿಧ ಉತ್ಪನ್ನಗಳಾಗಿ ಬದಲಾವಣೆ ಮಾಡಿದಾಗ ಹಾಲಿನ ಒಂದು ಉತ್ಕೃಷ್ಟತೆ ಅಥವಾ ಈ ಪೌಷ್ಟಿಕತೆ ಅಂತಕ್ಕಂಥದ್ದು ತುಂಬ ಹೆಚ್ಚುತ್ತೆ. ಈಗ ನೀವು ಹಾಲನ್ನು ಹಾಗೆ ಕುಡಿಯೋದ್ರಿಂದ ಖಂಡಿತವಾಗಿಯೂ ಹಾಲಿನಿಂದ ಉಪಯೋಗ ಸಿಗ್ತದೆ. ಆದರೆ ಹಾಲನ್ನು ನೀವು ಪರಿವರ್ತಿಸಿ, ಈಗ ಮೊಸರನ್ನು ಮಾಡ್ತೀರಿ ಅಥವಾ ಶ್ರೀಖಂಡನ್ನು ಮಾಡ್ತೀರಿ, ಈ ರೀತಿ ಮೊಸರು, ಶ್ರೀಖಂಡ ಈ ಥರ ಉತ್ಪನ್ನಗಳನ್ನು ನೀವು ಒದಗಿಸಿದ ಉತ್ಪನ್ನಗಳ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿ ಹಾಲಿನ ಈ ಪೋಷಕಾಂಶಗಳ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬಹಳಷ್ಟು ಉಪಯೋಗ ಆಗುವಂಥ ಬ್ಯಾಕ್ಟೀರಿಯಾಗಳಂತ ಹೇಳ್ತೀವಿ, ಉಪಯುಕ್ತ ಬ್ಯಾಕ್ಟೀರಿಯಾಗಳು. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಹ ನಮಗೆ ಸಿಗುತ್ತೆ, ಅಂದರೆ ಪ್ರೋಬಯೋಟಿಕ್ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ. ಇವು ಏನು ಮಾಡ್ತವೆ ಅಂದರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸ್ತವೆ. ಸೊ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅದು ರಕ್ತಕ್ಕೆ ಸೇರಬೇಕಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು, ಅಂದರೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಮ್ಗೆ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಈ ಪ್ರೋಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಮೊಸರಲ್ಲಿ ಮತ್ತು ಯೋಗರ್ಟ್ ಅಂತ ಹೇಳ್ತೀವಿ, ಶ್ರೀಖಂಡದಲ್ಲಿ, ಇವೆಲ್ಲ ಏನಂದರೆ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತವೆ, ಅಂದರೆ ಒದಗಿಸಿದ ಹಾಲಿನ ಉತ್ಪನ್ನಗಳು ಅಂತ. ಅದರಲ್ಲಿ ಏನಾಗುತ್ತೆ, ಈ ಫರ್ಮೆಂಟೇಷನ್ ಮಾಡುವಾಗ ವಿವಿಧ ರೀತಿಯ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಬೆಳೆದು ಅವುಗಳು ಸಾಕಷ್ಟು ಬದಲಾವಣೆಯನ್ನು ತಂದಿರ್ತದೆ. ಅದರಲ್ಲಿ ಪ್ರೋಟೀನ್ ಇರ್ಬೋದು, ಶಕ್ಕರ್ ಪಿಷ್ಟಗಳದ್ದು ಎಲ್ಲವರೂ ಮಾರ್ಪಾಡಾಗಿರ್ತದೆ. ಅವು ಸುಲಭವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಸರಳವಾಗಿ ದೇಹಕ್ಕೆ ಸಿಗುವಂಥ ರೂಪದಲ್ಲಿ ಬದಲಾವಣೆ ಆಗಿರ್ತದೆ.
1: ಇನ್ನೊಂದು ಡಾಕ್ಟ್ರಿಗೆ, ನಮ್ಮ ವೈದ್ಯಕೀಯ ವೈದ್ಯರು ಕೂಡ ಕೆಲವೊಂದು ಈಗ ಆರೋಗ್ಯ ಸುಧಾರಿಸಿದ ಸಲುವಾಗಿ ಗುಳಿಗೆಯನ್ನು ಕೊಡ್ತಾರೆ, ನೀವು ಅದನ್ನು ತೊಗೊಳ್ರಿ ಅಂತ. ಅದು ಆ ಗುಳಿಗೆ ತೊಗೊಳ್ರಿ, ಇಷ್ಟು ಇದಾಗುತ್ತೆ, ಇಷ್ಟು ದಿನದೊಳಗೆ ನೀವು ಆರೋಗ್ಯವೃತ್ತರಾಗ್ತೀರಿ, ಶಕ್ತರಾಗ್ತೀರಿ, ಮೈಗೆ ಶಕ್ತಿ ಬರುತ್ತೆ, ಗಟ್ಟಿ ಉಂಟಾಗ್ತೀರಿ ಅಂತ. ಇದೇ ಥರ ಕೇವಲ ಹಾಲನ್ನು, ಶುದ್ಧ ಹಾಲು, ಪರಿಶುದ್ಧ ಹಾಲು ಮತ್ತು ಗಟ್ಟಿ ಹಾಲು, ಇದು ಕೂಡ ಇಲ್ಲಿ ಇರ್ಬೋದಲ್ಲ?
0: ಖಂಡಿತ.
1: ಹಾಂ, ಬ್ಯಾಲೆನ್ಸ್ಡ್ ಫುಡ್ ಅಂತ.
0: ಹೌದು ಹೌದು,
1: ಸಮತೋಲನ ಆಹಾರ.
0: ಆಹಾರ ಖಂಡಿತ. ಸೊ ಅದು ಯಾಕೆಂದರೆ ಸರ್, ಈಗ ನೀವು ಹೇಳಿದಾಗೆ ಹಾಲನ್ನು ನಾವು ಉತ್ಪಾದನೆ ಮಾಡೋ ರೀತಿಯಲ್ಲಿ ನಮಗೆ ಅದರ ಗುಣಮಟ್ಟವು ನಿರ್ಧಾರ ಆಗುತ್ತೆ. ಹಾಲಿನಲ್ಲಿ ಎರಡು ರೀತಿಯ ಒಂದು ಗುಣಮಟ್ಟ ಬರುತ್ತೆ. ಗುಣಮಟ್ಟ ಅಂದರೆ ಅದರ ಒಂದು ಶ್ರೇಷ್ಠತೆ, ಒಂದು ರಾಸಾಯನಿಕ ಗುಣಮಟ್ಟ ಅಂತ ನಾವು ಹೇಳ್ಬೋದು. ಅಂದರೆ ರಾಸಾಯನಿಕ ವಸ್ತುಗಳು ಅದರಲ್ಲಿರ್ತವೆ. ಅದರ ರಾಸಾಯನಿಕ ಅಂತಂದರೆ ಪ್ರಕೃತಿ ದತ್ತವಾಗಿ ಬರುವಂತಹ ಪೋಷಕಾಂಶಗಳು, ಈಗ ಕೊಬ್ಬಿನಂಶ ಇರ್ಬೋದು, ಅದನ್ನು ಫ್ಯಾಟ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಶಕ್ಕರ ಪಿಷ್ಟಗಳು ಅಂತ ಹೇಳ್ತೀವಿ, ಹಾಗೆ ಮಿನರಲ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬಂದುಬಿಟ್ಟು ಖನಿಜಾಂಶಗಳು ಅಂತ ಹೇಳ್ತೀವಿ, ಸೊ ವೈಟಮಿನ್ಸು, ಅದಕ್ಕೆ ಜೀವಸತ್ವಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲ ಅಂಶಗಳು ಸಮ ಪ್ರಮಾಣದಲ್ಲಿ ಸರಿಯಾದ ರೂಪದಲ್ಲಿ ಇರಬೇಕು ಅಂದರೆ ಶುದ್ಧವಾದ ಹಸುವಿನ ಕೆಚ್ಚಲಿನಿಂದ ಆರೋಗ್ಯವಂತ ವ್ಯಕ್ತಿ ಶುದ್ಧವಾದ ಪಾತ್ರೆಯಲ್ಲಿ ಕರೆಯುವಂಥ ಹಾಲನ್ನೇ ಶುದ್ಧ ಹಾಲು ಅಂತ ನಾವು ಹೇಳಬೇಕು.
1: ಡಾಕ್ಟ್ರ್, ಈಗ ತಾವು ಹೈನುಗಾರಿಕಾ

0: ಹೈನು ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಅದು ಹೈನು ರಸಾಯನಶಾಸ್ತ್ರದ ಮುಖ್ಯಸ್ಥರು ಮತ್ತು ಎಚ್ ಓ ಡಿ ಕೂಡ, ತಮ್ಮ ಒಂದು ಸುದೀರ್ಘ ಅನುಭವದ ಪ್ರಕಾರ ಹಾಲು ಹೆಂಗಿರಬೇಕು ಡಾಕ್ಟ್ರೆ?
1: ಹಾಲು ಹೇಗಿರಬೇಕಂದ್ರೆ, ಹಾಲು ಒಂದು ಶುದ್ಧವಾದ ಪರಿಸರದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತ ದನದ ಕೆಚ್ಚಲಿಂದ ಕರೆದಾಗ, ಶುದ್ಧವಾದ ಪಾತ್ರೆಗಳಲ್ಲಿ ಕರೆದಾಗ ಬರುವಂಥ ಹಾಲು ಪರಿಶುದ್ಧವಾಗಿರುತ್ತೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅದು ಪರಿಶುದ್ಧ ಹಾಲು ಅಂತ ನಾವು ಹೇಳ್ಬೋದು. ಈ ಕ್ರಮಗಳನ್ನು ಅನುಸರಿಸದೆ, ಈಗ ಕೆಲವೊಮ್ಮೆ ನಾವು ಪಾತ್ರೆಗಳನ್ನು ಉಪಯೋಗಿಸ್ತೀವಿ ಹಾಲು ಕರೀಲಿಕ್ಕೆ, ಕರಿಯಂಥ ವ್ಯಕ್ತಿಯು ಸಹ ಯಾವುದೇ ಆದರೂ ಒಂದು ರೋಗದಿಂದ ನರಳುತ್ತಾ ಇದ್ದರೆ, ಅಥವಾ ಕರಿಯಂಥ ಸಂದರ್ಭದಲ್ಲಿ ಕೆಮ್ಮದು, ಸೀನದು, ಉಗುಳೋದು, ಅಥವಾ ಪಾತ್ರೆಗಳನ್ನು ನಾವು ಬಳಸುವಂಥ ಪಾತ್ರೆಗಳು ಸ್ವಚ್ಛವಾಗಿಲ್ಲಂದರೆ, ಮತ್ತಿನ್ನೊಂದೇನೆಂದರೆ ಕೆಚ್ಚಲನ್ನು ನಾವು ಕರೆಯುವುದಕ್ಕಿಂತ ಮೊದಲು ಅದಕ್ಕೆ ಬಿಸಿನೀರು, ಸ್ವಲ್ಪ ಹದವಾದ ಬಿಸಿನೀರಲ್ಲಿ ಸ್ವಲ್ಪ ಕೆಚ್ಚಲಿಗೆ ನೀರನ್ನು ಹಾಕಿ ಅದನ್ನು ಒರೆಸಿ ಟವಲಲ್ಲಿ ತೊಳೆದುಬಿಟ್ಟು ಟವಲಲ್ಲಿ ಒರೆಸಿ ಆನಂತರ ಹಾಲನ್ನು ಕರಿಬೇಕು. ಎಷ್ಟೋ ಸರಿ ಆ ಹಸು ಕೆಳಗಡೆ ಮಲಗಿರುತ್ತೆ, ಮಲಗಿದಾಗ ಅದರ ಕೆಳಗಡೆ ಗಂಜು ಮತ್ತು ಈ ಸಗಣಿ ಎಲ್ಲ ಚೆಲ್ಲಿ ಹೋಗಿರುತ್ತೆ, ಅದರ ಮೇಲೆ ಕೆಚ್ಚಲು ಬಿದ್ದಾಗ ಕೆಚ್ಚಲು ಕೆಸರಾಗಿ ಇದಾಗಿರುತ್ತೆ, ಗಂಜಿ ಆಗಿರುತ್ತೆ, ಗಂಜಲಾಗಿರುತ್ತೆ, ಮತ್ತು
0: ಹಾಲು ಕರಿಬೇಕಾದ್ರೆ ಕೈ ತಾಗುತ್ತೆ,
1: ರೋಗಾಣುಗಳು ಅದರೊಳಗಡೆ
0: ಹಾಲಿನ ಜೊತೆಗೆ
1: ಸೇರ್ಕೊಳ್ಳುತ್ತೆ. ಆವಾಗ ಗುಣಮಟ್ಟ ಏನಾಗುತ್ತೆ?
0: ಕುಂಠಿತ
1: ಕಂಠಿತ ಆಗುತ್ತೆ. ಸೊ ಆವಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಅದರೊಳಗಡೆ ಸೇರ್ಕೊಳ್ಳುತ್ತೆ.
0: ಏ ಡಾಕ್ಟ್ರೆ, ಈಗ ಹಾಲಿನ ಪೋಷಕಾಂಶಗಳ ಬಗ್ಗೆ ಹೇಳಿ, ಹಾಲಲ್ಲಿ ಏನೇನು ಥರದ ಪೋಷಕಾಂಶಗಳು ಇರಬೇಕು, ಈಗಿನ ಹಾಲದಲ್ಲಿ ಏನೇನು ಇವೆ, ಮತ್ತು ಒಳ್ಳೆ ಪೋಷಕಾಂಶಗಳು ನಮ್ಮ ಆಕಳಲ್ಲಿ ಮತ್ತು ಎಮ್ಮೆಯಲ್ಲಿ ಸಿಗಬೇಕಂದ್ರೆ ಅವು ಹೆಂಗಿರಬೇಕು?
1: ಓಕೆ ಸರ್, ಈಗ ಹಾಲಿನಲ್ಲಿ ಹಸುವಿನ ಹಾಲು ಮತ್ತು ಎಮ್ಮೆಯ ಹಾಲು ಅಂತ ನಾವು ಹೇಳ್ತೇವೆ. ಇಲ್ಲಿ ಏನಾಗುತ್ತಂದರೆ, ಒಂದೊಂದು ಹಾಲಿನಲ್ಲಿ ಒಂದೊಂದು ಗುಣಮಟ್ಟ ಇರುತ್ತೆ. ಈ ಗುಣಮಟ್ಟ ಅಂತ ನಾನು ಹೇಳಿದಾಗ ರಾಸಾಯನಿಕ ಗುಣಮಟ್ಟ ಮುಖ್ಯವಾಗಿ ನಮಗೆ ಪರಿಗಣನೆಗೆ ಬರುತ್ತೆ. ಮತ್ತು ಖನಿಜಾಂಶಗಳು, ಖನಿಜಾಂಶಗಳು ಶೇಕಡ 1.8 ರಿಂದ 0.7 ರಿಂದ 0.8 ರಷ್ಟು ಖನಿಜಾಂಶಗಳಿರುತ್ತೆ. ಹಾಗೆ ವಿಟಮಿನ್ಸ್, ಜೀವಸತ್ವಗಳು ಅಂತ ಹೇಳ್ತೀವಿ, ಜೀವಸತ್ವಗಳು ಇರುತ್ತೆ. ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಈ ಘನ ಪದಾರ್ಥ ಅಂತ ನಾವು ಏನು ಹೇಳ್ತೀವಿ, ಈ ಘನ ಪದಾರ್ಥದಿಂದಲೇ ನಮಗೆ ಸಿಗ್ತಕ್ಕಂಥದ್ದು ಪೌಷ್ಟಿಕತೆ. ಸೊ ಈ ಘನ ಪದಾರ್ಥನ ಹೆಚ್ಚಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಹಸುವಿನಲ್ಲಿ ತಗೊಂಡಾಗ ನಿಮಗೆ ಶೇಕಡ 12-13% ಸಾಲಿಡ್ಸ್ ಇರುತ್ತೆ ಹಸುವಿನಲ್ಲಿ. ಅದೇ ನೀವು ಎಮ್ಮೆ ಹಾಲನ್ನು ತಗೊಂಡಾಗ ಕೊಬ್ಬಿನ ಅಂಶ ಎಮ್ಮೆನಲ್ಲಿ ಜಾಸ್ತಿ ಇರುತ್ತೆ. ಹಸುವಿನ ಹಾಲಲ್ಲಿ ನಿಮಗೆ 4-5% ಇದ್ದರೆ, ನೀವು ಎಮ್ಮೆ ಹಾಲು ತಗೊಂಡಾಗ ಶೇಕಡ 5.56% ಹೋಗ್ಬೋದು. ಕೆಲವೊಂದು ಎಮ್ಮೆಗಳಲ್ಲಿ, ಕೆಲವೊಂದು ತಳಿಯ ಎಮ್ಮೆಗಳಲ್ಲಿ 7%ವರೆಗೂ ಇರುತ್ತೆ. ಸೊ ಅದು ತಳಿಯ ಮೇಲೆ ಆಧಾರವಾಗಿರುತ್ತೆ. ಸಾಮಾನ್ಯವಾಗಿ 5-5% ಕೊಬ್ಬಿನಾಂಶ ಇರುತ್ತೆ ಅಂತ ನಾವು ಹೇಳ್ಬೋದು. ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಎಮ್ಮೆ ಹಾಲಲ್ಲಿ. ಮತ್ತು ಇನ್ನೊಂದು ಏನಂದರೆ, ಹಾಲು ನೋಡಿದಾಗ ನಿಮಗೆ ಹಾಲಿನ ಬಣ್ಣ ನೋಡುವಾಗ ಎಮ್ಮೆ ಹಾಲಿನ ಒಂದು ಬಣ್ಣ ಸ್ವಲ್ಪ ಬಿಳಿ ಇರುತ್ತೆ, ನಮಗೆ ಹಸುವಿನ ಹಾಲಿನ ಒಂದು ಬಣ್ಣ ಸ್ವಲ್ಪ ಒಂದು ಲೈಟಾಗೆ ಎಲ್ಲೋ ಮತ್ತು ಬಿಳಿ ಕಲರ್ ಇರುತ್ತೆ.
0: ಯಾಕೆ ರುಚಿಯಲ್ಲೂ ಕೂಡ ಎಮ್ಮೆ ಹಾಲು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ.
1: ರುಚಿ ಇರುತ್ತೆ ಯಾಕೆಂದ್ರೆ ಅದರಲ್ಲಿ ಹೆಚ್ಚಿನ ಒಂದು
0: ಮತ್ತೆ ಸ್ವಲ್ಪ ಥಿಕ್ ಕೂಡ, ದಪ್ಪ ಕೂಡ.
1: ಹೌದು ಹೌದು,
0: ಮಕ್ಕಳು ಕೂಡ ಅದು ಇಷ್ಟಪಡೋದು ಜಾಸ್ತಿ.
1: ಹೌದು,
0: ಎಮ್ಮೆ ಹಾಲನ್ನು.
1: ಹೌದು, ಯಾಕೆಂದರೆ ಅದರಲ್ಲಿ ಕೊಬ್ಬಿನಂಶ ಹೆಚ್ಚಿರುತ್ತೆ. ಸೊ ಮತ್ತು ಪ್ರೋಟೀನ್ ಅಂಶನೂ ಹೆಚ್ಚಿರುತ್ತೆ, ಸಕ್ಕರೆ ಅಂಶನೂ ಹೆಚ್ಚಿರುತ್ತೆ. ಸಕ್ಕರೆ ಅಂಶ ಅಂದರೆ ನಾವು ಹಾಲಿನಲ್ಲಿರುವಂಥ ಸಕ್ಕರೆ ಅಂಶ ಹೇಳ್ತೀವಿ, ಹೊರಗಡೆಯಿಂದ ಹಾಕಿರೋ ಸಕ್ಕರೆ ಅಂಶ, ಹಾಲಿನಲ್ಲಿ ಒಂದು ಸಕ್ಕರೆ ಅಂಶ ಇರುತ್ತೆ, ಅದು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ ಲ್ಯಾಕ್ಟೋಸನ್ನು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚು ರುಚಿಕರವಾಗಿರುತ್ತೆ, ಹೆಚ್ಚು ದಪ್ಪ ಆಗಿರುತ್ತೆ. ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ದಪ್ಪನೂ ಆಗಿರುತ್ತೆ.
0: ಡಾಕ್ಟರ್, ಇನ್ನೊಂದು, ಈಗ ಎಷ್ಟು ಹಾಲು ತೊಗೋಬೇಕು ನಾವು, ಮತ್ತೆ ಎಷ್ಟು ಹಾಲು ತೊಗೊಂಡ್ರೆ ನಾವು ಪೌಷ್ಟಿಕವಾಗಿ ದಷ್ಟಪುಷ್ಟವಾಗಿ ಇರ್ಬೋದು?
1: ಕನಿಷ್ಠ ಅಂದರೆ, ಸರಿ, ಸಾಮಾನ್ಯವಾಗಿ ನಾವು ದಿನಕ್ಕೆ 2 ಹೊತ್ತು ಹಾಲು ತಗೋಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಒಂದು ಕಪ್ ಅಂದರೆ ಹೆಚ್ಚು ಅಂದಾಜು 200-250 ml ಇರುತ್ತೆ ಒಂದು ಕಪ್. ಸೊ ಒಂದು ಕಪ್ ಹಾಲಿನಲ್ಲಿ ನಿಮಗೆ ಸಾಧಾರಣವಾಗಿ ಒಂದು 150-160 ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ. ಅದು ಬೆಳಿಗ್ಗೆ ಅಷ್ಟು ಮಿನಿಮಮ್ ನಿಮಗೆ ಬೇಕೇ ಬೇಕು, ಸಂಜೆ ಅಷ್ಟು ಮತ್ತೆ ಬೇಕಾಗುತ್ತೆ. ಸೊ ಇಷ್ಟು ತೊಗೊಂಡ್ರೆ ನಿಮಗೆ ದಿನಕ್ಕೆ ಹೆಚ್ಚು ಕಮ್ಮಿ 300 ಕ್ಯಾಲೋರೀಸ್ ಹಾಲಿನಿಂದ ಸಿಗುತ್ತೆ.
0: ಈಗ ಹಾಲಿನ ಒಂದು ಗುಣಮಟ್ಟ ನಿರ್ವಹಣೆ ಮಾಡಬೇಕು ಅಂತೇವಲ್ಲ, ಅದು ಹೆಂಗೆ ಡಾಕ್ಟ್ರೆ?
1: ಹಾಲಿನ ಗುಣಮಟ್ಟ ಅನ್ನೋ ವಿಷಯಕ್ಕೆ ಬಂದಾಗ, ನಾವು ಒಂದು ಹಸುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಹಸುವು ಯಾವುದೇ ರೀತಿಯಾದಂತಹ ರೋಗಕ್ಕೆ ತುತ್ತಾಗ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋಬೇಕು. ಹಸುವಿನ ಮೈಯನ್ನು ಆಗಾಗ ತೊಳಿಬೇಕು. ಹಸುಗಳನ್ನು ಸಾಕಷ್ಟು ಸಾರಿ ನಾವು ಕಟ್ಟಾಕಿ ಮೇಯಿಸ್ತೀವಿ, ಅದಕ್ಕಿಂತ ಹಸುಗಳನ್ನು ಬಿಟ್ಟು ಮೇಯಿಸೋದ್ರಿಂದ ಸಾಕಷ್ಟು ಒಳ್ಳೆಯದಿರುತ್ತೆ. ಅವು ಸಾಕಷ್ಟು ತಮಗೆ ಬೇಕಾದ ಹುಲ್ಲನ್ನು ಆಯ್ಕೆ ಮಾಡ್ಕೊಂಡು ತಿಂದ್ಕೊಂಡಾಗ ಭಾಳಷ್ಟು ಚೆನ್ನಾಗಿ ಹಾಲು ಉತ್ಪಾದನೆ ಆಗುತ್ತೆ.

0: ಅಲ್ಲಿನ ಗುಣಮಟ್ಟನೂ ಚೆನ್ನಾಗಿರುತ್ತೆ. ಈಗ ಇತ್ತೀಚಿನ ದಿನಗಳೇನಾಗಿದೆ, ನಾವು ಕಟ್ಟಿಬಿಟ್ಟು ಬೇಕಾದಂಥ ಮೇವನ್ನು ಹಾಕಲ್ಲ ನಾವು. ಈ ರೀತಿಯಾದಂಥ ಒಂದು ಸಂದರ್ಭದಕ್ಕೆ ಬಂದಾಗ ಅದು ತಿನ್ನುತ್ತೆ. ಆದರೆ ಅದನ್ನು ಒಂದು ಗುಣಮಟ್ಟವನ್ನು ನೋಡಿದಾಗ ಅದನ್ನು ನಾವು ಅದರ ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು, ಮತ್ತು ಹಾಲಿನ ಒಂದು ಕರೆಯುವಂಥ ವ್ಯಕ್ತಿ ಶುದ್ಧವಾಗಿರಬೇಕು. ಕೊಠಡಿಗೆ ಮುಖ್ಯವಾಗಿ ಇಲ್ಲಿ ನಾವು ದನವನ್ನು ಹಸುವನ್ನು ಕಟ್ತೀವಿ, ಅಲ್ಲಿ ಕೊಠಡಿ ಭಾಳ ಶುಭ್ರವಾಗಿರಬೇಕು, ಅಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರ್ತಾ ಇರಬೇಕು. ಮತ್ತು ಗಂಜಲು, ಏನು ಹಸುವು ಗಂಜಲು ಹಾಕಿದ ತಕ್ಷಣ ಅದು ಸರಾಗವಾಗಿ ಹರಿದು ಮೊರೆಗೆ ಹೋಗಿ ಬೀಳಬೇಕು. ಮತ್ತು ಸಗಣಿಯು ಸಹ ಗಂಜಿನ ಜೊತೆಗೆ ಹರಿದು ಹೋಗಿ ಬೀಳಬೇಕು. ಅದನ್ನು ನೀರಾಕಿ
1: ಅಲ್ಲೇ
0: ನಿಲ್ಲಬಾರ್ದು.
1: ಮತ್ತೆ ಪ್ರಾಣಿನಿಗೂ ಅದು ಏನು ಎಮ್ಮೆ ಆಗಲಿ ದನ ಆಗಲಿ ಅದ್ರ ಮೇಲೆ ಮತ್ತೆ ಮಲ್ಕೊಳ್ಳಂಗೆ ನೀವು ಅವಕಾಶ ಮಾಡಿಕೊಡಬಾರ್ದು. ನಿಮ್ಮ ಆಕಳು ಸ್ವಚ್ಛವಾಗಿರಲಿ, ಮತ್ತು ಅದಕ್ಕೂ ಕೂಡ ಪೂರಕವಾದ ಒಂದು ವಾತಾವರಣ ಬೇಕಲ್ಲ.
0: ಹೌದು, ಅದನ್ನು ನಾವು ನಿರ್ಮಾಣ
1: ಮಾಡಬೇಕು. ಪ್ರಾಣಿ ಇರುತ್ತೆ, ಅದ್ರ ಗೊತ್ತಿರುತ್ತೆ ಅದಕ್ಕೆಲ್ಲ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಹಾಲಿನ ಉಪ ಉತ್ಪನ್ನದ ಬಗ್ಗೆನೂ ಕೂಡ ಮಾತಾಡ್ಬಿಡಿ. ಈಗ ಸಾಕಷ್ಟು ಉತ್ಪನ್ನ ಇದೆ, ಸಾಕಷ್ಟು ಉತ್ಪನ್ನ ಮಾಡೋದ್ರಿಂದ ಅದು ಕೂಡ ಒಂದು ಇವತ್ತು ನಮ್ಮ ರೈತ ಮಕ್ಕಳಲ್ಲಿ ಅದೇ ಒಂದು ಉದ್ಯೋಗ ಆ ಥರನೂ ಕೂಡ ಬಯಸಿದ್ದಾರೆ, ಮಾಡ್ತಾನೆ ಇದ್ದಾರೆ. ಸರ್ಕಾರ ಕೂಡ ಹೆಚ್ಚು ಹೆಚ್ಚು ಜನಗಳಿಗೆ ಹಾಲು ಕೊಡ್ರಿ, ನಾವು ನಿಮಗೆ ಎಲ್ಲ ಥರದಿಂದ ಸಹಾಯ ಸಹಕಾರ ಮಾಡ್ತೇವಂತ ಸರ್ಕಾರನೂ ಅನೇಕ ಯೋಜನೆಗಳನ್ನು ತಂದು ಇವತ್ತು ರೈತರ ನೆರವಿಗೆ ಧಾವಿಸಿದೆ. ಹಾಲು ಕೂಡ ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾನೆ ಇದೆ.
0: ಹೌದು ಸರ್, ಕೈಗಾರಿಕೆ ಏನಿದೆ, ಹಾಲಿನ ಒಂದು ಕೈಗಾರಿಕೆ ಭಾಳಷ್ಟು ಬೆಳೀತಾ ಇದೆ. ಇವತ್ತು ಎಷ್ಟೋ ಜನ ಕೆಲಸ ಇಲ್ದಿರ್ತಕ್ಕಂಥ ನಿರುದ್ಯೋಗಿಗಳು ಕೆಲವು ಒಂದು ಸ್ವತಃ ಅವರೇ ಒಂದು ಕಾರ್ಯಕ್ರಮಗಳನ್ನು ಓಪನ್ ಮಾಡಿ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ತುಪ್ಪವನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು. ಏನಾಗಿದೆ ಅಂದರೆ ಹಾಲಿಗಿಂತ ಹೆಚ್ಚು ಹಾಲಿನ
1: ಉಪ ಉತ್ಪನ್ನಗಳಿಗೆ ಬೆಲೆ ಬಂದಿದೆ.
0: ಅದರ ಒಂದು ಪೌಷ್ಟಿಕತೆಯೂ ಜಾಸ್ತಿ ಇದೆ. ಈಗ ನಾವು ಮೊದಲು ಹಾಲು ಮತ್ತು ಹಾಲಿನ ಪೌಡ್ರನ್ನು ಮಾತ್ರ ಬಳಸ್ತಾ ಇದ್ವಿ, ಇವತ್ತು ಅನೇಕ ಉತ್ಪನ್ನಗಳಿದೆ. ಪನ್ನೀರ್ ಇದೆ, ಪನ್ನೀರಲ್ಲಿ ಎಷ್ಟು ಸುಮಾರು ನೀವು ಉತ್ಪನ್ನಗಳನ್ನು ತಯಾರಿಸ್ಬೋದು. ಅದೇ ಥರ ಚೀಸ್ ಇದೆ, ಚೀಸ್ ಅಂತಕ್ಕಂಥದ್ದು ಇವಾಗ
1: ಪನ್ನೀರ್ ಮಸಾಲ, ಪನ್ನೀರ್ ಮಂಚೂರಿ, ಇನ್ನೂ ಏನೇನೋ.
0: ಹೌದು, ಸುಮಾರು ಉತ್ಪನ್ನಗಳು ಮಾಡ್ಬೋದು ಪನ್ನೀರಿಂದ. ಹಾಗೆ ಈ ಥರ ಬೇರೆ ಬೇರೆ ವ್ಯಾಲ್ಯೂ ಹಾಡೆಡ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ವ್ಯಾಲ್ಯೂ ಹಾಡೆಡ್ ಪ್ರಾಡಕ್ಟ್ಸ್ ಅಂದರೆ ಆ ಉತ್ಪನ್ನಗಳಿಗೆ ವ್ಯಾಲ್ಯೂನ ಅಡಿಷನ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಅವರ ಒಂದು ಬಳಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಜೀವಿತಾವಧಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ.
1: ಅದೇ,
0: ಸೊ ಅದನ್ನು ಮಾಡಿ ಇವತ್ತು ಸಾಕಷ್ಟು ಜನ ಈ ಒಂದು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಅವರೇ ಸ್ವತಃ ಆಗಿ ಒಂದು ಕಾರ್ಖಾನೆಯನ್ನು ಓಪನ್ ಮಾಡಿಕೊಂಡು ತುಪ್ಪನ ಉತ್ಪಾದನೆ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಚೀಸನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಬೆಣ್ಣೆಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಕೋವಾ ಮತ್ತು ಇತರೆ ಸ್ವೀಟ್ ಅನೇಕ ಸಿಹಿ ತಿಂಡಿಗಳಿದ್ದಾವೆ. ಅಲ್ಲಿ
1: ಸರ್ಕಾರ ಕೂಡ PMFME ಅಂತ ಒಂದು ಯೋಜನೆಯನ್ನು ತಂದಿದೆ.
0: ಹೌದೌದು,
1: ಈ ಯೋಜನೆ ಸರ್ಕಾರದ ಒಂದು ಯೋಜನೆ ಆಗಿದೆ.
0: ಹೌದು,
1: ಅಲ್ಲಿ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಇರುತ್ತೆ.
0: ಹೌದು,
1: ಏನೇನು ಸಹಾಯ ಸೌಲಭ್ಯ ಸಿಗುತ್ತೆ ಅದನ್ನು ಕೂಡ ನಮ್ಮ ರೈತರು
0: ಪಡ್ಕೊಂಡಿದ್ದಾರೆ.
1: ಇನ್ನು ಕೆಲವರು ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ.
0: ಖಂಡಿತ ಸರ್, ಖಂಡಿತ. ಈಗ ನಮ್ಮಲ್ಲಿನ ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡು ಹೋಗ್ತಾರೆ. ಸರ್, ನಾವು ಈ ರೀತಿಯಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ, ನಾವು ಒಂದು ಸಣ್ಣ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕಂತ ಇದ್ದೀವಿ ಹಾಲಿನ ಒಂದು ಉತ್ಪನ್ನಗಳ ಬಗ್ಗೆ. ಸೊ ನಮಗೆ ಒಂದು ರೀತಿ ತರಬೇತಿ ಬೇಕಾಗುತ್ತೆ, ನಮ್ಮಲ್ಲಿ ನಿಮ್ಮಲ್ಲಿ ತರಬೇತಿ ಸಿಗುತ್ತಾ ಅಂತೇಳಿ ನಮ್ಮಲ್ಲೂ ಬರ್ತಾರೆ. ಸೊ ನಾವು ನಮ್ಮ ಕಾಲೇಜಿನಿಂದ ಈಗ ಸಾಕಷ್ಟು ಬಾರಿ ಹಲವಾರು ಈ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಡಿದ್ದೀವಿ, ಮತ್ತು ಹಾಲಿನ ಒಂದು ಈ ಎಂಟರ್ಪ್ರಿನರ್ಸ್ ಉದ್ಯಮಿಗಳು ಏನಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಸೊ ಆಗ ಈ ಒಂದು ಕೆಲಸ ನಿರಂತರವಾಗಿ ನಡೀತಾನೆ ಇರ್ತದೆ. ಅವ್ರು ಬರ್ತಾರೆ, ಬಂದಾಗ ಅವರು ಸಾಕಷ್ಟು ಒಂದು ಡೌಟ್ಸ್ ಏನಿರುತ್ತೆ ಹಾಲಿನ ಬಗ್ಗೆ ಅಥವಾ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಕೆಲವರು ವಾಪಸ್ ಹೋದ ನಂತರ ಅವ್ರದೇ ಆದಂಥ ಒಂದು ಬಿಸ್ನೆಸ್, ಅವ್ರದೇ ಆದಂಥ ಒಂದು ವ್ಯಾಪಾರವನ್ನು ಹಾಲಿನ ಒಂದು ಇದರಲ್ಲಿ ಪ್ರಾರಂಭ ಮಾಡಿದ್ದಾರೆ.
1: ಡಾಕ್ಟರ್, ಇವತ್ತು ನಮ್ಮ ದೇಶದಲ್ಲಿ ನಾವು ಮೊದಲಿಂದ ಪರಂಪರಾಗತ ತಳಿಗಳನ್ನು ನಾವು ಅವಲಂಬಿಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಕೆಲವು ಏನು ಆಕಳ ತಳಿಗಳಿದ್ದಾವೆ, ಅದೇ ಥರ ಎಮ್ಮೆ ತಳಿಗಳಿದ್ದಾವೆ. ಈಗ ನಾವು ವಿದೇಶ ತಳಿಗಳನ್ನು ಕೂಡ ನಾವು ಸಂಕರಣ ತಳಿಗಳನ್ನು ಕೂಡ ತರಿಸ್ಕೊಂಡು ಅವುಗಳನ್ನೇ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ, ಯಾಕಂದರೆ ಹೆಚ್ಚು ಹೆಚ್ಚು ಹಾಲು ನಮಗೆ ಬೇಕು ಅಂತ. ಡಾಕ್ಟ್ರ್, ಈಗ ಅಜಗಜ್ಜೆ ಅಂತಾರೆ ವ್ಯತ್ಯಾಸ ಇದೆಯೇನು ಆ ಒಂದು ಹಾಲಿಗೆ, ನಮ್ಮ ಈ ಲೋಕಲ್ ಆಕಳ ಹಾಲಿಗೆ ಅಥವಾ ಎಮ್ಮೆ ಹಾಲಿಗೆ?
0: ರೀತಿ ನೋಡೋದಾದರೆ ಹಾಲಿನ ಗುಣಮಟ್ಟ ನಾನು ಆಗಲೇ ಹೇಳಿದಾಗೆ ಹಲವಾರು ಒಂದು ಅಂಶಗಳಿಂದ ಕೂಡಿರುತ್ತೆ. ಅದು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ನೀವು ಹೇಳ್ದಂಗೆ ಕ್ರಾಸ್ ಬ್ರೀಡ್ ಅಂತ ನಾವು ಹೇಳ್ತೀವಿ, ನೇಟಿವ್ ಬ್ರೀಡ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಸ್ವದೇಶ ತಳಿಗಳು

0: ವಿದೇಶಿ ತಳಿಗಳು, ಸ್ವದೇಶ ತಳಿಗಳ ಹಾಲಿನ ಒಂದು ಉತ್ಕೃಷ್ಟ ಅಂತ ಹೇಳ್ತಾರೆ, ವಿದೇಶಿ ತಳಿದು ಇಲ್ಲ ಅಂತ ಹೇಳ್ತಾರೆ. ಅದು ಹಂಗೆ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಥರ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಲಿನ ಒಂದು ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದಾಗ ಎಲ್ಲದರಲ್ಲೂ ಸಹ ನಮಗೇನು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ ಆ ಒಂದು ಪೋಷಕಾಂಶಗಳು ಎರಡರಲ್ಲೂ ಇದೆ. ಅದರಲ್ಲಿ ನಾವು ಯಾವ ರೀತಿಯಾದಂಥ ಒಂದು ವಿಧಾನಗಳನ್ನು ಅನುಸರಿಸುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅದರ ಮೇಲೆ ಅವಲಂಬಿಸಲಾಗಿರುತ್ತೆ.
1: ಇಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ಯಾವ್ಯಾವುದು, ಆಕಳಲ್ಲಾಗಲಿ ಎಮ್ಮೆಲ್ಲಾಗಲಿ ಡಾಕ್ಟ್ರೆ?
0: ಈಗ ಸ್ಥಳೀಯ ತಳಿಗಳು ಅಂದರೆ ನಮಗೆ ಆಕಳಲ್ಲಿ ಇವಾಗ ಗಿರ್ ಅಂತ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ, ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ಮಲೆನಾಡು ಗಿಡ್ಡ. ನೀವು ಈ ಕಡೆ ಶಿವಮೊಗ್ಗ ಆ ಕಡೆಲ್ಲ ಹೋದರೆ ಸಣ್ಣ ಒಂದು ಗಾತ್ರದ ಒಂದು ಹಸು ಕಾಣುತ್ತೆ, ಅವೆಲ್ಲ ನಮಗೆ ಸ್ಥಳೀಯ ದನಗಳು. ಸೊ ಅದೇ ಥರ ಮುರ್ರಾ ಅವೆಲ್ಲ ನಮಗೆ ಎಮ್ಮೆಗಳಲ್ಲಿ. ಸೊ ಈ ರೀತಿಯಾದಂಥ ತಳಿಗಳು ಸುಮಾರು ಇದ್ದಾವೆ. ಹಳ್ಳಿಕಾರ ಅಂತ ಒಂದು ತಳಿ ಇದೆ, ಈಗ ಕ್ರಾಸ್ ಬ್ರೀಡ್ ಬಂದರೆ ನಿಮಗೆ ಎಚ್ ಎಫ್ ಅಂತ ಹೇಳ್ತೀವಿ, ಆಮೇಲೆ ಜೆರ್ಸಿ ಅಂತ ಹೇಳ್ತೀವಿ, ಇವೆಲ್ಲ ಒಂದು ವಿದೇಶಿ ತಳಿಗಳು. ಸೊ ನಮ್ಮ ತಳಿಗಳಲ್ಲಿ ಏನಂದರೆ ನಮ್ಮ ತಳಿಗಳಲ್ಲಿ ಇಳುವರಿ ಕಮ್ಮಿ ಇರುತ್ತೆ. ಸೊ ವಿದೇಶಿ ತಳಿಗಳು ಏನೇ ಅಂತ ನಾವು ಕ್ರಾಸ್ ಬ್ರೀಡ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಈಗೇನಾಗಿದೆ ಅಂದರೆ ಈ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಕಮರ್ಷಿಯಲಾಗಿ ನಾವು ನೋಡ್ತಾ ಇದ್ದೀವಿ, ನಾವು ಕಮರ್ಷಿಯಲಾಗಿ ನೋಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬೇಕಾಗಿದೆ, ಇಳುವರಿ ಜಾಸ್ತಿ.
1: ಅದೇ ಥರ ಎಮ್ ಎಲ್ ಒಂದೆರಡು ತಳಿಗಳನ್ನು ಹೇಳ್ಬಿಡಿ.
0: ಹಾಂ, ಎಮ್ ಎಲ್ ಮುರಾ ಅಂತ ಇದೆ, ಮುರದಲ್ಲೂ ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ, ಒಳ್ಳೆ ಗುಣಮಟ್ಟ ಬರುತ್ತೆ. ಸೊ ಈ ಇದ್ರೂ ಸಹ ನೀವು ಸಾಕ್ಬೋದು. ಅದಕ್ಕೆ ನಾವು ಸಾಕಷ್ಟು ಬಾರಿ ರೈತರಿಗೆ ಏನು ಹೇಳ್ತೀವಿ ಅಂದರೆ ನೀವು 4 ಹಸು ಕಟ್ಕೊಂಡು ಒಂದು ಎಮ್ಮೆ ಕಟ್ಟಿ.
1: ಅದೇ ಬೇಕು ಡಾಕ್ಟ್ರೆ. ಅಂದರೆ ಇವತ್ತು ಒಬ್ಬ ಯುವಕ ಅಥವಾ ಯುವತಿ ಎಷ್ಟು ಎಮ್ಮೆ ಅಥವಾ ಆಕಳನ್ನು ಸಾಕಿದರೆ ಅವನು ಸ್ವಲ್ಪ ಆದಾಯ ಗಳಿಸ್ಬೋದು?
0: ಹೌದು. ಏನಾಗುತ್ತೆ, ಬರೀ ಹಸುವಿಂದು ನೀವು ಕಟ್ಟೋದ್ರಿಂದ ಒಂದು ನಿಮಗೆ ಇಳುವರಿ, ಇವಾಗ ವಿದೇಶಿ ತಳಿ ಕ್ರಾಸ್ ಬ್ರೀಡ್ಸ್ ಅಂತ ಹೇಳಿದ್ವಿ ನಾವು, ಈ ಕ್ರಾಸ್ ಬ್ರೀಡ್ಸಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರ್ತಾ ಇದೆ, ಆದರೆ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಗುಣಮಟ್ಟವನ್ನು ನೀವು ಸರಿದೂಗಿಸ್ಲಿಕ್ಕೆ ನೀವು ಒಂದು ಎಮ್ಮೆ ಕಟ್ಟಿದರೆ, 4 ಹಸುಗಳಿಗೆ ಒಂದು ಎಮ್ಮೆ ಕಟ್ಟಿದರೆ ಆ ಒಂದು ಎಮ್ಮೆ ಹಾಲು 4 ಹಸುವಿನ ಹಾಲನ್ನು ಸರಿದೂಗಿಸ್ಬಿಟ್ಟು ಗುಣಮಟ್ಟವನ್ನು
1: ಕಾಪಾಡ್ಕೋಬೋದು.
0: ಆವಾಗ ರೈತರಿಗೆ ನಷ್ಟ ಆಗೋದಿಲ್ಲ.
1: ಅಂದರೆ ಹಾಲನ್ನು ನೀವು ಸೇರಿಸ್ಬೋದು.
0: ಈಗ ನಮ್ಮಲ್ಲೆಲ್ಲ ಸಂಗ್ರಹಣೆ ಆಗ್ತಕ್ಕಂಥ ಹಾಲು ಎಲ್ಲ ಮಿಕ್ಸ್ಡ್ ಹಾಲೇ, ನಾವು ಎಮ್ಮೆ ಹಾಲು ಮತ್ತೆ ಹಸುವಿನ ಹಾಲು ಮಿಕ್ಸ್ ಮಾಡಿ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಕೆಲವೊಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಈ ಬೆಳಗಾಮು ಆ ಭಾಗದಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ, ಯಾಕಂದರೆ ಕೆಲವು ಗ್ರಾಹಕರು ಪ್ರತ್ಯೇಕವಾದಂಥ ನಮಗೆ ಎಮ್ಮೆ ಹಾಲು ಬೇಕು ಅಂತ ಕೇಳುವಂಥ ಗ್ರಾಹಕರು ಇರುವಾಗ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಎಮ್ಮೆಗಳು ಜಾಸ್ತಿ.
1: ಹೌದು.
0: ಹಾಗಾಗಿ ಅವ್ರೇನು ಮಾಡ್ತಾರೆ, ಎಮ್ಮೆ ಹಾಲನ್ನು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿಬಿಟ್ಟು ಆ ಎಮ್ಮೆ ಹಾಲು ಅಂತಕ್ಕಂಥ ಬ್ರ್ಯಾಂಡಲ್ಲೇ ಅವರು ಸಪ್ರೇಟಾಗಿ ನಂದಿನಿ ಬ್ರ್ಯಾಂಡಲ್ಲೇ ಮಾರಾಟ ಮಾಡ್ತಾಯಿದ್ರೆ, ಯಾರಿಗೂ ಎಮ್ಮೆ ಹಾಲಿನ ಅವಶ್ಯಕತೆ ಅವರು ಎಮ್ಮೆ ಹಾಲನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಪರ್ಚೇಸ್ ಖರೀದಿ ಮಾಡ್ಬೋದು. ಬಟ್ ಬಹುತೇಕ ಈ ಕಡೆ ಇರತಕ್ಕಂಥ ಈ ಸೌತ್ ಏನು ದಕ್ಷಿಣ ಕರ್ನಾಟಕದಲ್ಲೆಲ್ಲ ಮಿಕ್ಸ್ಡ್ ಇರುತ್ತೆ ನಮಗೆ, ಯಾಕೆಂದರೆ ಈಗ ಈ ಭಾಗದಲ್ಲಿ ಎಮ್ಮೆ ಹಾಲು ಕಮ್ಮಿ ದಕ್ಷಿಣ ಕರ್ನಾಟಕದಲ್ಲಿ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಸಪ್ರೇಟಾಗಿ ಮಾಡ್ತಾರೆ. ಬಟ್ ಈ ಭಾಗದಲ್ಲಿ ಎಮ್ಮೆ ಹಾಲು ಕಡಿಮೆ ಇರೋದ್ರಿಂದ ನಾವು ಹಸುವಿನ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಾಲನ್ನು ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಕ್ರಮ ಇದೆ.
1: ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಎಂ ಅವರೇ, ಪ್ರಸ್ತುತ ಹೈನು ಮಹಾವಿದ್ಯಾಲಯದ ಹೈನು ರಸಾಯನಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಹಾಲು ಮತ್ತು ಹಾಲಿನ ಉಪ ಉತ್ಪನ್ನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
0: ನನ್ನ ನಂಬರು 888-673-6490. ಮತ್ತೊಮ್ಮೆ ಹೇಳ್ತೀನಿ, 888-673-6490.
1: ಧನ್ಯವಾದಗಳು.
0: ಧನ್ಯವಾದ.

ರೊಂಬೆ ಉಡುತ್ತಮ್ಮ ನಾರದಳೆ, ಅಳು ರೊಂಬೆ ಉಡುತ್ತಮ್ಮ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶವಾಣಿ ಬೆಂಗಳೂರು, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ

8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ, ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ, ವಿಶಾಖಪಟ್ಟಣದಲ್ಲಿ ನವೆಂಬರ್ 12 ಸಿಐಐ ಪಾಲುದಾರಿಕೆ ಶೃಂಗಸಭೆ, ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕ್ರಿಸಾನ್ ಕ್ರೆಡಿಟ್ ಕ್ರಿಕೆಟ್ ಲೀಗ್. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವಂತಹ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವಂತಹ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದಂತಹ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ಇಂದು ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯೂ ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೆನಡಾದ ಲೇಖಕಿ ಆನ್ ಕಾರ್ಸನ್ ಅವರು ಸಾಹಿತ್ಯ ವಿಭಾಗದಲ್ಲಿ 2026 ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಾಸ್ತ್ರೀಯ ಸಂಪ್ರದಾಯದೊಂದಿಗೆ ಸೃಜನಶೀಲ ಸಂವಾದ ನಡೆಸುವ ಮೂಲಕ ಸಮಕಾಲೀನ ಸಾಹಿತ್ಯಕ್ಕೆ ಹೊಸ ಸ್ವರೂಪಗಳನ್ನು ನೀಡಿದ ಅವರ ನವೀನ ಸಾಹಿತ್ಯದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಸ್ಟಾಕ್ಹೋಮ್ನಲ್ಲಿರುವಂತಹ ಸ್ವೀಡಿಷ್ ಅಕಾಡೆಮಿ ತಿಳಿಸಿದೆ. ಈ ವರ್ಷದ ಪ್ರಶಸ್ತಿ ಮೊತ್ತ 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಆಗಿದೆ. ಭಾರತೀಯ ವಾಯುಪಡೆಯ 94 ವಾರ್ಷಿಕೋತ್ಸವವನ್ನು ದೇಶಾದ್ಯಂತ ಇಂದು ಆಚರಣೆ ಮಾಡಲಾಯಿತು. ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆದಂತಹ ವಾಯುಪಡೆಯ ದಿನಾಚರಣೆಯಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮಾತನಾಡಿ, ವಾಯುಪಡೆಯ ನೈಜ ಶಕ್ತಿ ಅತ್ಯಾಧುನಿಕ ಉಪಕರಣ ಮತ್ತು ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲದೆ ಯೋಧರಲ್ಲಿ ಅಡಗಿದೆ ಎಂದು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ವಾಯುಪಡೆ ನಡೆಸಿದ ಯುದ್ದದ ಕಾರ್ಯಾಚರಣೆಗಳನ್ನು ಸ್ಮರಿಸಿದ ಅವರು, ಆ ಕಾರ್ಯಾಚರಣೆಯ ವೇಳೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಮತ್ತು ಪರಿಣಾಮಕಾರಿ ವಾಯು ರಕ್ಷಣಾ ಕಾರ್ಯಾಚರಣೆಗಳನ್ನು ದೇಶ ನೇರವಾಗಿ ಕಂಡಿದೆ ಎಂದು ಹೇಳಿದ್ದಾರೆ. ಭಾರತ ಕಳೆದ ವರ್ಷ $863 ಶತಕೋಟಿ ಮೌಲ್ಯದ ರಫ್ತು ದಾಖಲಿಸಿದೆ ಮತ್ತು ಈ ವರ್ಷ $1 ಟ್ರಿಲಿಯನ್ ಮೌಲ್ಯದ ರಫ್ತು ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 31ನೇ ಸಿಐಐ ಪಾಲುದಾರಿಕೆ ಶೃಂಗಸಭೆಯ ಪೂರ್ವಭಾವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಈ ಶೃಂಗಸಭೆಯು ಮುಂದಿನ ತಿಂಗಳ 12 ಮತ್ತು 13 ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಾಗತಿಕ ಆರ್ಥಿಕತೆಯು ಏರಿಳಿತಗಳಿಗೆ ಅಥವಾ ಆಘಾತಗಳಿಗೆ ಒಳಗಾಗುವ ಸ್ಥಿತಿಯಲ್ಲಿರುವ ಮತ್ತು ಜಾಗತಿಕ ಬೆಳವಣಿಗೆಯು ಶೇಕಡ 3 ಕಡಿಮೆಯಾಗುವ ನಿರೀಕ್ಷೆ ಇರುವ ಸಂದರ್ಭದಲ್ಲೂ ಭಾರತ ವರ್ಷದಲ್ಲಿ ಸುಮಾರು ಶೇಕಡ 16 ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು $4 ಟ್ರಿಲಿಯನ್ ಇರುವ ಭಾರತದ ಆರ್ಥಿಕತೆಯು 2047 ವೇಳೆಗೆ $30 ಟ್ರಿಲಿಯನ್ಗೆ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಸಮಾಲೋಚನಾ ಪತ್ರವೊಂದನ್ನು ಮುಂದಿನ 1 ಒಳಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಶ್ವ ಅಭಿವೃದ್ಧಿ ವರದಿ 2026 ಬಿಡುಗಡೆ ಮಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಸ್ತಾವಿತ ಸಮಾಲೋಚನಾ ಪತ್ರವು ಎಐ ಸುರಕ್ಷತೆ, ಸೈಬರ್ ಭದ್ರತೆ, ಅದರ ಪ್ರಯೋಜನ ಮತ್ತು ಸಂಭಾವ್ಯ ಅಪಾಯಗಳ ಮೇಲೆ ಗಮನ ಹರಿಸಲಿದೆ. ಡೀಪ್ ಫೇಕ್ನಂತಹ ಹಾನಿಕಾರಕ ಅಂಶಗಳಿಂದ ಜನರನ್ನು ರಕ್ಷಿಸುವ ಜೊತೆಗೆ ಎಐ ಪ್ರಯೋಜನ ಸಮಾಜದ ಎಲ್ಲಾ ವರ್ಗಗಳಿಗೂ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವನ್ನು ಇದು ಪರಿಹರಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ವರದಿಯ ಕುರಿತು ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ತಂತ್ರಜ್ಞಾನದಿಂದ ಸಾಂಪ್ರದಾಯಿಕವಾಗಿ ವಂಚಿತವಾಗಿರುವ ಸಮಾಜದ ವರ್ಗಗಳು ಕೂಡ ಕೃತಕ ಬುದ್ಧಿಮತ್ತೆಯಿಂದ ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳಲು ವಿಶ್ವಬ್ಯಾಂಕ್ನ ಸಹಯೋಗದೊಂದಿಗೆ ವ್ಯಾಪಕ ಅಧ್ಯಯನ ಕೈಗೊಳ್ಳಲಾಗಿದೆ. ಕೃಷಿ, ಆರೋಗ್ಯ ಮತ್ತು

0: ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ವ್ಯಾಪಕ ಬಳಕೆಯು ಸಮಾಜಕ್ಕೆ ಈ ತಂತ್ರಜ್ಞಾನದಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. KCL ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನ ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ. ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು, 140 ಕ್ರಿಕೆಟಿಗರು ಮತ್ತು 30 ಗಾಯಕರು ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕಿಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಮತ್ತು ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪ್ರಯಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಸೆಪ್ಟೆಂಬರ್ನಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದಂತಹ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಂತಾಯಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದಂತಹ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದಂತಹ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಮಾತುಕತೆಗಳ ಅಧ್ಯಕ್ಷ ಕ್ರಿಸ್ ಬೋವಿನ್ ಅವರೊಂದಿಗೆ ಫಿಜಿಯಲ್ಲಿ ಸಭೆಯನ್ನು ನಡೆಸಿದರು. ಈ ವೇಳೆ ಮುಂಬರುವ COP31 ಸಮ್ಮೇಳನದ ಆದ್ಯತಾ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಸಮತೋಲಿತ ಮತ್ತು ಮಹತ್ವಾಕಾಂಕ್ಷೆಯ ಫಲಿತಾಂಶ ಸಾಧಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಧೋರಣೆ ಅನುಸರಿಸಲು ಮತ್ತು COP31 ಮಾತುಕತೆಗಳ ಅಧ್ಯಕ್ಷರೊಂದಿಗೆ ಸಹಕರಿಸಲು ಭಾರತದ ಬದ್ಧತೆಯನ್ನು ಸಚಿವ ಭೂಪೇಂದ್ರ ಯಾದವ್ ಪುನರುಚ್ಚರಿಸಿದರು. ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನ ದ್ವಂದ್ವ ನಿಲುವು ತಾಳುತ್ತಿದೆ ಎಂದು ಭಾರತ ಆರೋಪ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಬಗ್ಗೆ ಮಾಹಿತಿ ನೀಡುವವರಿಗೆ ಬಹುಮಾನ ಘೋಷಿಸುವ ಮೂಲಕ ಭಯೋತ್ಪಾದಕ ಸಂಘಟನೆಗಳಿಗೆ ನೀಡುತ್ತಿರುವಂತಹ ಬೆಂಬಲವನ್ನು ಪಾಕಿಸ್ತಾನ ಮರೆಮಾಚಲು ಪ್ರಯತ್ನ ಮಾಡುತ್ತಿದೆ. 9/11, 26/11 ಮತ್ತು ಪಹಲ್ಗಾಮ್ ದಾಳಿಗಳನ್ನು ಜಗತ್ತು ಮರೆತಿಲ್ಲ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಭಾರತದ ಕಾರ್ಯದರ್ಶಿ ರಘುಪುರಿ, ಕೇವಲ ಘೋಷಣೆಗಳಿಂದ ಭಯೋತ್ಪಾದನೆ ನಿರ್ಮೂಲನೆಯಾಗುವುದಿಲ್ಲ. ಭಯೋತ್ಪಾದಕರು ಮತ್ತು ಅವರಿಗೆ ಹಣಕಾಸು ಒದಗಿಸುವವರು ಮತ್ತು ಪ್ರಾಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ

ನಾಗರಿಕ ಮೂಲ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಹಾನಿ ಮಾಡಿರುವುದು ಸ್ವೀಕಾರಾರ್ಹವಲ್ಲ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ ನವೆಂಬರ್ 12 CII ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕಿಸಾನ್ ಕ್ರಿಕೆಟ್ ಲೀಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ 7:05 PM.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7:45:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಕುರಿತು ಮಾತನಾಡ್ತಾ ಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಗೋಣ.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪ್ರೇಮಿಸಂ ಚಿತ್ರದ ಗೀತೆ.

ಸ್ನೇಹಿತರೆ, ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ದೇಶದ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಾಗರಿಕ ಭದ್ರತೆಯನ್ನು ಕಾಯುವ ಪ್ರಮುಖ ವ್ಯವಸ್ಥೆಯಾಗಿದೆ. ಭಾರತದ ರಾಷ್ಟ್ರಪತಿಗಳು ದೇಶದ ರಕ್ಷಣಾ ಪಡೆಗಳ ದಂಡನಾಯಕರಾಗಿರ್ತಾರೆ ಹಾಗೂ ರಕ್ಷಣಾ ಸಚಿವಾಲಯವು ಇದರ ಆಡಳಿತಾತ್ಮಕ ಜವಾಬ್ದಾರಿಯನ್ನು ಹೊತ್ತಿರುತ್ತೆ. ನಮ್ಮ ದೇಶವು ಭಾರತೀಯ ಭೂಪಡೆ, ಭಾರತೀಯ ನೌಕಾಪಡೆ ಹಾಗೂ ಭಾರತೀಯ ವಾಯುಪಡೆ ಎಂಬ ಮೂರು ಮುಖ್ಯ ಸಶಸ್ತ್ರ ಪಡೆಗಳ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ. ಈಗ ಕೇಳಿ ವೀರ ಪರಂಪರೆ ಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇಂದಿನ ಸಿರಿಗಂಥ ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಶದ ರಕ್ಷಣಾ ಪಡೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ಇಂದು ಅಂದ್ರೆ ಅಕ್ಟೋಬರ್ 8 ಭಾರತೀಯ ವಾಯುಪಡೆ ದಿನ. ಭಾರತದಾದ್ಯಂತ ಅತ್ಯಂತ ಹೆಮ್ಮೆಯಿಂದ ಈ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತೆ. ಭಾರತೀಯ ವಾಯುಪಡೆಯು 1932 ಅಕ್ಟೋಬರ್ 8 ಅಧಿಕೃತವಾಗಿ ಸ್ಥಾಪನೆಯಾಯಿತು. ನಭಃ ಸ್ಪರ್ಶಂ ದೀಪ್ತಂ, ಅಂದರೆ ಆಕಾಶವನ್ನು ವೈಭವದಿಂದ ಸ್ಪರ್ಶಿಸಿ ಎಂಬುದು ವಾಯುಪಡೆಯ ಧ್ಯೇಯವಾಕ್ಯವಾಗಿದೆ. ಇದನ್ನು ಭಗವದ್ಗೀತೆಯ 11ನೇ ಅಧ್ಯಾಯದಿಂದ ಆರಿಸಿಕೊಳ್ಳಲಾಗಿದೆ. ಈಗ ಕೇಳಿ, ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ ಮೂಡಿಬರಲಿದೆ. ಪ್ರಸನ್ನರಾವ್, ಪ್ರಶಾಂತಿನಿ ಹಾಗೂ ಕಾರ್ತಿಕ್ ಅವರ ಧ್ವನಿಗಳಲ್ಲಿ, ರಾಮನಾರಾಯಣ್ ಅವರ ಸಾಹಿತ್ಯ, ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ರೈತರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

ದೇಶದ ಗಡಿ ಕಾಯುವ, ಆಗಸದಲ್ಲಿ ರಕ್ಷಣೆ ನೀಡುವ ವಾಯುಪಡೆಯ ಯೋಧರ ಶೌರ್ಯ, ತ್ಯಾಗ ಮತ್ತು ಸಮರ್ಪಣಾ ಭಾವವನ್ನು ಸ್ಮರಿಸಿ ಗೌರವಿಸುವ ಉದ್ದೇಶದಿಂದ ಈ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ವಾಯುಪಡೆಯ ಕೇಂದ್ರಗಳಲ್ಲಿ ಯೋಧರಿಂದ ಆಕರ್ಷಕ ಕವಾಯತು ಹಾಗೂ ವಿವಿಧ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿಂದ ಸಾಹಸಮಯ ಫ್ಲೈಪಾಸ್ಟ್ ಪ್ರದರ್ಶನಗಳನ್ನು ನಡೆಸುವುದು ಈ ದಿನದ ವಿಶೇಷವಾಗಿದೆ. ಭಾರತೀಯ ವಾಯುಪಡೆಯು ವಿಶ್ವದಲ್ಲೇ ಅತ್ಯಂತ ಪ್ರಬಲ ಹಾಗೂ 4ನೇ ಅತಿದೊಡ್ಡ ವಾಯುಪಡೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈಗ ಕೇಳಿ ಸ್ವಯಂವರ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ತುಷಾರ್ ರಂಗನಾಥ್ ಅವರ ಸಾಹಿತ್ಯ ಹಾಗೂ ಮಣಿಕಾಂತ್ ಕದ್ರಿಯವರ ಸಂಗೀತ ಈ ಗೀತೆಗಿದೆ.

ಅನುಪಮಾ ಯಮಿಯವರ ಧ್ವನಿಯಲ್ಲಿ ಮೂಡಿಬರಲಿದೆ ರಾಮೇಗೌಡ ವರ್ಸಸ್ ಕೃಷ್ಣಾರೆಡ್ಡಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಶ್ರೋತೃಗಳೇ ಗಮನಿಸಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ನಾಳೆ ಬೆಳಗ್ಗೆ 10 ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನವಿರುತ್ತದೆ. ಸಂದರ್ಶಿಸುವವರು ಪಿಎಂ ಜಗದೀಶ್. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾರತೀಯ ವಾಯುಪಡೆ ದಿನದ ಅಂಗವಾಗಿ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಈ ದಿನದ ಮತ್ತೊಂದು ವಿಶೇಷತೆ ಬಗ್ಗೆ ತಿಳಿಯೋದಾದರೆ, ಇಂದು ವಿಶ್ವ ದೃಷ್ಟಿ ದಿನ. ಈ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ 2 ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ. ಈ ವರ್ಷ ಈ ವಿಶ್ವ ದೃಷ್ಟಿ ದಿನ ಅಂದರೆ 2026 ಅಕ್ಟೋಬರ್ 8 ಇಂದು ಬಂದಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ದಿ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ IAPB ಸೇರಿ ಈ ದಿನಾಚರಣೆಯನ್ನು ಸಂಘಟಿಸುತ್ತೆ. ಇದನ್ನು ಮೊದಲು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಮೂಲಕ ಆರಂಭಿಸಲಾಯಿತು.

ಈಗ ಕೇಳಿ ಪೃಥ್ವಿ ಚಿತ್ರದ ಗೀತೆ. ಟಿಪ್ಪು ಹಾಗೂ ಶ್ವೇತಾ ಮೋಹನ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಕವಿರಾಜ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿಯವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಮೂಡಿಬರಲಿದೆ ಪೊರ್ಕಿ ಚಿತ್ರದಿಂದ ರಾಹುಲ್ ನಂಬಿಯಾರ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ವಿಶ್ವ ದೃಷ್ಟಿದಿನದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂಧತ್ವ ಹಾಗೂ ದೃಷ್ಟಿದೋಷಗಳ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಕಣ್ಣಿನ ಸರಿಯಾದ ಆರೈಕೆಯ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸೋದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಕಣ್ಣಿನ ರಕ್ಷಣೆಗಾಗಿ ಕೆಲವು ಸರಳ ಸಲಹೆಗಳ ಬಗ್ಗೆ ಹೇಳೋದಾದರೆ, ವರ್ಷಕ್ಕೊಮ್ಮೆಯಾದರೂ ಕಣ್ಣಿನ ವೈದ್ಯರಿಂದ ನಿಯಮಿತ ತಪಾಸಣೆ ಮಾಡಿಸ್ಕೊಳ್ಳೋದು, ವಿಟಮಿನ್ ಎ ಸಮೃದ್ಧವಾಗಿರುವ ಕ್ಯಾರೆಟ್, ಪಾಲಕ್ ಸೊಪ್ಪು, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳು, ಹೀಗೆ ಪೌಷ್ಟಿಕ ಆಹಾರವನ್ನು ಸೇವಿಸೋದು, ಹಾಗೂ ಬಿಸಿಲಿನಲ್ಲಿ ಓಡಾಡಬೇಕಾದ್ರೆ ಅತಿ ನೇರಳೆ ಕಿರಣಗಳ ನಿರೋಧಕ ಬಿಸಿಲಿನ ಕನ್ನಡಕಗಳನ್ನು ಬಳಸುವಂಥದ್ದಾಗಿದೆ. ಈಗ ಕೇಳಿ, ಪಂಚರಂಗಿ ಚಿತ್ರದ ಗೀತೆ ಮೂಡಿಬರಲಿದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಸುಜಾತ ಹಾಗೂ ಶ್ರೀನಿವಾಸನ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಒಲವೇ ವಿಸ್ಮಯ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವೀರ ಸಮರ್ಥ ಅವರ ಸಂಗೀತ ಈ ಗೀತೆಗಿದೆ.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೇಳಿ ನೂರು ಜನ್ಮಕ್ಕೂ ಅಮೆರಿಕ ಅಮೆರಿಕ ಚಿತ್ರದ ಗೀತೆ, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಮನೋಮೂರ್ತಿ.

ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಗಳಲ್ಲಿ ಕೇಳಿ ಮೈಲಾರಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

ಸತೀಶ್ ಆರ್ಯನ್ ಹಾಗೂ ಚೈತ್ರ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ವಿರಾಜ್ ಚಿತ್ರದ ಗೀತೆ. ಎಂ ಹೇಮಂತ್ ಕುಮಾರ್ ಅವರ ಸಾಹಿತ್ಯ, ಸುಭಾಷ್ ಆನಂದ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 8:45 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಮಧುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಚೆನ್ನವೀರ ಕಣವಿ ಅವರ ರಚನೆ ಹಲವು ಬಣ್ಣಗಳ.

0: ಆಕಾಶವಾಣಿ ಬೆಂಗಳೂರು, ಸಮಯ 9:30. ಈಗ ಕೇಳಿ ನಾಟಕ 8:00, ಮೂಲಕಥೆ ತ್ರಿವೇಣಿ, ಬಾನುಲಿ ರೂಪಾಂತರ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ.
1: ಕಥಾ ನಾಟಕ

ಎಂಟು ಗಂಟೆ. ತ್ರಿವೇಣಿಯವರ ಮೂಲ ಕಥೆಯ ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ. ಕೇಳಿ ನಾಟಕ ಎಂಟು.

0: ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದೊಳ್ ಭವಿಸಿದ ಜನಪದಂ. ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದೊಳ್ ಭವಿಸಿದ ಜನಪದಂ. ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದ.
1: ಪದ್ಯ ಗಟ್ ಮಾಡಿದ ಆಗಿಲ್ವೇನೆ? ಏನ್ ಪದ್ಯನ ಹೊಗೆ ಬಾಯಿಗೆ ಬರ್ತಾ ಇಲ್ಲ. ಕೊನೆಯ ಸಾಲಿಗೆ ಬರೋ ಹೊತ್ತಿಗೆ ಮೊದಲನೇ ಸಾರೆ ಮರ್ತಾಗಿರುತ್ತೆ.
2: ಆಮೇಲೆ ಗಟ್ ಮಾಡುವಂತೆ ಕೇರ ಮಾಡೋಣ ಬಾರೆ.
0: ಇಲ್ಲಮ್ಮ, ಪದ್ಯ ಒಪ್ಪಿಸಿದ್ರೆ ಆ ಕನ್ನಡ ಮೇಡಮ್ ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತಾರೆ.
1: ಪರವಾಗಿಲ್ವೇ, ನೀನು ಮೇಡಮ್ ಹೆದರ್ತೀಯಾ?
0: ಮೇಡಮ್ ಕಂಡ್ರೆ ಹೆದರಿಕೆ ಇಲ್ಲ. ಅಷ್ಟು ಜನ ಹುಡುಗಿರಿರವಾಗ ಹಿಂದಿನ ಬೆಂಚ್ ಮೇಲೆ ಸುದ್ದ ನಿಲ್ಲದಂದ್ರೆ ಅಸಹ್ಯ ಅಲ್ವಾ?
1: ಹಾಗಾದ್ರೆ ನೀ ಬರಲ್ವಾ? ಏನಾದ್ರೂ ಮಾಡ್ಕೊ, ನಾನು ಅಪ್ಪ ಅಮ್ಮ ಅಣ್ಣ ಕೇರ ಮಾಡ್ತೀವಿ.
0: ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಗೋದಾವರಿ ಗೋದಾವರಿ ಕಾವೇರಿ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ವರಮಿರ್ದ ವರಮಿರ್ದ ಅಂದ್ರೇನು? ಅರ್ಥ ಏನಾದ್ರು ಹಾಳಾಗ್ಲಿ, ಪದ್ಯ ಬಾಯಿ ಬಂದ್ರೆ ಸರಿ. ಕಾವೇರಿಯಿಂದ ಮಾ ಗೋದಾ ಕಾವೇರಿಯಿಂದ ಮಾ ಗೋದಾವರಿ ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದೊಳ್ ನಾಡದ ಕನ್ನಡದೊಳ್ ಧ್ವನಿಸಿದ ಜನಪದಂ. ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದೊಳ್ ಧ್ವನಿಸಿದ ಜನಪದಂ. ಕಾವೇರಿ ಕಾವೇರಿಯಿಂದ ಕಾವೇರಿಯಿಂದ ಕಾವೇರಿಯಿಂದ
1: ಏನ್ ಗಲಾಟೆ ಮಾಡ್ತಾರಪ್ಪ? ಸಂಜೆ ಕೂಡ ಆಟ ಆಡೋದಿಲ್ಲ. ಸಂಜೆನೂ ಕೂತು ಓದೋದಕ್ಕೆ ನಾವೇನ್ ಬೊಂಬೆಗಳ ಹುಡುಗಾಡು? ಈ ಪದ್ಯ ಬೇರೆ ಎಷ್ಟು ಓದಿದ್ರು ಬಾಯಿಗೆ ಬರ್ತಾನೆ ಇಲ್ಲ.
0: ಕಾವೇರಿಯಿಂದ ಮಾ ಗೋದಾವರಿ ಕಾವೇರಿಯಿಂದ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ಗೋದಾವರಿ ವರಮಿರ್ದ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ.
1: ಸಾಕು ಬಿಡೆ, ನೀವಾದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ದಿನ ಆಡ್ತಿರ್ತೀರಿ, ಅಭ್ಯಾಸ ಇರುತ್ತೆ. ನಾನು ಆಡೋದೇ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ. ಹೋಲ್ದು ಏನು?
3: ಹ್ಞೂ, ನಿನ್ನ ಮಾತು ನಿಜ ಕಣೆ. ಹೇಮಾ,
1: ಏನು
3: ನಾನು ನೀನು ಇನ್ನೊಂದು ಆಟ ಆಡೋಣ. ನೀನೇನಾದರೂ ಸೋತ್ರೆ ನಿನಗೆ ಹಬ್ಬಕ್ಕೆ ಹೊಸಲಂಗ ಇಲ್ಲ.
1: ಓಹೋ, ಖಂಡಿತ. ಬೋರ್ ಆಗ್ತಾ ಇದೆ. ಬೋರ್ ಹೊಡಿತಾ ಇದೆ. ಬೆಳಗ್ಗೆ ಮತ್ತೆ ಕಟ್ ಮಾಡಿದ್ರೆ ಆಯ್ತು. ಇದೇನು ಅಜ್ಜಿ ನಿಮ್ಮಲ್ಲಿ ದೀಪಾನೇ ಹಾಕಿಲ್ವಲ್ಲ?

0: ಶಾಂತಮ್ಮ ರೋಹಿಣಿ ಯಾಕೆ ಏನಂತೆ
1: ಮಗು
0: ರೋಹಿಣಿ
1: ಯಾಕಮ್ಮ
0: ಅಯ್ಯೋ ದೇವ್ರೆ
1: ಏನಾಯ್ತಮ್ಮ
0: ಮಾತಾಡೆ
1: ಯಾಕೆ ಮಗು ಏನಾಗ್ತಿದ್ಯ
0: ಹೇಳಮ್ಮ ನಾನು ಹೇಳು ಹೇಳು ಎಲ್ಲಿದ್ದೆ
1: ರೋಹಿಣಿ
0: ಮನೇಲೆ ರೂಮಲ್ಲೇ ಮಲಗಿದೆಯಲ್ಲಮ್ಮ ಏನಾಯ್ತು ನಾನು ನಿನ್ನ ಅದೇ ಕೇಳ್ತಿರೋದು ಕಣೆ ಏನಾಯ್ತಮ್ಮ ಯಾಕೆ ಕೂತ್ಕೊಂಡೆ ಏನಾಯ್ತು ಗೊತ್ತಾಗ್ತಿಲ್ಲ
1: ರೋಹಿಣಿ ಹುಷಾರಾಗಿದ್ಯಮ್ಮ ರೂಮ್ ಮೇಲೆ ಏನಾದರೂ ಎರಡು ಬಿದ್ಯಾ
0: ಇಲ್ಲಪ್ಪ ಇಲ್ಲ ಯಾಕೋ ಇದ್ದಕ್ಕಿದ್ದಾಗೆ ತುಂಬ ಹೆದರಿಕೆ ಆಯ್ತಪ್ಪ ಕೂಗೋದಕ್ಕೆ ಕೂಡ ಆಗಲಿಲ್ಲ ಮನಸ್ಸಿಗೆ ಒಂಥರ ಆಯಿತು ಕೊನೆಗೆ ತುಂಬ ಕಷ್ಟಪಟ್ಟು ಕೂಗಿದೆ ಕಾಲಲ್ಲಿ ಹಾಗೆ ನರ್ಕ ಬಂದು ಬಿದ್ದುಬಿಟ್ಟೆ ರೋಹಿಣಿ ಏನಾದರೂ ಕಾಣಿಸ್ತೇನೆ
2: ಹಾಗಂದ್ರೇನಮ್ಮ
0: ನೆರಳು ನೆರಳಾಗಿ ಬೆಳ್ಳಿಗೆ ಏನಾದರೂ ಕಾಣಿಸ್ತೇನೆ
2: ಇಲ್ಲಮ್ಮ ಏನು ಕಾಣಿಸ್ತಿಲ್ಲ
1: ಜಾನಕಿ ಅವ್ರ ಮನಸ್ಸಿಗೆ ಇಲ್ಲಿದ್ದು ಭಯ ತುಂಬಬೇಡ ಶೇಖರ ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ನೀವು ಸ್ವಲ್ಪ ಸುಮ್ಮನಿರ್ತೀಯ ರೋಹಿಣಿ ತುಂಬ ಹೊತ್ತಿಂದ ಓದ್ತಾ ಕೂತಿದ್ಲಲ್ಲ ಅದಕ್ಕೆ

0: ನೀನೇ ಯಾಕೆ ಎಲ್ರೂ ಹೀಗೆ ಮೌನವಾಗಿ ಕೂತ್ಬಿಟ್ಟಿದ್ದೀರಿ?
1: ಇವತ್ತು ನೆನ್ನೆ ಹಾಗೆ ಬಿದ್ದುಬಿಟ್ಲು ರೀ.
0: ನೆನ್ನೆ ಹಾಗೆ ಬಿದ್ದುಬಿಟ್ಲ? ಇನ್ನು ಮೇಲೆ ಸಂಜೆ ಹೊತ್ತಲ್ಲಿ ಅವಳೊಬ್ಳೇ ಇರೋದಕ್ಕೆ ಬಿಡ್ಬೇಕು.
1: ಇಲ್ಲ ರೀ, ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಆದ್ರೂ ನೆನ್ನೆ ಹಾಗೆ ಎಂಟು ಹೊಡೆದ ತಕ್ಷಣ ಕೂತ್ಕೊಂಡು ಬಿದ್ದುಬಿಟ್ಲು ರೀ. ಈಗಾದ್ರೆ ಒಂದೇನ್ ಗತಿರಿ, ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದ ಹುಡುಗಿಗೆ ಏನಾಯ್ತು ಅಂತ? ಇದೇ ಶಾಶ್ವತವಾಗಿ ಉಳಿದ್ಬಿಟ್ರೆ ಏನ್ರಿ ಮಾಡೋದು?
0: ನೀನ್ ಸ್ವಲ್ಪ ಸುಮ್ಮಿದ್ರೆ ಎಲ್ಲಾ ತರ ಹೋಗುತ್ತೆ. ಇಲ್ಲದ್ದು ಅಂತ ಹೇಳಿ ಅವಳು ಯಾಕೆ ಹೆದರ್ತೀರಿ?
1: ಅಮ್ಮ ನೀವೇನಾದ್ರೂ ಅನ್ಕೊಳ್ಳಿ, ನಾಳೆ ಆಂಜನೇಯನ ಗುಡಿಗೆ ಹೋಗಿ ಯಂತ್ರ ಕಟ್ಟಿಸ್ಕೊಂಡ್ಬರ್ತೀನಿ.
2: ಯಾರ್ದಮ್ಮ ಯಂತ್ರ? ಹಾ, ನಾನೇನು ಯಂತ್ರ ಕಟ್ಟಿಸ್ಕೊಳ್ಳೋದಿಲ್ಲ, ಯಂತ್ರ ಕಟ್ಟಿಸ್ಕೊಳಕ್ ನಾನೇನು ಎಳೆ ಮಗುನ, ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾರಷ್ಟೇ.
0: ಲೇ ಲೇ, ಯಂತ್ರವೂ ಬೇಡ ಮಂತ್ರವೂ ಬೇಡ, ನಾಳೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಜಾನಕಿ, ಏ ಜಾನಕಿ, ಲೇ ಎಲ್ಲಿದೆಯೇ? ನನ್ನ ಸ್ನೇಹಿತ ಗಂಗಾಧರ ಬರ್ತಾ ಇದ್ದಾನೆ ಕಣೆ, ಇವತ್ತು ಇವತ್ತು ನಾಳೆ ನಮ್ಮನೇಲೇ ಇರ್ತಾನಂತೆ. ಅವನಿಗೆ ಒಂದೊಂದು ರೂಮ್ ತೆರವು ಮಾಡಿಕೊಡ್ಬೇಕು ನೋಡು.
2: ಗಂಗಾಧರ ಅಂದರೆ ಯಾರು ಹೇಳಿ? ಸಚಿನ್ ವ್ಯಾಸಂಗಕ್ಕೆ ಅಂತ ಅಮೆರಿಕಕ್ಕೆ ಹೋಗಿದ್ರಲ್ಲ ಅವರ?
0: ಅವನೇ.
2: ಅವರು ಅಮೆರಿಕದಿಂದ ಯಾವಾಗ ಬಂದ್ರಂತೆ?
0: ಈ ದೇಶಕ್ಕೆ ಬಂದು ಒಂದು ತಿಂಗಳಾಯ್ತು, ಈಗ ನಮ್ಮ ಮನೆಗೆ ಬರ್ತಿದ್ದಾನೆ. ಅವನು ಸ್ವಲ್ಪನೂ ಜಂಬ ಇಲ್ಲ ನೋಡು, ಸ್ವಲ್ಪ ಅವನು ಬದಲಾವಣೆನೂ ಆಗಿಲ್ಲ. ನಮ್ಮನೇಲಿ ಇರ್ತೀನಿ ಅಂತ ಕಾಗದ ಬರ್ತಿದ್ದಾನೆ. ಇಲ್ಲಿ ನೋಡು, ಈ ರೂಮ್ ಸರಿಯಾಗಿದೆ ಅಲ್ವಾ? ಈ ಕುರ್ಚಿ, ಈ ಮೇಜು ಅದನ್ನು ಸ್ವಲ್ಪ ಓರಣವಾಗಿಡ್ಬೇಕು. ಎಲ್ಲ ಸ್ವಲ್ಪ ಈಗ ಸರಿಯಾಯ್ತು. ರೂಮ್ನ ಸ್ವಲ್ಪ ಕಸ ಗುರುತಿಸ್ಬಿಡ್ತೀಯಾ?
2: ಏನು ಸಂಭ್ರಮ ಪಡ್ತಿದ್ದೀರಿ, ನಿಮ್ಮ ಅಳಿಯ ಬರೋ ದಿನನೂ ಇಷ್ಟು ಸಂತೋಷ ಪಡ್ತೀರೋ ಇಲ್ವೋ?
0: ಆಗಲ್ಲ ಕಣೆ, ಅವನು ಅಮೇರಿಕಾದ

0: ಇಂದ ಬರ್ತಿದ್ದಾನೆ, ಒಳ್ಳೆ ವಿದ್ಯಾವಂತ, ಬೇಕಾದಷ್ಟು ಸಂಪಾದಿಸಿದಾನೆ, ಅಂಥವನು ನಮ್ಮನೆಗೆ ಯಾಕೆ ಬರ್ತಾನೆ ಹೇಳು? ಅಪರೂಪಕ್ಕೆ ಬಂದಾಗ ಸ್ವಲ್ಪ ಉಪಚಾರ ಮಾಡಬೇಡ್ವೆ.
1: ಅವ್ರ ಅಮೆರಿಕಲ್ಲಿ ಏನಾದಕ್ಕೆ ಹೋಗಿದ್ರಪ್ಪ?
0: ಸೈಕಾಲಜಿಯಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಕ್ಕೆ ಹೋಗಿದ್ನಮ್ಮ. ಬಾರಯ್ಯ ಗಂಗಾಧರ.
2: ಏನಯ್ಯ ಶ್ರೀನಿವಾಸ, ಚೆನ್ನಾಗಿದೀಯಾ?
0: ಬಾ ಬಾ. ಇವಳು ನನ್ನ ಹಿರಿ ಮಗಳು ಹೇಮಾ.
2: ಹಾ, ಏನಮ್ಮ ಹೇಮಾ?
0: ಇವಳು ರೋಹಿಣಿ.
2: ಏನಮ್ಮ ಚೆನ್ನಾಗಿದೀಯಾ?
0: ಇವಳು ಗೊತ್ತಲ್ಲ ನನ್ನ ಹೆಂಡತಿ.
2: ಅವ್ರು ಗೊತ್ತಿಲ್ಲದೆ ಏನು? ಹಾಂ, ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ?
3: ಚೆನ್ನಾಗಿದ್ದೀನಿ.
1: ಅಪ್ಪನ ಸ್ನೇಹಿತರು ನೋಡಿದ್ರೆ ನನಗೇನೋ ಒಂಥರ ಭಯ ಆಗುತ್ತೆ. ಹೌದು, ನನಗೂ ಹಾಗೆ ಆಯಿತು. ಅವ್ರ ಕಣ್ಣು ನೋಡಿದ್ರೆ ಭಯ ಆಗುತ್ತೆ. ಒಳ್ಳೆ ನುಂಗೋರಾಗಿ ನೋಡ್ತಾರಲ್ಲ, ಒಳ್ಳೆ ಗುಮ್ಮಯ.
0: ಹೇಮಾ, ರೋಹಿಣಿ, ಅಲ್ಲಿ ಏನು ಮಾಡ್ತಿದ್ದೀರಿ? ಒಳಗಡೆ ಬಂದರೆ ಇಲ್ಲೇ ಬಂದು ಕೂತ್ಕೊಳ್ಳಿ.
2: ನಿಲ್ಗೊಬ್ಬ ಮಗನೂ ಇರ್ಬೇಕಲ್ವೇನಯ್ಯ?
0: ಹಾ, ಹೌದೌದು, ಇದ್ದಾನೆ ಇದ್ದಾನೆ. ಹೇಮಾ, ಕ್ಷೇತ್ರ ಮನೆಗೆ ಬಂದಿದ್ದಾನೇನಮ್ಮ?
1: ಅವನು ಇಷ್ಟು ಬೇಗ ಯಾವತ್ತು ಬರ್ತಾನಪ್ಪ? ಸ್ನೇಹಿತರು ಮನೆಗೆ ಹೋಗಿರ್ತಾನೆ.
0: 7:30 ಆಯಿತು, ಇನ್ನೂ ಬಂದಿಲ್ವ? ಸರಿ, ನೀವು ಕೂತ್ಕೊಳ್ಳಿ. ಗಂಗಾಧರ ಅಮೇರಿಕ ವಿಚಾರ ಹೇಳ್ತಾನೆ, ಎಲ್ಲ ಕೇಳೋರಂತೆ.
2: ಬನ್ನಿ, ಇಬ್ರು ಇಲ್ಲಿ ನನ್ನ ಹತ್ರ ಕೂತ್ಕೊಳ್ಳಿ. ಅಮೇರಿಕ ಅನುಭವ ಏನು ಹೇಳೋದು? ಎಲ್ಲ ಕಡೆ ಇರೋ ಹಾಗೆ ಅಲ್ಲೂ ಮನುಷ್ಯರಿದ್ದಾರೆ, ಮರಗಳಿವೆ, ಬೆಟ್ಟ ಇದೆ. ಶ್ರೀಮಂತ ರಾಷ್ಟ್ರ, ಜನಸಂಖ್ಯೆ ಕಡಿಮೆ, ಹೀಗಾಗಿ ಬೇಕಾದಷ್ಟು ಅನುಕೂಲ ಇದೆ. ನಲ್ಲಿ ನೀರು ಬರಲಿಲ್ಲ, ಕರೆಂಟ್ ಹೋಯಿತು ಅನ್ನೋ ಗೋಳಿಲ್ಲ. ಅಲ್ಲಿ ಮಕ್ಕಳನ್ನು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಪ್ಪ. ಒಂದು ಮಗು ರಸ್ತೆ ದಾಟ್ತಾ ಇದ್ರೆ ಯಾವುದೇ ಬಸ್ ಆಗಲಿ ಕಾರ್ ಆಗಲಿ, ಮಗು
4: ಒಳಗೆ ಹೋಗಿ ನಿಮ್ಮ

0: ಏನಮ್ಮ, ಏನಾಯ್ತಮ್ಮ, ಯಾಕೆ ಹೆದರ್ಕೊಂಡಿಯಮ್ಮ? ಎಲ್ಲಿ, ಸ್ವಲ್ಪ ನೀರು ತಂದು ಕೊಡಿ. ಮಗು, ಸ್ವಲ್ಪ ನೀರು ಕುಡಿಯಮ್ಮ. ಹಾಂ, ಹಾಗೆ ಹಾಗೇ ಎಷ್ಟು ಕೂತ್ಕೊ, ಒಳಗಡೆ ಹೋಗಿ ರೆಸ್ಟ್ ತಗೊಳಮ್ಮ. ಹೇಮ, ನೀನು ಅಕ್ಕನ ಜೊತೆ ಹೋಗಮ್ಮ.
1: ಗಂಗಾದ್ದ, ಈಗ ಒಂದೆರಡು ತಿಂಗಳಿಂದ ಪ್ರತಿದಿನ ಹೀಗೆ ಕಣಯ್ಯ. ರಾತ್ರಿ 8 ಗಂಟೆ ಹೊಡೆಯೋಕ್ಕಿಲ್ಲ. ರೋಹಿ ಕೂಕ್ಕೊಂಡು ಬಿದ್ದು ಬಿಡ್ತಾಳೆ. ಡಾಕ್ಟ್ರಿ ತೋರ್ಸಿದ್ಯಾ?
2: ಡಾಕ್ಟ್ರು, ಯಂತ್ರ ಮಂತ್ರ ಎಲ್ಲ ಆಯ್ತು.
0: ಯಂತ್ರ ಮಂತ್ರ ಯಾವುದರಿಂದ ಪ್ರಯೋಜನ ಆಗಲಿಲ್ಲ.
1: ಇಲ್ಲ ಕಣಯ್ಯ, ಈಗ ನನಗೂ ಜಾನಕಿಗೂ ಇದೇ ಒಂದು ದೊಡ್ಡ ಕೊರಗ ಆಗಿಬಿಟ್ಟಿದೆ.
0: ಪ್ರತಿದಿನ ರಾತ್ರಿ 8 ಗಂಟೆಗೆ.
2: ಹೌದು ಹೌದು.
0: ಗಂಟೆ ಹೊಡೆಯೋದನ್ನು ಕೇಳಿದರೆ ಹಾಗಾಗುತ್ತೆ ಅನ್ಸಿದ್ರೆ ದೊಡ್ಡ ಗಡಿಯಾರ ತೆಗೆದು ಬಿಡಿ.
2: ಹಾಗೂ ಮಾಡಿದ್ದಾಯ್ತು. ಒಂದೆರಡು ದಿನ ಸರಿಯಾಗಿದ್ಲು. ಪರವಾಗಿಲ್ಲ, ವಾಸಿ ಆಯಿತು ಅಂದ್ಕೊಳ್ಳೋ ಹೊತ್ತಿಗೆ ಮಾರನೇ ದಿನ ಅದೇ ಹೊತ್ತಿಗೆ ಹೀಗೆ ಹೆದರ್ಕೊಂಡು ಬಿದ್ದುಬಿಟ್ಲು.
1: ರೋಹಿಣಿಗೆ ಈ ರೋಗ ವಾಸಿ ಆಗುತ್ತೋ ಇಲ್ವೋ ಅಂತ ಚಿಂತೆಯಾಗಿದೆ ಗಂಗಾಧರ.
0: ಖಂಡಿತ ವಾಸಿಯಾಗುತ್ತೆ. ಲಕ್ಷಣಗಳನ್ನ ನೋಡಿದರೆ ರೋಹಿಣಿಯ ಕಾಯಿಲೆ ದೈಹಿಕವಾದದ್ದಲ್ಲ,
2: ಮತ್ತೆ
0: ಮಾನಸಿಕವಾದದ್ದು. ನೀವು ದೇಹಕ್ಕೆ ಎಷ್ಟೇ ಔಷಧ ಕೊಡಿಸಿದ್ರು ಹುಡುಗಿ ಮೊದಲನೇ ಹಾಗಾಗೋಲ್ಲ.
2: ಅಯ್ಯೋ, ಏನ್ ಗತಿ ಅಂದ್ರೆ?
0: ಹೆದರು ಅಂತದ್ದು ಏನೂ ಆಗಿಲ್ಲಮ್ಮ. ಇದಕ್ಕೆ ಮಾನಸಿಕ ಚಿಕಿತ್ಸೆನೇ ಆಗಬೇಕು. ಎತ್ತಿ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕೋದ್ರು ಅನ್ನೋ ಹಾಗೆ ನೀವೆಲ್ಲ ಮಾಡೋದು.
1: ಸಾಕು ಬಿಡಪ್ಪ, ಕಣ್ಣು ಕಾಣದ ಕೈ ಸಿಕ್ಕದು ಮಾನಸಿಕ ರೋಗ ಅಂದ್ರೆ ನನಗೆ ನಂಬಿಕೆನೇ ಬರೋದಿಲ್ಲ.
0: ಕಣ್ಣಿಗೆ ಕಾಣದೆ ಕೈ ಸಿಕ್ಕದೆ ಇರೋದ್ರಿಂದಾನೇ ಇಂಥ ಕಾಯಿಲೆ ವಾಸಿ ಮಾಡೋದು ಕಷ್ಟ. ಈಗೇನು, ನಿನ್ನ ಮಗಳ ಕಾಯಿಲೆ ವಾಸಿ ಮಾಡಿದ್ರೆ ಆಯ್ತಲ್ಲ.
2: ಅಷ್ಟೇಪ್ಪ, ಎಂಥ ಚಿಕಿತ್ಸೆನೋ.

0: ಅವಳು ಮೊದಲು ಹಾಗೆ ಆಗ್ಬಿಟ್ರೆ ಸಾಕು.
1: ಅಂತ ಡಾಕ್ಟರ್ ಯಾರಿದ್ದಾರೆಯಾ?
2: ಬೇರೆ ಯಾರಾದರೂ ಯಾಕಯ್ಯ ಬೇಕು, ನಾನೇ ಇಲ್ವಾ?
1: ಮೀನಾ, ನೀನು ನನ್ನ ಮಗಳ ಕಾಯಿಲೆ ಗುಣ ಪಡಿಸ್ತೀಯ?
2: ಅಮೇರಿಕದಲ್ಲಿ ನಾನು ಅಭ್ಯಾಸ ಮಾಡಿರೋದೇ ಮಾನಸಿಕ ಕಾಯಿಲೆಗಳ ವಿಚಾರ. ಈಗ ನನ್ನ ಪ್ರಯತ್ನ ಸಫಲವಾದರೆ ನಾನು ಅಲ್ಲಿಗೆ ಹೋಗಿದ್ದಕ್ಕೂ ಸಾರ್ಥಕ.
1: ಸರಿಯಪ್ಪ.
2: ನಾಳೆ ರೋಹಿಣಿನ ಹೇಮನ ಸ್ಕೂಲಿಗೆ ಕಳಿಸ್ಬೇಡಿ ಅಮ್ಮ.
0: ಯಾಕೆ?
2: ರೋಹಿಣಿ ಮೇಲೆ ಕೆಲವು ಪ್ರಯೋಗ ಮಾಡಬೇಕು.
0: ಆದರೆ ಹೇಮ ಯಾಕೆ?
2: ಅವಳು ಜೊತೆಗಿರಲಿ, ಇಬ್ಬರನ್ನು ಒಟ್ಟಿಗೆ ಪರೀಕ್ಷೆ ಮಾಡ್ತೀನಿ. ಆಗ ರೋಹಿಣಿ ಮನಸ್ಸು ನಾರ್ಮಲ್ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
1: ಅದು ಹೇಗಯ್ಯ?
2: ಹೇಗೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದು ತಿಳಿತಮ್ಮ.

0: ಹೇಮ
1: ಏನಮ್ಮ?
0: ಹಾಂ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹಾಂ ಪಾಪ, ನೀವಿಬ್ರು ಸ್ಕೂಲ್ಗೆ ನನ್ನಿಂದ ಚಕ್ಕರ್ ಹೊಡಿಬೇಕಾಯ್ತು.
1: ನೀವೇ ಹೇಳಿದ್ರಂತೆ.
0: ಹೌದು, ನನಗೆ ಬೆಳಗ್ಗಿಂದ ಸಂಜೆ ತನಕ ಕೂತ್ಕೊಂಡು ಬೋರ್ ಹೊಡಿತಾ ಇದೆ. ಇವತ್ತು ನಿಮ್ಮಿಬ್ರು ಜೊತೆ ಕೂತು ಮಾತು ಕತೆ ಆಟ ಆಡಿಕೊಂಡು ಕಾಲ ಕಳೆಯೋಣ ಅಂತ.
1: ಯಾವ ಆಟ ಆಡೋಣಮ್ಮ? ಕೇರಂ ಬೋರ್ಡ್ತಾರಲ್ಲ.
0: ಬಿಡ ಬಿಡ, ಇದೇ ಥರ ಬೇರೆ ಆಟ. ಎಲ್ಲಿ ಕಾಗದ ಪೆನ್ಸಿಲ್ ತಗೊಳ್ಳಿ. ಸಿಕ್ತ?
1: ಹೂ ಸಿಕ್ತು.
0: ಈಗ ನಾನು ಒಂದಷ್ಟು ಪದಗಳು ಹೇಳ್ತೀನಿ, ಅದನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಹೊಳೆಯೋ ಪದಾನೇ ಬರೀಬೇಕು.
1: ಒಂಥರ ಅಂತ್ಯಾಕ್ಷರಿ ಹಾಗೆ.
0: ಹಾಗೆ ಅಂತ ಇಟ್ಕೊಳ್ಳೋಣ. ಏನಮ್ಮ ರೋಹಿಣಿ, ರೆಡಿನಾ?
1: ನಾನು ರೆಡಿ.
0: ನಾನು ಹೇಳೋ ಶಬ್ದಗಳನ್ನ ಬರೆದುಕೊಳ್ಳಿ, ಆಮೇಲೆ ನಿಮಗೆ ತೋರೋ ಶಬ್ದನ ಪಕ್ಕದಲ್ಲಿ ಬರೀಬೇಕು.
1: ಬಾಯಲ್ಲಿ ಹೇಳೋದು ಬಿಡ್ವಾ?
0: ಬೇಡ, ಆಮೇಲೆ ನಾನು ನೋಡ್ತೀನಿ.
1: ಹೇಳಿ ಮಾಮ.
0: ಶಾಲೆ, ಆಸ್ಪತ್ರೆ, ಆನೆ, ಆಕಾಶ. ಬರ್ಕೊಂಡ್ರ?
1: ಆಯ್ತು.
0: ರಾತ್ರಿ.
1: ಏನಂತೀನಮ್ಮ?
0: ರಾತ್ರಿ. ಮುಂದೆ ಹೇಳ. ಗಿಡ, ಪುಸ್ತಕ, ಗಡಿಯಾರ.
1: ಗಡಿಯಾರ?
0: ಏನಮ್ಮ ರೋಹಿಣಿ?
1: ಏನಿಲ್ಲಮ್ಮ, ನೀವು ಹೇಳಿ.
0: ನೀರು. 8 ಗಂಟೆ. ಆಯ್ತಾ? ಹಾಂ, ಇವತ್ತಿಗೆ ಇಷ್ಟು ಸಾಕು. ನೀವು ಬರ್ದಿರೋ ಕಾಗದ ಕೊಡಿ. ಸ್ವಲ್ಪ ಹೊತ್ತು ನೀವಿಬ್ಬರು ಒಳಗಡೆ ಹೋಗಿ ಸೇರ ಮಾಡ್ತೀರಿ. ಶ್ರೀನಿವಾಸಯ್ಯ ಸ್ವಲ್ಪ ಇಲ್ಲಿ ಬಾರಯ್ಯ, ನಿಮ್ಮ ಹೆಂಡತಿನೂ ಕರ್ಕೊಂಡು ಬಾ.
2: ಏನಯ್ಯಾ?
0: ಇಲ್ಲಿ ನೋಡು, ನೀವು ನೋಡಿ ಅಮ್ಮ. ಹೇಮ ನಾನು ಹೇಳಿದ ಎಲ್ಲ ಶಬ್ದಗಳಿಗೂ ಸಹಜವಾದ ಪ್ರತಿಕ್ರಿಯೆ ತೋರಿಸಿದ್ದಾಳೆ. ಆದರೆ ರೋಹಿಣಿ ಕೆಲವು ಶಬ್ದಗಳಿಗೆ ಬರೆದಿರೋ ಜೊತೆ ಶಬ್ದ ಬಹಳ ವಿಚಿತ್ರವಾಗಿದೆಯ.
2: ಏನು ಅಂತ ಸ್ವಲ್ಪ ವಿವರಿಸಿ ಹೇಳಪ್ಪ.
0: ಇಲ್ಲಿ ನೋಡು, ಶಾಲೆಗೆ ತರಗತಿ, ಆಸ್ಪತ್ರೆಗೆ ಡಾಕ್ಟರ್, ಆಕಾಶಕ್ಕೆ ನಕ್ಷತ್ರ ಸರಿ. ರಾತ್ರಿ ಅನ್ನೋ ಶಬ್ದಕ್ಕೆ ರೋಹಿಣಿ ಅಜ್ಜಿ ಅಂತ ಬರೆದಿದ್ದಾಳೆ ಯಾಕೆ? ಹಾಗೇನೆ ಗಿಡದ ಜೊತೆ ಮರ, ಪುಸ್ತಕದ ಸ್ಕೂಲು ಸರಿ. ಗಡಿಯಾರಕ್ಕೆ ಕತ್ತಲೆ ಅಂತ ಯಾಕೆ ಬರೆದಿದ್ದಾಳೆ? ನೀರಿಗೆ ಬಾವಿ ಸರಿ. 8 ಗಂಟೆ ಅನ್ನೋದಕ್ಕೆ 2-3 ಸಲ ಏನೋ ಬರೆದು ಕೊನೆ ಎಲ್ಲ ಅಳಿಸ್ಬಿಟ್ಟಿದ್ದಾಳೆ.
2: ಅಂದರೆ ರೋಹಿಣಿ ಮನಸ್ಥಿತಿ ಸರಿಯಾಗಿಲ್ಲ ಅನ್ನೋ.
1: ಏನು ನೀವು ಹೇಳ್ತಿರೋದು? ನಮ್ಮ ರೋಹಿಣಿಗೆ ತಲೆ?
0: ಅಯ್ಯಯ್ಯೋ, ಅಂಥದ್ದೇನು ಆಗಿಲ್ಲಮ್ಮ.
2: ಸರಿಯಪ್ಪ, ಈಗ ನಾವೇನು ಮಾಡಬೇಕು ಅದನ್ನು ಹೇಳಯ್ಯ.
1: ಹೌದು ಗಂಗಾಧರ್ ಅವರೇ, ಹುಡುಗಿಗೆ ತಲೆಗಿಲೆ ಕೆಟ್ಟರೆ ಅವಳ ಭವಿಷ್ಯದ ಗತಿ ಏನು?
0: ಅಂಥ ಚಿಂತೆ ಮಾಡೋ ಹಾಗೆ ಏನೂ ಆಗಿಲ್ಲಮ್ಮ. ಈಗಲೇ ಚಿಕಿತ್ಸೆ ಮಾಡಿದರೆ ರೋಹಿಣಿ ಸರಿ ಹೋಗ್ತಾಳೆ.
2: ಅದೇನು ಚಿಕಿತ್ಸೆನೋ, ಬೇಗ ಮಾಡಯ್ಯ.
1: ರೋಹಿಣಿ ನಮ್ಮ ಮಗಳಲ್ಲ, ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ.
0: ಯೋಚನೆ ಮಾಡಬೇಡಿ. ರೋಹಿಣಿಯ ಈ ಸ್ಥಿತಿಗೆ ಅವಳ ಸುಪ್ತ ಚಿತ್ತವೇ ಕಾರಣ. ಅವಳ ವಿಚಿತ್ರ ವರ್ತನೆಗೆ ಕಾರಣನ ಅವಳ ಬಾಯಿಂದಲೇ ಹೊರಡಿಸ್ತೀನಿ, ನೋಡ್ತೀರಿ.
2: ಅದು ಹೇಗೆ?
0: ಅದಕ್ಕೆ ಹಿಪ್ನೋಟಿಸಮ್ ಅಂತಾರೆ. ಅಂಥ ಸಮಯದಲ್ಲಿ ಅವಳ ಮನಸ್ಸು ಪೂರ್ತಿ ನನ್ನ ಅಧೀನದಲ್ಲಿರುತ್ತೆ. ಆಗವಳು ನಾನು ಹೇಳಿದ ಹಾಗೆ ಕೇಳ್ತಾಳೆ.
2: ಮನಸ್ಸು ನಿನ್ವಶವಾಗಿದೆ ಅಂದ ಮಾತ್ರಕ್ಕೆ ಅವಳ ಮಾನಸಿಕ ರೋಗದ ಕಾರಣ ನಿನಗೆ ಹೇಗೆ ತಿಳಿಯುತ್ತೆ ಅಂತ.
0: ಮನಸ್ಸು ಹಿಪ್ನೋಟೈಸ್ ಆದಾಗ ಅವಳ ಜ್ಞಾಪಕ ಶಕ್ತಿ ಆಶ್ಚರ್ಯಕರವಾಗಿರುತ್ತೆ. ಎಷ್ಟೋ ವರ್ಷದ ಹಿಂದಿನ ವಿಚಾರಗಳೆಲ್ಲ ಆ ಜ್ಞಾಪಕಕ್ಕೆ ಬರುತ್ತವೆ. ಪ್ರತಿದಿನ 8 ಗಂಟೆಗೆ ಸರಿಯಾಗಿ ರೋಹಿಣಿ ಹೆದರಿ ಬೀಳ್ತಾಳೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆ ಸಮಯದಲ್ಲಿ ಏನೋ ಭಯದ ಪ್ರಸಂಗ ನಡೆದಿರಬೇಕು.
2: ನಿನ್ನ ಮಾತು

0: ಆದರೆ ಇಷ್ಟು ದಿನ ಅವಳು ಸರಿಯಾಗಿ ಇದ್ದಲ್ಲ, ಇಷ್ಟು ದಿನ ಇಲ್ಲದ್ದು ಇದ್ದಕ್ಕಿದ್ದ ಹಾಗೆ ಹೀಗಾಗೋದಕ್ಕೆ ಏನು ಕಾರಣ ಅಂತ.
1: ಹೌದೌದು, ನಮ್ಮ ರೋಹಿಣಿ ತುಂಬ ಧೈರ್ಯದ ಹುಡುಗಿ. ನಾವೆಲ್ಲ ಮಲಗಿದ ಮೇಲೂ ಒಬ್ಬಳೇ ಎದ್ದು ಕೂತ್ಕೊಂಡು ಓದ್ತಾ ಇರ್ತಿದ್ಲು.
0: ಈಗ ನಿಮ್ಮ ಮಗಳ ವಯಸ್ಸೆಷ್ಟು?
1: 14 ತುಂಬಿ 15 ವರ್ಷ ನಡೀತಿದೆ.
0: ಹಾಗಾಗಿ ಇದು ಒಬ್ಬ ಹುಡುಗಿ ಬಾಲ್ಯಾವಸ್ಥೆಯಿಂದ ಕಿಶೋರಾವಸ್ಥೆಗೆ ಬರೋ ಸಮಯ. ಈ ಘಟ್ಟ ಹುಡುಗಿಯರ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ದೇಹ ಮನಸ್ಸು ಎರಡೂ ವಿಕಾಸ ಆಗ್ತಿರುತ್ತೆ, ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಈ ಸಮಯದಲ್ಲಿ ಹಳೆಯ ನೆನಪು ಸುಲಭವಾಗಿ ಮೇಲೆ ಬರುತ್ತೆ. ರೋಹಿಣಿನ ಇದು ಒಳಗಡೆ ಕಳಿಸ್ತೀರಮ್ಮ.
1: ಸರಿ ರೋಹಿಣಿ, ಮಾಮ ಕರೀತಾರೆ ನೋಡು.

0: ಕೂತ್ಕೋಬಾಮ. ಅಲ್ಲಲ್ಲ, ಕಿಟಕಿ ಹತ್ರ ಆರಾಮ್ ಕುರ್ಚಿ ಇದೆಯಲ್ಲ, ಅಲ್ಲಿ ಕೂತ್ಕೋ. ಹಾಗೆ ಬಿದುಕೊಂಡು ಕೂತ್ಕೋಬೇಡ, ಆರಾಮವಾಗಿ ಕೈ ಕಾಲು ಚಾಚ್ಕೊಂಡು ಕೂತ್ಕೋ. ಅವನ ಕಡೆ ನೋಡಬೇಡ, ನನ್ನ ನೋಡು, ನನ್ನ ಕಣ್ಣುಗಳನ್ನೇ ನೋಡ್ತಿರ್ಬೇಕು. ಸ್ವಲ್ಪ ಆ ಕಿಟಕಿ ಬಾಗಿಲು ಮುಚ್ಚಯ್ಯ. ಯಾಕಯ್ಯ? ನಿದ್ದೆ ಮಾಡೋದಕ್ಕೆ ಅನುಕೂಲವಾದ ವಾತಾವರಣ ಇದ್ದರೆ ಹಿಪ್ನೋಟೈಸ್ ಮಾಡೋಕ್ಕೆ ಸುಲಭ. ರೋಹಿಣಿ, ಹಾಗೆ ನಿದ್ದೆ ಮಾಡಮ್ಮ. ರೋಹಿಣಿ, ರೋಹಿಣಿ.
1: ಏನು?
0: ನಾನು ಯಾರು ಹೇಳು?
1: ನೀವು ಗಂಗಾಧರ್ಮಮ್ಮ?
0: ಅಲ್ಲ, ಸರಿಯಾಗಿ ನೋಡು, ನಾನು ನಿನ್ನ ಅಣ್ಣ ಅಲ್ವಾ? ನಾನು ಕೇಳಿದ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀಯಾ? ನೀನು ಪ್ರತಿದಿನ ರಾತ್ರಿ 8 ಗಂಟೆಗೆ ಕೂತ್ಕೊಂಡು ಬೀಳ್ತೀಯಲ್ಲ, ಯಾಕೆ? ಅವತ್ತು ಅಂದ್ರೆ ಆಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು?
1: ನಿದ್ದೆ ಮಾಡಿದ್ದೆ ಅಮ್ಮನ ಅಮ್ಮ ಅಂತ ಆಯ್ತಾ? ಬಾಗಿಲಾಗಿತ್ತು, ಹಾಗೆ ತಲ್ಲಿ ಒಳಕ್ ಹೋದೆ. ಅಜ್ಜಿ ಹತ್ರ ಯಾರು ಇರ್ಲಿಲ್ಲ, ಅಜ್ಜಿ ಒಬ್ಬರೇ ಮಲಗಿದ್ರು. ದೀಪ ಬೆಳಕು ಅಷ್ಟಂಬರ್ತ ಕಾಣಿಸ್ತಾ ಇತ್ತು. ನಾನು ಅಜ್ಜಿ ಹತ್ರ ಕೂತು ಅಜ್ಜಿ ಒಂದು ಅವ್ಳು ಮಾತನಾಡ್ಲಿಲ್ಲ. ಅವ್ಳ ಕೈ ಹಾಕೊಂಡು ಮುಖದ ಹತ್ರ ಪಕ್ಕ ನೋಡಿದೆ. ಅಜ್ಜಿ ಕಣ್ಣು ಅರ್ಧ ತೆಗೆದಿತ್ತು, ಅದು ಭಯಂಕರವಾಗಿ ಕಾಣಿಸಿತ್ತು. ಬಾಯಿ ಒಣಗಿತ್ತು, ಅದಕ್ಕೆ ಮುಖ ಕಣ್ಣು ಕೊರಿತು, ಕಣ್ಣು ದೇಹ ದೇಹ ಕಟ್ಟಿಗೆ ಹಾಕ್ಬಿದ್ದಿತ್ತು. ನನಗೆ ತುಂಬಾ ಭಯ ಆಗಿ ತಲೆ ಆ ಗಡಿಯಾರದಲ್ಲಿ 8 ಗಂಟೆ ಹೊಡಿತು. ನಾನು ಗಟ್ಟಿ ಆಗಿ

0: ಜಾಣೆ. ಎಲ್ಲಮ್ಮ ನನ್ನ ಕಡೆ ನೋಡು, ನಾನು ಯಾರು ಹೇಳು? ಸರಿಯಾಗಿ ಎಚ್ಚರ ಮಾಡ್ಕೋ. ನಾನು ನಿಮ್ಮಪ್ಪನ ಸ್ನೇಹಿತ ಗಂಗಾಧರ ಅಲ್ವಾ?
1: ಹೌದು ಮಾಮ.
0: ಅವತ್ತು ಅರ್ಧಂಬರ್ಧ ಬೆಳಕಿನಲ್ಲಿ ಅಜ್ಜಿ ಹೆಣ ನೋಡಿ ನಿನಗೆ ಹೆದರಿಕೆ ಆಗ್ತಿತ್ತು, ಆದರೆ ಈಗ ಹೆದರಿಕೆ ಆಗ್ತಿಲ್ಲ. ಇನ್ಮೇಲೆ ನೀನು ಧೈರ್ಯವಾಗಿರ್ತೀಯಲ್ವಾ?

0: 8 ಗಂಟೆ.
1: ಅಮ್ಮ ಅಪ್ಪ, 8 ಗಂಟೆ ಆಯ್ತು, ರೇಡಿಯೋ ಹಾಕಿ ನಾನು ಕಾಮೆಂಟ್ರಿ ಕೇಳಬೇಕು.
2: And it's going to be Venkatesh Prasad coming into ball to Vakad Yunus. Vakad Yunus is on 3.

ಇದುವರೆಗೆ ಕಥಾನಾಟಕ 8 ಗಂಟೆ ಪ್ರಸಾರವಾಯಿತು. ಮೂಲಕಥೆ ತ್ರಿವೇಣಿ, ಬಾನುಲಿ, ರೂಪಾಂತರ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
4: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಜಾಂಪಣ್ಣ ಆಶಿಹಾಳ್.
5: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಜನಿ ಪಿ ಅವರು. ಇವರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಉಪನಿರ್ದೇಶಕರು, ಹಾಗೆಯೇ ವೈದ್ಯಕೀಯ ಸಲಹೆಗಾರರು ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆರೋಗ್ಯ

0: ಸಲಹೆಗಾರರು. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತನ್ನೋದು ಈ ಪದವೇ ನಮಗೆ ಸ್ವಲ್ಪ ಒಂಥರ ವಿಭಿನ್ನ ಅನ್ಸುತ್ತೆ, ಬೇಡ ಪದನೇ ಕೇಳೋದು ಬೇಡ ಅಂತ ಅನ್ಸುತ್ತೆ.
1: ಯಾಕೆ ನೀವು ಹೇಳ್ತಿದ್ರೆ, ಅಯ್ಯೋ ಆತ್ಮಹತ್ಯೆ ಅಂದ್ರೇನೆ ಒಂದು ಭಯ ಆಗುತ್ತೆ, ಒಂದು ಬೆಚ್ಚ ಬೀಳದಂಗಾಗುತ್ತೆ, ಅಯ್ಯೋ ಈ ಪದ ನಾವು ಬಳಸಲೇಬಾರ್ದಪ್ಪ, ಬರಲೇಬಾರ್ದು ಅಂತ ಅನ್ಸುತ್ತೆ. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ನೀವು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ನೀವು ಇಂಡಿಯಾ ಅಥವಾ ಭಾರತದಲ್ಲಿ ನೋಡಿದ್ರೆ ಅರೌಂಡ್ 12 per lakh ಆ ತರ, ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ್ದು 20-30 ಹೋಗ್ತಾ ಇದೆ. ಅಂಡ್ ಯುವಕರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ 2019 ವಿಶ್ವ ಆರೋಗ್ಯ ಸಂಸ್ಥೆ ಸಾಕಷ್ಟು ಅಧ್ಯಯನಗಳ ಪ್ರಕಾರ ಏನು ಅಂದ್ರೆ ಎಷ್ಟು ಜನ ಸತ್ತೋಗ್ತಿದ್ದಾರೆ ಆತ್ಮಹತ್ಯೆಗೆ, 8 lakh ಜಾಸ್ತಿ ಜನ ಗ್ಲೋಬಲಿ ಸತ್ತೋಗ್ತಾ ಇರೋದು ಆತ್ಮಹತ್ಯೆಯಿಂದ. ಇದು ಕ್ಯಾನ್ಸರ್ ಅಲ್ಲ, ಇದು TB ಅಲ್ಲ, ಇನ್ನೊಂದಲ್ಲ, ಮಲೇರಿಯಾ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನ ತಾವೇ ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಸರಾಸರಿ 40 seconds ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ. ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ 2024 ವರದಿ ಪ್ರಕಾರ 3.1 seconds ಒಂದು ಜೀವ ಆತ್ಮಹತ್ಯೆಯಿಂದ ಹೊರಟೋಗ್ಬಿಡ್ತಿದೆ. ಸೊ ಬಹಳಷ್ಟು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಯತ್ನ ಮಾಡಿ ಸತ್ತೋಗಿರೋರ ಸಂಖ್ಯೆಗಳಿದು, ಆದ್ರೆ ಆತ್ಮಹತ್ಯೆ ಪ್ರಯತ್ನ, ಸೊ ಒಂದು ಕಂಪ್ಲೀಟೆಡ್ ಆತ್ಮಹತ್ಯೆ ಆಗಿದೆ ಅಂದ್ರೆ ಅದಕ್ಕೆ 20 times ಜಾಸ್ತಿ ಜನ ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಅಂದ್ರೆ ಏನೋ ಒಂದು ಏನೋ ಕಟ್ ಮಾಡ್ಕೊಳ್ಳೋದು, ಮಾತ್ರೆಗಳನ್ನ ನುಂಗೋದು, ವಿಷ ತಗೊಂಡ್ಬಿಡೋದು, ಮತ್ತೆ ಇನ್ನೇನೋ ಸಮಸ್ಯೆ ಮಾಡ್ಕೊಳಕ್ ಹೋಗೋದು, ಹಿಂಗೆ ಹಲವಾರು ಆತ್ಮಹತ್ಯೆಯ ಪ್ರಯತ್ನವನ್ನ ಒಂದು ಆತ್ಮಹತ್ಯೆಯಿಂದ ಸತ್ತೋದವರು 20 times. ಹಂಗಾದ್ರೆ ಯೋಚನೆ ಅಂತ ಕೇಳಿದ್ರೆ 100 times ಜನ ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ 100 times. ಸೊ ಅಷ್ಟು ಜನ ಆತ್ಮಹತ್ಯೆ ಆಲೋಚನೆ, ಯಪ್ಪ ಬೇಡಪ್ಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ, ಆಲೋಚನೆ ಮಾಡಿರುವಂತದ್ದು. ಸೊ ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಅಂಡ್ ಕೇವಲ ಇದು ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಒಂದು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸವಾಲು ಅನ್ನೋದನ್ನ ತಿಳಿಯುತ್ತೆ. ಅಂಡ್ ಒತ್ತಡದಲ್ಲಿರೋ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಭಾವನಾತ್ಮಕವಾದ ಒಂದು ಬೆಂಬಲವನ್ನ ಕೊಟ್ಟು ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು.
0: ಈಗ ಮೇಡಮ್ ನಾವು ವೈಯಕ್ತಿಕವಾಗಿ ಇದನ್ನ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಕೂಡ ಇದು ಇನ್ನೂ ಘನಘೋರ
1: ತಪ್ಪು ಅಂತ ಹೇಳಬಾರದು. ಯಾಕಂದ್ರೆ ಮಾನಸಿಕವಾಗಿ ಆತನಿಗೆ ಅಥವಾ ಆಕೆಗೆ ಹಿಂಸೆ ಆಗ್ತಿರುತ್ತೆ, ಆ ಒಂದು ಆಲೋಚನೆ ಬರ್ತಿರುತ್ತೆ. ಈ ಜ್ವರ, ಕೆಮ್ಮು, ನೆಗಡಿ, ಶುಗರ್, BP ಏನಿದೆ ಅದು ಎಷ್ಟು ಸಹಜನೋ ಇದೇ ತರಹ ಆಲೋಚನೆ ಬರುವಂತದ್ದು ಸಹಜವಾಗಿ ಬರಬಹುದು.
0: ಇದನ್ನ ಬದಲಾಯಿಸಬೇಕಲ್ಲ,
1: ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು, ನಾವು ಹೇಳ್ತಿದ್ವಿ ಅದಕ್ಕೊಂದು ಈ ವರ್ಷದ ಘೋಷವಾಕ್ಯ ಒಂದು ಕೊಡ್ತಾರೆ ಪ್ರತಿ ವರ್ಷ. ಏನಪ್ಪ ಈ ವರ್ಷದ ಅಧಿಕೃತ ಘೋಷಣೆ ಏನು ಅಂದ್ರೆ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್, ಆತ್ಮಹತ್ಯೆ ಕುರಿತಾದಂತಹ ಒಂದು ದೃಷ್ಟಿಕೋನವನ್ನ ಬದಲಾಯಿಸೋದು. ತಪ್ಪು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಸೊ ಈ ಆತ್ಮಹತ್ಯೆ ಕುರಿತಾದ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಮತ್ತೆ ಇದೇನು ಸ್ಟಾರ್ಟ್ ದ ಕಾನ್ವರ್ಸೇಷನ್, ಒಂದು ಸಂಭಾಷಣೆ ಶುರು ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡುವಾಗ ಅವ್ರನ್ನ ಬೈಯೋದು, ಮೂದಲ್ಸೋದು, ತಪ್ಪಾಗಿ ತಿಳಿಯೋ ಅಂತಹ ಧೋರಣೆ ಬಿಟ್ಟು ಅವರಿಗೆ ಅನುಭೂತಿ ಬೇಕು, ಸಹಾನುಭೂತಿ ಬೇಕು, ಮತ್ತೆ ಮುಕ್ತ ಮನಸ್ಸಿನಿಂದ ನಾವು ಕೇಳಿಸ್ಕೋಬೇಕು, ಮೌನವನ್ನ ಮುರಿದು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಹಿಂಗೆ ಮಾತ್ರ ಇದ್ದಾಗ ಒಂದು ಜೀವನ ಉಳಿಸ್ಬೋದು. ಇಲ್ಲಾಂದ್ರೆ ಯಾರು ಮೇಡಮ್ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಯಾರು ಹೇಳ್ಬಿಟ್ಟು ಹೋಗಿ ಸಾಯಲ್ಲ, ಸುಮ್ಮನೆ ನಾಟಕ. ಸೊ ಈ ತರದ್ದೆಲ್ಲ ಹಲವಾರು ಧೋರಣೆಗಳಿದೆ.
0: ಇನ್ನೊಂದು ಏನ ಗೊತ್ತಾ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳೋರು ಅವ್ರು ಸಾಯಲ್ಲ ಬಿಡ್ರಿ ಅಂತ ಹೇಳ್ತಾರೆ.
1: ಅಲ್ಲ ಅದನ್ನೇ ನಾನು ಹೇಳಿದ್ದು, ಆ ತರ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಯಾವತ್ತಿಗೂ ಅದನ್ನ ಒಂದು ಉಡಾಫೆಯಿಂದ ನೋಡುವಂತದನ್ನ ಬಿಡಬೇಕು. ನಿಜವಾಗ್ಲೂ ಆ ತರದ ಒಂದು ಮಾತು ಆ ವ್ಯಕ್ತಿ ಬಾಯಲ್ಲಿ ಬಂದಿದೆ ಅಂದ್ರೆ ಏನೋ ಅದ್ರ ಹಿಂದೆ ಒಂದು ಸಮಸ್ಯೆ ಇದೆ, ಒಂದ್ ತೊಂದರೆ ಇದೆ, ಏನೋ ಯೋಚನೆ ಇದೆ, ಬೇಜಾರಿದೆ, ದುಃಖ ಇದೆ. ಅದನ್ನ ಖಂಡಿತವಾಗ್ಲೂ ನಾವು ಅಡ್ರೆಸ್ ಮಾಡಬೇಕು, ಮಾತಾಡ್ಲಿಕ್ಕೆ ಶುರು ಮಾಡಬೇಕು, ಸಂಭಾಷಣೆ ಶುರು ಮಾಡಬೇಕು.
0: ಮಾನಸಿಕ ಸಮಸ್ಯೆ ಏನೋ ಇದೆ ಅಂತೇಳಿ ಅವ್ರು ಗುರುತಿಸಬೇಕಂದ್ರೆ, ಅಥವಾ ಯಾವುದೇ ರೀತಿಯಾದಂತಹ ಒತ್ತಡದಲ್ಲಿ ಇರಬಹುದು, ಏನೋ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನ ಕಂಡುಹಿಡಿಬೇಕಾದ್ರೆ ಹೇಗೆ, ಪತ್ತೆ ಹಚ್ಚೋದು ಹೇಗೆ?
1: ಸುಲಭವಾಗಿ ಕಂಡುಹಿಡಿಬಹುದು. ಏನು ಅಂದ್ರೆ ಈಗ BP ಶುಗರ್ ಕಂಡುಹಿಡಿಬೇಕು ಅಂದ್ರೆ ನೀವು ಒಂದು BP ಬಿ ಪಿ ಮೀಟರ್ ಬೇಕು, ಅದನ್ನ ಕಟ್ಟಿ ಮಾಡಿ ಎಷ್ಟು

0: ಸ್ಕೋಪ್ ಇಟ್ಟು ಆಟೋಮ್ಯಾಟಿಕ್ ಇದೆ ಈಗ, ಅದನ್ನ ಕಟ್ಟಿ ಬಿ ಪಿ ಎಷ್ಟಿದೆ ಕಂಡಿಡಿಬಹುದು. ಸೊ ಶುಗರ್ದೂ ಅಷ್ಟೇನೆ, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡಬೇಕು ಕಂಡಿಡಿಬೇಕು ಹಿಂಗೆಲ್ಲ. ಸೊ ಬಟ್ ಮನಸ್ಸಿನ ಆಲೋಚನೆಗಳು ಅಥವಾ ಬೇಜಾರನ್ನ ಒಂದು ಮಟ್ಟಕ್ಕೆ ನೀವು ಕ್ಲೀನ್ ಆಗಿ ಅವರ ಸುತ್ತಮುತ್ತ ಇರೋರಿಗೆ ಬೇಗ ಗೊತ್ತಾಗುತ್ತೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ನೋಡಿರಬಹುದು, ಯಾಕೋ ಇವತ್ತು ಬೇಜಾರಾಗಿದೆಯಾ, ಯಾಕೋ ಇವತ್ತು ಕೋಪವಾಗಿದೆಯಾ, ಯಾಕೋ ಇವತ್ತು ಇರಿಟೇಷನ್ ಜಾಸ್ತಿ ಆಗಿದೆ, ಕಣ್ಣೊಂಥರ ಇದೆ, ರಾತ್ರಿ ನಿದ್ದೆ ಮಾಡ್ಲಿಲ್ವಾ, ಮಂಕಾಗಿದೆಯಾ, ಯಾಕೋ ಅಬ್ನಾರ್ಮಲ್ ಆಗಿ ಮಾತಾಡ್ತಾ ಇದೆಯಾ, ಯಾಕೋ ದಿನ ಮಾತಾಡ್ದಂಗೆ ಮಾತಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಕಂಡಿಡಿತೀವಾ ಇಲ್ವಾ ದಿನನಿತ್ಯದಲ್ಲಿ? ಇದು ಸುಲಭನ ಕಷ್ಟನ?
1: ತುಂಬಾ ಸುಲಭ.
0: ಕರೆಕ್ಟ್. ಸೊ ಇದನ್ನೇ ನೋಡಿ ಜನ ಅರ್ಥಕೊಂಡಿಲ್ಲ. ಏನಂದ್ರೆ ಒಬ್ಬರು ವ್ಯಕ್ತಿ ಮನೆಯಲ್ಲಿ ಎಲಾಬ್ರೇಟ್ ಆಗಿ ಬರ್ದಿಟ್ಬಿಟ್ಟಿದ್ದಾರೆ, ಏನಂದ್ರೆ ನಾನು ಎಲ್ಲೋ ಈ ಬೀಚ್ಗೆ ಹೋಗ್ಬೇಕು, ಈ ತರ ಮಾಡಕ್ ಮಾಡ್ತಿದ್ದೀನಿ, ನಂದು ಆಸ್ತಿ ಎಲ್ಲ ಈ ತರ ಇದೆ, ಹಿಂಗೆ ಒಂದ್ ದೊಡ್ಡದಾಗಿ ಬರೆದು ಇಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಅವ್ರ ತಮ್ಮ ನೋಡಿದ್ರೆ ಏ ಇದೇನಿದು ಹಿಂಗ್ ಬರ್ದಿಟ್ಬಿಟ್ಟಿದಾರಲ್ಲ ಅಂತ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿ ಅವ್ರು ನನಗೆ ಸ್ನೇಹಿತರಾಗಿದ್ರು, ಅಯ್ಯೋ ಡಾಕ್ಟ್ರೆ ಈ ತರ ಏನೋ ಬರ್ದಿಟ್ಬಿಟ್ಟಿದಾರ ನಮ್ಮಣ್ಣ, ಏನ್ ಮಾಡೋದು ಅಂತ. ಸರಿ ಆಯ್ತು ಕರ್ಕೊಂಬನ್ನಿ. ಸಾಯಂಕಾಲ ಬಂದಾಗ ಅವರು ಬ್ಯಾಂಕಲ್ಲಿ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಅಂದ್ರೆ ಅವರು ನಂಗೆ ಯಾಕೋ ಈ ಒಂದು 4-5 ವಾರದಿಂದ, ಒಂದು 8 ವಾರದಿಂದ ಏನೋ ಒತ್ತಡ ಅಂತ ಅನ್ನಿಸ್ತಾ ಇದೆ, ಏನೋ ಹಿಂಸೆ ಅನ್ನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲವೂ ಏನೇ ಮಾಡಿದ್ರೇನೋ ಉದ್ಧಾರ ಆಗಲ್ಲ, ಎಲ್ಲವೂ ಸಮಸ್ಯೆಗಳೇ ಆಗುತ್ತೆ ಅನಿಸುತ್ತೆ, ನಂಗೆ ಏನೂ ಒಳ್ಳೇದಾಗಲ್ವೇನೋ, ನನಗೆ ಹೋಪ್ಲೆಸ್ ಅನಿಸ್ತಾ ಇದೆ, ಭಾಳ ಅಸಹಾಯಕ ಅಂತ ಅನ್ನಿಸ್ತಾ ಇದೆ, ಪದೇ ಪದೇ ಅಳು ಬರ್ತಾ ಇದೆ, ಈ ಥರ ಎಲ್ಲ ಆಗ್ಬಿಟ್ಟು ಯಾಕೋ ನನ್ನಿಂದ ಈ ಯಾರಿಗೂ ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದ್ರು. ಅವರಿಗೆ ನೋಡಿದ್ರೆ ಖಿನ್ನತೆ ಕಾಯಿಲೆ ಇತ್ತು, ಡಿಪ್ರೆಷನ್, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಎಲ್ಲ ಬಂದು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆ ಆಲೋಚನೆ, ಮತ್ತೆ ಪ್ರಯತ್ನಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅದಕ್ಕಾದ ಒಂದು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಒಂದು 3 ವಾರದಲ್ಲಿ ಅವರು ಬಹಳ ಕಲರ್ಫುಲ್ ಆಗಿ ಬಂದ್ರು. ಅವರು ಯೋ ಡಾಕ್ಟ್ರೆ ಅವತ್ತು ಇಡೀ ಒಂದು ಜಗತ್ತು ನನಗೆ ಡಾರ್ಕ್ ಆಗಿ ಕಾಣಿಸ್ತಿತ್ತು, ಇವತ್ತು ಹೆಂಗೆ ಅಂದ್ರೆ ಅದೇ ಜಗತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಡಾಕ್ಟ್ರೆ, ನಾನು ನಾನಾಗೆ ಅನ್ನಿಸ್ತಾ ಇರ್ಲಿಲ್ಲ ಅವತ್ತು, ಏನೋ ಮಂಕ್ ಕವ್ದಂಗ ಅನ್ನಿಸ್ತಾ ಇತ್ತು, ಏನೋ ಒಳ್ಳೆ ಆಲೋಚನೆಗಳೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಕೆಲಸದಲ್ಲಿದ್ದೀನಿ, ಇಷ್ಟೊಂದು ಗಳಿಸ್ತಾ ಇದ್ದೀನಿ, ಬಟ್ ಏನೂ ಪಾಸಿಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಆ ಡಿಪ್ರೆಷನ್ ಕಾಯಿಲೆ ಇದ್ದಿದ್ರಿಂದ ಹಂಗಂದ್ರೆ ಅವ್ರು ಸ್ಟ್ರಾಂಗ್ ಇಲ್ವಾ, ಅವ್ರು ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ, ಇದೊಂದು ದುರ್ಬಲತೆ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ. ಸೊ ಯಾವಾಗ ಈಗ ಯಾರೋ ಬಿದ್ದರು, ಫ್ರ್ಯಾಕ್ಚರ್ ಆಗೋಯ್ತು, ಗಾಯ ಆಗೋಯ್ತು, ನಡೆಯೋಕ್ಕಾಗಲ್ಲ, ಡಸ್ ಇಟ್ ಮೀನ್ ಅವರು ಸ್ಟ್ರಾಂಗ್ ಇಲ್ಲ ಅಂತಾನ? ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನ ಫಿಕ್ಸ್ ಮಾಡಬೇಕು, ಆಮೇಲೆ ಮಾಮೂಲಾಗಿ ಒಂದು 6-8 ಆದ್ಮೇಲೆ ನಡೆಯಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹ ಬೇಗ ಗುರುತಿಸೋದು ಮುಖ್ಯ. ಸುತ್ತ ಇರೋರು ಮೇನ್ ಆಗಿ ನಡವಳಿಕೆನ ನೋಡ್ಕೋತಾ ಇರಬೇಕು. ಈಗ ಮಕ್ಕಳಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಯಾರೋ ಒಬ್ಬ ಲೇಟ್ ಆಗಿ ಬರ್ತಾನೆ ಅಥವಾ ಒಂದು ಹುಡುಗಿ ಲೇಟ್ ಆಗಿ ಬರುತ್ತೆ, ಬಂದಾಗ ಏನ್ ಮಾಡ್ತೀವಿ ಟೀಚರ್ಸ್, ಏ ಅಯೋಗ್ಯ ಅಥವಾ ಇನ್ನೊಂದು ಸರಿಯಾಗಿ ಶಾಲೆಗೆ ಬರಕ್ಕಾಗಲ್ವಾ ಅಂತ ಎಲ್ರ ಮುಂದೆ ಬಯ್ಯೋ ಸಂದರ್ಭಗಳು ಜಾಸ್ತಿ. ಕೆಲವು ಟೀಚರ್ಸ್ ಪಾಪ ಒಳ್ಳೆಯವರು ಇರ್ಬೋದು, ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ಬೋದು, ಬಟ್ ಸಾಮಾನ್ಯವಾಗಿ ಏನ್ ನಮ್ಮ ಫಸ್ಟ್ ರಿಯಾಕ್ಷನ್ನು, ನಿನಗೇನು ಗೊತ್ತಾಗಲ್ವಾ ಕರೆಕ್ಟ್ ಟೈಮ್ ಬರಬೇಕು ಅಂತ. ಸೊ ಅವ್ರಿಗೆ ಏನು ಸಮಸ್ಯೆ ಆಯಿತು, ಒಂದು ಪಕ್ಕದಲ್ಲಿ ಕೂತು ಆಮೇಲೆ ಕ್ಲಾಸ್ ಆದ್ಮೇಲೆ ಬಾರಪ್ಪ ನಾನು ನೋಡು ಅಂತ ಹೇಳಿ ಸಪರೇಟಾಗಿ ನೋಡ್ಬೋದು. ಆ ಮಗುನಲ್ಲಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಆಲ್ಕೋಹಾಲ್ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಕುಡ್ದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ಬೋದು ಅಥವಾ ಹೊಡಿತಾ ಇರ್ಬೋದು, ಇನ್ನೊಂದು ತೊಂದರೆ ಆಗ್ತಾ ಇರ್ಬೋದು, ಅಥವಾ ರೋಡಲ್ಲೇನೋ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದುಬಿಟ್ಟು ಗಾಯ ಮಾಡ್ಕೊಂಡು ಬಂದಿರ್ಬೋದು, ಏನೋ ಸಮಸ್ಯೆ ಇರಬಹುದು. ಸೊ ಆ ಥರ ಎಲ್ಲರ ಮುಂದೆ ನಾವು ಬೈದಾಗ ಒಂದು ಎರಡು ಸಮಸ್ಯೆ ಇದ್ದಿದ್ದು ಇನ್ನೂ ಉಲ್ಬಣ ಆಗುತ್ತೆ, ಎಲ್ಲ ಬೇರೆ ಮಕ್ಕಳೆಲ್ಲ ನಗ್ತಾರೆ. ಸೊ ಅದಕ್ಕೆ ಕಾರಣ ಏನು ನೋಡ್ಬೇಕು, ಇಂಥ ಸೂಕ್ಷ್ಮಗಳು ಕೂಡ ಬಹಳ ಇಂಪಾರ್ಟೆಂಟ್. ಅಥವಾ ಆ ಮಗುಗೆ ಏನಾದ್ರು ತೊಂದರೆ ಇರ್ಬೋದು, ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಗಾಬರಿ ಕಾಯಿಲೆ ಇರೋರಿಗೆ, ಗಾಬರಿ ತೊಂದರೆ ಇರೋರಿಗೆ, ಅವರಿಗೇನೆ ಅಥವಾ OCD ಅಂತ ಹೇಳ್ತೀವಿ, ಗೀಳು ಮನೋರೋಗ, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಮಾಡೋದು. ಒಬ್ಬ ಹುಡುಗ ಹೇಳ್ತಿದ್ದ, ಮೇಡಮ್ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ 8th, ಈಗ ನೋಡಿ 9th ಕ್ಲಾಸಲ್ಲಿ 85% ಬಂದೆ, ನೆಕ್ಸ್ಟ್ 10th ಓದಿದ್ದೆ ಓದ್ತಾ ಇದ್ದೀನಿ, ಏನೋ ಸಮಾಧಾನನೇ ಇಲ್ಲ.
1: ಗೀಳು ರೋಗ,
0: ಗೀಳು ಮನೋರೋಗ ಅಂತ ರಿಪೀಟೆಡ್ ಆಗಿ ಬಂದಿದ್ದ ಆಲೋಚನೆ ಬರೋದು, ಮಾಡಿದ ಕೆಲಸನೇ ಮಾಡೋದು, ಈ ತರ ಹಲವಾರು ಸಮಸ್ಯೆಗಳಿರ್ಬೋದು.
1: ಇದು ಅನೇಕ ಮಾನಸಿಕ ಸಮಸ್ಯೆಗಳು ಅಂತಂತ ಹೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಅನ್ನೋದು ಈಗ ಡಿಪ್ರೆಷನ್ ಆಗಿದೆ ಅಂತಂದ್ರೆ ಡಿಪ್ರೆಷನ್ಗೆ ಇನ್ನೊಂದು ಏನೋ ಒಂದು ಕಾರಣ ಇರ್ಬೋದು, ಆ

0: ಕಾರಣವನ್ನು ಕಂಡುಹಿಡಿಯಬೇಕು ಅಥವಾ ಡಿಪ್ರೆಷನ್ಗೆ ತಾವು ಹೇಗೆ ಆಪ್ತ ಸಮಾಲೋಚನೆ ಮೂಲಕವಾಗಿ ಒಬ್ಬ ವ್ಯಕ್ತಿ ಹೇಗೆ ಗುಣ ಆದರು ಅಂಥೇಳಿ ನಾವು ಹೇಳ್ತಾ ಇದ್ದೀವಲ್ಲ, ಆಪ್ತ ಸಮಾಲೋಚನೆ ಅಥವಾ ಮನೆಯಲ್ಲಿ ಅವರ ಮಾತುಗಳನ್ನು ಕೇಳೋದಾಗಲಿ, ಅವ್ರ ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಇರೋದಾಗಲಿ, ಅವನ್ನೆಲ್ಲವನ್ನು ಮಾಡಬೇಕಾ ಅಥವಾ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ?
1: ಇಲ್ಲಿ ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಆತ್ಮಹತ್ಯೆಗೆ ಬರೀ ಡಿಪ್ರೆಷನ್ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಇವ್ರಿಗೆಲ್ರಿಗೂ ಬರೀ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಂತ ಅಲ್ಲ, ಅದು ತಪ್ಪು. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಮಲ್ಟಿ ಡೈಮೆನ್ಷನಲ್. ಅದು ಏನು ಪ್ರಮುಖ ಕಾರಣಗಳು ಅಂದ್ರೆ, ಒಂದು ಹಠಾತ್ ಪ್ರವೃತ್ತಿ, ಕೆಲವರಿಗೆ ಆವೇಶಾತ್ಮಕ ಪ್ರವೃತ್ತಿ ಇರುತ್ತೆ. ಏನು ಮೊಬೈಲ್ ಕಿತ್ಕೊಂಡ್ಬಿಟ್ರು, ನೀವು ಕೇಳಿರಬಹುದು ಚಿಕ್ಕ ಚಿಕ್ಕ ಮಕ್ಕಳು ಆಕ್ಚುಲಿ ಈ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ವಿಜೃಂಭೀಕರಣಿಸಿ ಅದನ್ನ ತೋರಿಸಬಾರ್ದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ, ಮೀಡಿಯಾ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ. ಯಾವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವರ ಮುಖ ತೋರಿಸೋದು, ಅವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಈ ತರ ಒಂದು ವಿವರಣೆಯನ್ನ ಮಾಧ್ಯಮದಲ್ಲಿ ಕೊಡಬಾರದು. ಅದ್ರ ಬದಲು ಆತ್ಮಹತ್ಯೆ ಆಲೋಚನೆ ಬಂದ್ರೆ ಏನ್ ಮಾಡ್ಬೇಕು ನೀವು, ಅದನ್ನ ಜಾಸ್ತಿ ತೋರಿಸ್ಬೇಕು. ಸೊ ಹಠಾತ್ ಪ್ರವೃತ್ತಿ, ಒಂದು ಆವೇಶಾತ್ಮಕ ಪ್ರವೃತ್ತಿ. ಸೊ ನನ್ನ ಮೊಬೈಲ್ ಕೊಡ್ಸಲ್ಲ, ನಾನು ಹೋಗಿ ಜಂಪ್ ಮಾಡ್ಬಿಡ್ತೀನಿ. ನನಗೇನೋ ಒಂದ್ ಬಟ್ಟೆ ಕೊಡಿಸ್ಲಿಲ್ಲ, ಜಂಪ್ ಮಾಡ್ಬಿಡ್ತೀನಿ.
0: ಗಾಡಿ ಕೊಡಿಸಿಲ್ಲ,
1: ಇವ್ರನ್ನ ಇಷ್ಟಪಡ್ತಿದ್ದೀನಿ, ನೀವು ಮದ್ವೆಗೆ ಒಪ್ಲಿಲ್ಲ, ಇನ್ನೇನೋ ಮಾಡ್ಕೋತೀನಿ. ಈ ತರ ಇಮಿಡಿಯೇಟ್ ರಿಯಾಕ್ಷನ್, ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಪಲ್ಸಿವ್ ಅಂತ ಹೇಳ್ತೀವಿ. ಹಠಾತ್ ತಕ್ಷಣ ಒಂದು ಡಿಸಿಷನ್ ತಗೊಂಡ್ಬಿಡೋದು, ಆ ತರದ ಸ್ವಭಾವ ಇರೋರು. ಆಮೇಲೆ ಗಂಭೀರವಾದ ಅನಾರೋಗ್ಯ ಏನೇ ಇರಬಹುದು, ಚಿಕ್ಕವರಿಂದ ದೊಡ್ಡವ್ರ ತನಕ. ಕೆಲವ್ರು ಕೇಳಿರಬಹುದು ವಿಪರೀತ ಹೊಟ್ಟೆ ನೋವು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನಿರಾಶೆ, ಹತಾಶೆ, ಅದು ಏನೇ ಕಾರಣಕ್ಕಿರಬಹುದು, ಅದು ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನೀವು ನೋಡಿದ್ರೆ ಆತ್ಮಹತ್ಯೆಗಳ ಎಲ್ಲಾ ಒಂದು ಯಾತಕ್ಕೆ ಜಾಸ್ತಿ ಆತ್ಮಹತ್ಯೆಗಳಾಗಿದೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, 27% ತನಕ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಸಮಸ್ಯೆ. ಸೊ ಈ ತರ ಸಮಸ್ಯೆಗಳು ಯಾವುದೋ ಕಾರಣಕ್ಕೆ ಹತಾಶೆ ಇರ್ಬೋದು, ನಿರಾಶೆ ಇರ್ಬೋದು. ಆಮೇಲೆ ಆಪ್ತ ಸಂಬಂಧಿಗಳಲ್ಲಿ ಆತ್ಮಹತ್ಯೆ ಘಟನೆ, ಬಹಳ ಕ್ಲೋಸ್ ಆಗಿರೋರು ಆತ್ಮಹತ್ಯೆ ಮಾಡಿಕೊಂಡು ಸತ್ ಹೋದಾಗ ಇವರಲ್ಲಿ ಕೂಡ ಆ ಒಂದು ಪ್ರವೃತ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ದಿರೋ ಮಾನಸಿಕ ಸಮಸ್ಯೆಗಳು, ಬರೀ ಮಾನಸಿಕ ಸಮಸ್ಯೆಯಿಂದನೇ ಆತ್ಮಹತ್ಯೆ ಆಗೋದಿಲ್ಲ. ಮದ್ಯ ಮತ್ತು ಮಾದಕ ವಸ್ತು ಸೇವನೆ ಬಹಳ ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು ಚೆನ್ನಾಗಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ರು. ಸೊ ಅವರ ಅರಿವು ಇಲ್ದಿರ ಅಥವಾ ಸುಲಭವಾಗಿ ಹೋಗಿ ಮಾಡ್ಕೊಂಬಿಡೋದು. ಆಮೇಲೆ ವಿಪರೀತ ಒತ್ತಡ, ಜೀವನ ಒತ್ತಡವಾದ ಘಟನೆಗಳು, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಗ್ಲೇಷಿಯರ್ ಪ್ರಾಬ್ಲಮ್ ಇರ್ಬೋದು, ಏಕಾಂಗಿತನ, ಲೋನ್ಲಿನೆಸ್ ನೋಡಿ, ಇದು ಜಾಸ್ತಿ ಜಾಸ್ತಿ ಆಗುತ್ತೆ. ಇನ್ಮೇಲೆ ಮಕ್ಕಳು ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಡಾಕ್ಟ್ರೆ ಬೇಕಾದಷ್ಟು ಆಸ್ತಿ ಇದೆ, ಸ್ವಂತ ಮನೆ ಇದೆ, 4-5 ಮನೆ ಇದೆ, ಬಟ್ ಇಬ್ರು ಮಕ್ಕಳು ಅಥವಾ ಒಬ್ರು ಮಕ್ಕಳು ಇರ್ತಾರೆ, ಅಮೇರಿಕಾದಲ್ಲಿರ್ತಾರೆ, ಇಲ್ಲ ಲಂಡನ್ ಅಲ್ಲಿ ಇರ್ತಾರೆ, ಜರ್ಮನಿನಲ್ಲಿ ಇರ್ತಾರೆ. ಒಂದು ಅನಾರೋಗ್ಯ ಅಥವಾ ತಂದೆ ತಾಯಿ ಜೊತೆ ಸಮಯ ಕಳಿಯಕ್ಕೂ ಅವ್ರಿಗೆ ಬರಕ್ಕೆ ಪಾಪ ಬರ್ಲಿಕ್ಕೆ ಆಗಲ್ಲ, ಅವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಲೋನ್ಲಿನೆಸ್ ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣ.
0: ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನೆಂದ್ರೆ, ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಡೆ ಅಂತ ಅನ್ನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಆ ಯೋಜನೆ ನಿಲ್ಲಬೇಕು. ಸರ್ಕಾರಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಇವರಿಗೆ ಒಂದು ಮನೋಸ್ಥೈರ್ಯ ತುಂಬಬೇಕಾಗುತ್ತೆ, ಈ ಬಗ್ಗೆ ಮಾತಾಡಿ.
1: ಅದೇ ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ಹೋದ ವರ್ಷ ಸುಪ್ರೀಂ ಕೋರ್ಟ್ ಇಂದ ಗೈಡ್ಲೈನ್ಸ್ ಕೂಡ ಬಂದಿದೆ, 15 ಗೈಡ್ಲೈನ್ಸ್ ಬಂದಿದೆ. ಎಲ್ಲಾ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಚಿಕ್ಕ ವಯಸ್ಸಿನಿಂದ ಕಡೆವರೆಗೂ, ಈವನ್ ಮೆಡಿಕಲ್ ಎಜುಕೇಷನ್ ಇರಬಹುದು, ಯಾವುದೇ ಹೈಯರ್ ಎಜುಕೇಷನ್ ಇರಬಹುದು, ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಎಲ್ಲಾ ತರದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲಾ ತರದ ಆತ್ಮಹತ್ಯೆ ತಡೆಗಟ್ಟುವಂತಹ ಒಂದು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಬಂದಿದೆ. ಏನು ಅಂದ್ರೆ, ಅದರಲ್ಲಿ ಉದಾಹರಣೆಗೆ ಒಂದು ಕಮಿಟೀಸ್ ಇರಬೇಕು, ಅಂಡ್ ಮಕ್ಕಳಲ್ಲಿ ಮೆಂಟರ್ಸ್ ಇರಬೇಕು, ಟೀಚರ್ಸ್ ಆರ್ ಮೆಂಟರ್ಸ್, ಆಮೇಲೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು, ಸ್ಕಿಲ್ಡ್ ಕೌನ್ಸಿಲರ್ಸ್. ಗೊತ್ತಾಯ್ತಾ? ಏನು 100 ಜಾಸ್ತಿ ಮಕ್ಕಳು ಯಾವುದೇ ಕೋಚಿಂಗ್ ಸೆಂಟರ್ ಇರಬಹುದು, ಈವನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟ್ಯೂಷನ್ಸ್ ಸೆಂಟರ್ಸ್ ಇರುತ್ತೆ, ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡರಿ ಎಲ್ಲವೂ ಕೂಡ. ಎಲ್ಲೆಲ್ಲಿ 100 ಜಾಸ್ತಿ ಅಭ್ಯರ್ಥಿಗಳಿರ್ತಾರೆ ಅದು ಎಲ್ಲಾ ಕಡೆ ನಿಮ್ಗೆ ಕೌನ್ಸಿಲರ್ಸ್ ಇರಬೇಕು, ಅಂಡ್ ಅದ್ರ ಜೊತೆಗೆ ಟೀಚರ್ಸ್ ಮೆಂಟರ್ಸ್ ಇರಬೇಕು, ಆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ.

0: ಏನು ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸು, ನಾನಿನ್ನು ಬದುಕೋಕ್ಕೆ ಇಷ್ಟ ಇಲ್ಲ ನನಗೆ, ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ನಾನು ಏನೇ ಓದಿದ್ರೂ ನಾನು ಪಾಸಾಗಲ್ಲ, ನನಗೆ ಈ ಟೀಚರ್ಗೆ ಏನೇ ಮಾಡಿದ್ರೇನು ನನಗೆ ತೊಂದರೆನೇ ಮಾಡ್ತಾರೆ, ಆ್ಯಂಡ್ ಎಲ್ಲರಿಂದ ದೂರ ಇರೋಕ್ಕೆ ಶುರು ಮಾಡೋದು, ಐಸೋಲೇಟೆಡ್ ಆಗಿರೋದು, ತೀವ್ರ ಹತಾಶೆ ಅಥವಾ ಇರಿಟೇಷನ್ನು, ಕೋಪ ಮತ್ತು ಎಲ್ಲದಕ್ಕೂ ತಯಾರಿ ಮಾಡ್ಕೊಳಕ್ಕೆ ಶುರು ಮಾಡೋದು, ಪ್ರೀತಿಯಾಗಿರೋದು ಬುಕ್ಸ್ ಎಲ್ಲ ಕೊಟ್ಬಿಡೋದು ಅಥವಾ ಇನ್ನೇನೋ ಕೊಡೋಕ್ಕೆ ಶುರು ಮಾಡೋದು, ಈ ಥರ ನಡವಳಿಕೆನ ಮಕ್ಕಳಲ್ಲಿ ಬೇಗ ಗುರುತಿಸುವಂಥದ್ದು. ಈ ಥರ ಗುರುತಿಸಿ ಅವರೇನಾದರೂ ಪ್ರಯತ್ನಗಳು ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೆಂಗೆ ಒಂದು ಸಹಾಯನ ಕೊಡಬೇಕು. ಆ್ಯಂಡ್ ಗೌಪ್ಯತೆ ತುಂಬ ಇಂಪಾರ್ಟೆಂಟು. ಇನ್ನೊಂದು ಏನು ತುಂಬ ಇಂಪಾರ್ಟೆಂಟ್ ಅಂದರೆ, ಅಟ್ಲೀಸ್ಟ್ ಒಂದು 30-40% ಜನಕ್ಕೆ ಏನೋ ಒಂದು ಮಾನಸಿಕ ತೊಳಲಾಟ ಇರುತ್ತೆ. ಅದು ಏನೋ ಇರಬಹುದು, ಹಲವಾರು ಸಮಸ್ಯೆಗಳು, ಎಕ್ಸಾಮ್ ಫಿಯರು, ಓದಿರ್ತಾರೆ ಬರೆಯೋಕ್ಕಾಗಲ್ಲ, ಗಾಬರಿ, ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಮೇಡಮ್, ಹೋಗಿ ಕೂತ್ರೆ ಎಲ್ಲ ಓದಿರ್ತೀನಿ, ಬರೆಯೋ ಹೊತ್ತಿಗೆ ಕೈಯೆಲ್ಲ ನೆಂದು ಪೇಪರೇ ನೆಂದು ಹೋಗ್ಬಿಡುತ್ತೆ, ಅಷ್ಟೊಂದು ಗಾಬರಿ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹಿಂದಿನ ದಿನ ಮಲಗೋದೇ ಇಲ್ಲ, ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಈ ಥರ ಹಲವಾರು ಸಮಸ್ಯೆಗಳಿರಬಹುದು. ಏನೇ ಆತಂಕ, ಭಯ ಏನೋ ಇದ್ದರೆ ಕೂಡ ಆ ರೆಡ್ ಫ್ಲ್ಯಾಗ್ ಸೈನ್ಸ್ ಟೀಚರ್ಸ್ ನೋಡಿದ ತಕ್ಷಣ ಅವರನ್ನು ಗುಪ್ತವಾಗಿ ಕೌನ್ಸಿಲರ್ಸ್ ಹತ್ರ ಕಳಿಸ್ಬಹುದು, ಇಲ್ಲ ಸೈಕ್ಯಾಟ್ರಿಸ್ಟ್ ಮನೋವೈದ್ಯರ ಹತ್ರ ಕಳಿಸ್ಬಹುದು, ಇಲ್ಲ ಎಲ್ಲ ಕಡೆ ಬಂದು ಟೆಲಿಮನಸ್ದು ಒಂದು ಪೋಸ್ಟರ್ ಕೂಡ ಅಂಟಿಸ್ಬೇಕು ಅಂತ ಇದೆ. ಪ್ರಾಮಿನೆಂಟ್ ಪ್ಲೇಸಸ್ ಲೈಕ್ ವಾಶ್ರೂಮ್ಸ್, ಬಾತ್ರೂಮ್ಗಳಲ್ಲಿ. ಯಾಕೆ ಬಾತ್ರೂಮ್ಗಳಲ್ಲಿ ಅಂದರೆ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ, ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಟಿಸ್ ಬೋರ್ಡ್ಗಳಲ್ಲಿ 144-16 144-16 ಇಡೀ ಎಲ್ಲಾ ರಾಜ್ಯದಲ್ಲೂ ಇದೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಎರಡು ಸೆಲ್ಸ್ ಇದೆ, ಒಂದು ನಿಮ್ಯಾನ್ಸಲ್ ಒಂದು ಸೆಲ್ ಇದೆ, ಡಿಮ್ಯಾನ್ಸಲ್ ಒಂದಿದೆ. ಈ ಟೆಲಿ ಮನಸ್ಸಿಗೆ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯರ ಜೊತೆ ಹೋಗಿ ಮಾತಾಡಿದ್ರೆ ಇನ್ನಲ್ಲಿ ಇವ್ರು ಶೇರ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ ಕೆಲವು ಮಕ್ಕಳಿಗೆ. ಆದಷ್ಟು ಯಾವುದೇ ಕೌನ್ಸಿಲರ್ ಇರ್ಬೋದು, ಮನೋವೈದ್ಯರು ಇರಬಹುದು, ಗುಪ್ತವಾಗಿ ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಷಿಯಾಲಿಟಿ ಕಾಪಾಡ್ತಾರೆ, ಯಾರ್ದು ವಿಚಾರಗಳು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಬಟ್ ಆದರೂ ಕೆಲವು ಸಮಯ ಅವ್ರಿಗೆ ಆತಂಕ ಇತ್ತು, ನನ್ನ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ಇತ್ತು ಅಂದ್ರೆ, ಎನಿ ಟೈಮ್ 24/7 ಮಧ್ಯರಾತ್ರಿ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಜಾದಿನ ಆಗ್ಬಹುದು, ಹಬ್ಬದ ದಿನ ಆಗ್ಬೋದು, ಭಾನುವಾರ ಆಗ್ಬೋದು, ಕಾಲ್ ಮಾಡ್ಬೋದು. ಸೊ 144-16 ಅಲ್ಲಿ ನಿಮ್ಮ ನಂಬರ್ ಕೂಡ ಗೊತ್ತಾಗ, ಅದು IVRS ಸಿಸ್ಟಮ್ ಇಂದ ಹೋಗುತ್ತೆ. ಹಂಗಾಗಿ ಮೇಡಮ್ ನಾನು ಮಾಡಿದಾಗ ಅದು ಎಂಗೇಜ್ ಇದ್ರೆ ಏನ್ ಮಾಡೋದು, ಎಂಗೇಜ್ ಇತ್ತು ಅಂದ್ರೆ ಒಂದು ಫ್ಯೂ ಮಿನಿಟ್ಸ್ ಕಾಯ್ಬೇಕು ಇವ್ರದ್ದು, ಆಗ ಒಂದು ನಂಬರ್ ಬರುತ್ತೆ ನಿಮಗೆ, ನಾವು ಮರು ಕರೆ ಮಾಡಬಹುದಾ, ವಾಪಸ್ ಕರೆ ಮಾಡಬಹುದಾ, ಆಗ ಬಂದು ಅದನ್ನ ಪ್ರೆಸ್ ಮಾಡಿ ಅವರು ಕನ್ಸೆಂಟ್ ಕೊಟ್ರು ಅಂದ್ರೆ ವಾಪಸ್ ಕರೆ ಬರುತ್ತೆ ಅವ್ರಿಗೆ ಟೆಲಿಮನಸ್ಸಿಂದ. ಅರ್ಥ
1: ಆಯ್ತಾ?
0: ಹೌದು. ಸೊ ಅದು ಆಗ್ಲಿಲ್ಲ ನನಗೆ, ಬರೀ ವಾಯ್ಸ್ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಇದೆ, ಅದಕ್ಕೂ ಇದೆ. ನನಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಮೆಡಿಸನ್ ಬೇಕು, ಇ ಪ್ರಿಸ್ಕ್ರಿಪ್ಷನ್, ಅದಕ್ಕೂ ಕೂಡ ಅನುಕೂಲ ಇದೆ. ಸೊ ಹಿಂಗಾಗಿ ಟೆಲಿ ಮನಸ್ಸಿಗೆ ಒಂದು ಕಾಲ್ ಮಾಡುವಂತಹ ಅನುವು ಮಾಡಿಕೊಡ್ಬೇಕು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ. ಇದೊಂದು ಮ್ಯಾಂಡೇಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್, ಪ್ರತಿಯೊಬ್ಬರು ಇವಾಗ ಫಾಲೋ ಮಾಡ್ತಿದ್ದಾರೆ. ಈವನ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಎಜುಕೇಷನ್ನು, ಪ್ಲಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಪ್ರೈಮರಿ ಸೆಕೆಂಡ್ರಿ, ಎಲ್ಲ ಕಡೆಯಿಂದ ಇದೊಂದು ಸಂಚಲನ ಥರ ಮೂಡ್ತಾ ಇದೆ. ಮೊನ್ನೆ ಕೂಡ ನಾವು ಎಲ್ಲಾ ಭಾಗದ ಒಂದು ಟೀಚರ್ಸಿಗೆ, ಹೈಯರ್ ಎಜುಕೇಷನ್ ಟೀಚರ್ಸಿಗೆ ಒಂದು TOT ಮಾಡಿದ್ದೀವಿ ನಿಮ್ಯಾನ್ಸ್ ಅಲ್ಲಿ. ಮೋರ್ ದೆನ್ ಈಗ ಬೇರೆ ಬೇರೆ ಧಾರವಾಡ ಅಲ್ಲಿನೂ ಒಂದಾಯ್ತು, ಗುಲ್ಬರ್ಗಾ ಡಿವಿಷನ್ ಅಲ್ಲಿನೂ ಒಂದಾಯ್ತು. ಸೊ ಪ್ರತಿಯೊಬ್ಬರು ಟೀಚರ್ಸ್ಗೂ ಹೇಗೆ ಆತ್ಮಹತ್ಯೆ ಪ್ರವೃತ್ತಿ ಇರ್ಬೋದು, ಮಾನಸಿಕ ಸಮಸ್ಯೆಗಳನ್ನ ಇರಬಹುದು, ಮಕ್ಕಳಲ್ಲಿ ಹೇಗೆ ಬೇಗ ಗುರುತಿಸೋದು, ಒಂದು ಮಗು ಬೇಜಾರಾಗಿದ್ರೆ, ಅಳ್ತಾ ಇದ್ರೆ, ಆತಂಕದಲ್ಲಿದ್ದರೆ, ಅಥವಾ ನಾನು ಹೇಳ್ದಂಗೆ ಇನ್ನೂ ತೀವ್ರವಾದ ಸಮಸ್ಯೆಗಳು, ಒಬ್ಬೊಬ್ಬರೇ ಮಾತಾಡೋದು, ನಗೋದು, ಅನುಮಾನ ಪ್ರವೃತ್ತಿ, ಮದ್ಯ ಮಾದಕ ವಸ್ತು ಸೇವನೆ, ನೀವು ನೋಡ್ದಂಗೆ ಈ ಮದ್ಯ ಮಾದಕ ವಸ್ತುಗಳು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗ್ತಾ ಇದೆ. ಸ್ಟಾರ್ಟಿಂಗ್ ಫ್ರಮ್ ತಂಬಾಕು, ಟೊಬ್ಯಾಕೋ, ಎಲ್ಲದರಿಂದ ಅದು ಗೇಟ್ವೇ ಡ್ರಗ್, ಇನ್ನು ಹಲವಾರು ಡ್ರಗ್ಸ್, ಇದೂ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಮೊಬೈಲ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್, ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಇದನ್ನೆಲ್ಲ ಹೇಗೆ ಬೇಗ ಗುರುತಿಸೋದು, ಸಮಸ್ಯೆಗೆ ಪರಿಹಾರ ಕೊಡೋದು, ಇದೆಲ್ಲಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
1: ಈ ಎಲ್ಲರಿಗೂ ಕೂಡ ಸುಲಭವಾಗಿ ಹೆಲ್ಪ್ ಲೈನ್ ಗಳ ಮೂಲಕವಾಗಿ ತಲುಪ್ತೀವಿ ನಾವು ಅಂತ ಅನ್ನೋದು ಬಹಳ ಆಶಾದಾಯಕವಾದಂತ ವಿಚಾರ.
0: ಹೌದು,
1: ಯಾಕಂದ್ರೆ ನಮಗೆ ನಮ್ಮ ಮಾತನ್ನ ಕೇಳಕ್ಕೆ ಯಾರೂ ಇಲ್ಲ ಅಂತ ಅನ್ನೋ ಭಾವನೆ ಬರಬಾರದು. ಮನೆಯಲ್ಲಿ ಕೇಳಿಲ್ಲ ಅಂತಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೆಲ್ಪ್ ಲೈನ್ ಇದೆ, ಮತ್ತು ಆಪ್ತ ಸಮಾಲೋಚನೆ ನಾವು ಧೈರ್ಯವಾಗಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ತೀವಿ, ಖುದ್ದಾಗಿ ಮುಖ

0: ಮುಖ್ಯನೇ ನಾನು ಸಮಸ್ಯೆ ಹೇಳ್ಕೋಬೇಕಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸಾಕಷ್ಟು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂತಹವರು ಇದ್ದಾರೆ, ಆಪ್ತ ಸಮಾಲೋಚಕರಿದ್ದಾರೆ,
1: ಅದರಲ್ಲಿ ತ್ರೀ ಟೈರ್ ಸಿಸ್ಟಮ್ ಇರುತ್ತೆ.
0: ವಿಶೇಷವಾಗಿ ತಾವು ಬಹಳ ವಿಶೇಷ ಹೇಳಿದ್ದಂದ್ರೆ ಶಿಕ್ಷಕರು ಆ ರೀತಿಯಾದಂತಹ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು. ಮಕ್ಕಳಿಗೆ ಬಹಳ ಮೃದುವಾಗಿ ಹೇಳುವಂತಹ ವಿಚಾರ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಗದರಿಸೋದಾಗ್ಲಿ ಅದನ್ನೆಲ್ಲ ಮಾಡಬಾರ್ದಾಗತ್ತೆ.
1: ಖಂಡಿತ,
0: ಯಾಕಂದ್ರೆ ಮನೆ ಅಂತಂದ್ಮೇಲೆ ಆ ಮನೆಯಲ್ಲಿ ಎಲ್ರಿಗೂ ಆ ಒಂದು ತಂತ್ರಗಳು ಗೊತ್ತಿರಲ್ಲ.
1: ಸಾಮಾನ್ಯ ನಾನು ಈ ಟ್ರೈನಿಂಗ್ ಮಾಡುವಾಗ ನಾವು ಕೇಳ್ತೀವಿ, ಈಗ ಸಾಮಾನ್ಯ ನಿಮ್ಮ ಮಗ ಅಥವಾ ಮಗಳು ಬಂದ್ಬಿಟ್ಟು ಅಮ್ಮ ಹಿಂಗಾಯ್ತು ಮನೆ ಶಾಲೆನಲ್ಲಿ ಯಾರೋ ಹೊಡೆದ್ಬಿಟ್ರು ಯಾರೋ ಬೈದ್ಬಿಟ್ರು ಅಂದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಆ ಬಿಡು, ನೀನೇನೋ ಮಾಡಿರ್ತೀಯ, ಅದಕ್ಕೆ ಇನ್ ಹೇಳಕ್ಕೆ ಬಿಡಲ್ಲ. ಸೊ ಆ ತರ ಮಾಡಿದಿರಾ, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಮಕ್ಕಳು ಏನೇ ತೊಂದರೆ ಇದ್ರೇನು ಬಂದು ಹೇಳ್ಕೊಳ್ಳೋ ಅಂತಹ ಒಂದು ಅನುವು ಮಾಡ್ಕೊಡ್ಬೇಕು ನಾವು.
0: ಈಗ ಮೇಡಮ್, ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ ನಾವು, ಅದು ಸುಲಭವಾಗಿ
1: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು, ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್, ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡಬಹುದು, ತಮಿಳಲ್ಲಿ ಮಾತಾಡಬಹುದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ. ಸೊ ಅವರು ಕರೆ ಮಾಡಬಹುದು. ಅದರಲ್ಲಿ 3 tier ಕೂಡ ಇದೆ. ಫಸ್ಟ್ ರೌಂಡ್ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ನಿಭಾಯಿಸಲಿಕ್ಕೆ ಯಾವ್ದಾದ್ರು ಕ್ಲಿಷ್ಟವಾದ ಸಮಸ್ಯೆ ಇತ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ ಅದರಲ್ಲಿ. ಸೊ ಹೀಗಾಗಿ ಎಲ್ಲವೂ ಇದೆ. ಇಲ್ಲ, ನನಗೆ ಬರೀ ಫೋನಲ್ಲಿ ಇಷ್ಟ ಇಲ್ಲ, ನಾನು ಹತ್ತಿರದಲ್ಲಿ ಇದ್ದೀನಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ತಾಲೂಕಾ ಆಸ್ಪತ್ರೆನಲ್ಲಿ ನಾವು ಮನೋಚೈತನ್ಯ ಅಂತ ಹೇಳ್ತೀವಿ, ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ. ಮಂಗಳವಾರ ಅಥವಾ ಶುಕ್ರವಾರ ಮನೋವೈದ್ಯರು ತಾಲೂಕಾ ಮಟ್ಟದ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ಬೋದು. ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಎಲ್ಲ ಒಂದು ಸೌಲಭ್ಯನ ಪಡ್ಕೋಬಹುದು. ಉಚಿತ ಸಮಾಲೋಚನೆ, ಉಚಿತ ಚಿಕಿತ್ಸೆ ಸಿಗುತ್ತೆ.
0: ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದಿರಿ, ಕೇಳುಗರಿಗೆ ಈ ವಿಷಯದ ಬಗ್ಗೆ ತುಂಬಾನೇ ತಿಳಿದಿದೆ ಅಂತ ಹೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಹುಶಃ ಆಪ್ತ ಸಮಾಲೋಚಕರ ಹತ್ರ ಹೋದ್ರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಾರರು ಅಂತ ಹೇಳ್ಬೋದು ನಾವು.
1: ಜೀವನದಲ್ಲಿ ಸಮಸ್ಯೆಗಳು ತಾತ್ಕಾಲಿಕ,
0: ಹೌದು,
1: ಆದ್ರೆ ಅದು ಆತ್ಮಹತ್ಯೆಗೆ ಪರಿಹಾರ ಅಲ್ಲ.
0: ಹೇಳಿದ್ರಲ್ಲ ಬಹಳ ಮುಖ್ಯವಾದ ಪದ, ಹಠಾತ್ ಆಗಿ ಆಕ್ಷನ್
1: ಮಾಡಬಾರ್ದು.
0: ಕಾದು ನೋಡಿದ್ರೆ ಗ್ಯಾರಂಟಿ ನಿಮ್ಗೆ ಒಳ್ಳೇದೇ ಆಗುತ್ತೆ, ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಅದನ್ನ ಮಾಡಬೇಕು. ಬಹಳ ವಿವರವಾದಂತಹ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆ ಹೇಗೆ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:24. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ಒಂದು ರೊಮ್ಯಾಂಟಿಕ್ ಕ್ರೈಮ್ ಕಥೆ ಚಿತ್ರದ ಗೀತೆ ಮೂಡಿಬರಲಿದೆ. ಹರಿಚರಣ್ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ರಿಶಾಲ್ ಸಾಯಿ ಎ ಕೆ ಅವರ ಸಂಗೀತ ನಿರ್ದೇಶನವಿದೆ.

ಮುಂದಿನ ಗೀತೆ ಮೂಡಿಬರಲಿದೆ. ಮುತ್ತಿನ ಮಳೆಯಲ್ಲಿ ಚಿತ್ರದಿಂದ ಶಮಿತಾ ಮಲ್ನಾಡ್ ಹಾಗೂ ಅವಿನಾಶ್ ಚಬ್ಬಿಯವರ ಧ್ವನಿಗಳಲ್ಲಿ, ವೈಜಿ ಅಶೋಕ್ ಕುಮಾರ್ ಅವರ ಸಾಹಿತ್ಯ, ಎ ಟಿ ರವೀಶ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಮಸ್ತ್ ಮಹಬ್ಬತ್ ಚಿತ್ರದಿಂದ ಮೂಡಿಬರಲಿದೆ. ಹೇಮಂತ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:40. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಗೀತ ಚಂದ್ರಿಕೆ. ಮುಂದಿನ ಗೀತೆ ನಜರ್ ಚಿತ್ರದಿಂದ ಮೂಡಿಬರಲಿದೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಸೈಯದ್ ಕ್ವಾಡ್ರಿಯವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಮೂಡಿಬರಲಿದೆ ಜೆಹರ್ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಸೈಯದ್ ಕ್ವಾಡ್ರಿ ಅವರ ಸಾಹಿತ್ಯ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಮೂಡಿಬರಲಿದೆ ಮೈನೆ ಪ್ಯಾರ್ ಕ್ಯೂನ್ ಕಿಯಾ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅಲಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ. ಸಮೀರ್ ಅವರ ಸಾಹಿತ್ಯಕ್ಕೆ ಹಿಮೇಶ್ ರೇಷ್ಮಾ ರೇಷಮ್ಮಿಯ ಅವರ ಸಂಗೀತ ನಿರ್ದೇಶನ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಹುಮ್ಕೋ ತುಮ್ಸೆ ಪ್ಯಾರ್ ಹೈ ಚಿತ್ರದಿಂದ. ಹಾಡಿದ್ದಾರೆ ಕುಮಾರ್ ಸೋನು, ಅಲಕಾ ಯಾಜ್ಞಿಕ್, ಆನಂದ್ ರಾಜ್ ಆನಂದ್. ಸಾಹಿತ್ಯ ದೇವ್ ಕೊಹ್ಲಿ, ಸಂಗೀತ ಆನಂದ್ ರಾಜ್ ಆನಂದ್.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11:05. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 6:50 ರೈತರಿಗೆ ಸಲಹೆ ಮೂಡಿಬರುವುದು. 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ, ವಿಷಯ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳ ಆರೋಗ್ಯದ ತೊಂದರೆ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ಬಿ ಜ್ಯೋತಿ, ವಿಜ್ಞಾನಿಗಳು, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಲಘಟ್ಟಪುರ. ಸಂದರ್ಶಿಸುವವರು ಕೆವಿ ಕೃಷ್ಣಪ್ಪ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. ನಾಳೆ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ.

9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 9:45 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:00 ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಿಸುವವರು ಪಿಎಂ ಜಗದೀಶ್. 10:30 ಸುನ್ಹೇರೆಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೆಟೀರ ಸೀತಮ್ಮ ವಿವೇಕ್ ಅವರ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಅರಕಲುಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ, ಈ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಕುಸುಮ್ ಯೋಜನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 1:40 ಜನ್ ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ. ವಿಷಯ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು. ಇದು ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಇತ್ತೀಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:30 ಅವಲೋಕನ. 6:51 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಶಂಕರಮೂರ್ತಿ ಸಿಎಂವಿ ಉಪ ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:20 ಜನಪದ ಸಂಗೀತ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಭಾರತಿ ಶ್ರೀಪತಿ ಭಟ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾ ವಾದನ ಎಸ್ ವೇಣುಗೋಪಾಲ್ ಅವರಿಂದ. ಮೃದಂಗ ಎಂ ಗುರುರಾಜ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವು. ಆಕಾಶವಾಣಿ ಬೆಂಗಳೂರು. 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಹುಟ್ಟುಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 1ರಂದು ಮೂಡಿ ಬರಲಿದೆ ವಿಶೇಷ ಕಾರ್ಯಕ್ರಮ. ಭಾಗವಹಿಸಲಿದ್ದಾರೆ ಯುವ ಕವಿ, ಆಧ್ಯಾತ್ಮ ಚಿಂತಕ ಹಾಗೂ ಅದ್ಭುತ ಮಾತುಗಾರ ಅಕ್ಷಯ್ ವಾಸು. ಮಿಸ್ ಮಾಡದೆ ಟ್ಯೂನ್ ಮಾಡಿ ಸೆಪ್ಟೆಂಬರ್ 1ರ ಬೆಳಗ್ಗೆ 8:30 ಗಂಟೆಗೆ ಮಾತುಕತೆ ಅಕ್ಷಯ್ ವಾಸು.

0: ದಯವಿಟ್ಟು ಗಮನಿಸಿ. ಗೇಲ್ ಇಂಡಿಯಾ ಲಿಮಿಟೆಡ್ ಕೈಗಾರಿಕಾ ಇಂಧನ, ಸಿಎನ್ಜಿ ಮತ್ತು ದೇಸಿಯ ಅಡುಗೆ ಅನಿಲವನ್ನು ಪೂರೈಸಲು ಕರ್ನಾಟಕ ರಾಜ್ಯದ ಬೆಳಗಾವಿಯಿಂದ ಬೆಂಗಳೂರಿಗೆ ಅಂಡರ್ಗ್ರೌಂಡ್ ಗ್ಯಾಸ್ ಪೈಪ್ಲೈನ್ಗಳನ್ನು ಅಳವಡಿಸಲಾಗಿದೆ. ಪೈಪ್ಲೈನ್ಗಳ ಉದ್ದಕ್ಕೂ ಎಚ್ಚರಿಕೆ ಗುರುತುಗಳು ಹೈಲಿ ಇನ್ಫ್ಲೇಮಬಲ್ ಮತ್ತು ಪ್ರೆಷರೈಸ್ಡ್ ನ್ಯಾಚುರಲ್ ಗ್ಯಾಸ್ನ ಉಪಸ್ಥಿತವನ್ನು ಸೂಚಿಸುತ್ತದೆ. ಪೈಪ್ಲೈನ್ ಮಾರ್ಗದ ಬಳಿ ಅಗೆಯಬೇಡಿ. ಪೈಪ್ಲೈನ್ ಬಳಿ ಬೆಂಕಿ ಅಥವಾ ಅನಿಲ ಸೋರಿಕೆ ಅಥವಾ ಶಿಳ್ಳೆ ಶಬ್ದದ ಸಂದರ್ಭದಲ್ಲಿ ದಯವಿಟ್ಟು ತಕ್ಷಣ 151-01 ಕರೆ ಮಾಡಿ. ಜೀವ ಮತ್ತು ಆಸ್ತಿಯನ್ನು ಉಳಿಸಲು ನಮಗೆ ಸಹಾಯ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಗೇಲ್ನಿಂದ ನೀಡಲಾಗಿದೆ.
1: Attention please, Gail India Limited has laid underground gas pipelines from Belgaum to Bengaluru in Karnataka state to supply industrial fuel, CNG and domestic cooking gas. Warning markers along the pipeline indicate the presence of highly inflammable and pressurized natural gas. Do not excavate near pipeline route. In case of fire or gas leak or whistling sound near pipeline, please call 15101 immediately. Help us save life and property. Issued by Gail in Public Interest.

ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಪಂಡಿತ್ ಭೀಮಸೇನ್ ಜೋಶಿಯವರ ಗಾಯನ, ವಾದ್ಯ ಸಹಕಾರ, ತಬಲಾ ಸಾಥ್ ನೀಡುತ್ತಾರೆ ಶ್ರೀ ವಸಂತ ಆಚಾರ್ಕರ್. ಕೇಳಿ ಪಂಡಿತ್ ಭೀಮಸೇನ್ ಜೋಶಿಯವರ ಗಾನ ಮುದ್ರಿಕೆಯಲ್ಲಿ ಮೊದಲಿಗೆ ರಾಗ್ ಪುರಿಯ, ವಿಲಂಬಿತ್ ಏಕ್ತಾಲ್, ಧೃತ್ ತೀನ್ ತಾಲ್.

ಆಕಾಶವಾಣಿ ಇದು ಡಿಟಿಎಚ್ ಪ್ರಸಾರ ಸೇವೆ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಚಿತ್ರಗೀತೆಗಳನ್ನ ಕೇಳುವಿರಿ. ಕೇಳಿ ಅಣ್ಣಾ ಬಾಂಡ್ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಆರಂಭದಲ್ಲಿ ಟಿಪ್ಪು ಅವರು ಹಾಡಿರುವ ಯೋಗರಾಜ್ ಭಟ್ ಅವರ ಗೀತೆ.

ಇದುವರೆಗೆ ಅಣ್ಣಾ ಬಾಂಡ್ ಚಿತ್ರದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಜಾಕಿ ಚಿತ್ರದ ಗೀತೆಗಳನ್ನು ಕೇಳುವಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಕೇಳಿ ಟಿಪ್ಪು ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರು ಬರೆದಿರುವ ಗೀತೆ.

0: ಜಾಕಿ ಚಿತ್ರದ ಗೀತೆಗಳನ್ನು ಕೇಳುತ್ತಿರುವಿರಿ. ಕೇಳಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಿಯಾ ಹಿಮೇಶ್ ಅವರು ಹಾಡಿರುವ ಯೋಗರಾಜ್ ಭಟ್ ಅವರ ಗೀತೆ.
1: ಎಡಬಟ್ಟಾಯ್ತು ತಲೆ ಕೆಟ್ಟ ಹೋಯ್ತು ಎಡಬಟ್ಟ.

0: ಬೈಟು ಟೀ ಕೊರ್ನಪ್ಪ.
1: ಇದುವರೆಗೆ ಜಾಕಿ ಚಿತ್ರದ ಗೀತೆಗಳನ್ನ ಕೇಳಿದಿರಿ. ಇನ್ನು ಮುಂದೆ ಹುಡುಗರು ಚಿತ್ರದ ಗೀತೆಗಳನ್ನ ಕೇಳುವಿರಿ. ಈ ಗೀತೆಗಳಿಗೂ ಸಂಗೀತ ವಿ ಹರಿಕೃಷ್ಣ ಅವರದು. ಮೊದಲಿಗೆ ಯೋಗರಾಜ್ ಭಟ್ ಅವರು ಬರೆದಿರುವ ಗೀತೆಯನ್ನ ಕೇಳಿ. ಹಾಡಿದ್ದಾರೆ ಮಮತಾ, ವಿ ಹರಿಕೃಷ್ಣ ಹಾಗೂ ನವೀನ್.

ಹುಡುಗರು ಚಿತ್ರದ ಗೀತೆಗಳನ್ನ ಕೇಳುತ್ತಿದ್ದೀರಿ. ಇನ್ನು ಮುಂದೆ ವಿ ಹರಿಕೃಷ್ಣ ಅವರೇ ಸಂಗೀತ ನೀಡಿದ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಈ ಚಿತ್ರದ ಗೀತೆಗಳನ್ನ ಕೇಳುವಿರಿ. ಕೇಳಿ ಕೈಲಾಶ್ ಖೇರ್ ಮತ್ತು ಪ್ರಿಯದರ್ಶಿನಿ ಅವರು ಹಾಡಿರುವ ಕವಿರಾಜ್ ಅವರು ಬರೆದಿರುವ ಗೀತೆ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳುತ್ತಿದ್ದಿರಿ.
1: ಯಾವುದೋ ಕಾಲದಲ್ಲಿ ಒಳಿತನ್ನು ಒದಗಿಸಲು ಮೇಲೆ ಮೊಳಗುತ್ತಲಿತ್ತು ಅಶರೀರವಾಣಿ. ಇಂದು ತೆರೆಯುತ್ತಿದೆ ಭಾಗ್ಯದ ಬಾಗಿಲನ್ನು, ನೆಲದಲ್ಲೇ ಸಕಲರಿಗೂ ಆಕಾಶವಾಣಿ.

ಎಲ್ಲ ಸುದ್ದಿ ಬಾಳ ದಾರಿಯನ್ನು ತೋರುತ್ತಿದೆ ನಿರಂತರವಾಗಿ. ರೈತ ವರ್ತಕರು ಮಹಿಳೆ ಮಾಸ್ತರರು ಕಿವಿಗೊಟ್ಟು ಕೇಳಿ ಧನ್ಯರಾಗಿ.

0: ಇದು ಆಕಾಶವಾಣಿಯ ಡಿಟಿಎಚ್ ಪ್ರಸಾರ ಸೇವೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ

ನಮಸ್ಕಾರ. ನಾವು ಬಾಲನಂದನ ಕಾರ್ಯಕ್ರಮ ನಡೆಸ್ಕೊಡೋಕೆ ಅಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿಯಿಂದ ಬಂದಿದ್ದೀವಿ. ಮೊದಲಿಗೆ ಕರ್ನಾಟಕ ಮಾತೆಯನ್ನು ಕುರಿತ ಒಂದು ಗೀತೆ.

0: ನಮ್ಮದು ಕೊಂಡಜ್ಜಿ ಅನ್ನೋ ಒಂದು ಪುಟ್ಟ ಹಳ್ಳಿ. ಹಳ್ಳಿ ಪುಟ್ಟದಾದ್ರೂ ಅದು ಇತಿಹಾಸ ಪ್ರಸಿದ್ಧವಾದ ಹಳ್ಳಿ. ನಮ್ಮ ಹಳ್ಳಿಯ ಪ್ರಸಿದ್ಧತೆ ಏನು? ನಮ್ಮೂರಿಗೆ ಕೊಂಡಜ್ಜಿ ಅಂತ ಯಾಕೆ ಹೆಸರು ಬಂತು ಅಂತ ಗೆಳತಿ ಬೇಬಿ ಮತ್ತು ಶಾನಿಕ ಹೇಳ್ತಾರೆ, ಕೇಳಿ.
1: ನಮ್ಮದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಇದು ಹಾಸನ ತಾಲೂಕಿನಲ್ಲಿದೆ. ಹಳೆಬೀಡು ರಸ್ತೆಯಲ್ಲಿ ಹಾಸನದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ.
2: ನಮ್ಮ ಶಾಲೆ ತುಂಬಾ ಸುಂದರವಾಗಿದೆ, ಯಾಕಂದ್ರೆ ಇದು ಪ್ರಕೃತಿಯ ಮಧ್ಯದಲ್ಲಿರುವ ಒಂದು ಸುಂದರ ತಾಣ. ಹಳೆಬೀಡು ರಸ್ತೆಯಲ್ಲಿರುವ ಬಲ್ಲೇನಹಳ್ಳಿಯಲ್ಲಿಳಿದು ಕೊಂಡಜ್ಜಿಗೆ ಬರಬೇಕಂದ್ರೆ 2 ಕಿಲೋಮೀಟರ್ ದೂರ ಕೆರೆಯ ಏರಿ ಮೇಲೆ ನಡೆದುಕೊಂಡು ಬರಬೇಕು. ಅಷ್ಟೇ ಅಲ್ಲ, ಒಂದು ಬದಿಯಲ್ಲಿ ಕೆರೆ ಅಂದ್ರೆ ಇನ್ನೊಂದು ಬದಿಯಲ್ಲಿ ದಟ್ಟವಾದ ಹಸಿರಿನಿಂದ ಕಂಗೊಳಿಸೋ ಪೈರುಗಳ ಸಾಲು ಸಾಲು.
1: ಎದುರಿಗೆ ಕಾಣುವ ಸೀಗೆ ಗುಡ್ಡ, ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ಅಂತ ಹಾಕಿರೋ ಏರೆಂಟ್ ಫ್ಯಾನ್ಗಳು, ಆ ಬೆಟ್ಟದ ತಪ್ಪಲಿನಲ್ಲಿರೋ ಪುಟ್ಟ ಶಾಲೆ ನಮ್ಮದು. ಒಟ್ಟಿನಲ್ಲಿ ಪ್ರಕೃತಿಯ ಮಡಿಲೆಂಬ ಗೂಡಿನಲ್ಲಿ ಬೆಚ್ಚಗೆ ಕುಳಿತು ಪಾಠ ಕಲಿಯುವ ಅದೃಷ್ಟ ನಮ್ಮದು.
2: ಅಷ್ಟೇ ಅಲ್ಲ, ಎದುರಿಗೆ ಸದಾ ನಮ್ಮನ್ನು ಕಾಯೋ ಹನುಮಂತನ ದೇವಸ್ಥಾನವಿದೆ. ಅಲ್ಲದೆ ಕೊಂಡಜ್ಜ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರೋ ಸ್ಥಳವೂ ಹೌದು. ಇಲ್ಲಿ 14ನೇ ಶತಮಾನದ ಹೊಯ್ಸಳರ ಕಾಲದ ಶ್ರೀ ವರದರಾಜಸ್ವಾಮಿಯ ದೇವಾಲಯವಿದೆ. ವರದರಾಜಸ್ವಾಮಿಯ ವಿಗ್ರಹವನ್ನು ಏಕಶಿಲೆಯಿಂದ ಕೆತ್ತಿದ್ದಾರೆ. ಅದು ಅಲ್ಲದೆ ವಿಗ್ರಹ 18 ಅಡಿ ಎತ್ತರವಾಗಿದ್ದು ಆ ಭವ್ಯವಾದ ವಿಗ್ರಹ ನೋಡೋಕೆ ತುಂಬಾ ಸುಂದರವಾಗಿದೆ. ಈ ವಿಗ್ರಹವನ್ನು ಒಬ್ಬಳು ಅಜ್ಜಿ ಕೊಂಡುಕೊಂಡು ನಮ್ಮೂರಲ್ಲಿ ಸ್ಥಾಪನೆ ಮಾಡಿದ್ದಂತೆ. ಅದಕ್ಕೆ ನಮ್ಮೂರಿಗೆ ಕೊಂಡಜ್ಜಿ ಅಂತ ಹೆಸರು ಬಂದಿದೆ ಅಂತಾರೆ. ನಮ್ಮೂರ ದೇವರ ದರ್ಶನಕ್ಕೆ ತುಂಬಾ ಜನ ಬಂದು ಹೋಗ್ತಾರೆ.
1: ಈ ಎಲ್ಲ ಪ್ರಕೃತಿದತ್ತ ವರಗಳ ಜೊತೆಗೆ ಶಿಕ್ಷಣ ಇಲಾಖೆ ನೀಡೋ ಪುಸ್ತಕ

0: ಕ್ಷೀರ ಭಾಗ್ಯ ಈ ಎಲ್ಲ ಯೋಜನೆಗಳ ಪೂರ್ಣ ಫಲಾನುಭವಿಗಳು ನಾವಾಗಿದ್ದೀವಿ. ಇದೆಲ್ಲದರ ಜೊತೆಗೆ ಮೂಲಭೂತ ಅಗತ್ಯವಾಗಿರೋ ಸುಂದರ ಶಾಲಾ ಕಟ್ಟಡ, ಹೈಟೆಕ್ ಶೌಚಾಲಯ, ಆಟದ ಬಯಲು, ಕೈತೋಟ ಇವೆಲ್ಲವೂ ಬಹಳ ಅಚ್ಚುಕಟ್ಟಾಗಿವೆ.
1: ನಮ್ಮ ಶಾಲೆಯಲ್ಲಿ ನಾವು ಒಟ್ಟು 35 ಜನ ವಿದ್ಯಾರ್ಥಿಗಳಿದ್ದೇವೆ. ನಮಗೆ ತುಂಬಾ ಕಾಳಜಿಯಿಂದ ಪಾಠ ಕಲಿಸೋಕೆ ಅಂತ 3 ಜನ ಶಿಕ್ಷಕಿಯರಿದ್ದಾರೆ. ನಾವೆಲ್ಲರೂ ಅವರು ಹೇಳಿಕೊಟ್ಟಿದ್ದನ್ನು ತುಂಬಾ ಶ್ರದ್ಧೆಯಿಂದ ಕಲಿತಾ ಇದ್ದೇವೆ. ಗೃಹ ಪಾಠ ತಪ್ಪದೇ ಮಾಡ್ತೀವಿ, ಅವತ್ತಿನ ಕೆಲಸ ಅವತ್ತೇ ಮಾಡ್ತೀವಿ.
0: ಪ್ರತಿ ವರ್ಷ ಕಲಿಕೋತ್ಸವ ಮತ್ತು ಪ್ರತಿಭಾ ಕಾರಂಜಿಗೆ ನಮ್ಮನ್ನ ಶಿಕ್ಷಕರು ಕರ್ಕೊಂಡೋಗ್ತಾರೆ. ಅಲ್ಲಿ ಹೆಚ್ಚು ಹೆಚ್ಚು ಬಹುಮಾನಗಳನ್ನ ಪಡ್ಕೊಳ್ತೀವಿ. ಅಲ್ಲದೆ ಪ್ರತಿ ವರ್ಷ ನಮಗೆ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡೋಗ್ತಾರೆ. ಆ ಮೂಲಕ ನಾವು ನಮ್ಮ ನಾಡನ್ನ ಪರಿಚಯ ಮಾಡ್ಕೊಳ್ತಿದೀವಿ.
2: ಐಶ್ವರ್ಯ, ನಿಂಗೆ ಯಾವ ಸ್ವೀಟ್ ಇಷ್ಟ ಅಂತ ಹೇಳು ನೋಡೋಣ.
3: ಯಾಕೆ ನಂಗೆ ಸ್ವೀಟ್ ತಂದಿದ್ದೀಯಾ? ನಂಗೆ ಜಿಲೇಬಿ, ಲಾಡು, ಮೈಸೂರ್ ಪಾಕು ಅಂದ್ರೆ ತುಂಬಾ ಇಷ್ಟ. ಅದು ಸರಿ, ಯಾಕೆ ಕೇಳ್ತಿದ್ದೀಯಾ?
2: ನಿನಗಿಷ್ಟವಾಗಿರೋ ಮೈಸೂರು ಪಾಕಿನ ರಹಸ್ಯ ಏನು ಅಂತ ಸಿಎಂ ಗೋವಿಂದ ರೆಡ್ಡಿಯವರು ಬರೆದಿರೋ ಒಂದು ಗೀತೆಯನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ

0: ಗಿರಲು ಬಿಡೋದೇ ಇಲ್ಲ ಎಷ್ಟೇ ಬಡ್ಕೊಂಡ್ರು.
1: ಅಕ್ಕನಿಗಿರಿಸಿದ ಸಕ್ಕರೆ ಹಾಲನು ನೆಕ್ಕುತ ಕುಡಿಯಿತು ಬೆಕ್ಕು. ಬಿಕ್ಕುತ ಬಿಕ್ಕುತ ಅಕ್ಕ ಎಂದಳು ಬೆಕ್ಕೆ ನಿನಗೆ ಬಲು ಸೊಕ್ಕು. ಅಕ್ಕನಿಗಿರಿಸಿದ ಸಕ್ಕರೆ ಹಾಲನು ನೆಕ್ಕುತ ಕುಡಿಯಿತು ಬೆಕ್ಕು. ಬಿಕ್ಕುತ ಬಿಕ್ಕುತ ಅಕ್ಕ ಎಂದಳು ಬೆಕ್ಕೆ ನಿನಗೆ ಬಲು ಸೊಕ್ಕು.
2: ಏ ಐಶ್ವರ್ಯ, ನಿಮ್ಮ ಮನೆಯಲ್ಲಿ ಬೆಕ್ಕಿದೇನೆ?
3: ಇಲ್ಲಪ್ಪ, ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ನಾಯಿ ಮರಿ ಇದೆ. ಎಷ್ಟು ಮುದ್ದಾಗಿದೆ ಗೊತ್ತಾ? ನಾಯಿ ಅಂತ ಹೇಳಿದ ತಕ್ಷಣ ಮಕ್ಕಳ ಕವಿ ರಾಜರತ್ನಂ ಅವರು ಬರೆದಿರೋ ನಾಯಿ ಮರಿ ಪದ್ಯ ನೆನಪಾಗುತ್ತೆ ಅಲ್ವಾ? ಅದನ್ನ ಇದೀಗ ನಮ್ಮ ಫ್ರೆಂಡ್ಸ್ ಆಡ್ತಾರೆ, ಕೇಳೋಣ.

0: ಅಂತ ಕೋಲಾಟದ ಪದ ಆಡಿರೋ ನಮ್ಮ ಜನಪದರು ಮಾತಿನ ಬಗ್ಗೆ ಅನೇಕ ಗಾದೆಗಳನ್ನು ಹೇಳಿದ್ದಾರೆ. ಅದನ್ನು ಪ್ರಸ್ತುತ ಆಪಡಿಸುತ್ತಾರೆ ವರ್ಷಿತಾ ಮತ್ತೆ ಸುಮಂತ್.
1: ಎಲುಬಿಲ್ಲದ ನಾಲಿಗೆ
2: ಎಲುಬು ಮುರಿದೀತು,
1: ಮಾತು ಆಡಿದರೆ ಹೋಯ್ತು,
2: ಮುತ್ತು ಹೊಡೆದ್ರೆ ಹೋಯ್ತು,
1: ಜಾಣನಿಗೆ ಮಾತಿನ ಪೆಟ್ಟು,
2: ದೊಡ್ಡನಿಗೆ ದೊಣ್ಣೆ ಪೆಟ್ಟು,
1: ಕಣ್ಣು ಕುರುಡಾದರೆ
2: ಬಾಯಿ ಕುರುಡೆ,
1: ಅತಿಯಾದ ಮಾತು
2: ಅನಾಹುತಕ್ಕೇತು,
1: ಮಾತೆ ಮುತ್ತು
2: ಮಾತೆ ಮೃತ್ಯು,
1: ಮಾತು ಬೆಳ್ಳಿ
2: ಮೌನ ಬಂಗಾರ,
1: ಎಳ್ಳು ಬೆಲ್ಲ ಕೊಟ್ಟು
2: ಒಳ್ಳೆ ಮಾತನಾಡು,
1: ಬಾಯಿ ಬಿಟ್ಟರೆ
2: ಬಣ್ಣಗೇಡು,
1: ನಾಯಿ ಸಾಕಿದ್ರೆ ಮನೆ ಕಾಯುತ್ತೆ,
2: ನಾಲಿಗೆ ಸಹಿಕಿದ್ರೆ ಮನೆತನ ಕಾಯುತ್ತೆ,
1: ಆಚಾರವಿಲ್ಲದ ನಾಲಿಗೆ
2: ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ.
3: ವಿಕ್ರಮ್, ನಮ್ಮಜ್ಜಿ ಮೊನ್ನೆ ಒಂದ್ ಕತೆ ಹೇಳಿದ್ರು, ಅದ್ರಲ್ಲೇನ್ ಗೊತ್ತಾ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲಾ ಮಾತಾಡ್ತಾ ಇದ್ವು.
0: ಹೌದಲ್ವಾ, ನಿಜವಾಗ್ಲೂ ಗಿಡ ಮರ ಮಾತಾಡಿದ್ರೆ ಹೇಗಿರುತ್ತೆ ಅಲ್ವಾ? ನಮ್ಮ ಗಿರಿಜಾ ದಿನಕರ ಮಿಸ್ ಹಲಸಿನ ಮರ ಆಡ್ತಾ ಇದೆ ಅಂತ ಒಂದು ಪದ್ಯ ಬರೆದಿದ್ದಾರೆ, ಕೇಳೋಣ ಈಗ.

0: ವಿಕ್ರಮ್, ಶಿಶು ಗೀತೆ, ಗಾದೆ ಮತ್ತು ಕೋರಟದ ಪದ ಎಲ್ಲ ಆಯ್ತು. ಈಗ ನಮ್ಮ ಸುಮಂತ್ ಅವರೇ ಜಾದು ಅಂತ ಒಂದ್ ಕತೆ ಹೇಳ್ತಾನಂತೆ ಕೇಳಿ.
1: ಶ್ವೇತಾಪುರದಲ್ಲಿ ಒಬ್ಳು ಹೆಂಗಸಿದ್ಲು. ಅವಳಿಗೆ ಅಪ್ಪು ಅನ್ನೋ ಸೋಮಾರಿ ಮಗನಿದ್ದ. ಅವ್ರ ಮನೆಯಲ್ಲಿ ಒಂದ್ ಬಿಡಿ ಕಾಸು ಇರಲಿಲ್ಲ, ತುಂಬಾ ಬಡತನವಿತ್ತು. ಆದ್ರೆ ಒಂದು ಹಸು ಮಾತ್ರ ಇತ್ತು. ಒಂದಿನ ಆ ಹೆಂಗಸು ತನ್ನ ಮಗನನ್ನು ಕರೆದು, ಅಪ್ಪು ಅಡಿಗೆ ಮಾಡಕ್ಕೆ ಏನೋ ಸಾಮಾನಿಲ್ಲ, ತರಕ್ಕೆ ದುಡ್ಡು ಇಲ್ಲ, ಅದಕ್ಕೆ ಹಸುವನ್ನು ಮಾರಿ ದುಡ್ಡು ತಗೊಂಡ್ ಬಾ ಅಂದ್ಲು. ಆಗ್ಲಿ ಅಮ್ಮ ಅಂತ ಅಪ್ಪು ಹಸುವನ್ನು ಹೊಡ್ಕೊಂಡು ಸಂತೆಗೆ ಹೋದ. ದಾರಿಲಿ ಒಬ್ಬ ಮುದುಕ ಎದುರಿಗೆ ಸಿಕ್ಕೆ ಹಸುವನ್ನು ಎಲ್ಲಿಗೆ ಕರೆದು

0: ಕಿತ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ಅಪ್ಪು ಇದನ್ನ ಮಾರಕ್ಕೆ ಅಂದ. ಆಗ ಮುದುಕ ತನ್ನ ಟೋಪಿ ತೆಗೆದು ಗಲಗಲ ಅಂತ ಅಲ್ಲಾಡಿಸ್ತ. ಅದರಲ್ಲಿ ಬಣ್ಣ ಬಣ್ಣದ ಅವರೇಕಾಳುಗಳು ಇದ್ವು. ಅಪ್ಪುವಿಗೆ ತುಂಬಾ ಆಸೆ ಆಯ್ತು. ಅಜ್ಜ, ಅವರೇಕಾಳುಗಳನ್ನ ನನಗೆ ಕೊಡಿ ಅಂತ ಕೇಳ್ದ. ಅದಕ್ಕೆ ಅಜ್ಜ, ಆಯ್ತು, ಇಷ್ಟು ಕಾಳುಗಳನ್ನ ನಿಂಗೆ ಕೊಡ್ತೀನಿ, ಆದ್ರೆ ಈ ಹಸುವನ್ನು ನನಗೆ ಕೊಟ್ಟುಬಿಡು ಅಂತ ಕೇಳ್ದ. ಅಜ್ಜ, ಆಯ್ತು ಅಂತ ಅಪ್ಪು ಹಸುವನ್ನು ಕೊಟ್ಟು ಅವರೇ ಬೀಜಗಳನ್ನ ತಗೊಂಡು ಹೋಗಿ ಅಮ್ಮನಿಗೆ ಮಹಾಬುದ್ಧಿವಂತನಾಗೆ ತೋರಿಸ್ತ. ಹಣ ತರದೆ ಅವರೇ ಬೀಜ ತಂದಿದ್ದೀಯಾ ಅಂತ ಅಮ್ಮ ಅಪ್ಪಿನ ಕೈಗೆ ಟಪ್ ಎಂದು ಹೊಡೆದ್ಲು. ಅವರೇ ಕಾಳುಗಳು ಮನೆ ಇತ್ತಲ್ಲೆಲ್ಲ ಚದುರಿ ಬಿದ್ದೋದು. ಅಪ್ಪು ಬೇಜಾರಾಗಿ ರಾತ್ರಿ ಅಳ್ತಾ ಮಲ್ಕೊಂಡ. ಆದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ರಾತ್ರಿ ಬಿದ್ದ ಅವರೇ ಬೀಜ ದಟ್ಟವಾಗಿ ಬೆಳೆದ ಗಿಡವಾಗಿ ಆಕಾಶದ ಎತ್ತರಕ್ಕೆ ನಿಂತಿತ್ತು. ಆದ್ರೆ ಅದರ ತುದಿನೇ ಕಾಣ್ತಿರ್ಲಿಲ್ಲ. ಅದನ್ನ ಅಮ್ಮನಿಗೆ ತೋರಿಸ್ತ. ಅಪ್ಪು ಆಕಾಶದ ಎತ್ತರ ಬೆಳೆದ ಅವರೇ ಗಿಡವನ್ನು ಹತ್ತಿ ಮೇಲೇರ ತೊಡಗಿದ. ಅಮ್ಮ ಮಾತ್ರ ಅಪ್ಪು ಮೇಲೇರಬೇಡ, ಕೆಳಗೆ ಇಳಿ ಅಂತ ಕರಿತಾ ಇದ್ಲು. ಅಪ್ಪು ಮೇಲೇರ್ತಾ ಇರ್ತಾ ಬೇರೊಂದು ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಳು ಹೆಂಗಸು ಇರ್ತಾಳೆ. ಅಮ್ಮ, ನಂಗೆ ರಾತ್ರಿ ಊಟ ಕೊಟ್ಟು ಮಲ್ಕೊಳಕ್ಕೆ ಜಾಗ ಕೊಡ್ತೀರಾ ಅಂತ ಕೇಳ್ದ. ಅಯ್ಯೋ, ನೀನು ಈ ಕಡೆ ಬರಬಾರ್ದಿತ್ತು, ನನ್ನ ಗಂಡ ಬಂದ್ರೆ ನಿನ್ನನ್ನು ತಿಂದೇ ಬಿಡ್ತಾನೆ ಅಂದ್ಲು. ಅಷ್ಟರಲ್ಲಿ ರಾಕ್ಷಸ ಬರೋ ಶಬ್ದ ಕೇಳಿಸ್ತು. ಆ ಹೆಂಗಸ ಅಪ್ಪುವನ್ನ ಒಳೆಯೊಳಗೆ ಮುಚ್ಚಿಡ್ತಾಳೆ. ರಾಕ್ಷಸ ಬಂದವನೇ ಹೆಂಡತಿ ಬೇಯಿಸಿಟ್ಟದ ಮಾಂಸದ ಅಡುಗೆನ ತಿಂದು ಚಿನ್ನದ ಮೊಟ್ಟೆ ಇಡೋ ಕೋಳಿ ತಗೊಂಡು ಬಾ ಅಂದ. ಹೆಂಡತಿ ಕೋಳಿ ತಂದ್ಲು. ಆಗ ರಾಕ್ಷಸ ಕೋಳಿಗೆ ಇಡು ಅಂತ. ತಕ್ಷಣ ಕೋಳಿ ಚಿನ್ನದ ಮೊಟ್ಟೆ ಇಡ್ತು. ಹಾಗೆ ನಾಲ್ಕಾರು ಸಲ ಇಡು ಅಂತ ಹೇಳಿ ತಮಾಷೆಯನ್ನು ನೋಡಿ ಮಲ್ಕೊಂಡ. ರಾಕ್ಷಸನ ಹೆಂಡತಿ ಮುಂಜಾನೆ ಆಗ್ತಿದ್ದಂತೆ ಅಪ್ಪುವನ್ನು ಕರೆದು ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನ ಅವನಿಗೆ ಕೊಟ್ಟು ಮನೆಗೆ ಕಳಿಸ್ತಾಳೆ. ಅವರೇ ಗಿಡದಿಂದ ಇಳಿದ ಅಪ್ಪು ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನ ಅಮ್ಮನಿಗೆ ತೋರಿಸಿದ. ಕೋಳಿಗೆ ಇಡು ಅಂತಾನೆ. ಆಗ ಕೋಳಿ ಇಟ್ಟ ಚಿನ್ನದ ಮೊಟ್ಟೆ ನೋಡಿ ತಾಯಿಗೆ ತುಂಬಾ ಸಂತೋಷವಾಗುತ್ತೆ. ಇನ್ನು ನಮ್ಮ ಕಷ್ಟ ಪರಿಹಾರವಾಯ್ತು ಅಂತ ತನ್ನ ಮಗನನ್ನು ಅಪ್ಕೊಂಡು ಖುಷಿ ಪಡ್ತಾಳೆ.
1: ಮಕ್ಕಳ ಹಾಡುಗಳು ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ಜಿ ಪಿ ರಾಜರತ್ನಂ ಅವರು ಕರಡಿ ಕತೆ ಮತ್ತು ಗಾಳಿಪಟ ಅನ್ನೋ ಶಿಶುಗೀತೆಗಳನ್ನು ಬರೆದಿದ್ದಾರೆ, ಕೇಳೋಣ ಈಗ.

0: ಅಕ್ಕಪಕ್ಕ ಇದ್ದರು ಒಬ್ಬರನ್ನೊಬ್ಬರು ನೋಡಲ್ಲ, ಏನ್ ಹೇಳೋ ವಿಕ್ರಮ್?
1: ಇದೇನ ಇದ್ದಾಗಿದ್ದಾಗ ಒಗ್ಗಟ್ಟುಗಳಿಗೆ ಶುರು ಮಾಡಿದೆ?
0: ಹೌದು ಕಣೋ, ಈಗ ಒಗ್ಗಟ್ಟಿನ ಕಾರ್ಯಕ್ರಮ ನಡೆಸ್ಕೊಡೋಕೆ ಅಮೃತ ಮತ್ತೆ ಐಶ್ವರ್ಯ ಬರ್ತಿದ್ದಾರೆ. ಗುಡ್ಡ ಎಲ್ಲ ಬೇಯುತ್ತೆ, ಗುಡ್ಡದಲ್ಲಿರೋ ಒಂದ್ ಕೋಲ್ ಬೇಯೋದಿಲ್ಲ. ಏನದು ಹೇಳು?
2: ಮುದ್ದೆ ಕೋಲು.
0: ಮಿಣಮಿಣಾಪೋರರಿಗೆ ಮಣ್ಣಿನೊಳಗೆ ಕೆಲ್ಸ, ಯಾವ್ದು ಹೇಳಿ ನೋಡೋಣ.
2: ಗೆದ್ದಲು.
0: ಕಲ್ಲಾದರೂ ಬಂಡೆಯಲ್ಲ, ಚಕ್ರಗಳಿದ್ದರೂ ಗಾಡಿಯಲ್ಲ, ಉಂಡರೂ ಜೀವಿಯಲ್ಲ. ಏನದೇಳು?
2: ಬಿಸೋ ಕಲ್ಲು.
0: ತಣ್ಣೀರಾದ್ರೆ ತೇಲಾಡುತ್ತೆ, ಬಿಸಿನೀರಾದ್ರೆ ಮಾಯವಾಗುತ್ತೆ. ಏನ್ ಹೇಳಿ ನೋಡೋಣ.
2: ಬೆಣ್ಣೆ.
0: ಕೊಲೆಗಾರನಲ್ದಿದ್ರು ತಲೆ ಕತ್ತರಿಸ್ತಾರೆ, ಯಾಕೆ ಹೇಳು?
2: ಉಗುರು.
0: ತಾರೆಗಳಿಗೆ ಗೆಳೆಯ, ಮೋಡಕ್ಕೆ ಎದರಿ ಓಡುವ ವಿಜ್ಞಾನಿಗಳಿಗೆ ಮಾತ್ರ ದೋಸ್ತು, ಯಾರು ಹೇಳು?
2: ಚಂದ್ರ.
0: ಹಸಿರು ಕೊಡದು ತುಂಬಾ ಸಿಹಿ ನೀರು, ಯಾವ್ದದೇಳು?
2: ಎಳನೀರು.
0: ಹುಟ್ಟುವಾಗ ಕೆಂಪು, ಕಣ್ಣಿಗೆ ತಂಪು, ಏರಿದಾಗ ನೆತ್ತಿ ಕೆಂಡ, ಇಳಿದಾಗ ಹೂವಿನ ಕುಂಡ. ಏನಿರಬಹುದು ಯೋಚನೆ ಮಾಡು.
2: ಸೂರ್ಯ.
0: ರೆಕ್ಕೆಯುಂಟು.

0: ಅಕ್ಕಿಯಲ್ಲ, ಸದ್ದುಂಟು ಗುಡುಗಲ್ಲ, ಓಡುವೆನು ಮೋಡವಲ್ಲ, ಯಾರಂತ ಹೇಳ್ತೀಯ?
1: ವಿಮಾನ.
0: ನೋಡಿದ್ರೆ ತರತರ ಬಣ್ಣ, ಉಜ್ಜಿದ್ರೆ ಒಂದೇ ಬಣ್ಣ, ಏನದೇಳು?
1: ಸೋಪು.
2: ಇದೀಗ ಶ್ರೀ ಕೆಂತೂರು ದೊಡ್ಡಣ್ಣ ಶೆಟ್ಟಿ ರಚನೆ ಮಾಡಿರೋ ಮುದ್ದಾದ ಮೊಲದ ಮರಿ ಹಾಡು ಹಾಡ್ತಾರೆ, ಕೇಳೋಣ.
3: ಮೊಲದ ಮರಿ, ಮೊಲದ ಮರಿ ಆಡಬಾರೆ, ಚುಪ್ಪುಕೆ ಚುಪ್ಪುಕೆ ಚುಪ್ಪುಕೆ ಚುಪ್ಪುಕೆ ನೆಗೆದು ಬಾರೆ. ಮೊಲದ ಮರಿ, ಮೊಲದ ಮರಿ ಆಡಬಾರೆ, ಚುಪ್ಪುಕೆ ಚುಪ್ಪುಕೆ ಚುಪ್ಪು.

0: ಪಟಲಮ್ಮ.
1: ಪುಟಾಣಿ ಪಾಪನ ಕುರಿತ ಜಿ ಪಿ ರಾಜರತ್ನಂ ಅವರು ಬರೆದಿರೋ ಹಾಡನ್ನ ಕಲಿತು ಹಾಡಕ್ಕೆ ಸಿದ್ಧವಾಗಿ ಬಂದಿದ್ದಾರೆ. 3ನೇ ತರಗತಿ ಪುಟಾಣಿಗಳು

ನಾವೆಲ್ಲರೂ ರಾಮ ಸೀತೆ ಆಂಜನೇಯನ ಹೆಸರು ಕೇಳಿದ್ದೇವಲ್ವಾ? ಇವರೆಲ್ಲರೂ ರಾಮಾಯಣದ ಕಥೆಯಲ್ಲಿ ಬರ್ತಾರಲ್ವಾ? ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಯಾಕೆ ಹೋದ ಅಂತ ಎಸ್ ಜಿ ಮಾಲತಿ ಶೆಟ್ಟಿ ಅವರು ಒಂದು ಕಥನ ಗೀತೆಯನ್ನು ಬರೆದಿದ್ದಾರೆ.

0: ನಡೆದಿಯನು.
1: ಸ್ನೇಹಿತರೆ, ಕಾರ್ಯಕ್ರಮ ಕೇಳಿದ್ರಲ್ವಾ, ಚೆನ್ನಾಗಿತ್ತ? ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಮ್ಮ ಸ್ನೇಹಿತರು ಅಂದ್ರೆ ಶಾನಿಕಾ, ಬೇಬಿ, ಅಮೃತ, ಐಶ್ವರ್ಯ, ಸುಚಿತ್ರ, ವರ್ಷಿತಾ, ಸುಮಂತ್, ಭರತ್, ಪಲ್ಲವಿ, ವಿಕ್ರಮ್. ನಮ್ಮೆಲ್ಲರನ್ನು ತಯಾರು ಮಾಡಿ ಕರೆತಂದವರು ನಮ್ಮ ಶಿಕ್ಷಕಿಯಾದ ವೈಗಿರಿಜಾ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಪುರಂದರದಾಸರ ಕೃತಿಯನ್ನ, ಡಾ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಗೀತಾ ವೈವಿಧ್ಯದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪರಮೇಶ ಪಾನವಾಲ್ ಚಿತ್ರದ ಗೀತೆಯನ್ನ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಮತ್ತು ಕವಿರಾಜ್ ಅವರದು, ರಾಗ ಸಂಯೋಜನೆ ವಿ ಹರಿಕೃಷ್ಣ ಅವರದು. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅನುರಾಧ ಭಟ್.

0: ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ
3: ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಚಂದ್ರಹಾಸ ಚರಿತ್ರೆ ನಡೆಸಿಕೊಡುತ್ತಾರೆ ಶ್ರೀದೇವಿ ಮಹಿಳಾ ಯಕ್ಷಗಾನ ಮಂಡಳಿ ಪುಣಚ. ಹಿಮ್ಮೇಳದಲ್ಲಿ ಭಾಗವತರು ಕುಮಾರಿ ಕಾವ್ಯಶ್ರೀ ಅಜ್ಜೇರು, ಚಂಡೆ ಶ್ರೀಪತಿ ನಾಯಕ್ ಅಜ್ಜೇರು, ಮದ್ದಳೆ ರಾಮಕೃಷ್ಣ ಭಟ್ ಗುಂಡೆಡ್ಕ, ಶ್ರುತಿ ವಿಠಲಶಾಸ್ತ್ರಿ ಮನೀಲ. ಪಾತೃವರ್ಗದಲ್ಲಿ ಚಂದ್ರಹಾಸ ಭವ್ಯ ಎಂಸಿ ನಟ್ಟಿ, ದುಷ್ಟಬುದ್ಧಿ ಶ್ರೀಮತಿ ಹೇಮಾ ಕೆಪು, ಕುಳಿಂದ ರಾಜ ಶ್ರೀಮತಿ ರಜನಿ ಕೆ ಪುಣಚ, ವಿಷಯೆ ಮಲ್ಲಿಕಾಯನ್, ಮದನ ಶ್ರೀಮತಿ ಕಾವೇರಿ ಜಿ ಅಜ್ಜಿನಡ್ಕ, ಕಾಳಿದೇವಿ ಶ್ರೀಮತಿ ಸುಲೋಚನಾ ಯು ಪೂಜಾರಿ. ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಚಂದ್ರಹಾಸ ಚರಿತ್ರೆ ನಡೆಸಿಕೊಡುತ್ತಾರೆ ಶ್ರೀದೇವಿ ಮಹಿಳಾ ಯಕ್ಷಗಾನ ಮಂಡಳಿ ಪುಣಚ.

ಶ್ರೀಮನ್ನಾರಾಯಣ. ರಕ್ಷಿಸು ಪ್ರಭುವೇ. ಎಲ್ಲಿಂದ ಎಲ್ಲಿಗೆ ಬೆಳೆದು ಬಂತು ಈ ಚಂದ್ರಹಾಸನ ಜೀವನ? ಅನಾಥನಾಗಿ ಅಲೆಯುತ್ತಿದ್ದ ನನ್ನನ್ನು ಯಾರೋ ಕಾಡಿಗೆ ತಂದು ಬೆರಳು ಕತ್ತರಿಸಿದ ನೆನಪಿದೆ. ಆಗ ಈ ಚಂದನಾವತಿಯ ಅರಸನಾದ ಕುಳಿಂದ ಅಲ್ಲಿಂದ ನನ್ನನ್ನು ಕರೆದು ತಂದು ಸಾಕಿ ಸಲಹಿ ಪ್ರಾಯ ಪ್ರಬುದ್ಧನಾದಾಗ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸಿದ. ಇದಕ್ಕೆ ಕಾರಣ ಶ್ರೀಹರಿಯ ದಯೆ. ಹಾಗಾಗಿ ರಾಜ್ಯದ ಎಲ್ಲರೂ ಏಕಾದಶಿಯನ್ನು ಆಚರಿಸತಕ್ಕದ್ದು ಎಂದು ಡಂಗುರವನ್ನು ಸಾರಿದ್ದೇನೆ. ಇಲ್ಲದೆ ಹೋದರೆ ಕಠಿಣ ಶಿಕ್ಷೆ ಎಂದು ಎಚ್ಚರಿಸಿದ್ದೇನೆ. ಆ ಹೊತ್ತಿಗೆ ತಂದೆ ಆಡಿದ ಮಾತು ನೆನಪಾಗುತ್ತಿದೆ. ನಾವು ಕುಂತಳದ ಸಾಮಂತರು, ಅಲ್ಲಿಗೆ ಕಾಲಕಾಲಕ್ಕೆ ಕಪ್ಪವನ್ನು ಕಳುಹಿಸಬೇಕಾಗಿದೆ. ಹಾಗಾಗಿ ಚಾರಕರ ಮೂಲಕ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕಳುಹಿಸುತ್ತೇನಂತೆ. ಮುಂದೇನು ಎಂದು ನಿರೀಕ್ಷೆ

0: ಯೋಗವು ಭಾಗ್ಯವು ಜೊತೆಯಾಗಿ ಬರುವುದು ಅಪರೂಪ, ಅದು ಬಂದದ್ದು ಯಾರಿಗೆ ಎಂದು ಕೇಳಿದ್ರೆ ಅನುಮಾನವೇ ಬೇಡ. ಈ ಕುಂತಳದ ಪ್ರಧಾನಿ ದುಷ್ಟ ಬುದ್ಧಿಗೆ ಮಾತ್ರ. ಇಲ್ಲಿಗೆ ಅರಸ ಚಿತ್ರಧ್ವಜನಾದರೂ ಆತ ಪುತ್ರವಿಹೀನಾದ ಕಾರಣ ನನ್ನ ಮಗನಾದಂತಹ ಮದನ ಮುಂದೆ ಇಲ್ಲಿ ಅರಸನಾಗಿ ರಾಜ್ಯಭಾರವನ್ನು ಮಾಡುತ್ತಾನೆ ಎಂಬ ಸಂತೋಷ ನನಗೆ. ಈ ಮಧ್ಯೆ ನಮ್ಮ ಅರಸನಿಗೆ ಒಂದು ಮಗುವಾಯಿತು, ಆದರೆ ಅದು ಹೆಣ್ಣು ಶಿಶು. ಆಗುವುದೆಲ್ಲ ಒಳ್ಳೆಯದಕ್ಕೆ, ಯಾಕೆ ಹೇಳಿ, ಆ ಹುಡುಗಿಯನ್ನು ನಮ್ಮ ಮದನನಿಗೆ ತಂದ್ರೆ ಸಂಬಂಧವೂ ಆಯಿತು, ರಾಜ್ಯಾಧಿಕಾರವೂ ಬಂತು. ಆದರೆ ಮಧ್ಯದಲ್ಲಿ ಬಂತಲ್ಲ ಒಂದು ತಡೆ.
1: ಏನು?
0: ಹೌದು, ಯಾರೋ ತಿರಿದಿ ತಿನ್ನುವ ಅನಾಥ ಬಾಲಕನನ್ನು ಕಂಡು ನಮ್ಮಲ್ಲಿಗೆ ಭೋಜನಕ್ಕೆ ಬಂದ ಬ್ರಾಹ್ಮಣರು ಆಡಿದ ಮಾತು, ಆ ಹುಡುಗನಿಗೆ ರಾಜಲಕ್ಷಣಗಳಿವೆ, ಈತ ಮುಂದೆ ಕುಂತಳಕ್ಕೆ ಒಡೆಯನಾಗುತ್ತಾನೆ ಎಂಬುದಾಗಿ. ಎಂತಹ ಮರ್ಮಭೇದ ವಾಕ್ಯ! ಆಮೇಲೆ ಕಟುಕರನ್ನು ಕರೆದು ಆ ಹುಡುಗನನ್ನು ಅರಣ್ಯ ಮಧ್ಯಕ್ಕೆ ಒಯ್ದು ಕೊಂದು ಬಿಡಿ, ಕೊಂದುವುದಕ್ಕೆ ಕುರುಹೇನಾದರೂ ತಂದುಕೊಡಿ ಎಂದು ಹೇಳಿದ್ದೇನೆ. ಹಾಗೆಯೇ ಕೊಂದ ಕುರುಹಾಗಿ ಬೆರಳನ್ನು ತಂದುಕೊಟ್ಟಿದ್ದಾರೆ. ಅಲ್ಲಿಗೆ ಬಂದ ಅಡ್ಡಿ ನಿವಾರಣೆಯಾಯಿತು. ಈಗ ಮಗ ಮದನ ಪ್ರಾಯ ಪ್ರಬುದ್ಧನೂ ಆಗಿದ್ದಾನೆ. ಇನ್ನು ಅರಸನಲ್ಲಿ ಮಾತಾಡಿ ಅವನ ಮಗಳಾದ ಚಂಪಕಮಾಲಿನಿಯನ್ನು ಮದನನಿಗೆ ವಿವಾಹ ಮಾಡಿಸಿ ಜೊತೆಗೆ ಮದನನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಬೇಕು ಎಂದು ಆಲೋಚಿಸುವಾಗ, ಏನದು, ಚಂದನಾವತಿಯ ಅಧಿಪತಿ ಕುಳಿಂದ ಪುತ್ರ ಚಂದ್ರಹಾಸನು ಕಪ್ಪವನ್ನು ಕಳಿಸಿದ್ದಾನೆ, ಜೊತೆಗೆ ಒಂದು ಪತ್ರವನ್ನು. ಏನಾಶ್ಚರ್ಯವಿದು, ಕುಳಿಂದನಿಗೆ ಮಕ್ಕಳೇ ಇರಲಿಲ್ಲ. ಈ ಚಂದ್ರಹಾಸ ಎಲ್ಲಿಂದ ಬಂದ, ಯಾರಿವನು, ಮಳೆಗಾಲದಲ್ಲಿ ಹುಟ್ಟುವ ಅಣಬೆಯಂತೆ ಎದ್ದು ಬಂದವನು? ಈ ಬಗ್ಗೆ ಚಾರಕನಲ್ಲಿ ವಿಚಾರಿಸಿದಾಗ ಆತ ಹೇಳಿದ್ದೇನು, ಕೆಲವು ವರ್ಷಗಳ ಹಿಂದೆ ಕುಳಿಂದಕ ಬೇಟೆಯಾಡಲು ಹೋಗಿದ್ದಾಗ ಚಂದ್ರಾವತಿ ಮತ್ತು ಕುಂತಳದ ಕಾಡಿನ ಮಧ್ಯದಲ್ಲಿ ಸಿಕ್ಕ ಮಗು ಅದು ಎಂಬುದಾಗಿ. ಹಾಗಾದ್ರೆ ಸಂದೇಹವೇ ಇಲ್ಲ, ಇದು ಅದೇ.

0: ನೀವು ಹೊರಟದ್ದನ್ನು ತಿಳಿದೇ ಬಂದೆ ಅಪ್ಪ. ನೀವು ಎಲ್ಲಿಗಪ್ಪ ಹೊರಟದ್ದು?
1: ಅಕ್ಕ, ಹೊರಡುವಾಗ್ಲೇ ಅಪಶಕುನ.
0: ನಾನು ಕೇಳಿದ್ರೆ ಅಪಶಕುನವಾ?
1: ಅದಿಲ್ಲ ಅನ್ನು, ಎಷ್ಟಾದ್ರೂ ಮನೆ ಮಗಳು. ಈ ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಇಲ್ಲವಂತೆ.
0: ಥೂ, ಹೋಗಿ ಅಪ್ಪ, ನನ್ನನ್ನು ಬೆಕ್ಕಿನ ಮರಿ ಮಾಡಿಬಿಟ್ರಿ.
1: ಹಾಗಲ್ಲ ಮಗಳೇ, ಉದಾಹರಣೆಗೆ ಹೇಳಿದೆ ಅಷ್ಟೇ. ಇರಲಿ, ನೀನು ಬಂದ ಉದ್ದೇಶವಾದರೂ ಏನು?
0: ಅಪ್ಪಯ್ಯ, ನಾನು ಸಖಿಯರೊಂದಿಗೆ ನಿನ್ನೆ ಉದ್ಯಾನವನಕ್ಕೆ ಹೋಗಿದ್ದೆ.
1: ಹ, ಅದನ್ನು ಹೇಳುವುದಕ್ಕೆ ಇಲ್ಲಿ ಬಂದೆಯಾ?
0: ಅಲ್ಲ ಅಪ್ಪ.
1: ಮಗು, ನನಗೆ ಅವಸರ, ಅದನ್ನೆಲ್ಲ ಹೋಗಿ ಬಂದ ಮೇಲೆ ಮಾತಾಡುವ, ಆಗದೆ?
0: ಅಪ್ಪ, ಹೇಳಿಯೇ ಆಗ್ಲಿಲ್ಲ. ಅಲ್ಲಿ ಒಂದು ಸರೋವರ ಉಂಟಲ್ಲ?
1: ಹೌದು.
0: ಅಲ್ಲಿ ಕೆಲ ಸಮಯದ ಹಿಂದೆ ನಾವೊಂದು ಹಂಸ ತಂದು ಬಿಟ್ಟಿದ್ದೇವಲ್ಲ?
1: ಹೌದು ಮಗಳೇ.
0: ಅದು ಎಷ್ಟು ಲವಲವಿಕೆಯಿಂದ ಈಜಾಡಿಕೊಂಡಿತ್ತು. ಈಗ ಏನು ತಿನ್ನುವುದೂ ಇಲ್ಲ, ಈಜುವುದೂ ಇಲ್ಲ.
1: ಹೌದೇ, ಏನಾಯ್ತಪ್ಪ ಅದಕ್ಕೆ?
0: ಅಪ್ಪ ಅಪ್ಪ, ಮತ್ತೆ ನನ್ನ ಸಖಿ ಒಬ್ಬಳು ಮದುವೆಯಾದವಳಿದ್ದಾಳಲ್ಲ, ಅವಳು ಹೇಳಿದಳು ಅದು ಹೆಣ್ಣು ಹಂಸ ಅಂತ.
1: ಏನು ಮಗಳೇ, ಅರ್ಥ ಅರ್ಥ ಸಂಬಂಧವೇ ಇಲ್ಲ. ಹೆಣ್ಣಾದರೆ ಈಜಬಾರದು, ತಿನ್ನಬಾರದು ಏನಾದರೂ ಇದೆಯಾ?
0: ಹಾಗಲ್ಲಪ್ಪ.
1: ಮತ್ತೆ
0: ಅದು ಗಂಡು ಹಂಸದ ಆಲೋಚನೆಯಲ್ಲೇ ಇರುವುದಂತೆ. ಜೊತೆಗೆ ಒಂದು ಗಂಡು ಹಂಸವನ್ನು ತಂದು ಬಿಟ್ಟರೆ ಸಂತೋಷದಿಂದ ಇರಬಹುದಂತೆ. ಹಾಗಾಗಿ ಈ ಬಾರಿ ತಿರುಗಾಟ ಮುಗಿಸಿ ಬರುವಾಗ ಒಂದು ರಾಜಹಂಸ ತರುತ್ತೀರಾ ಎಂದು ಕೇಳುವುದಕ್ಕೆ ಬಂದೆ.
1: ಮಗಳೇ, ಏನೋ ನಾನು ತಿಳಿದ ಹಾಗಲ್ಲ ನೀನು. ಇಷ್ಟೆಯೋ ಅಲ್ಲ, ಇನ್ನೇನಾದರೂ ಉಂಟೋ?
0: ಅಪ್ಪ ಅಪ್ಪ, ನೀವೊಂದು ಹೊಸ ರೀತಿಯ ಮಲ್ಲಿಗೆ ಬಳ್ಳಿ ಅಂತ ನೆಟ್ಟಿದ್ದೀರಲ್ವಾ? ಅದು ಮಾವಿನ ಮರದ ಆಸರೆ ಇಲ್ಲದೆ ನೆಲದಲ್ಲಿ ಹಬ್ಬಿ ಬೇಲಿ ದಾಟುವುದಕ್ಕೆ ಸಿದ್ಧವಾಗಿದೆ.
1: ಅಯ್ಯಯ್ಯೋ, ಎಲ್ಲರಾದರೂ ಬೇಲಿ ದಾಟಿಲ್ಲವಲ್ಲ?
0: ಇಲ್ಲಪ್ಪ, ಮಾವಿನ ಮರದ ಆಸರೆ ಕೊಡದೇ ಇದ್ರೆ ದಾಟುತ್ತದೋ ಏನೋ. ಇಷ್ಟೇ ಅಲ್ಲಪ್ಪ, ಇದು ನೀವು ತಿರುಗಾಟ ಮಾಡುವ ಹೊತ್ತಿಗೆ ಸರಿಯಾಗಿ ಊಟ ಮಾಡಿದ್ರೆ ಒಳ್ಳೇದಲ್ವೇ? ಮಧ್ಯಾಹ್ನದ ಊಟವನ್ನು ಸಂಜೆ ಮಾಡಿದರೆ ದೇಹಕ್ಕೆ ಒಳ್ಳೇದಾ ಅಪ್ಪ? ಹಾಗೆ ಹೇಳುವ ಅಂತ ಬಂದೆ.
1: ಓ ಮಗಳೇ, ಗೊತ್ತಾಯಿತು. ನೀನೇನು ಸಣ್ಣವಳು, ಏನೂ ಗೊತ್ತಿಲ್ಲ ಎಂದು ತಿಳಿದಿದ್ದೆ. ಈಗ ಗೊತ್ತಾಯಿತು ನಿನಗೆ ಗೊತ್ತಿಲ್ಲದಿರುವುದು ಏನೂ ಇಲ್ಲ ಅಂತ.
0: ಯಾಕಪ್ಪ?
1: ಹೆಣ್ಣು ಹಂಸಕ್ಕೆ ಗಂಡು ಹಂಸ, ಮಲ್ಲಿಗೆ ಬಳ್ಳಿಗೆ ಮಾಮರದ ಆಸರೆ, ನಿನಗೆ ಸರಿಯಾದ ವರ ಅಲ್ವೇ ಈಗ?
0: ಥೂ, ಹೋಗಪ್ಪ, ನನ್ನನ್ನು ಹೇಳಿದ್ದೇ ಅಲ್ಲ. ನನಗೆ ನಾಚಿಕೆಯಾಗುತ್ತದೆ, ನನಗೆ ಮದುವೆಯೇ ಬೇಡ.
1: ನಾನು ನಿನ್ನ ಅಪ್ಪ ಮಾತ್ರವಲ್ಲ ಮಗಳೇ, ಮಂತ್ರಿಯೂ ಹೌದು. ಮಾತನಾಡುವ ಕ್ರಮದಲ್ಲೇ ನನಗೆ ತಿಳಿಯುತ್ತದೆ. ಇರ್ಲಿ, ನೀನು ನೆನಪಿಸಿದ್ದು ಒಳ್ಳೆಯದಾಯಿತು. ಒಳ್ಳೆಯ ಒಬ್ಬ ಹುಡುಗನನ್ನು ಹುಡುಕಿ ತರುತ್ತೇನೆ ಅಥವಾ ಕಳುಹಿಸುತ್ತೇನೆ, ಈಗ ಹೋಗು.
0: ಛೀ, ಹೋಗಿಯಪ್ಪ, ನಾನು ಒಂದು ಹೇಳಿದರೆ ನೀವು ಮತ್ತೊಂದು ಹೇಳುತ್ತೀರಿ. ನಾನು ಹೋಗುತ್ತೇನೆ.
1: ಆದೀತು ಆದೀತು, ಒಳಗಿದ್ದ

ಬದುಕು ನೋಡಿ ಹೇಗೆ ಈಗಿನ ಹೆಣ್ಣು ಮಕ್ಕಳು. ನನಗೂ ರಾಜಕೀಯದ ಚಿಂತೆ, ತಲೆ ಹೋಗುವ ಕೆಲಸ, ಇವಳಿಗೆ ಮಳ್ಳಿಗೆ ಬರ್ಲಿ ಬೇಲಿ ದಾಟುತ್ತದಂತೆ. ಇರಲಿ, ಅದು ಆಮೇಲಿನ ಕೆಲಸ, ಈಗ ಚಂದನಾವತಿಗೆ ಹೊರಡುತ್ತೇನಂತೆ.

0: ಚಂದನಾವತಿಯ ಅರಸೊತ್ತಿಗೆಯನ್ನು ಮಗನಾದಂತಹ ಚಂದ್ರಹಾಸನಿಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಹಾ, ಯಾರದು? ಓಹೋಹೋ, ಅಮಾತ್ಯರು, ಅಮಾತ್ಯರು! ಅಪೂರ್ವದ ಭೇಟಿ! ಬರಬೇಕು, ಬರಬೇಕು. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಬಹಳ ದಣಿದು ಬಂದಿದ್ದೀರಿ. ಬಾಯಾರಿಕೆಗೆ ಏನು ತರಲಿ ಹೇಳಿ? ಯಾರಲ್ಲಿ ಚಾಮರ ಬೀಸುವವರು? ಈ ಕಡೆಗೆ ಬನ್ನಿ. ಹಾಗೆ ಜೊತೆಗೆ ಕುಡಿಯುವುದಕ್ಕೆ ಏನಾದರೂ ತೆಗೆದುಕೊಂಡು ಬನ್ನಿ.
1: ಕುಳಿಂದ ಅವಸರ ಮಾಡಬೇಡವು, ಸಾವಕಾಶವಾಗಿ ತರಲಿ.
0: ಮಂತ್ರಿಗಳೇ, ನಿಮ್ಮನ್ನು ನೋಡಿ ಸಂತೋಷದಿಂದ ನಾಲಿಗೆ ಹೊರಳುವುದಿಲ್ಲ. ಬಹಳ ವರ್ಷಗಳ ನಂತರದ ದರ್ಶನ. ಹೇಗೆ, ಊರಲ್ಲಿ ಅರಸರು ಪ್ರಜೆಗಳು ಎಲ್ಲ ಕ್ಷೇಮವೇ? ನೀವು ಆಗಮಿಸುವುದಕ್ಕೆ ಏನಾದರೂ ವಿಶೇಷವಾದಂತಹ ಕಾರಣಗಳುಂಟೆ? ಏನೇ ಇರಲಿ, ನಿಮ್ಮ ಆಗಮನದಿಂದ ಬಹಳ ಸಂತೋಷವಾಯಿತು ಸ್ವಾಮಿ, ಬಹಳ ಸಂತೋಷವಾಯಿತು.
1: ರಾಜಕೀಯ ಕಾರ್ಯಾವಸರ ಎಷ್ಟೆಂದು ನನಗೆ ತಿಳಿಯದೆ ಕುಳಿಂದ ಬರಬೇಕು, ಬರಬೇಕು ಎಂದು ಆಲೋಚಿಸುವುದು ಕೆಲವು ಕಾಲವಾಯಿತು.
0: ಹೌದೇ?
1: ಈಗ ಕಾಲ ಬಂತು ನೋಡು. ನಾವೆಲ್ಲ ಕ್ಷೇಮದಿಂದಿದ್ದೇವೆ. ನಿನಗೇನೋ ಒಬ್ಬ ಮಗ ಸಿಕ್ಕಿದ, ಅವನೇ ಅರಸನಾಗಿದ್ದಾನೆ ಎಂದು ಚಾರಕರು ಹೇಳಿದ್ದನ್ನು ಕೇಳಿದೆ.
0: ಅದನ್ನು ಯಾಕೆ ಕೇಳುತ್ತೀರಿ ಸ್ವಾಮಿ? ಅದು ಬಹಳ ವರ್ಷಗಳ ಹಿಂದಿನ ಮಾತು.
1: ವಿವರ ಎಲ್ಲ ನನಗೆ ಗೊತ್ತಾಗಿದೆ. ಅವನನ್ನೇ ನೋಡಬೇಕೆಂದು ಬಂದಿದ್ದೇನಪ್ಪ.
0: ಓಹೋಹೋ, ಹಾಗೋ ವಿಚಾರ. ಬಹಳ ಒಳ್ಳೆಯ ಹುಡುಗ ಸ್ವಾಮಿ. ಮಗು ಚಂದ್ರಹಾಸ, ಈ ಕಡೆಗೆ ಬಾರಪ್ಪ. ಇದೋ ಕುಂತಳದ ಮಹಾಮಂತ್ರಿಗಳಾದಂತಹ ದುಷ್ಟಬುದ್ಧಿಯವರು ಬಂದಿದ್ದಾರೆ. ಬಾ, ನಮಸ್ಕಾರ ಮಾಡು.
2: ಮಂತ್ರಿಗಳೇ, ನಮಸ್ಕಾರ.
1: ಎದ್ದೇಳಪ್ಪ, ಇರಲಿ ಇರಲಿ, ನೋಡೋಣ ನಿನ್ನನ್ನು. ಏನಿದು?

ಏನಿದು, ಅನುಮಾನವೇ ಇಲ್ಲ. ಅವನೇ ರಾಜ ಲಕ್ಷಣಗಳಿಂದ ಮೆರೆಯುವ ಈ ಹುಡುಗ ಅವನೇ. ಹಾ, ಕಟುಕರು ನನ್ನನ್ನು ವಂಚಿಸಿದ

0: ರೇ ಇರಲಿ ಇರಲಿ ಕೊಳಿಂದ, ಪುಣ್ಯಾತ್ಮನಪ್ಪ ನೀನು, ಬಹಳ ಒಳ್ಳೆಯ ಮಗನನ್ನು ಪಡೆದಿದ್ದಿ.
1: ಖಂಡಿತ ಸ್ವಾಮಿ.
0: ಇರಲಿ. ಅಯ್ಯೋ ಹೊತ್ತಾಗಿ ಹೋಯ್ತು, ಹೊರಡುತ್ತೇನಪ್ಪ.
1: ಏನು ಮಂತ್ರಿಗಳೇ, ನಿಲ್ಲಿ, ಈಗ ಬಂದವರು ನೀವು. ಕೆಲವು ದಿನ ಇಲ್ಲಿದ್ದು ಹೋಗುವುದು ಬಿಟ್ಟು ಈಗಲೇ ಹೊರಟರೆ ಆದೀತೆ? ಏನಾದರೂ ಸರಿ, ನಿಮ್ಮನ್ನು ಹೋಗುವುದಕ್ಕೆ ನಾನು ಬಿಡಲಾರೆ.
0: ನನಗೂ ಹೋಗಲು ಮನಸ್ಸಿಲ್ಲ, ಆದರೆ ಅತ್ಯಂತ ಅವಸರದ ವಿಷಯವಯ್ಯ, ಮಗನಲ್ಲಿ ಹೇಳುವುದಕ್ಕೆ ಮರೆತು ಬಿಟ್ಟೆ. ಹೋಗ್ಲೇಬೇಕಪ್ಪ.
1: ಹೌದೇ, ಹೋಗಲೇಬೇಕೆ?
0: ಹೌದು.
1: ಆದರೆ ಅದರ ಬದಲಾಗಿ ಓಲೆ ಬರೆದುಕೊಟ್ಟರೆ ಆದೀತೆ?
0: ಓಲೆ ಆದೀತು, ಆದರೆ ಒಯ್ಯುವವರು ಯಾರು?
1: ನಾನೇ ಕೊಟ್ಟು ಬರುತ್ತೇನೆ.
0: ನೀನೇ ಹೋದ್ರೆ ನಾನು ಇಲ್ಲಿದ್ದು ಮಾಡುವುದೇನು ಹೇಳು.
1: ಅದು ಹೌದು.
2: ಹಾಗಾದರೆ ನಾನು ಹೋಗಲೇ?
0: ಆ, ನೀನೂ ಹೋಗುತ್ತೀಯಾ?
2: ಹೌದು.
0: ಸರಿ, ಅದೇ ಒಳ್ಳೆಯದು. ನೀನಾಗಿಯೇ ಹೋಗುತ್ತೇನೆ ಅನ್ನುವಾಗ ಬೇಡ ಎನ್ನುತ್ತೇನೆ. ಇದೋ ಓಲೆಯೊಂದನ್ನು ಕೊಟ್ಟು ಬರೆದುಕೊಡುತ್ತೇನೆ. ಪರಮ ರಹಸ್ಯ ಇದು. ನನ್ನ ಮಗನಾದ ಮದನನ ಕೈಯಲ್ಲೇ ಕೊಡು. ಏನು ಆದಿತೋ?
2: ಅಪ್ಪಣೆ ಮಹಾಮಂತ್ರಿಗಳೇ. ಹೊರಡಲೇ ಅಪ್ಪ, ಹೋಗಿ ಬರುತ್ತೇನೆ.

0: ಕೋಟೆಯಿಂದ ಕುದುರೆಯನ್ನೇರಿ ಅತ್ಯಂತ ವೇಗದಿಂದ ಹೊರಟು ಬಂದಿದ್ದೇನೆ. ಬಂದು ಬಂದು ತಲುಪಿದ್ದು ಕುಂತಳ ನಗರದ ಹೊರಭಾಗಕ್ಕೆ. ಹೌದು, ಹೊತ್ತು ಮಧ್ಯಾಹ್ನವಾಗಿದೆ. ತಾಯಿ ಕಟ್ಟಿಕೊಟ್ಟ ಬುತ್ತಿಯನ್ನು ಉಣ್ಣಬೇಕು. ಅದಕ್ಕೆ ಮೊದಲು ಈ ಉದ್ಯಾನವನದಲ್ಲಿ ಕುದುರೆಯನ್ನು ಹಸಿರು ಹುಲ್ಲು ಇರುವ ಸ್ಥಳದಲ್ಲಿ ಕಟ್ಟಿ ಹಾಕಿದ್ದೇನೆ. ಮಾತ್ರವಲ್ಲ, ಹತ್ತಿರವೇ ಇರುವ ಸರೋವರದಿಂದ ಕಮಲ ಪುಷ್ಪಗಳನ್ನು ಕೊಯ್ದು ಆ ಕಮಲ ನಯನನು ಕಮಲ ನಾಭನು ಕಮಲ ವದನನೂ ಆದ ಶ್ರೀಹರಿಯನ್ನು ಪೂಜಿಸಿದ್ದೇನೆ. ಆಯ್ತಲ್ಲ, ಪಾಥೇಯವನ್ನು ಉಂಡದ್ದಾಯಿತು. ಇನ್ನು ಬಂದ ಆಯಾಸಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನು ದೇಹ ಬಯಸುತ್ತಿದೆ. ಹಾಗಾಗಿ ಚಿಗುರನ್ನೆಲ್ಲ ಕೊಯ್ದು ನೆಲಕ್ಕೆ ಹಾಸಿ ಇಲ್ಲೇ ಸ್ವಲ್ಪ ಮಲಗಿಬಿಡುತ್ತೇನಂತೆಯೇ.
1: ಅರಮನೆಯಿಂದ ವನವಿಹಾರಕ್ಕಾಗಿ ಉದ್ಯಾನದ ಕಡೆಗೆ ಸಖೀರ ಜೊತೆಗೆ ಬಂದಿದ್ದೇನೆ. ಅಬ್ಬಾ, ಮನಸ್ಸನ್ನು ಮುದಗೊಳಿಸುವಂತ ವಿಹಾರ ಜಲಕ್ರೀಡೆಯಾಯ್ತಲ್ಲ. ಇನ್ನು ಪುಷ್ಪಗಳನ್ನು ಕೊಯ್ಯಲು ನಾವು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಬಂದಿದ್ದೇವೆ. ಕೊಯ್ಯುತ್ತಾ ಮುಂದೆ ಸಾಗುತ್ತೇನೆ. ಹಾ, ಅದು ಯಾರು?

0: ನಮ್ಮ ಉದ್ಯಾನದಲ್ಲಿ ಇವನು ಯಾರು ಹೊಸಬ? ಗಾಢವಾದ ನಿದ್ರೆಯಲ್ಲಿದ್ದಾನೆ, ಹಾಗಾಗಿ ಸ್ವಲ್ಪ ಹತ್ತಿರ ಹೋಗಿ ನೋಡುತ್ತೇನಂತೆ. ಎಂಥ ಸುಂದರ ಯುವಕ! ಇವನ ಅಂಗ ಸೌಷ್ಠವ ಶಾರೀರಿಕ ಲಕ್ಷಣಗಳನ್ನು ಕಂಡರೆ ರಾಜಕುಮಾರನೇ ಇರಬೇಕು. ಆಹಾ, ಎಂಥ ಸೌಂದರ್ಯ! ಇವನು ಯಾರಿರಬಹುದು? ಓಹೋ, ನಮ್ಮ ತಂದೆ ಮೊನ್ನೆ ಚಂದನಾವತಿಗೆ ಹೊರಟಾಗ ಹೇಳಿದ ಮಾತು, ನಿನಗೊಬ್ಬ ಸುಂದರ ಯುವಕನನ್ನು ಅರಸಿ ಕರೆತರುತ್ತೇನೆ, ಇಲ್ಲವಾದರೆ ಕಳುಹಿಸುತ್ತೇನೆ ಎಂದಲ್ಲವೇ? ಹೌದು, ಅದೇ ಸರಿ. ಅಬ್ಬಾ, ಅಪ್ಪಯ್ಯ ಈ ಒಂದು ಕೆಲಸವನ್ನಾದರೂ ಸರಿಯಾಗಿ ಮಾಡಿದರಲ್ಲ. ಎಂಥ ಚಂದದ ಹುಡುಗನನ್ನು ಕಳುಹಿಸಿದ್ದಾರೆ! ಹೇಗೂ ನಿದ್ರೆಯಲ್ಲಿದ್ದಾನೆ, ಹತ್ತಿರದಿಂದ ಸರಿಯಾಗಿ ನೋಡಿಬಿಡುತ್ತೇನಂತೆ. ಹಾ, ಅದೇನು ಓಲೆ! ಹೌದು, ನಮ್ಮಪ್ಪ ಕೊಟ್ಟದ್ದೇ ಇರಬೇಕು. ತೆಗೆದು ಓದಿ ನೋಡಲೇ. ತಪ್ಪಾದೀತೆ, ಅಪ್ಪನ ಪತ್ರ ಮಗಳು ಓದಿದರೇನು ತಪ್ಪು? ನೋಡೋಣ. ಮೆಲ್ಲನೆ ತೆಗೆದು ವಾಚಿಸುತ್ತೇನಂತೆ.
1: ಪ್ರೇಮ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮ ದಿಂ ತನ್ನ ಸುತ ಮದನಂಗೆ ಮಿಗೆ ಬರೆಸಿ ನೇಮಿಸಿದ ಕಾರ್ಯವು.
0: ಓಹೋ, ನಮ್ಮ ತಂದೆ ನನ್ನ ಅಣ್ಣ ಮದನನಿಗೆ ಬರೆದ ಪತ್ರ ಇದು. ಏನಂತೆ?

0: ಚಂದ್ರಹಾಸ. ಆಹಾ, ಇದು ಅಂಕಿತ ನಾಮವೂ ಹೌದು, ಅನ್ವರ್ಥ ನಾಮವೂ ಹೌದು. ಮಹಾಹಿತ ನಮಗೆ. ಆಗಲಿ, ಒಳ್ಳೆಯದೇ ಆಯ್ತಲ್ಲ, ಮುಂದೆ ನಮ್ಮ ಸೀಮೆಗೆ ಅರಸನಾಗುತ್ತಾನೆ. ಅಬ್ಬಾ, ನಾನೆಂತ ಪುಣ್ಯವಂತೆ, ಸಾಮಾನ್ಯದವನು ಅಲ್ಲ, ನಮಗೆ ಮುಂದೆ ಸರ್ವತಾ ಮಿತ್ರನಪ್ಪ. ಹಾಗಾಗಿ ನಿನ್ನ ಬಳಿಗೆ ಕಳಿಸಿದ್ದೇನೆ. ಯಾಕಂತೆ,
1: ಹೊತ್ತುಗಳೆಯದೆ ಬಂದ ಬಳಿಗಿವನ ಕುಲ ವಿತ ವಿದ್ಯಾವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ವಿಜವ ಕೊಡು ವಿಜವ ಮೋಹಿಸುವಂತೆ ಬಾಲಗೆ ಉತ್ತರೋತ್ತರ ಒಪ್ಪುದು.
0: ಅಯ್ಯಯ್ಯೋ, ಇದೇನು ಪೂರ್ವಾಪರ ತದ್ವಿರುದ್ಧ! ನಮಗೆ ಹಿತವಂತ, ಮಿತ್ರ, ಮುಂದೆ ಅರಸನಾಗುವವ, ಹಾಗಾಗಿ ವಿಷವನ್ನು ಮೋಹಿಸುವಂತೆ ಕೊಡು ಅಂದರೆ? ವಿಷವನ್ನು ಮೋಹಿಸುವುದೇ? ಓಹೋ, ಅದು ಹೀಗಿರಬೇಕು, ಕೊಡು ವಿಷಯ ಮೋಹಿಸುವಂತೆ ಬಾಲಕನಿಗೆ ಉತ್ತರೋತ್ತರ ಒಪ್ಪುದು. ನೋಡಿ, ಒಂದು ಅಕ್ಷರ ವ್ಯತ್ಯಾಸ, ಬರೆಯುವಾಗ ಎಷ್ಟು ಎಚ್ಚರವಿದ್ದರೂ ಸಾಲದು. ಎಂತಹ ಅನಾಹುತವಾಗುತ್ತಿತ್ತು! ನಮ್ಮ ಅಣ್ಣ ಓದುತ್ತಿದ್ದರೆ, ಇಷ್ಟು ಚಂದದ ಹುಡುಗನಿಗೆ ವಿಷ! ಛೇ ಛೇ, ಊಹಿಸಲು ಸಾಧ್ಯವಿಲ್ಲ. ಇದನ್ನು ಹೇಗಾದರೂ ತಿದ್ದಬೇಕು.
2: ಹೇಗೆ?
0: ಹೌದು, ಕಣ್ಣಿಗೆ ಹಾಕಿದ ಕಾಡಿಗೆ ಇದೆ, ಮಸಿಯೇನೋ ಆಯ್ತು. ಕೈಯ ಕಿರುಬೆರಳಲ್ಲಿ ಬೆಳೆಸಿದ ಉಗುರಿದೆ, ಮೆಲ್ಲನೆ ಉಗುರಿನಿಂದ ಕಾಡಿಗೆಯನ್ನು ತೆಗೆದು ವಿಷವ ಎನ್ನುವುದನ್ನು ವಿಷಯೇ ಎಂದು ತಿದ್ದಿ ಬಿಡುತ್ತೇನೆ. ಇನ್ನು ಮೆಲ್ಲನೆ ಸುತ್ತಿ ಮೊದಲಿದ್ದ ಸ್ಥಳದಲ್ಲಿ ಇರಿಸಿ ಅರಮನೆಯ ಕಡೆಗೆ ತೆರಳುತ್ತೇನಂತೆ.
2: ಅಬ್ಬಾ, ಗಾಢ ನಿದ್ದೆಯೇ ಬಂದಿತು. ಎದ್ದು ನೋಡುತ್ತೇನೆ, ಸೂರ್ಯಾಸ್ತದ ಸಮಯ. ಕೈಕಾಲು ಮುಖ ತೊಳೆದು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟಾಯಿತು. ಕುದುರೆಯನ್ನು ಏರಿ ಅರಮನೆಯ ಕಡೆಗೆ ಸಾಗುತ್ತೇನಂತೆ.

0: ಕುಂತಳ ಮಹಾಮಂತ್ರಿಗಳ ತರಳನಾದ ಮದನ ನಾನು. ಯಾವಾಗ ನೋಡಿದರೂ ನಮ್ಮಪ್ಪ ನನ್ನನ್ನು ಹೊಗಳಿದ್ದಂತೂ ಇಲ್ಲ. ಹೆಡ್ಡ, ಮೂರ್ಖ, ಮೂಢ ಹೀಗೆ ಹೇಳುವುದು ಬಿಟ್ಟರೆ ಒಂದು ಒಳ್ಳೆ ಶಬ್ದ ನಮ್ಮಪ್ಪನ ಬಾಯಿಂದ ಬಂದದ್ದಿಲ್ಲ. ಅಂತಹ ಅಪ್ಪ ಮೊನ್ನೆ ಕರೆದು ಏನು ಹೇಳಿದರು ಗೊತ್ತಾ? ಮಗು ಮದನ, ನಾನು ಕೆಲವು ದಿನ ಇರುವುದಿಲ್ಲ. ಸಂಪೂರ್ಣ ರಾಜ್ಯಭಾರದ ಹೊಣೆ ನಿನಗೆ ಒಪ್ಪಿಸಿದ್ದೇನೆ, ಜಾಗ್ರತೆ ನೋಡಿಕೋ ಮಗನೇ ಎಂದು. ಮತ್ತೆ ಹೀಗೆ ಹೊಣೆಯನ್ನು ಹೊತ್ತ ಮೇಲೆ ಸುಮ್ಮನೆ ಒಳಗೆ ಕುಳಿತುಕೊಳ್ಳುವುದಕ್ಕಾಗುತ್ತದೆಯೇ? ಇಲ್ಲ. ಹಾಗಾಗಿ ನಮ್ಮಪ್ಪನ ಪೀಠವನ್ನು ಏರಿ ಏನಾದರೂ ಸಮಸ್ಯೆಗಳಿದ್ದರೆ ಬಂದು ಹೇಳುವವರು ಹೇಳಲಿ ಎಂದು ನಿರೀಕ್ಷಿಸಿಕೊಂಡಿದ್ದೇನೆ. ನನಗೆ ಗೊತ್ತುಂಟು, ಇಲ್ಲಿ ಸಮಸ್ಯೆ ಇರುವುದು ನಮ್ಮಪ್ಪ ಇದ್ದರೆ ಮಾತ್ರ, ಇಲ್ಲದಿದ್ದರೆ ಯಾವ ಸಮಸ್ಯೆಯೂ ಇಲ್ಲ. ಹಾ, ಅದೇನು? ದೂತ ಬಂದು ನುಡಿದ ಮಾತು, ಯಾರು ರಾಜಕುಮಾರ ನನ್ನನ್ನು ನೋಡುವುದಕ್ಕೆ ಬಂದಿದ್ದಾನಂತೆ. ಬರಲಿ, ಹೀಗೆ ಬರಲಿ. ಅಯ್ಯ ಮಹಾನುಭಾವ, ಹೀಗೆ ಬಾ, ಹೀಗೆ ಬಾ, ಕುಳಿತುಕೋ. ಯಾವ ಉದ್ದೇಶದಿಂದ, ಎಲ್ಲಿಂದ ಬಂದೆ ಹೇಳು?
1: ಅಯ್ಯ ಮಂತ್ರಿ ಕುಮಾರ, ನಾನು ಚಂದನಾವತಿಯಿಂದ ಬಂದವನು. ಕುಳಿಂದನ ಕುಮಾರ, ಚಂದ್ರಹಾಸ ನಾಮಕನಿದ್ದೇನೆ.
0: ಚಂದನಾವತಿಯಿಂದರೆ ಅಲ್ಲಿಗೆ ನಮ್ಮ ತಂದೆ ಬಂದಿದ್ದಾರೆ ತಾನೆ?
1: ಹೌದು, ಅವರೇ ನನ್ನನ್ನು ಕಳುಹಿಸಿದ್ದಾರೆ. ನಿನಗೆ ಒಂದು ಓಲೆಯನ್ನು ಕೊಟ್ಟಿದ್ದಾರೆ, ರಾಜಕೀಯಕ್ಕೆ ಸಂಬಂಧಿಸಿದ ರಹಸ್ಯ ಓಲೆಯಂತೆ. ಇದು ತೆಗೆದುಕೋ.
0: ಸರಿ ಸರಿ, ವಾಚಿಸುತ್ತೇನಂತೆ.
1: ನಿಲ್ಲು ನಿಲ್ಲು ನಿಲ್ಲು, ಇದು ರಹಸ್ಯ ಪತ್ರಿಕೆ, ನನ್ನೆದುರೇ ಓದಬಹುದೇ?
0: ಓಹೋಹೋ, ಹೌದು ಹೌದು. ಯಾರಲ್ಲಿ? ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ. ಚಂದ್ರಹಾಸ ನಿನಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡುತ್ತಾರೆ, ಬೇಕಾದಾಗ ನಾನು ಕರೆಸಿಕೊಳ್ಳುತ್ತೇನೆ.
1: ಸರಿ.
0: ತಂದೆ ನನಗೆ ಕಳುಹಿಸಿದ ಓಲೆ ಏನೆಂದು ವಾಚಿಸುತ್ತೇನಂತೆ.
2: ಶ್ರೀಮ ಸಚಿವ ಶಿರೋಮಣಿಯೇ.
0: ಆಹಾ, ನನ್ನ ಜನ್ಮ ಸಾರ್ಥಕವಾಯಿತು. ಸುಮ್ಮನೆ ನಮ್ಮಪ್ಪನ ಬಗ್ಗೆ ಕೆಟ್ಟ ಭಾವನೆ ಇಟ್ಟುಕೊಂಡಿದ್ದೆ. ನನ್ನನ್ನು ಸಚಿವ ಶಿರೋಮಣಿ ಎಂದಿದ್ದಾರಲ್ಲ, ಬಹುಶಃ ಅವರು ರಾಜಕೀಯ ಸನ್ಯಾಸ ಸ್ವೀಕರಿಸಿದ್ದಾರೋ ಏನು. ಮುಂದೆ
2: ದುಷ್ಟಬುದ್ಧಿ ಸುಪ್ರೇಮ ದಿಂ ತನ್ನ ಸುತ ಮದನಂಗೆ ಮಿಗೆ ಬರೆಸಿ ನೇಮಿಸಿದ ಕಾರ್ಯವೂ.
0: ಈ ಮಂತ್ರಿಗಳ ಹಣೆ ಬರಹವೇ ಇಷ್ಟು, ತಮ್ಮನ್ನು ತಾವು ಹೊಗಳಿಕೊಳ್ಳುವುದು ಮಣ್ಣು ಹಾಕಲಿ. ಅಂತೂ ಅವರು ನೇಮಿಸಿದ ಕಾರ್ಯವಾದರೂ

0: ಉಗಳೆಯದೆ ಬಂದ ಬಳಿಕಿವನ ಕುಲವಿತ ವಿದ್ಯಾವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ವಿಜಯ ಮೋಹಿಸುವಂತೆ ಬಾಲಗೆ ಉತ್ತರೋತ್ತರ ಒಪ್ಪುದು.
1: ಇದಕ್ಕೆ ಇಷ್ಟೊಂದು ರಹಸ್ಯ ಯಾಕೆ? ಈ ಚಂದ್ರಹಾಸನಿಗೆ ನನ್ನ ತಂಗಿ ವಿಷಯನ್ನು ಕೊಡಬೇಕೆಂದಲ್ಲವೇ? ಇಷ್ಟು ಅವಸರ ಯಾಕೋ? ಏನೇ ಇರಲಿ, ಅಪ್ಪ ಬರೆದು ನೇಮಿಸಿದ್ದಾರೆಂದಾದ ಮೇಲೆ ನಾನು ಮಾಡಲೇಬೇಕು. ಏನೇ ಆಗಲಿ, ಒಳ್ಳೆಯ ಹುಡುಗನನ್ನೇ ಹುಡುಕಿದ್ದಾರೆ. ಎಲ್ಲಿ ಚಂದ್ರಹಾಸನನ್ನು ಬರುವುದಕ್ಕೆ ಹೇಳಿ.
2: ಏನು?
1: ಓ ಭಾವಯ್ಯ, ಹೀಗೆ ಬರಬೇಕು, ಹೀಗೆ ಬರಬೇಕು.
2: ಏನು ಭಾವಯ್ಯ?
1: ಹೌದು, ಓಲೆಯ ಸಾರಾಂಶ ಅದುವೇ. ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು, ಅತ್ಯಂತ ಅವಸರ. ಹಾಗಾಗಿ ತಡ ಮಾಡುವುದಲ್ಲ, ತಂಗಿಯನ್ನು ನಿನಗೆ ಕೊಟ್ಟು ಅತ್ಯಂತ ವಿಜೃಂಭಣೆಯಿಂದ ಮದುವೆಯನ್ನು ನೆರವೇರಿಸುತ್ತೇನಂತೆ.

0: ಕುಳಿಂದಕ
1: ಮಹಾಮಂತ್ರಿಗಳೇ,
0: ಅಹಂಕಾರ ತಲೆಗೆ ಅಡರಿತೇನು? ನನ್ನ ಸಾಮಂತನಾಗಿ ಬಡವಣಿ ಮಡಗಿದಾಗೆ ಇರು ಅನ್ನುವುದನ್ನು ಬಿಟ್ಟು ಮೇಲಕ್ಕೆ ಏರುತ್ತೀಯೇನು? ನಿನ್ನನ್ನು ಸೋಲಿಸಿ ಸೆರೆಮನೆಗೆ ಹಾಕುತ್ತೇನಂತೆ ನೋಡು.
1: ಮಹಾಮಂತ್ರಿಗಳೇ, ಇದೇನು ವಿಪರೀತ? ನಿಮ್ಮ ಮಾತನ್ನು ನಾನು ಯಾವತ್ತು ಮೀರಿದ್ದೇನೆ?

0: ಹೇಳಿ, ಕಪ್ಪವನ್ನು ಕೊಟ್ಟು ಕಳುಹಿಸಿದ್ದೇನೆ, ಸುಮ್ಮನೆ ನನ್ನನ್ನು ವಿಶ್ವಾಸ ದ್ರೋಹಿ ಎನ್ನುತ್ತೀರಲ್ಲ?
1: ಎಲ ಮೂರ್ಖ, ಯಾರಲ್ಲಿ ಕೇಳಿ ದತ್ತಕ್ಕೆ ಪಡೆದ ಮಗನನ್ನು ಸಿಂಹಾಸನಕ್ಕೆ ಏರಿಸಿದೆ, ಯಾರನ್ನು ಕೇಳಿ ಕೋಟೆ ಕೊತ್ತಲ ಛತ್ರಾದಿಗಳನ್ನು ಕಟ್ಟಿಸಿದೆ? ನೀನು ಸಾಮಂತ, ನನ್ನಲ್ಲಿ ಒಂದು ಮಾತನ್ನು ಕೇಳದೆ ಮುಂದುವರಿಯಷ್ಟು ಪೊಗರು ಬಂತೇನು ನಿನಗೆ?
0: ಮಹಾಮಂತ್ರಿಗಳೇ,

0: ಕಾಡಿನಲ್ಲಿ ದೇವರೇ ಕರುಣಿಸಿದಂತಹ ಮಗು ಚಂದ್ರಹಾಸ, ಹಾಗಾಗಿ ಅವನನ್ನು ಮಗನಂತೆ ಸಲಹಿ ಪಟ್ಟಾಭಿಷೇಕವನ್ನು ಮಾಡಿಸಿದವನಿದ್ದೇನೆ. ಆ ಬಗ್ಗೆ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ. ನನ್ನ ಕೈಯಲ್ಲಿದ್ದ ಆಯುಧ ಮಾತನಾಡಿತು. ಎಚ್ಚರ ಎಚ್ಚರ
1: ನೋಡೋಣ.

0: ಅವಳಿಂದ ನಾನು ಸೆರೆಮನೆಗೆ ದೂಡಿದ್ದೇನೆ, ಚಂದನ ಅಪ್ರವನ್ನು ನನ್ನ ಕೈವಶ ಮಾಡಿಕೊಂಡಿದ್ದೇನೆ. ಕುಂತಳದಲ್ಲಿ ಈಗ ಚಂದ್ರಹಾಸರ ಹೋಗಿ ಹೋಗುತ್ತಿರಬಹುದು. ಸರಿ, ಆ ಕಡೆಗೆ ಸಾಗುತ್ತೇನಂತೆ. ಏನಿದು ವಿಪರೀತ? ಸರ್ಪವೊಂದು ಮಾನವ ಭಾಷೆಯಲ್ಲಿ ಮಾತನಾಡುತ್ತಿದೆ. ನನ್ನ ಮಗ ಧನಕನಕಗಳನ್ನು ಬರಿದು ಮಾಡಿದನೆ. ಮನುಷ್ಯ ಯೌವನದ ಮದ, ಸಿರಿಯ ಮದ, ಜೊತೆಗೆ ದೊರೆತನ ಎಲ್ಲ ಬಂದ್ರೆ ಹಾಳಾಗುತ್ತದಂತೆ. ಇವನು ಏನು ಮಾಡಿದ್ನೋ, ನೋಡುತ್ತೇನೆ, ಶೀಘ್ರವಾಗಿ ಸಾಗುತ್ತೇನೆ. ಎಲ್ಲ ಮೂರ್ಖ.
1: ಅಪ್ಪ
0: ಮಗನೇ,
1: ಅಪ್ಪ ವಂದಿಸಿಕೊಂಡಿದ್ದೇನೆ.

0: ಓ ಜನಕ,
1: ದುರುಳ, ಮೂಢ, ಪಾಪಿ, ಏನು ನಾನು ಬರೆದದ್ದು ಏನು,
0: ಏನು
1: ನೀನು ಮಾಡಿದ್ದು ಏನು, ನಿನಗೆ ತಲೆಸರಿ ಉಂಟೇನು? ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ಆಯ್ತಲ್ಲ, ಮಾವಿನ ಮರ ಎಂದು ತಲೆ ಚಚ್ಚಿಕೊಂಡ ಹಾಗೆ, ನಮ್ಮ ಕುಲಕ್ಕೆ ಹೆಮ್ಮೆ ಹಾಗೆ ಹುಟ್ಟಿದೆಯಲ್ಲ ಪಾಪಿ, ಜ್ಞಾನ ಶೂನ್ಯ, ನೀನು ಬದುಕಿದರೇನು ಸತ್ತರೇನು?
0: ಓ ಅಪ್ಪಯ್ಯ, ನೀವು ಯಾವ ಆಜ್ಞೆಯನ್ನು ಪತ್ರ ಮುಖೇನ ಮಾಡಿದ್ದೀರೋ ಅದನ್ನು ನಾನು ಸಾಂಗವಾಗಿ ನಡೆಸಿದ್ದೇನಪ್ಪ. ಮಾಣಿಕ್ಯವನ್ನು ಚಿನ್ನದ ಚೌಕಟ್ಟನ್ನು ಮಾಡಿ ಅದರೊಳಗೆ ಇರಿಸಿದ್ದೇನೆ. ಮಾವಿನ ಮರಕ್ಕೆ ಮಲ್ಲಿಗೆಯ ಬಳ್ಳಿಯನ್ನು ನೆಟ್ಟಿದ್ದೇನಪ್ಪ.
1: ಓಹ್,
0: ನಾನು ಮಾಡಿದ ತಪ್ಪಾದರೂ ಏನಪ್ಪಯ್ಯ, ಯಾಕೆ ನಾನು ಬದುಕಬಾರದು ಹೇಳಿ?
1: ಹೌದೇನೋ, ಮನೆಯಲ್ಲಿ ಭಂಡಾರ ತುಂಬಾ ದ್ರವ್ಯ ಇತ್ತಲ್ಲ, ಏನಾಯ್ತು ಅದು? ಏನು ಮಾಡಿದೆ?
0: ಅದನ್ನು ಭೂಸುರನಿಗೆ ದಾನ ಮಾಡಿದೆ ಅಪ್ಪ.
1: ತಂಗಿಯನ್ನು ಯಾರಿಗೆ ಕೊಟ್ಟೆ?
0: ಚಂದ್ರಹಾಸನಿಗೆ ಮದುವೆ ಮಾಡಿಸಿದೆಪ್ಪ.
1: ನಾನು ಹೇಳಿದ್ದೊಂದು, ನೀನು ಮಾಡಿದ್ದು ಇನ್ನೊಂದು. ನಮ್ಮ ತಲೆಮೆಟ್ಟುವವನಿಗೆ ತಂಗಿಯನ್ನು ಕೊಟ್ಟೆಯಲ್ಲ, ದನಕನಕವನ್ನು ಸಂಪೂರ್ಣ ಬರಿದು ಮಾಡಿದೆ. ನೀನೇನು ಇನ್ನು ಮುಂದೆ ಮನೆ ಮನೆಗೆ ತಿರುಗಿ ಮನೆ ಮನೆ ಎದುರು ನಿಂತು ಭವತಿ ಭಿಕ್ಷಾಂದೇಹಿ ಎನ್ನುತ್ತೀಯೇನೋ? ನಿನಗೆ ನಾಡಲ್ಲ ಕಾಡೇ ಗತಿ.
0: ಅಪ್ಪಯ್ಯ, ಭಂಡಾರದ ದ್ರವ್ಯ ಎಂದಿರಲ್ಲ, ದ್ರವ್ಯ ಎಂದರೆ ಸಂಪತ್ತಿಗೆ ಹೆಸರು ತಾನೆ.
1: ಹೌದು,
0: ಇದ್ದಲ್ಲಿ ಇರಬಾರದು, ಹಂಚಬೇಕು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎಂದು ಕೇಳಲಿಲ್ಲವೇ ಅಪ್ಪ? ಹಾಗಾಗಿ ಎಲ್ಲವನ್ನು ದಾನ ಮಾಡಿದೆ. ಹಾಗೆಯೇ ತಂಗಿಯನ್ನು ಎಷ್ಟು ಒಳ್ಳೆಯವನಿಗೆ ಕೊಟ್ಟಿದ್ದೇನೆ ಗೊತ್ತೇ? ಮೂರು ಹೊತ್ತು ದೇವರ ಪೂಜೆ ಮಾಡುತ್ತಾನೆ ಆತ, ಎಂತಹ ಹರಿಭಕ್ತ. ಮತ್ತೆ ನಾನು ಕಾಡಿಗೆ ಹೋಗಬೇಕೆಂದು ನೀವು ಹೇಳುವುದಾದರೆ ಹೋಗುತ್ತೇನೆ ಅಪ್ಪಯ್ಯ. ಹಿಂದೆ ಶ್ರೀರಾಮನೇ ತಂದೆಯ ಮಾತಿಗಾಗಿ ಹೋಗಿದ್ದಾನಂತೆ, ಮತ್ತೆ ನನ್ನದೇನು ಮಹಾ ಅಪ್ಪ?
1: ಇಲ್ಲ ಇಲ್ಲ, ನಿನ್ನಲ್ಲಿ ಮಾತಾಡಿ ಇನ್ನು ಪ್ರಯೋಜನವಿಲ್ಲ. ವೇದಾಂತ ಬಿಟ್ಟು ಬೇರೆ ಲೌಕಿಕವಾದ್ದು ಇವನ ಬಾಯಿಯಲ್ಲಿ ಬರುವುದೇ ಇಲ್ಲ. ನಿನ್ನ ನಾಯಿಗೆ ಹಂಸತೂಲಿಕಾ ಕಲ್ಪ ಹಾಕಿದ್ರು, ಬೇಕಾದ್ದು ಬೇರೆ. ಎಲಾ ಮದನ, ನಾನು ಪತ್ರದಲ್ಲಿ ಬರೆದಂತೆ ಮಾಡಿದ್ದೀಯೇನೋ?
0: ಹೌದಪ್ಪಯ್ಯ.
1: ಹಾಗಾದರೆ ಆ ಪತ್ರವನ್ನು ತಾ ಇಲ್ಲಿ, ನಾನೊಮ್ಮೆ ನೋಡುತ್ತೇನೆ.

0: ಇದೋ ಪತ್ರ ಒಂದು ತಂದಿದ್ದೇನಪ್ಪಯ್ಯ.
1: ಶ್ರೀಪ ಸಚಿವ ಶಿರೋಮಣಿ ದುಷ್ಟಪತಿ ಸುಪ್ರೇಮ ದಿಮು ತನ್ನ ಸುತ ಮದನಂಗಮಿಗೆ ಬರೆಸಿ ನೇಮಿಸಿದ ಕಾರ್ಯವು ಈ ಚಂದ್ರಹಾಸ ಮಹಾಯುಗ ಮೇಲೆ ಈತ ನಮ್ಮ ಸೀಮೆಗರ ಸಾಧಪಂ ಸಂದೇಹ ಮಿಲ್ಲಿದಕ್ಕೆ ಸಾಮಾನ್ಯದವನಲ್ಲ. ಹೊತ್ತು ಕಳೆಯದೆ ಬಂದ ಬಳಿಕ ಇವನ ಕುಲವಿದ್ದ ವಿದ್ಯಾವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ವಿಜಯ ಮೋಹಿಸುವಂತೆ ಬಾಲಗೆ ಉತ್ತರೋತ್ತರ ಒಪ್ಪುದು.
2: ಏನಿದು ವಿಷವ ಮೋಹಿಸುವಂತೆ ಎಂದು ನಾನು ಬರೆದದ್ದು, ವಿಷಯ ಮೋಹಿಸುವಂತೆ ಎಂದಾಯ್ತಲ್ಲ, ಹೇಗೆ ಚಂದ್ರಹಾಸ ತಿದ್ದಿರಬಹುದೇ? ಛೆ, ಅವನು ಇಂಥ ಕೆಲಸ ಖಂಡಿತ ಮಾಡಲಾರ. ಮದನನದ್ದು ತಪ್ಪಿಲ್ಲ. ಹಾಗಾದ್ರೆ ಇದು ವಿಧಿಯ ವಿಲಾಸ. ಛೆ, ನಾನು ವಿಧಿಯನ್ನು ಎದುರಿಸಿ ಏನು, ಮಗಳ ಗಂಡನಾದರೂ ಸರಿ, ಅಳಿಯ ಅಳಿಯ ಅಳಿಯ ಅಳಿಯುವ ಉಪಾಯವನ್ನು ನಾನು ಅರಸುತ್ತೇನಂತೆ. ನನ್ನ ಮಗನೇ ಅರಸನಾಗುವಂತೆ ಮಾಡುತ್ತೇನೆ.
3: ವಂದಿಸಿಕೊಂಡಿದ್ದೇವೆ.
2: ಎದ್ದೇಳಿ ಚಂದ್ರಹಾಸ. ಮದುವೆಯಾಗಿ ರಾಜ್ಯದ ದೇವಾಲಯಗಳಿಗೆಲ್ಲ ಹೋದಿರೇ?
3: ಹೌದು ಮಾವ.
2: ಶ್ಮಶಾನದ ಆಚೆ ಇರುವ ಕಾಳಿಕಾ ಗುಡಿಗೆ ಹೋಗಿದ್ದೀಯೇನು?
3: ಅಲ್ಲಿಗೆ ಹೋಗಬೇಕೆ?
2: ಛೆ, ಅಲ್ಲಿಗೆ ಹೋಗ್ಲಿಲ್ವೇ, ಅನಾಹುತವಾಯಿತು. ಅಲ್ಲಿಗೆ ಹೋಗ್ಲೇಬೇಕಪ್ಪ. ಆದರೆ ಸಂಜೆ ಕಳೆದ ಮೇಲೆ ಮದುಮಗ ಓರ್ವನೇ ಹೋಗಬೇಕು. ಈ ದಿನವೇ ಹೋಗು. ಏನು?
3: ಆದಿತ್ತು ಮಾವ.
2: ಯಾರಲ್ಲಿ ಈ ದಿನ ರಾತ್ರಿ ಸ್ಮಶಾನದ ಕಾಳಿಕಾ ಗುಡಿಯ ಬಳಿಗೆ ಬಂದು ನಿಂತಿರಿ? ಯಾರೇ ಬರಲಿ ಅಲ್ಲಿಗೆ, ತಲೆ ಕತ್ತರಿಸಿ. ಒಂದು ವೇಳೆ ಕಾರ್ಯ ನಿರ್ವಹಿಸದೆ ಹೋದ್ರೆ ನಿಮ್ಮ ತಲೆಯನ್ನು ನಾನೇ ಕತ್ತರಿಸಿ. ಏನು ಎಚ್ಚರ
0: ಭಾವ. ಇದೇನು ಪೂಜಾ ಸಾಮಗ್ರಿಗಳನ್ನು ಹಿಡಿದು ಹೊರಟಿದ್ದಿ?
3: ಚಂಡಿಕಾದೇವಿಯ ಪೂಜೆ ಮಾಡಬೇಕಂತೆ ಮಾವ ಹೇಳಿದರು, ಹಾಗಾಗಿ ಆ ಕಡೆಗೆ ಹೊರಟಿದ್ದೇನೆ.
0: ಆದರೆ ನಮ್ಮ ಅರಸ ಚಿತ್ರಧ್ವಜ ಮಹಾರಾಜರು ನಿನ್ನನ್ನು ಈಗಲೇ ಬರಹೇಳಿದ್ದಾರಲ್ಲ.
3: ಏನು ಮಾಡೋಣ?
0: ಮಾಡುವುದೇನು, ಪೂಜೆಯನ್ನು ನಾನು ಮಾಡುತ್ತೇನೆ, ನೀನು ಅರಸನ ಬಳಿಗೆ ಹೋಗು. ಆಗದೆ
3: ಆದೀತು.
0: ಅದೆಲ್ಲ ಆಮೇಲೆ ತಾನೆ. ಈಗ ಆ ತಟ್ಟೆಯನ್ನು ಇಲ್ಲಿ ಕೊಡು, ನೀನು ಹೋಗು. ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಕಾಳಿಕಾ ಗುಡಿಗೆ ತೆರಳುತ್ತೇನಂತೆ. ಹಾ,
3: ಓ ಮಾವಯ್ಯ, ಪೂಜೆಗಾಗಿ ಹೊರಟಿದ್ದೆ ಮಾವಯ್ಯ. ಅದೇ ಹೊತ್ತಿಗೆ ಭಾವ ಬಂದು ಹೇಳಿದ, ಆದಷ್ಟು ಶೀಘ್ರವಾಗಿ ಅರಸನ ಬಳಿ ಹೋಗಬೇಕೆಂದು. ಅಲ್ಲಿಗೆ ಹೋದೆ. ಗಾಲವ ಋಷಿಗಳ ಮಾತಿನಂತೆ ಅವರ ಮಗಳು ಚಂಪಕ ಮಾಲಿನಿಯನ್ನು ನನಗಿತ್ತು ವಿವಾಹ ಮಾಡಿ ಈ ರಾಜ್ಯದ ಅಧಿಕಾರವನ್ನು ನನಗೆ ವಹಿಸಿ ಆನೆಯ ಮೇಲೆ ಮೆರವಣಿಗೆ ಕಳುಹಿಸಿದ್ದಾರೆ. ಪೂಜೆಗೆ ನನ್ನ ಬದಲು ಮದನ ಹೋಗಿದ್ದಾನೆ.
2: ಏನಂದೆ?
3: ನನ್ನ ಬದಲು ಮದನ ಹೋಗಿದ್ದಾನೆ. ನಾನಿನ್ನು ಬರುತ್ತೇನೆ ಮಾವಯ್ಯ.
2: ಅರರರ

0: ನಾನು ಏನನ್ನು ನಿರೀಕ್ಷಿಸಿದ್ದೆ? ಏನಾಗಿ ಹೋಯಿತು? ಅಯ್ಯೋ, ವಿಧಿಯ ವಿಕಟ ಅಟ್ಟಹಾಸದ ಎದುರು ಸೋತೆನೆ. ಹೌದು ಹೌದು, ನನ್ನ ಮಗನನ್ನು ನಾನೇ ಕೊಲ್ಲಿಸಿದನಲ್ಲ. ಓ ಮದನ, ಕಂದ, ಏನಾಗಿ ಹೋಯಿತು? ನೋಡೋ, ಇಲ್ಲಿ ನೋಡೋ, ನನ್ನನ್ನು ಕಂಡಾಗ ಗೌರವದಿಂದ ಕಾಲಿಗೆ ರಗುತ್ತಿದ್ದೆ, ಈಗ ಮೌನವಾಗಿ ಮಲಗಿದ್ದೀಯಲ್ಲ ಮಗ್ನೆ. ಯಾಕೆ ಹೇಳು, ನಾನು ಮಾಡಿದ ಮೋಸ ನನ್ನನ್ನು ನುಂಗಿತೆ ಮಗ್ನೆ. ತರಳನಾದರೂ ಎಂತಹ ತ್ಯಾಗ ಬುದ್ಧಿ, ಎಂತಹ ಪ್ರಾಮಾಣಿಕತೆ ನಿನ್ನದಾಗಿತ್ತು. ಆದರೆ ನಾನು ದುಷ್ಟನಾಗಿ ಹರಿಭಕ್ತನಾದ ಚಂದ್ರಹಾಸನಿಗೆ ಕೆಡುಕನ್ನು ಯೋಚಿಸಿದೆ. ನನ್ನ ಕುತಂತ್ರಕ್ಕೆ ನೀನು ಬಲಿಯಾದೆಯಾ ಕಂದ? ಇಲ್ಲ ಇಲ್ಲ, ಮಗನನ್ನು ಕೊಲ್ಲಿಸಿದ ತಂದೆಯಾಗಿ ನಾನು ಬದುಕಲಾರೆ ಬದುಕಲಾರೆ. ಇದೋ ಇದೋ, ನೀನು ಯಾವ ಲೋಕಕ್ಕೆ ನನ್ನನ್ನು ಅಗಲಿ ಮುಂದೆ ಹೋದೆಯೋ ಅದೇ ಲೋಕಕ್ಕೆ ನಾನೂ ಬರುತ್ತಿದ್ದೇನೆ. ಈ ಗರ್ಭಗುಡಿಯ ಕಗ್ಗಲ್ಲ ಕಂಬಕ್ಕೆ ತಲೆಯನ್ನು ಬಡಿದು ಇದೋ ಇದೆ ಬಂದೆ ಮಗ್ನೆ, ನಿನ್ನೊಡನೆ ಬಂದು ಬಂದೇ ಬಿಟ್ಟೆ.
1: ಭಗವಂತ, ಎಂಥ ದುರ್ವಾರ್ತೆ! ಕಾಳಿಕಾಗುಡಿಯಲ್ಲಿ ಮಾವ ಭಾವ ಇಬ್ಬರೂ ಮಡಿದು ಬಿದ್ದಿದ್ದಾರಂತೆ.

ಈ ಕ್ಷಣ ವಿಷಯ ಜೊತೆ ಅಲ್ಲಿಗೆ ತೆರಳುತ್ತೇನಂತೆ. ಓ ತಾಯೇ, ನನ್ನ ರಾಜ್ಯದಲ್ಲಿ ಇಂಥ ಘೋರ ಕೃತ್ಯವನ್ನು ಸಹಿಸಲಾರೆ. ಇದೋ ಇದೋ ಪುಂಡರೀಕಾಕ್ಷನ ಭಕ್ತನಾದರೆ ನೀನು ಪ್ರತ್ಯಕ್ಷಳಾಗಿ ಇವರನ್ನು ಬದುಕಿಸು, ಇಲ್ಲವಾದರೆ ಈ ಖಡ್ಗದಿಂದ ನನ್ನ ಕತ್ತನ್ನು ಕತ್ತರಿಸಿ ನಿನಗೆ ಸಮರ್ಪಿಸುತ್ತೇನಂತೆ.

0: ಓ ಜಗಜ್ಜನನಿ,
1: ಬಾಲಕ
0: ಇದು ನಿನ್ನ ಮುಂದೆಯೇ ನನ್ನವರಿಬ್ಬರು ಮಡಿದಿದ್ದಾರೆ, ಅವರಿಬ್ಬರನ್ನು ಬದುಕಿಸು. ಮಾತ್ರವಲ್ಲ, ವಿಷ್ಣು ಭಕ್ತಿ ನನ್ನಲ್ಲಿ ಸ್ಥಿರವಾಗಿರುವಂತೆ ನನ್ನನ್ನು ಹರಸು ತಾಯಿ.
1: ಓ ಬಾಲಕ,
0: ಜಗಜ್ಜನನಿ
1: ನನ್ನವರು ಎನ್ನುತ್ತಿರುವೆಯಲ್ಲ, ಈ ಮರಣಕ್ಕೆ ಈ ಮಂತ್ರಿಯೇ ಕಾರಣವಪ್ಪ.
0: ಹೌದೇ,
1: ನಿನಗೆ ದ್ರೋಹವನ್ನು ಎಣಿಸಿ ನಿನ್ನನ್ನು ಕೊಲ್ಲಲು ಪ್ರಯತ್ನಿಸಿ ತನ್ನ ಮಗನೇ ಬಲಿಯಾದಾಗ ಆತನೂ ಸತ್ತ, ಅವರನ್ನು ಬದುಕಿಸಬೇಕೆ?
0: ತಾಯಿ, ಕೆಡುಕು ಮಾಡಿದವರಿಗೂ ಒಳಿತನ್ನು ಬಯಸಬೇಕಾದ್ದು ನಿಜವಾದ ಮಾನವನ ಗುಣವಲ್ಲವೇ? ದಯಮಾಡಿ ಅವರನ್ನು ಬದುಕಿಸು ತಾಯಿ.
1: ಓ ಚಂದ್ರಹಾಸ, ನಿನ್ನ ಗುಣಕ್ಕೆ ಮೆಚ್ಚಿದೆನಪ್ಪ. ನೀನು ನಿಜವಾಗಿ ಕ್ಷತ್ರಿಯ ವಂಶದವನೇ, ಕೇರಳದ ಅರಸನಾದಂತಹ ಮೇಧಾವಿಯ ಮಗ ನೀನು.
0: ಹೌದೇ,
1: ಆದರೆ ದೌರ್ಭಾಗ್ಯದಿಂದ ನಿನ್ನ ಜನನದ ಸಮಯದಲ್ಲಿ ಸೌರಾಷ್ಟ್ರದ ಶೂರಸೇನ ನಿನ್ನ ರಾಜ್ಯಕ್ಕೆ ದಾಳಿಯನ್ನು ಮಾಡಿ ನಿನ್ನ ತಂದೆಯನ್ನು ಕೊಂದ, ನಿನ್ನ ತಾಯಿ ಸಹಗಮನ ಮಾಡಿದಳು.
0: ಹೌದೇ,
1: ನೀನು ಅನಾಥನಾದೆ. ಇದೋ ಇದೋ ಈ ವೈಷ್ಣವಿ ಶಕ್ತಿಯನ್ನು ನೆನೆಯಗೊಡುತ್ತೇನೆ, ನಿನ್ನ ವೈರಿಯನ್ನು ಬಡಿದು ನಿನ್ನ ರಾಜ್ಯವನ್ನು ವಶಪಡಿಸಿಕೋ. ಮಾತ್ರವಲ್ಲ, ನಿನ್ನ ಕೋರಿಕೆಯಂತೆ ಇದೋ ಇವರಿಬ್ಬರನ್ನು ಬದುಕಿಸುತ್ತಾ ಇದ್ದೇನೆ. ನಿನಗೆ ಶುಭವಾಗಲಿ, ಶುಭವಾಗಲಿ.
0: ಜಯ ಜಯ, ಜಯ ಜಯ,
2: ಜಯ ಜಯ. ಚಂದ್ರಹಾಸ, ತಪ್ಪು ಮಾಡಿದನಪ್ಪ. ಹಿಂದೆ ಬಾಲಕನಾಗಿದ್ದಾಗ ನಿನ್ನನ್ನು ಅಡವಿಗೆ ಕಳಿಸಿ ಕೊಲ್ಲಲು ಯತ್ನಿಸಿದೆ, ಈಗ ಚಂಡಾಲರಿಂದ ಇಲ್ಲಿ ಕೊಲ್ಲಲು ಯತ್ನಿಸಿದೆ. ಹರಿಭಕ್ತನಾದ ನಿನಗೆ ಗೈದ ದ್ರೋಹದ ಫಲವನ್ನು ನಾನೇ ಉಣ್ಣಬೇಕಾಯಿತು ನೋಡು. ಈಗ ನಿನ್ನ ದಯೆಯಿಂದ ಮತ್ತೆ ಬದುಕಿದ್ದೇನೆ. ಕ್ಷಮಿಸಿ ಬಿಡಪ್ಪ ನನ್ನನ್ನು, ಕ್ಷಮಿಸಿ ಬಿಡು.
0: ಓ ಮಾವಯ್ಯ, ಇದೆಲ್ಲ ವಿಧಿಯ ಲೀಲೆ. ನೀವೆಸಗಿದ ಕಾರ್ಯದಿಂದ ನನಗೆ ಒಳಿತೇ ಆಯಿತು ತಾನೆ. ಮಾತ್ರವಲ್ಲ, ಲೋಕಮಾತೆಯ ದರ್ಶನದಿಂದ ಪುನೀತನಾದೆ. ಎಲ್ಲವನ್ನೂ ಮರೆತು ಮುಂದೆ ಸುಖವಾಗಿರೋಣ. ಜಗತ್ತಿಗೆ

0: ಇದುವರೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಚಂದ್ರಹಾಸ ಚರಿತ್ರೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ದೇವಿ ಮಹಿಳಾ ಯಕ್ಷಗಾನ ಮಂಡಳಿ ಪುಣಚ. ಹಿಮ್ಮೇಳದಲ್ಲಿ ಭಾಗವತರು ಕುಮಾರಿ ಕಾವ್ಯಶ್ರೀ ಅಜ್ಜೇರು, ಚಂಡೆ ಶ್ರೀಪತಿ ನಾಯಕ್ ಅಜ್ಜೇರು, ಮದ್ದಳೆ ರಾಮಕೃಷ್ಣ ಭಟ್ ಗುಂಡೆಡ್ಕ, ಶ್ರುತಿ ವಿಠಲ ಶಾಸ್ತ್ರಿ ಮನೀಲ. ಪಾತ್ರವರ್ಗದಲ್ಲಿ ಚಂದ್ರಹಾಸ, ಭವ್ಯ ಎಂಸಿ ನಟ್ಟಿ, ದುಷ್ಟಬುದ್ಧಿ ಶ್ರೀಮತಿ ಹೇಮಾ ಕೆಪು, ಕುಳಿಂದ ರಾಜ ಶ್ರೀಮತಿ ರಜನಿ ಕೆ ಪುಣಚ, ವಿಷಯೆ ಮಲ್ಲಿಕಾ ಎನ್, ಮದನ ಶ್ರೀಮತಿ ಕಾವೇರಿ ಜಿ ಅಜ್ಜಿನಡ್ಕ, ಕಾಳಿದೇವಿ ಶ್ರೀಮತಿ ಸುಲೋಚನಾ ಯು ಪೂಜಾರಿ.
1: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಭದ್ರಾವತಿ.
3: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ಏಕ ಅನೇಕ ಭಾಗವಹಿಸುವವರು ಶ್ರೀಮತಿ ಸುಮಿತ್ರಮ್ಮ. ಇವತ್ತಿನ ವನಿತಾ ರಂಗದಲ್ಲಿ ಏಕ ಅನೇಕ ಟೊಮೆಟೊ ವೈವಿಧ್ಯ, ಟೊಮೆಟೊ ಸುಗ್ಗಿ, ಟೊಮೆಟೊಯಿಂದ ಏನೇನು ಬಗೆ ಬಗೆಯ ತಿನಿಸುಗಳನ್ನ ಮಾಡಬಹುದು ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಸುಮಿತ್ರಮ್ಮ. ಅವ್ರನ್ನ ಸ್ಟುಡಿಯೋಗೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸುಮಿತ್ರಮ್ಮ ಅವರೇ.
4: ನಮಸ್ಕಾರ.
3: ಟೊಮೆಟೊ ಬಗೆ ಬಗೆಯ ತಿನಿಸುಗಳನ್ನ ಮಾಡ್ತೀರಿ ಅಂತ ಹೇಳಿದ್ರಿ ನೀವು ಬರ್ತಾ ಇದ್ದ ಹಾಗೆ. ಬಾಯಲ್ಲಿ ನೀರಿರುವಂತಹ ಟೊಮೆಟೊ ಖಾದ್ಯ ವೈವಿಧ್ಯವನ್ನ ತಿಳಿಸ್ಕೊಡ್ಬೇಕು ಇವಾಗ ನಮ್ಮ ಗೆಳತಿಯರಿಗೆ. ಮೊಟ್ಟ ಮೊದಲು ಯಾವುದನ್ನ ತಿಳಿಸ್ತೀರಿ, ಟೊಮೆಟೊಯಿಂದ ಏನ್ ತಯಾರಿಸೋದನ್ನ ತಿಳಿಸ್ಕೊಡ್ತೀರಿ?
4: ಮೊಟ್ಟ ಮೊದಲು ಮನೆಗೆ ದಿಢೀರನೆ ಸ್ನೇಹಿತರಾಗ್ಲಿ ಬಂಧು ವರ್ಗದವರಾಗ್ಲಿ ಬಂದರೆ ಅವರಿಗೆ ನಾವು ಪಾನೀಯಗಳನ್ನು ಕೊಡುವುದು ವಾಡಿಕೆ.
3: ಹೌದು.
4: ಹಾಗಾಗಿ ಶರ್ಬತ್ ಅನ್ನು ಮಾಡುವ ವಿಧಾನವನ್ನು ನಿಮಗೆ ತಿಳಿಸಿಕೊಡುತ್ತೇನೆ.
3: ಟೊಮೆಟೊ ಶರ್ಬತ್ತು ಹೇಳಿ. ಟೊಮೆಟೊ ಎಷ್ಟು
4: ಚೆನ್ನಾಗಿ ಕಳೆದ ನಾಲ್ಕು ಟೊಮೆಟೊ ಹಣ್ಣುಗಳನ್ನು ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಮಿಕ್ಸಿಗೆ ಹಾಕಿ ಒಂದು ಚಿಟಿಕೆಯ ಏಲಕ್ಕಿ ಪುಡಿಯನ್ನು ಹಾಕಿ ಅದಕ್ಕೆ ಬೇಕಾಗುವಷ್ಟು ಸಕ್ಕರೆಯನ್ನು ಬೆರೆಸಿ ಅದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ನಂತರ ಅದನ್ನು ಶೋಧಿಸಿ ಕಪ್ಪುಗಳಿಗೆ ಹಾಕಿ ಬಂದವರಿಗೆ ಬೇಕಾದರೆ ಐಸನ್ನು ಸಹ ಬೆರೆಸಿ ಕುಡಿಯಲು ಕೊಡಬಹುದು. ಒಂದು ತಂಪಾದ ಪಾನೀಯ ಕುಡಿಯಲು ಸಿದ್ಧವಾಗುತ್ತದೆ.
3: ಟೊಮೆಟೊ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಲ್ವಾ?
4: ಹೌದು.
3: ಹಸಿ ಟೊಮೆಟೊ ಇನ್ನೂ ಹೆಚ್ಚು ಒಳ್ಳೇದು ಅಂತ ಹೇಳ್ತಾರೆ.
4: ಹೌದು. ಅದರಲ್ಲಿ ಬೇಕಾದರೆ ಅಂದ್ರೆ ಸಿ ವಿಟಮಿನ್ ಸಿ ತುಂಬಾ ಇರುವುದರಿಂದ ಅದನ್ನ ಯಾವ ರೀತಿ ಬೇಕಾದರೂ ಸಹ ಉಪಯೋಗಿಸಲು ಸಾಧ್ಯತೆ ಉಂಟು.
3: ಈಗ ನೀವು ಹೇಳಿದ್ರಿ ಶರ್ಬತ್ತು ತಯಾರಿಸೋದ್ರ ಬಗ್ಗೆ. ನಾಲ್ಕು ಟೊಮೆಟೊ ತಗೊಳ್ಬೇಕು, ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಮಗೆ ಗೊತ್ತಾಗುತ್ತೆ ಎಷ್ಟು ಸಕ್ಕರೆ ಹಾಕೊಳ್ಬೇಕಾಗುತ್ತೆ ಅಂತ ಅಂದಾಜಿನಲ್ಲಿ ಸಕ್ಕರೆ ಹಾಕೊಂಡು ಮಿಕ್ಸಿ ಮಾಡಿ ಶೋಧಿಸ್ಬಿಟ್ಟು ಗ್ಲಾಸ್ಗಳಿಗೆ ಹಾಕಿ ಐಸ್ ಬೇಕಾದ್ರೂ ಹಾಕಿ ಕೊಡಬಹುದು ಅಲ್ವಾ? ಈಗ ಶರಬತ್ತು ಆಯ್ತು, ರುಚಿಕರವಾದ ಶರಬತ್ತನ್ನ ಸೇವಿಸಿ ಆಯ್ತು. ಇನ್ನು ಮುಂದಿನ ಐಟಮ್ ಯಾವುದು ಟೊಮೆಟೊನಲ್ಲಿ?
4: ಟೊಮೆಟೊನಿಂದ ಜಾಮ್ ಅನ್ನು ತಯಾರಿಸಬಹುದು.
3: ಜಾಮ್ ಅನ್ ಕೂಡಲೇ ಬಾಯಲ್ಲಿ ನೀರು ಬರುತ್ತೆ.
4: ಹೌದು.
3: ಟೊಮೆಟೊ ಜಾಮ್ ಅನ್ನೋದು ಬ್ರೆಡ್ಗಳಿಗೆ, ಚಪಾತಿಗಳಿಗೆ, ದೋಸೆಗಳಿಗೆ ಎಲ್ಲದಕ್ಕೂ ಆಗುತ್ತೆ. ಮಕ್ಕಳಿಗಂತೂ ಬಹಳ ಪ್ರಿಯ. ಇದನ್ನ ತಯಾರಿಸೋದು ಹೇಗೆ?
4: ಚೆನ್ನಾಗಿ ಕಳಿತಿರುವಂತಹ ಕೆಂಪಾಗಿರುವ ಟೊಮೆಟೊಗಳನ್ನು ತೆಗೆದುಕೊಂಡು ನೀರನ್ನು ಹಾಕದೆ ಬೇಯಿಸ್ಕೋಬೇಕು. ಹಬೆಯಲ್ಲಿ ಬೇಯಿಸಿ ತಣ್ಣಗಾದ್ಮೇಲೆ ಮೇಲಿನ ಸಿಪ್ಪೆಯನ್ನು ತೆಗೆದು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಬೇಕು. ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸಾಕಷ್ಟು ರುಚಿಗೆ ಬೇಕಾಗುವಷ್ಟು ಸಕ್ಕರೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡಿಕೊಂಡು ಬೇಕಾದರೆ ಒಂದು ಚಮಚ ತುಪ್ಪವನ್ನು ಹಾಕಿಕೊಳ್ಳಬಹುದು. ನಂತರ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸುತ್ತಾ ಅದು ಗಟ್ಟಿಯಾಗಿ ಲೇಹದಂತೆ ಬಂದ ನಂತರ ಅದನ್ನು ಕೆಳಗಿಟ್ಟು ಆರಿದ ನಂತರ ಡಬ್ಬಿಗಳಿಗೆ ಹಾಕಿ ನಾವು ಅನೇಕ ದಿನಗಳವರೆಗೆ ಅದನ್ನು ಇಡಲು ಸಾಧ್ಯತೆ ಉಂಟು. ಮಕ್ಕಳಿಗೆ ಜಾಮ್ ಎಂದರೆ ಯಾವ ತಿಂಡಿಯನ್ನು ಬೇಕಾದರೂ ತಕ್ಷಣ ತಿನ್ನಲು ರೆಡಿಯಾಗುತ್ತಾರೆ.
3: ಈಗ ಅದನ್ನ ಮಾಡೋದನ್ನ ಮತ್ತೊಮ್ಮೆ ನಮ್ಮ ಗೆಳತಿಯರಿಗೆ ಹೇಳ್ತೇನೆ. ಕಳಿತಿರುವಂತಹ ಟೊಮೆಟೊಗಳನ್ನ ತಗೊಳ್ಬೇಕು ಗೆಳತಿಯರೇ, ಅದನ್ನ ಹಬೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಅಂತ ಹೇಳಿದ್ರು. ನೀರ್ ಹಾಕದೆ ಹಬೆಯಲ್ಲಿ ಬೇಯಿಸಿ ಅದು ತಣ್ಣಗಾದ್ಮೇಲೆ ಮೇಲಿನ ಸಿಪ್ಪೆ ತೆಗೆದು ಒಳಗಿನ ತಿರುಳನ್ನ ಮಾತ್ರ ಮಿಕ್ಸಿಗೆ ಹಾಕಿ ನಯವಾಗಿ ರುಬ್ಬಿಕೊಳ್ಳಬೇಕು ಅಲ್ವಾ? ಆಮೇಲೆ ಬಾಣ್ಲೆನ ಒಲೆ ಮೇಲೆ ಇಟ್ಟು ರುಚಿಗೆ ಬೇಕಾಗುವಷ್ಟು ಸಕ್ಕರೆ ಅದಕ್ಕೆ ಸ್ವಲ್ಪ ಮಾತ್ರ ನೀರು ಹಾಕಿ ಪಾಕ ಮಾಡ್ಕೊಳ್ಬೇಕು. ಈ ಪಾಕಕ್ಕೆ ರುಬ್ಬಿದ ಟೊಮೆಟೊ ಪ್ಯೂರಿಯನ್ನ ಹಾಕಿ ಚೆನ್ನಾಗಿ ಮಗುಚ್ತಾ ಇರಬೇಕು. ಅದು ಅಡಿ ಸೀಯದ ಹಾಗೆ ನೋಡಿಕೊಳ್ಬೇಕು, ಸೀದು ಹೋಗದ ಹಾಗೆ ಮಗುಚತಾ ಇದ್ದು ಗಟ್ಟಿಯಾಗಿ ಲೇಹದ ಹಾಗೆ ಆದಾಗ ಕೆಳಗಿಳಿಸ್ಕೊಳ್ಬೇಕು. ತಣ್ಣಗಾದ್ಮೇಲೆ ಗಾಜಿನ ಬಾಟ್ಲೆಯಲ್ಲಿ ಶೇಖರಿಸಿ ಇಡಬಹುದು. ಈಗ ರುಚಿಕರ ಟೊಮೆಟೊ ಜಾಮ್ ಸವಿಯಲು ಸಿದ್ಧ. ಸುಮಿತ್ರಮ್ಮ ಅವರೇ, ಸೊಗಸಾದ ಶರಬತ್ತು ಮತ್ತೆ ರುಚಿಯಾದ ಜಾಮ್ ಎರಡನ್ನೂ ತಯಾರಿಸೋದನ್ನ ಹೇಳ್ಕೊಡ್ರಿ. ಈಗ ಟೊಮೆಟೊ ಇಂದ ಮುಂದೆ ಇನ್ನು ಯಾವ ವಿವಿಧವಾದ ಖಾದ್ಯವನ್ನ ತಯಾರಿಸ್ತಾ ಇದ್ದೀರಿ?

0: ಹೋಟೆಲ್ಗೆ ಹೋಗುತ್ತಿದ್ದ ಹಾಗೆ ಊಟಕ್ಕೆ ಮುಂಚೆ ಸೂಪ್ ಅನ್ನು ತಂದ್ಕೊಡ್ತಾರೆ. ಆ ಸೂಪ್ ಅನ್ನ ನಾವು ಮನೆಯಲ್ಲೇ ಚೆನ್ನಾಗಿ ಮಾಡಬಹುದಂತಾದ ವಿಧಾನವನ್ನ ಈಗ ತಿಳಿಸ್ತಾ ಇದ್ದೇನೆ.
1: ಟೊಮೆಟೊ ಸೂಪ್,
0: ಟೊಮೆಟೊ ಸೂಪ್ ಮಾಡುವ ವಿಧಾನ. ಟೊಮೆಟೊವನ್ನು ತೆಗೆದುಕೊಂಡು ಜೊತೆಗೆ ಒಂದು ಅರ್ಧ ಆಲೂಗೆಡ್ಡೆಯನ್ನು ಸಹ ಹಾಕಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಎರಡನ್ನು ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ನುಣ್ಣಗೆ ರುಬ್ಬಿಕೊಂಡು.
1: ಒಂದ್ ನಿಮಿಷ, ಎಷ್ಟು ಟೊಮೆಟೊ ತಗೋಬಹುದು ಅರ್ಧ ಆಲೂಗೆಡ್ಡೆಗೆ?
0: ಎರಡು ಟೊಮೆಟೊ ತಗೋಬಹುದು, ಎರಡು ತಪ್ಪಿದ್ರೆ ನಾಲ್ಕು ತಂಕನು ತಗೊಂಡ್ರು ಅರ್ಧ ಆಲೂಗೆಡ್ಡೆ ಸಾಕಾಗುತ್ತೆ. ಆಮೇಲೆ ಸಕ್ಕರೆ ಒಂದ್ ಚಮಚ ಹಾಕಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಅರ್ಧ ಚಮಚ ಕಾಳುಮೆಣಸಿನ ಪುಡಿ, ಗರಂ ಮಸಾಲೆ ಪುಡಿ, ಸಾರಿನ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನ ಕುದಿಸ್ಬೇಕು. ಆಮೇಲೆ ಅದನ್ನ ಸರ್ವ್ ಮಾಡಬೇಕಾದಾಗ ಕರೆದ ಬ್ರೆಡ್ ಪೀಸ್ಗಳನ್ನು ಸೇರಿಸಿ ನಾವು ಕೊಟ್ರೆ ಒಳ್ಳೆಯ ಸೂಪು ಮನೆಯಲ್ಲಿಯೇ ರೆಡಿ ಆಗುತ್ತೆ.
1: ಈ ಆಲೂಗೆಡ್ಡೆ ಯಾತಕ್ಕೆ ಹಾಕ್ಬೇಕಾಗುತ್ತೆ?
0: ಯಾಕೆ ಅಂದ್ರೆ ಅದಕ್ಕೆ ಇದೆಲ್ಲ ಬೇರೆ ಮೈದಾ ಹಿಟ್ಟು ಇದೆಲ್ಲ ಕದರ್ತಾರೆ ಕೆಲವರು, ಆದ್ರೆ ಅದಕ್ಕಿಂತಲೂ ಸಹ ಆಲೂಗೆಡ್ಡೆ ಅನ್ನೋದು ನಮ್ ದೇಹಕ್ಕೆ ಯಾವ ರೀತಿ ತೊಂದರೆನೂ ಉಂಟು ಮಾಡಲ್ಲ, ಆದಷ್ಟು ಅದು ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ.
1: ಸುಮಾರು ಒಂದು ನಾಲ್ಕು ಟೊಮೆಟೊಗೆ ಅರ್ಧ ಆಲೂಗೆಡ್ಡೆ ಸಾಕು ಅಂತ ಹೇಳಿದ್ರು. ಟೊಮೆಟೊ ಜೊತೆಗೆ ಆಲೂಗೆಡ್ಡೆನು ಸೇರಿಸಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ನಯವಾಗಿ ರುಬ್ಕೊಳ್ಬೇಕು. ಈ ರುಬ್ಬಿದಂತಹ ಒಂದು ಮಿಶ್ರಣಕ್ಕೆ ಒಂದು ಚಮಚೆಯಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚೆ ಗರಂ ಮಸಾಲ ಪುಡಿ ಹಾಕಿ ಸಾರಿನ ಪುಡಿ ಹಾಕಿ ಹಾಕ್ಬೇಕಾಗುತ್ತ. ಸ್ವಲ್ಪ ಸ್ವಲ್ಪ ಸಾರಿನ ಪುಡಿಯನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಇದು ಟೊಮೆಟೊ ಸೂಪ್ ತಯಾರಾಗಿರುತ್ತೆ. ಇದಕ್ಕೆ ಬಡಿಸುವಾಗ ಕರಿದಿರುವಂತಹ ಬ್ರೆಡ್ ತುಂಡುಗಳನ್ನ ಹಾಕಿದ್ರೆ ತುಂಬಾ ರುಚಿಯಾದ ಟೊಮೆಟೊ ಸೂಪ್ ಕುಡಿಯಲು ಸಿದ್ಧ. ಇನ್ನು ಟೊಮೆಟೊದು ದೋಸೆ ಅಂತ ಬರ್ಕೊಂಡಿದ್ದೀರಿ, ದೋಸೆನೇ ರುಚಿಕರವಾದ ತಿಂಡಿ, ಇದಕ್ಕೆ ಟೊಮೆಟೊ ದೋಸೆ ಅಂತ ಅಂದ್ಬಿಟ್ರೆ ಬಹಳ ರುಚಿಯಾಗುತ್ತೆ. ಹೇಗೆ ಮಾಡೋದು ಇವ್ರೆ?
0: ಟೊಮೆಟೊನ ಮೊದಲು ಸೈಜ್ಗಳಾಗಿ ಮಾಡಿಟ್ಕೋಬೇಕಂದ್ರೆ ಪೀಸ್ ಪೀಸ್ ರೌಂಡ್ ಆಗಿನೇ ಪೀಸ್ ಮಾಡಿಟ್ಕೊಂಡು
1: ಬಿಲ್ಲೆಗಳಾಗಿ
0: ಕತ್ತರಿಸ್ಕೊಂಡು ಅದನ್ನ ದೋಸೆ ಹಿಟ್ಟಿನಲ್ಲಿ ಅದ್ದಿ ಕಾವಲಿ ಕಾದ ಕಾವಲಿ ಮೇಲೆ ಹಾಕ್ಬೇಕು. ಸಣ್ಣದಾಗ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಸುತ್ತಲೂ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು. ಇದೇ ಸಂದರ್ಭದಲ್ಲೇನೆ ಸಣ್ಣದಾಗಿ ನೀರುಳ್ಳಿಯನ್ನ ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿಯನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದನ್ನ ನಾವು ಸೇರಿಸಿ ಆ ದೋಸೆ ಮೇಲೆ ಉದುರಿಸ್ಬೇಕು. ಸಣ್ಣ ಉರಿಯಲ್ಲೇ ಬೇಯಿಸೋದ್ರಿಂದ ಚೆನ್ನಾಗಿ ಬೆಂದ ನಂತರ ತಿನ್ನಲು ಕಾಯಿ ಚಟ್ನಿಯೊಂದಿಗೆ ಬಹಳ ರುಚಿಯಾಗಿರುತ್ತದೆ.
1: ಇದು ಪುಟ್ ಪುಟ್ಟ ದೋಸೆ ಆಗುತ್ತೆ,
0: ಪುಟ್ ಪುಟ್ ದೋಸೆ ಆಗುತ್ತೆ.
1: ಟೊಮೆಟೊ ಬಿಲ್ಲೆ ಎಷ್ಟು ದೊಡ್ಡದಿದೆ ಅಷ್ಟೇ ದೊಡ್ಡದು ದೋಸೆ ಆಗುತ್ತೆ.
0: ಹೌದು,
1: ಬಹಳ ಮಜವಾಗಿರುತ್ತೆ ಅಂತ.
0: ಆಮೇಲೆ ಮಕ್ಕಳಿಗೆ ಬಹಳ ಇಷ್ಟವಾಗುವಂತದ್ದಾಗತ್ತೆ. ದೊಡ್ಡ ದೋಸೆ ಅಂದ್ರೆ ತಿನ್ನಲ್ಲ ಅನ್ನತ್ವೆ, ಪುಟ್ ಪುಟ್ ದೋಸೆ ಇಷ್ಟೆಲ್ಲ ಹಾಕಿ ರುಚಿ ಹಾಗೆ ಮಾಡಿದ್ರೆ ಖುಷಿಯಿಂದ
1: ತಿಂತಾರೆ. ಜೊತೆಗೆ ಈ ದೋಸೆ ಹಿಟ್ಟಿನ ರುಚಿಯ ಜೊತೆಗೆ ಟೊಮೆಟೊವಿನ ಹುಳಿ ಮತ್ತೆ ನಾವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ತಿವಲ್ಲ ಅದ್ರ ರುಚಿ ಸೇರ್ಬಿಟ್ಟು ವಿಶೇಷವಾದ ದೋಸೆ ಆಗುತ್ತೆ. ಗೆಳತಿಯರೇ, ಟೊಮೆಟೊ ದೋಸೆ ಮಾಡೋದು ಗೊತ್ತಾಯ್ತಲ್ವಾ? ಟೊಮೆಟೊನ ಚೆನ್ನಾಗಿ ತೊಳೆದು ಬಿಟ್ಟು ಬಿಲ್ಲೆಗಳಾಗಿ ಕತ್ತರಿಸ್ಕೊಂಡ್ಬಿಡಿ. ಈ ಬಿಲ್ಲೆಗಳನ್ನ ದೋಸೆ ಹಿಟ್ಟಲ್ಲಿ ಅದ್ದಿ ಕಾವಲಿಯ ಮೇಲೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ದೋಸೆ ಸುತ್ತಲೂ ಎಣ್ಣೆ ಹಾಕ್ಬೇಕು, ಮಾಮೂಲಿ ನಾವು ದೋಸೆ ಮಾಡೋ ಹಾಗೇನೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಆ ಮಿಶ್ರಣವನ್ನ ಕೂಡ ಉದುರಿಸಿ ತಿಂದ್ರೆ ಬಹಳ ರುಚಿಯಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ರುಚಿ ಅಂತ ಹೇಳ್ಬಿಟ್ಟು ಸುಮಿತ್ರಮ್ಮ ಅವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಯಾವ ಐಟಮ್?
0: ಟೊಮೆಟೊ ಬಾತ್. ಮನೆಯಲ್ಲಿ ಟೊಮೆಟೊ ಒಂದಿದ್ದು ಬಿಟ್ರೆ ಎಷ್ಟು ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಂಗಾಗತ್ತೆ. ಒಂದು ಅನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಟೊಮೆಟೊವನ್ನ ಒಂದ್ ನಾಲ್ಕು ಟೊಮೆಟೊ, ಒಂದೆರಡು ನೀರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಹದವಾಗಿ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಪಲ್ಯದ ಪುಡಿ, ಉಪ್ಪು, ಕಾಯಿತುರಿ, ಒಂಚೂರು ಬೆಲ್ಲ ಸಿಹಿ ಗುಡ್ಕೊಳಕ್ಕೋಸ್ಕರ ಹಾಕಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ನಂತರ ಅದು ಬೆಂದ ಪಲ್ಯವನ್ನ ಅನ್ನದೊಂದಿಗೆ ಕಲಸಿದರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ಮೊಸರು ಬಜ್ಜಿಯಾಗಿ ಸೌತೆಕಾಯಿ, ನೀರುಳ್ಳಿ, ಟೊಮೆಟೊ ಎಲ್ಲ ಸೇರಿಸಿ ಬಜ್ಜಿಯನ್ನು ಸಹ ಮಾಡಿ ಜೊತೆಯಲ್ಲಿ ಬಡಿಸಿದರೆ ನಿಮಗೆ ಒಂದು ಹಬ್ಬದ ಔತಣವನ್ನೇ ಕೊಟ್ಟಷ್ಟು ಖುಷಿಯನ್ನು ಕೊಡುತ್ತದೆ.
1: ಟೊಮೆಟೊ ಬಾತ್ ಅಂದ್ರೆ ಬಹಳ ರುಚಿನೇ ಇದೆ. ಗೆಳತಿಯರೇ, ಟೊಮೆಟೊ ಬಾತ್ಗೆ ಸುಮಿತ್ರಮ್ಮ ಅವ್ರು ಹೇಳಿದ್ರು ಒಂದ್ ನಾಲ್ಕು ಟೊಮೆಟೊ, ಒಂದ್ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆನಲ್ಲಿ ಬೇಯಿಸ್ಕೊಳ್ಬೇಕು. ಒಗ್ಗರಣೆಗೆ ಸಾಸಿವೆ ಹಾಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಪಲ್ಯದ ಪುಡಿ, ಉಪ್ಪು, ಕಾಯಿತುರಿ, ಸ್ವಲ್ಪ ಬೆಲ್ಲ ರುಚಿ ಕೂಡೋದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು. ಉದುರುದ್ರಾಗಿ ಅನ್ನ ಮಾಡಿಕೊಂಡು ಅದಕ್ಕೆ ಈ ಮಿಶ್ರಣವನ್ನ ಹಾಕಿ ಕಲಸಿದ್ರೆ ಟೊಮೆಟೊ ಬಾತ್ ಸವಿಯಲು ರೆಡಿ. ಈ ಟೊಮೆಟೊ ಬಾತ್ ಜೊತೆಗೆ ನಂಚಿಕೊಳ್ಳೋದಕ್ಕೆ ಮೊಸರು ಬಜ್ಜಿ ಆಗ್ಬಹುದು, ಸೌತೆಕಾಯಿ ಬಜ್ಜಿ ಆಗ್ಬಹುದು, ಈರುಳ್ಳಿ ಬಜ್ಜಿ ಆಗ್ಬಹುದು, ಟೊಮೆಟೊದೇ ಬಜ್ಜಿನೂ ಆಗ್ಬಹುದು ಅಂತ ಹೇಳ್ತಾರೆ. ಬಹಳ ರುಚಿಯಾದ ಟೊಮೆಟೊ ಬಾತ್ ಸವಿದ ನಂತರ ಈಗ ಇನ್ನೊಂದು ಟೊಮೆಟೊ ಐಟಮ್ ನಿಮ್ಮ ಮುಂದೆ ಬರ್ತಾ ಇದೆ.
0: ಟೊಮೆಟೊ ಒಂದಿದ್ರೆ ಮನೆಯಲ್ಲಿ ಅನೇಕ ರೀತಿಯಾದ ಸಾರನ್ನ ದಡಿಗಿರಿ ಮಾಡಬಹುದು. ಈಗ ರಾತ್ರಿ ಯಾರೋ ಬರ್ತಾರೆ,

0: ತರೆ ಮಾಡಿದ ಅಡಿಗೆ ಕಡಿಮೆ ಬಿದ್ದಿರುತ್ತೆ. ಆ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಸಾರು ಮಾಡಿ ಬಡಿಸಿದ್ರೆ ಊಟ ಮಾಡೋರ್ಗೂ ಹಿತ ಆಗಿರುತ್ತೆ ಅಂತ ಒಂದು ಎರಡು ಬಗೆ ಸಾರುಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಟೊಮೆಟೋವನ್ನ ಬೇಯಿಸಬೇಕು ನೀರಿನಲ್ಲಿ. ಸ್ವಲ್ಪ ಬೆಂದ ನಂತರ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಆ ಟೊಮೆಟೋವನ್ನ ಚೆನ್ನಾಗಿ ಕಿವಿಚಿ ಅದಕ್ಕೆ ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಬೇಕು. ಹಾಗೆನೆ ಒಂದ್ ಸ್ವಲ್ಪ ಸಾರಿನ ಪುಡಿ ಒಂದ್ ಅರ್ಧ ಚಮಚ, ಅದನ್ನು ಮಾಡುವ ಪ್ರಮಾಣಕ್ಕೆ ತಕ್ಕ ಹಾಗೆ ಖಾರವನ್ನು ಹಾಕೊಂಡು ಅದಕ್ಕೆ ತುಪ್ಪದಲ್ಲಿ ಇಂಗು ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಒಗ್ಗರಣೆ ಕೊಟ್ರೆ ರುಚಿಕರವಾದಂತಹ ತಿಳಿ ಸಾರು ರೆಡಿ ಆಗುತ್ತೆ.
1: ತುಂಬಾ ರುಚಿಯಾಗಿರುತ್ತೆ,
0: ತುಂಬಾ ರುಚಿಯಾದಂತಹ ಸಾರು. ಇದಕ್ಕೆ ಸಾರಿನ ಪುಡಿಯನ್ನು ಹಾಕದೆ ಅರ್ಧ ಚಮಚ ಮೆಣಸಿನಕಾಳಿನ ಪುಡಿ, ಜೀರಿಗೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪನ್ನ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಇದು ಬಹಳ ಚೆನ್ನಾಗಿರುವಂತಹ ಕುಡಿಯಲು ಯೋಗ್ಯವಾದಂತಹ ಸಾರಾಗಿ ಪರಿಣಮಿಸುತ್ತೆ. ಯಾಕೆಂದ್ರೆ ಜ್ವರ ಬಂದಾಗ ಈ ಸಾರನ್ನ ಒಂದು ಲೋಟ ಕುಡಿದ್ರೆ ತುಂಬಾ ದೇಹಕ್ಕೆ ತುಂಬಾ ಹಿತ ಅನ್ಸುತ್ತೆ, ಗಂಟ್ಲಿಗೆ ತುಂಬಾ ಹಿತವನ್ನ ಕೊಡುವಂತಹದ್ದಾಗಿರುತ್ತೆ. ಆಮೇಲೆ ಇನ್ನೂ ಟೊಮೆಟೊ ಬಗ್ಗೆ ಹೇಳಬೇಕು ಅಂದ್ರೆ ಕೆಲವರು ಸಾರೇ ಮಾಡ್ಲಿ ಸಾಂಬಾರ್ ಪದಾರ್ಥಗಳು ಏನೇ ಮಾಡಿದ್ರು ಸಹ ಹುಣಸೆ ಹಣ್ಣು ಬಳಸೋ ಜಾಗದಲ್ಲಿ ಟೊಮೆಟೊವನ್ನೇ ಬಳಸ್ತಾರೆ. ಅದು ಒಂದು ರೀತಿಯಾದ ಹುಳಿಯ ರುಚಿಯನ್ನ ಕೊಡೋದ್ರಿಂದ ಅಡಿಗೆ ಒಂದು ರೀತಿ ಚೆನ್ನಾಗಿರುತ್ತೆ
1: ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಸಾರಿನ ಬಗ್ಗೆ ಹೇಳಿದ್ರು, ತುಂಬಾ ಚೆನ್ನಾದ ಎರಡು ಬಗೆಯ ಸಾರು ಒಂದರಲ್ಲೇ ಹೇಳಿದ್ರಿ ನೀವು. ಟೊಮೆಟೋನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ಕಿವಿಚಿಬಿಟ್ಟು ನೀರಲ್ಲಿ ಕಿವಿಚಿಬಿಟ್ಟು ಒಲೆ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಬೇಕು. ಅದಕ್ಕೆ ಸಾರಿನ ಪುಡಿ ಹಾಕ್ಬೋದು ಅಥವಾ ಕಾಳುಮೆಣಸಿನ ಪುಡಿಯನ್ನ ಕೂಡ ಹಾಕ್ಬೋದು. ತುಪ್ಪದಲ್ಲಿ ಇಂಗು, ಜೀರಿಗೆ, ಸಾಸಿವೆ ಒಗ್ಗರಣೆ ಕೊಟ್ರೆ ಸೊಗಸಾದ ಸಾರು, ಕಾಳುಮೆಣಸಿನ ಪುಡಿಯನ್ನ ಹಾಕಿ ಮಾಡಿದಂತಹ ಸಾರು ಜ್ವರದ ಬಾಯಿಗೆ ತುಂಬಾ ರುಚಿಯಾಗುತ್ತೆ ಅಂತ ಕೂಡ ಹೇಳಿದ್ರು. ಹಾಗೇನೆ ಟೊಮೆಟೊ ಸುಗ್ಗಿಯ ಸಮಯದಲ್ಲಿ ಹುಣಸೆ ಹಣ್ಣಿನ ಬದಲು ಟೊಮೆಟೊನ ಬಳಸಿದ್ರೆ ಬಾಯಿಗೂ ರುಚಿ, ನಮ್ಮ ಜೇಬಿಗೂ ತುಂಬಾ ಅನುಕೂಲ. ಹಾಗೆ ಜೊತೆಗೆ ಟೊಮೆಟೊ ಹಣ್ಣಿನ ಒಳ್ಳೆಯ ಉತ್ತಮ ಅಂಶಗಳು ನಮ್ಮ ದೇಹಕ್ಕೆ ಸೇರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಇನ್ನೊಂದು ಬಗೆಯ ಸಾರನ್ನ ಬರ್ಕೊಂಡು ಬಂದಿದ್ದೀರಿ ಸುಮಿತ್ರಮ್ಮ ಅವರೇ, ಇದು ಮಸಾಲೆ ಸಾರು ಅಂತ ಹೇಳಿದ್ರಿ. ಇದು ಯಾವ ರೀತಿ ಮಾಡಬೇಕು ಮಸಾಲೆ ಸಾರನ್ನ?
0: ಎರಡು ಟೊಮೆಟೊ ಹಣ್ಣು, ಒಂದು ಈರುಳ್ಳಿ, ತೆಂಗಿನ ತುರಿ ಸ್ವಲ್ಪ, ಒಂದು ಚಮಚ ಸಾರಿನ ಪುಡಿ, ಸ್ವಲ್ಪ ಹುರಗಡ್ಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೋಬೇಕು ರುಬ್ಬಿದ ಮಿಶ್ರಣನ. ಅದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಂತರ ಇದಕ್ಕೆ ತುಪ್ಪ, ಸಾಸಿವೆ, ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಇಂಗನ್ನು ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ರೆ ಸ್ವಲ್ಪ ಸಾಂಬಾರಿನ ಟೈಪಿನಲ್ಲಿ ಈ ಮಸಾಲೆ ಸಾರನ್ನ ಮಾಡಬಹುದು. ಊಟಕ್ಕೂ ತುಂಬಾ ರುಚಿಯಾಗಿರುತ್ತೆ,
1: ಸ್ವಲ್ಪ ಮಂದವಾಗಿರುತ್ತೆ.
0: ಮಂದವ
1: ಹುರುಗಡ್ಲೆ ಹಾಕೊಳ್ಳೋದ್ರಿಂದ
0: ಮಂದವ
1: ಸ್ವಲ್ಪ ಮಂದ ಬರುತ್ತೆ. ಒಂದೆರಡು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಸಾರಿನ ಪುಡಿ, ಹುರುಗಡ್ಲೆ, ಇವಿಷ್ಟನ್ನ ರುಬ್ಬಿಕೊಳ್ಬೇಕು ಅಂತ ಹೇಳಿದ್ರಿ. ಇದಕ್ಕೆ ರುಬ್ಬಿಕೊಂಡ ಮಿಶ್ರಣವನ್ನ ಪಾತ್ರೆಗೆ ಹಾಕೊಂಡ್ಬಿಟ್ಟು ಕುದಿಸ್ಬೇಕು. ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಬೆಲ್ಲ. ಈ ಬೆಲ್ಲ ಹಾಕೋದ್ರಿಂದ ಬಹಳ ರುಚಿ ಸೇರುತ್ತೆ ಅಲ್ಲ. ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಇಂಗಿನ ಒಗ್ಗರಣೆ ಕೊಟ್ರೆ ತುಂಬಾ ಸೊಗಸಾದ ವಿಭಿನ್ನ ರುಚಿಯ ಟೊಮೆಟೊ ಸಾರು ರೆಡಿ ಆಯಿತು. ಇನ್ನು ಟೊಮೆಟೊವಿಂದ ಇನ್ನು ಯಾವ ಬಗೆಯ ಖಾದ್ಯವನ್ನ ತಯಾರಿಸ್ತೀರಿ?
0: ತೊಗರಿ ಬೇಳೆಯೊಂದಿಗೆ ಟೊಮೆಟೊ ಹಾಕಿ ಬೇಯಿಸಿ ಅನೇಕ ರೀತಿಯಾದಂತಹ ಅಡಿಗೆಗಳನ್ನೆಲ್ಲ ಮಾಡಬಹುದು. ಆದರೆ ಅದಾದ ನಂತರ ನಾನೀಗ ಹೇಳುವುದು ಮೊಸರು ಬಜ್ಜಿಗಳ ವಿಷಯ. ಟೊಮೆಟೊ ಮೊಸರು ಬಜ್ಜಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾಲ್ಕು ಟೊಮೆಟೊ ಮತ್ತು ಎರಡು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಸ್ವಲ್ಪ ಕಾಯಿತುರಿ ಒಂದು ಕಡೆ ಇಟ್ಟುಕೊಳ್ಳಬೇಕು. ನಂತರ ಸ್ವಲ್ಪ ಕಾಯಿತುರಿ, ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿ, ಸ್ವಲ್ಪ ಹುರುಗಡ್ಲೆ ಮಿಶ್ರಣ ಮಾಡಿಕೊಂಡು ರುಬ್ಕೊಳ್ಬೇಕು. ಇದನ್ನು ಮೊಸರಿಗೆ ಹಾಕಿ ಜೊತೆಗೆ ಹೆಚ್ಚಿದಂತಹ ನೀರುಳ್ಳಿ ಟೊಮೆಟೊವನ್ನು ಅದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ಅನೇಕ ಬಾತುಗಳಿಗೆ ಇದು ನೆಂಚಿಕೊಳ್ಳಲು ಬಹಳ ರುಚಿಯಾಗಿರುತ್ತೆ.
1: ಈಗ ಮೊಸರು ಬಜ್ಜಿ ಮಾಡೋದು ಹೇಳಿದ್ರು. ಇದಕ್ಕೆ ಸುಮಾರು ನಾಲ್ಕು ಟೊಮೆಟೊ ತೆಕ್ಕೊಂಡು ಒಂದು ಅಥವಾ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಒಂದ್ ಕಡೆ ಇಟ್ಕೊಳ್ಳೋದು. ಕಾಯಿ ತುರಿ ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿ, ನಮ್ಮ ಖಾರ ಎಷ್ಟು ಬೇಕು ಅನ್ನೋದನ್ನ ಗಮನಿಸ್ಕೊಂಡು ಹಾಕೋಬೇಕು. ಸ್ವಲ್ಪ ಹುರುಗಡ್ಲೆ ಹಾಕೊಂಡು ರುಬ್ಕೊಳ್ಬೇಕು. ಇದನ್ನ ರುಬ್ಬಿ ಒಂದು ಬಟ್ಟಲಲ್ಲಿ ಮೊಸರನ್ನ ಹಾಕಿ ಆ ಮೊಸರಿಗೆ ಈ ರುಬ್ಬಿದ ಮಿಶ್ರಣವನ್ನ ಹಾಕ್ಬೇಕು. ಹಾಗೆ ಹೆಚ್ಚಿರುವಂತಹ ಟೊಮೆಟೊ, ಈರುಳ್ಳಿ ಅದನ್ನೇನು ಒಗ್ಗರಣೆ ಹಾಕಿ ಬಾಡಿಸೋದೇನು ಬೇಡ, ಹಾಗೆ ಹಸಿನೇ ಹಾಕ್ಬಿಡ್ಬಹುದು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಕೊಡಬೇಕು. ಈ ಬೇರೆ ಬೇರೆ ಟೊಮೆಟೊ ಬಾತು, ವಾಂಗಿ ಬಾತು ಯಾವ್ದನ್ನ ಮಾಡ್ತೀವಿ ಇದಕ್ಕೆ ಈ ಟೊಮೆಟೊ ಮೊಸರು ಬಜ್ಜಿ ತುಂಬಾ ರುಚಿಯನ್ನ ಕೊಡುತ್ತೆ.
0: ಇನ್ನು ಟೊಮೆಟೊ

0: ಸಾಲಡ್ ಆಗೂ ಉಪಯೋಗಿಸಬಹುದು. ಟೊಮೆಟೊ ಒಂದು ಸಣ್ಣಗೆ ಹೆಚ್ಕೋಬೇಕು, ಜೊತೆಗೆ ಅದಕ್ಕೆ ಬೇಕಾಗುವಂತ ಬೇರೆ ಹಣ್ಣುಗಳನ್ನೂ ಸಹ ನಾವು ಸಣ್ಣ ಪುಣ್ಯದಾಗೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಂದ್ ಬಟ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಸಕ್ಕರೆಯನ್ನು ಹಾಕಿ ತಿನ್ನಲು ಕೊಟ್ರೆ ಮಕ್ಕಳಿದ್ ಆರೋಗ್ಯಕ್ಕೂ ಒಳ್ಳೆಯದಾದಂತ ಒಂದು ಸಲಾಡ್ ಅನ್ನ ನಾವು ತಯಾರಿಸಬಹುದು.
1: ಸಂಜೆ ಹೊತ್ತು ಮಕ್ಕಳಿಗೆ ಬಾಯಾಡಿಸೋದಕ್ಕೆ ಮಾಡಿಕೊಟ್ರೆ, ಟೊಮೆಟೊ ಇದ್ರೆ ಮನೆಯಲ್ಲಿ ಸಣ್ಣದಾಗಿ ಟೊಮೆಟೊನ ಹೆಚ್ಚಿಬಿಟ್ಟು ಬೇರೆ ಹಣ್ಣುಗಳಿದ್ರೆ ದಾಳಿಂಬೆ ಎಲ್ಲ ಹಾಕಿದ್ರೆ ತುಂಬಾ ರುಚಿ ಇರಲ್ಲ. ಇದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸ್ಬಿಟ್ಟು ಒಂದ್ ಸ್ಪೂನ್ ಹಾಕಿ ಇಟ್ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೇದು. ಮಕ್ಕಳಿಗೆ ಏನ್ರಿ, ದೊಡ್ಡವರು ತಿನ್ಬಹುದು,
0: ದೊಡ್ಡವರು
1: ಅಲ್ವಾ?
0: ಹೌದು,
1: ಟೊಮೆಟೊ ಸಲಾಡ್ ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಬಾಲ್ಯದ ತಿಂಡಿ ಅಂತ ಅನ್ಸುತ್ತೆ. ನಾನು ಚಿಕ್ಕೋಳಿದ್ದಾಗ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ. ಟೊಮೆಟೊ
0: ಸಲಾಡ್ಗೂ ಇಷ್ಟವಾಗುವ
1: ಬಹಳ ರುಚಿಯಾದ ಹುಳಿ ಸಿಹಿ ಸೇರಿರುವಂತಹ ಒಂದು ತಿನಿಸಾಗಿ ಪರಿಣಮಿಸುತ್ತೆ. ಇದರಲ್ಲಿ ನೀವು ಆಗ್ಲೇ ಹೇಳಿದ ಹಾಗೆ ವಿಟಮಿನ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇನ್ನು ಮುಂದಿನ ಐಟಮ್
0: ಉಪ್ಪಿನಕಾಯಿಯನ್ನು ಸಹ ಇದರಿಂದ ಮಾಡಬಹುದು.
1: ಟೊಮೆಟೊ ಉಪ್ಪಿನಕಾಯಿ,
0: ಹೌದು, ದಿಢೀರ್ ಉಪ್ಪಿನಕಾಯಿ ಮಾಡಬಹುದು. ಹೇಗೆ ಅಂದ್ರೆ, ಟೊಮೆಟೊಗೆ ಸಣ್ಣ ಹೆಚ್ಕೊಂಡು ಅದಕ್ಕೆ ಸಕ್ಕರೆ ಬೆರೆಸ್ಕೊಳ್ಳೋದು, ಸ್ವಲ್ಪ ಖಾರ ಎಷ್ಟು ಬೇಕಾಗತ್ತೋ ಅಷ್ಟು ಖಾರ ಅಂದ್ರೆ ಒಂದು ಅರ್ಧ ಚಮಚ ಹಾಕೊಂಡ್ರೆ ಸಾಕು. ಅದಕ್ಕೆ ಸಾಸಿವೆ ಇಂಗಿನ ಒಗ್ಗರಣೆ ಹಾಕಿದ್ರೆ ಉಪ್ಪಿನಕಾಯಿ ತಕ್ಷಣದಲ್ಲಿ ರೆಡಿ ಆಗುತ್ತೆ. ಆದ್ರೆ ಇದನ್ನ ಹೆಚ್ಚಿಗೆ ದಿನ ಶೇಖರಿಸಿಡಕ್ ಬರಲ್ಲ, ತಕ್ಷಣದಲ್ಲಿ ಮಾಡೋದಂತ ಒಂದು ಅಡಿಗೆಯಲ್ಲಿ ಇದು ಸಹ.
1: ಇಲ್ಲಿ ಟೊಮೆಟೊ ತಗೊಳ್ಬೇಕು ಅಂತ ಹೇಳಿದ್ರೆ ಕಾಯಿ ತಗೊಳ್ಬೇಕಾ ಹಣ್ಣ?
0: ಹಣ್ಣೆ ತಗೋಬೇಕು. ಹಣ್ಣೆ ತಗೊಂಡು ಸ್ವಲ್ಪ ಇನ್ನೂ ಪೂರ್ತಿ ಮಾಗಿರಲ್ಲ, ಸ್ವಲ್ಪ ಗಟ್ಟಿ ಇರುವಂತ ಹಣ್ಣು ತಗೊಂಡ್ ಮಾಡಿದ್ರೆ ಸ್ವಲ್ಪ ಬೇಕಾದ್ರೆ ಒಲೆ ಮೇಲೆ ಬಾಡಿಸ್ಕೊಂಡ್ರು ರುಚಿಯಾಗಿರುತ್ತೆ.
1: ಆತ್ಮೀಯ ಗೆಳತಿಯರೇ, ಒಂದು ನಾಲ್ಕೈದು ಟೊಮೆಟೊ ತಗೊಂಡ್ರೆ ಒಂದೂವರೆ ಚಮಚ ಸಕ್ಕರೆಯನ್ನ ಬೆರೆಸಿ ಅದಕ್ಕೆ ಅಚ್ಚಮೆಣಸಿನ ಪುಡಿ ಹಾಕ್ಬಿಡಿ, ಚೆನ್ನಾಗಿ ಅಡಿ ಮೇಲು ಮಾಡಿ ಕೂಡಿಸ್ಬಿಡಿ. ಅದಕ್ಕೆ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಹಾಕಿದ್ರೆ ದಿಢೀರ್ ಉಪ್ಪಿನಕಾಯಿ ರೆಡಿ ಆಗತ್ತೆ. ಇದು ಹೆಚ್ಚಿಗೆ ದಿನ ಇಡೋದಕ್ಕೆ ಬರಲ್ಲ ಅಂತ ಹೇಳಿದ್ರು ಸುಮಿತ್ರಮ್ಮ ಅವರು. ಆದ್ರೆ ತುಂಬಾ ರುಚಿಯಾದ ಉಪ್ಪಿನಕಾಯಿ ಅಂತೂ ಖಂಡಿತ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಟೊಮೆಟೊದಲ್ಲಿ ಅಗತ್ಯವಾಗಿರುವಂತಹ ಹುಳಿ ಅಂಶ ಇರುತ್ತೆ, ಜೊತೆಗೆ ನಾವು ಖಾರ ಹಾಕಿರ್ತೇವೆ, ಒಳ್ಳೆ ಒಗ್ಗರಣೆ ಕೂಡ ಕೊಟ್ಟಿರೋದ್ರಿಂದ ತಕ್ಷಣಕ್ಕೆ ಉಪಯೋಗಿಸೋದಕ್ಕೆ ಆಗುವಂತಹ ಉಪ್ಪಿನಕಾಯಿ ತಯಾರಿ ಆಗುತ್ತೆ ಅಂತ ಅನ್ಸುತ್ತೆ. ಟೊಮೆಟೊಯಿಂದ ಉಪ್ಪಿನಕಾಯಿ ಕೂಡ ಮಾಡಬಹುದು ಅನ್ನೋದು ವಿಶೇಷವಾದ ವಿಚಾರ. ಇನ್ನು ಮತ್ತೆ ಇನ್ನೊಂದೇನೋ ಹೇಳ್ತಾ ಇದ್ರಿ ಆಗ್ಲೇನೆ.
0: ಇದು ಟೊಮೆಟೊ ಮನೇಲಿ ಇದ್ಬಿಟ್ರೆ ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ ತಿಂಡಿಗಳು ಏನೇ ಮಾಡಿದ್ರು ಸಹ ನೀರುಳ್ಳಿ ಹಾಗೆ ಉಳಿದ ತರಕಾರಿಗಳ ಜೊತೆಗೆ ಟೊಮೆಟೊವನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಇವನ್ನ ತಯಾರಿಸೋದ್ರಿಂದ ನಿಂಬೆಹಣ್ಣು ಆಕಸ್ಮಿಕವಾಗಿ ಇಲ್ಲದೆ ಇದ್ರೂ ಸಹ ತಿಂಡಿ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಜೊತೆಗೆ ಇನ್ನು ಟೊಮೆಟೊ ಕಾಯಿಂದ ಸಹ ನಾವು ಅನೇಕ ಅಡಿಗೆಗಳನ್ನ ಮಾಡ್ಬೋದು. ಪಲ್ಯಗಳು, ಮಜ್ಜಿಗೆ ಹುಳಿ, ಗೊಜ್ಜು, ಸಾಸಿವೆ ಮುಂತಾದವುಗಳನ್ನು ಸಹ ಟೊಮೆಟೊ ಕಾಯಿಂದಲೂ ಸಹ ತಯಾರಿಸಬಹುದು.
1: ಟೊಮೆಟೊ ಕಾಯಿಯ ಗೊಜ್ಜು ಹೇಗೆ ಮಾಡೋದು?
0: ಟೊಮೆಟೊ ಕಾಯಿನ ಸಣ್ಣಗಾಗಿ ಹೆಚ್ಕೊಂಡು ಒಲೆ ಮೇಲೆ ಒಗ್ಗರಣೆಲಿ ಬೇಯಿಸ್ಕೋಬೇಕು. ಬಾಂಡ್ಲಿ ಇಟ್ಬಿಟ್ಟು ಸಾಸಿವೆ ಮೆಣಸಿನಕಾಯಿ ಒಗ್ಗರಣೆಯೊಂದಿಗೆ ಅದನ್ನ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ ಮೇಲೆ ಅದನ್ನೊಂದು ಪಾತ್ರಕ್ಕೆ ಹಾಕಿಟ್ಕೊಂಡು ಮಿಕ್ಸಿಗೆ ಸ್ವಲ್ಪ ಕಾಯಿ ತುರಿ, ಹುರುಗಡಲೆ ಒಂದ್ ನಾಲ್ಕು ಕಾಯಿ, ಹಸಿಮೆಣಸಿನಕಾಯಿ ಹಾಕಿದ್ರು ಹಾಕ್ಬೋದು, ಇಲ್ಲ ಒಣಮೆಣಸಿನಕಾಯಿನ ಬೇಕಾದ್ರೂ ಹುರ್ಕೊಂಡ್ ಬೇಕಾದ್ರೆ ಹಾಕೋಬಹುದು. ಹಾಕೊಂಡು ಒಂಚೂರು ಅರಶಿನ ಒಂದ್ ಚಿಟಿಗೆ ಹಾಕೊಂಡು ರುಬ್ಕೊಂಡು ಅದನ್ನ ನಾವು ಪಾತ್ರೆಗೆ ಹಾಕ್ಬಿಟ್ಟು ಕುದಿಸಿ, ಕುದಿಸೋಕ್ ಮುಂಚೆ ಅದಕ್ಕೆ ಉಪ್ಪು ಮತ್ತೆ ಬೆಲ್ಲವನ್ನು ಸಹ ಬೆರೆಸಿ ಕೊನೆಗೆ ಮತ್ತೆ ಮೇಲೆ ಇನ್ನೊಂದು ಒಗ್ಗರಣೆ ಕೊಡೋದ್ರಿಂದ ಗೊಜ್ಜು ಬಹಳ ಚೆನ್ನಾಗಿರುತ್ತೆ. ಟೊಮೆಟೊ ಕಾಯಿ
1: ಕರಿಬೇವಿನ ಎಲೆ ಹಾಕ್ಬಿಟ್ರೆ ಘಮ ಘಮ ಗೊಜ್ಜು,
0: ಘಮ ಘಮದ ಗೊಜ್ಜು.
1: ಗೆಳತಿಯರೇ, ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು, ಮತ್ತೆ ನಿಮ್ಗೆ ಹೇಳ್ತೇನೆ, ಬರ್ಕೊಳ್ಳೋದಾದ್ರೆ ಬರ್ಕೊಂಬಿಡಿ. ಒಂದ್ ನಾಲ್ಕೈದು ಕಾಯಿ ಟೊಮೆಟೊ ತಗೊಳ್ಳಿ, ಅದನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಸಾಸಿವೆ ಹಾಕಿ ಸಿಡಿಸ್ಬಿಟ್ಟು ಈ ಟೊಮೆಟೊ ಹೋಳುಗಳನ್ನ ಹಾಕಿ ಬಾಡಿಸ್ಕೊಡಿ. ಸ್ವಲ್ಪ ಕಾಯಿ ತುರಿ ಜೊತೆಗೆ ಹಸಿಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ, ನಿಮಗೆ ಇಷ್ಟವಾದನ್ನ ಹಾಕೋಬಹುದು. ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ, ಕಡಲೆ ಬೇಳೆ ಒಂದು ಸ್ವಲ್ಪ ಹಾಕಿ ಹುರಿದುಕೊಂಡು ಇವುಗಳನ್ನೆಲ್ಲ ಸೇರಿಸಿ ರುಬ್ಬಿಕೊಳ್ಳೋದು. ಕಾಯಿ ತುರಿ ಜೊತೆಗೆ ಮೆಣಸಿನಕಾಯಿ, ಉದ್ದಿನ ಬೇಳೆ, ಕಡಲೆ ಬೇಳೆ ಇವನ್ನ ಸೇರಿಸಿ ಚೆನ್ನಾಗಿ ನಯವಾಗಿ ರುಬ್ಬಿಕೊಂಡು ಈ ಬೆಂದಿರುವಂತಹ ಟೊಮೆಟೊ ಹೋಳಿಗೆ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಈ ಹಂತದಲ್ಲಿ ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಯುವಾಗ ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಒಲೆಯಿಂದ ಕೆಳಗಿಳಿಸಿ ರುಚಿಯಾದ ಘಮಘಮಿಸುವ ಟೊಮೆಟೊ ಗೊಜ್ಜು ರೆಡಿ ಆಯ್ತು. ಹಾಗೆ ನೀವು ಹೇಳಿದ್ರಿ ಟೊಮೆಟೊ ಕಾಯಿಗಳಿಂದ ಪಲ್ಯವನ್ನ ಕೂಡ ತಯಾರಿಸಬಹುದು ಅಂತ. ಮಾಮೂಲಿ ಪಲ್ಯದ ತರಾನೇ ಮಾಡ್ಬೇಕಾ, ಇದಕ್ಕೆ ಬೇರೆ ವಿಶೇಷವಾದ ಏನಾದ್ರು ಮಸಾಲೆ ಬೇಕಾ?
0: ಇಲ್ಲ, ಬೇಕು ಅಂತಂದ್ರೆ ಹೆಚ್ಚಿಂದು ಅಂದ್ರೆ ಪಲ್ಯದ ಪುಡಿಯನ್ನು ಮಿಕ್ಸ್ ಮಾಡ್ಕೋಬಹುದು. ಎಲ್ಲ ಉಳಿದಿದ್ದೆಲ್ಲವೂ ಅಂದ್ರೆ ಹುಳಿ ಅಂಶ ಹಾಕಬಾರದು ಇದಕ್ಕೆ, ಯಾಕೆ ಟೊಮೆಟೊ ಕಾಯಿನಲ್ಲೇ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗತ್ತೆ ಜಾಸ್ತಿ ಪ್ರಮಾಣದಲ್ಲಿ. ಸಾಮಾನ್ಯವಾಗಿ ಹಾಕೋದಕ್ಕಿಂತ ಒಂಚೂರು ಜಾಸ್ತಿ ಹಾಕ್ತೀವಿ. ಪಲ್ಯದ ಪುಡಿ ಹಾಕ್ಬಿಟ್ರೆ ಬಹಳ ರುಚಿಯಾದಂತಹ ಪಲ್ಯ ರೆಡಿ ಆಗುತ್ತೆ.
1: ಕಾಯಿ ಪಲ್ಯ,
0: ಕಾಯಿಯಿಂದ

0: ಪುಡಿ. ಈ ಕಡೆನಲ್ಲಿ ನೆನೆಸಿರುವ ಕಡಲೆಬೇಳೆ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ನಯವಾಗಿ ರುಬ್ಬಿಕೊಂಡು ರುಬ್ಬಿರುವ ಮಸಾಲೆಯನ್ನ ಬೆಂದಿರುವ ಟೊಮೆಟೊ ಹೋಳುಗಳಿಗೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇದಕ್ಕೆ ಮಜ್ಜಿಗೆನೂ ಹಾಕ್ಬೇಕಾಗತ್ತೆ,
1: ಸ್ವಲ್ಪ ಹುಸಿ ಮಸಾಲೆ ಹಾಕ್ಬೇಕು.
0: ಯಾಕಂತಂದ್ರೆ ಟೊಮೆಟೊ ಕಾಯಿಯಲ್ಲಿ ಹುಳಿ ಇರೋದ್ರಿಂದ ತುಂಬಾ ಮಜ್ಜಿಗೆ ಹಾಕ್ಬಿಟ್ರೆ ತುಂಬಾ ಹುಳಿ ಹುಳಿ ಆಗ್ಬಿಡತ್ತೆ. ಇದಕ್ಕೆ ಸ್ವಲ್ಪ ಸಪ್ಪೆ ಮೊಸರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೂಡಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಬಿಟ್ರೆ ತುಂಬಾ ರುಚಿಕಟ್ಟಾದ ಮಜ್ಜಿಗೆ ಹುಳಿ ಟೊಮೆಟೊ ಕಾಯಿದು ಸಿದ್ಧವಾಗುತ್ತೆ. ಹಾಗಾದ್ರೆ ಸುಮಿತ್ರ ಮಾವರಿ, ಈಗ ಒಂದು 15 ವಿಶೇಷವಾದ ಖಾದ್ಯಗಳನ್ನ ಟೊಮೆಟೊ ಇಂದ ಮಾಡುವಂತಹದ್ದನ್ನ ಹೇಳಿದ್ರಿ. ಟೊಮೆಟೊ ಸೂಪು, ಟೊಮೆಟೊ ಜಾಮ್, ಉಪ್ಪಿನಕಾಯಿ ಪಲ್ಯಗಳು, ಗೊಜ್ಜುಗಳು, ಸಾರುಗಳು ಎಲ್ಲವೂ ತುಂಬಾ ರುಚಿಕಟ್ಟಾದ ಖಾದ್ಯದ ವಸ್ತುಗಳು ಟೊಮೆಟೊ ಇಂದ ತಯಾರಾಗುವಂತಹದ್ದು. ತುಂಬಾ ಧನ್ಯವಾದ. ಹಾಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ, ಈ ಎಲ್ಲ ಖಾದ್ಯಗಳನ್ನ ನೀವು ಮಾಡಿ ನೋಡಿದ್ದೀರಾ?
1: ಹೌದು, ನಾನು ಇದೆಲ್ಲವನ್ನು ಸಹ ದಿಢೀರನೆ ಮಾಡುವಂತಹದ್ದು. ಏಕೆಂದ್ರೆ ನನಗೆ ಕೆಲಸ ಕಾರ್ಯದ ಒತ್ತಡದಲ್ಲಿ ಕೆಲವೊಮ್ಮೆ ತುಂಬಾ ರುಚಿಯಾದಂತ ಬೇರೆ ಬೇರೆ ಅಡುಗೆ ಮಾಡೋಕ್ಕಿಂತ ಇದು ತುಂಬಾ ಸುಲಭ ಅನ್ಸಿರುತ್ತೆ ನನಗೆ. ಮನೆಗೆ ಬರ್ತಿದ್ದ ಹಾಗೇನೆ ನನ್ನ ಒತ್ತಡದಲ್ಲಿ ಮೊದಲು ಊಟ ಮಾಡ್ಬೇಕಾಗಿರುತ್ತೆ. ತಕ್ಷಣದಲ್ಲಿ ಬರೀ ಸಾರಿನ ಜೊತೆಗೆ ಇಂಥವ್ ಯಾವ್ದಾರ ಜೊತೆಲಿ ಇದ್ರೆ ನಮಗೆ ಊಟಕ್ಕೊಂಥರ ಹಿತ ಅನ್ಸುತ್ತಲ್ಲ ಅಂತ ಹೇಳಿ ಮಾಡಿ ನೋಡಿರುವಂತಹ ಅಡುಗೆಯನ್ನು ಮಾತ್ರ ಇಲ್ಲಿ ನಿಮ್ಮ ಮುಂದೆ ತಿಳಿಸಿದ್ದೇನೆ.
0: ಗೆಳತಿಯರೇ, ಧೈರ್ಯವಾಗಿ ನಾವು ಮಾಡ್ಕೊಳ್ಬಹುದು, ಎಲ್ಲವೂ ರುಚಿಕಟ್ಟಾಗಿದೆ ಅಂತ ಸುಮಿತ್ರಮ್ಮ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಇನ್ನೇನು, ಇವತ್ತಿನಿಂದ 15 ದಿನಗಳ ಕಾಲ ಒಂದೊಂದು ದಿನಕ್ಕೆ ಒಂದೊಂದು ಐಟಮ್ ಮಾಡ್ತಾ ಮಾಡ್ತಾ ಸವಿಯಿರಿ ಅಂತ ಹೇಳ್ತಾ ಏಕ ಅನೇಕ ಕಾರ್ಯಕ್ರಮಕ್ಕೆ ಬಂದು ಟೊಮೆಟೊ ಖಾದ್ಯಗಳ ಬಗ್ಗೆ ತಿಳಿಸಿದಂತಹ ಸುಮಿತ್ರಮ್ಮ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
0: ಏಕ ಅನೇಕ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಸುಮಿತ್ರಮ್ಮ.
2: ಇನ್ನು ಮುಂದೆ ಕೆಲವು ಚಿತ್ರಗೀತೆಗಳು.

0: ಒಂದೇ ತರ ಅಡಿಗೆ ಮಾಡಿ ಮಾಡಿ ತಿಂದು ತಿಂದು ಬೇಜಾರಾಗಿ ಹೋಗ್ಬಿಟ್ಟಿದೆ ಅಪ್ಪ. ಸುಕನ್ಯಾ, ನೀವೇನೋ ಹೊಸ ರುಚಿ ಹೇಳ್ತೀನಿ ಅಂದ್ರಲ್ಲ, ಹೇಳ್ರಿ ಕೇಳೋಣ.
1: ಇದು ಹೊಸ ರುಚಿ ಅನ್ನೋಕ್ಕಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಡಿಗೆ ಅಂತಾನೆ ನಾವು ಅನ್ಕೊಳ್ಬಹುದು.
0: ಓ, ಒಳ್ಳೇದೇ ಆಯ್ತಲ್ಲ.
1: ಹಾ, ನಾನ್ ಹೇಳ್ತಾ ಇರೋದು ಬೆಂಡೆಕಾಯಿ ತೊಟ್ಟಿನ ಚಟ್ನಿ.
0: ಓ, ತೊಟ್ಟನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರ.
1: ಹೌದು ಹೌದು.
0: ಸರಿ ಸರಿ ಹೇಳಿ.
1: ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ ತೊಟ್ಟು, ಒಂದು ಚಮಚ ಉದ್ದಿನ ಬೇಳೆ, ತೆಂಗಿನ ತುರಿ ಅರ್ಧ ಕಪ್ಪು, ಉಪ್ಪು, ಹುಣಸೆ ಹಣ್ಣು, ಒಂದು ಚೂರು ಬೆಲ್ಲ. ಬೆಂಡೆಕಾಯಿ ತೊಟ್ಟಿನ ಜೊತೆ ಉದ್ದಿನ ಬೇಳೆ ಮತ್ತು ಒಣಮೆಣಸಿನಕಾಯಿ ಹಾಕೊಂಡು ಕೆಂಪಗೆ ಹುರಿದ್ಕೊಳ್ಬೇಕು. ಅದಕ್ಕೆ ತೆಂಗಿನ ತುರಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಬೇಕು. ಅದಕ್ಕೆ ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಹಾಕಿದರೆ ಅದರ ರುಚಿ ತಿಂದಾಗ್ಲೇ ಗೊತ್ತಾಗೋದು. ಮತ್ತೆ ಈ ಬೆಂಡೆಕಾಯಿ ತೊಟ್ಟಿನಲ್ಲಿ ನಾರಿನಂಶ ಜಾಸ್ತಿ ಇರುವುದರಿಂದ ಮಲಬದ್ಧತೆಗೆ ಇದು ರಾಮಬಾಣ. ಜೊತೆಗೆ ನಾವು ತೊಟ್ಟು ಅಂತ ಹೇಳಿ ಎಸಿತೀವಲ್ಲ, ಎಸಿದೇ ಅದನ್ನು ಉಪಯೋಗಿಸ್ಕೊಂಡಿ ಒಳ್ಳೆ ಒಂದು ಅವಕಾಶ ಸಿಗತ್ತೆ ಇದರಲ್ಲಿ. ಮತ್ತೆ ಒಂದೆಲಗ ಸೊಪ್ಪಿನ ಸಾರು. ಒಂದೆಲಗ ಸೊಪ್ಪು ಪ್ರತಿ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕನೂ ಇದು ಬಹಳ ಒಳ್ಳೆಯ ಸೊಪ್ಪು. ಇದು ಅದಕ್ಕೆ ಬೇಕಾಗುವಂತ ಸಾಮಾನುಗಳು: ಒಂದೆಲಗ ಸೊಪ್ಪು ಒಂದು ಮುಷ್ಟಿ, ಜೀರಿಗೆ ಒಂದು ಚಮಚ, ಕಾಳುಮೆಣಸು ಅರ್ಧ ಚಮಚ, ತುಪ್ಪ, ಕಾಯಿ ತುರಿ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಇಷ್ಟು ಸಾಮಗ್ರಿ ಬೇಕಾಗತ್ತೆ. ಮಾಡೋ ವಿಧಾನ ಏನು ಅಂದ್ರೆ, ಒಂದೆಲಗ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇದಕ್ಕೆ ಜೀರಿಗೆ, ಕಾಳುಮೆಣಸು ಸೇರಿಸಿ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಹುರಿದ ಸಾಮಗ್ರಿಯ ಜೊತೆ ಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ತುಂಡು ಹುಣಸೆ ಹಣ್ಣು, ಬೆಲ್ಲ ಎಲ್ಲವನ್ನು ಒಟ್ಟಿಗೆ ಹಾಕಿ ತಿಳಿ ಸಾರಿನ ಹದದಲ್ಲಿ ಕುದಿಸಬೇಕು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದರೆ ಕಾಳು ಮೆಣಸಿನ ಖಾರದ ಹದಕ್ಕೆ ರುಚಿ ರುಚಿಯಾಗುತ್ತದೆ. ಕೊನೆಯಲ್ಲಿ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಹಾಕಬೇಕು. ಬೇಕೆಂದಲ್ಲಿ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕಿಕೊಳ್ಳಬಹುದು. ಇದು ಬಾಣಂತಿಯರಿಗೆ ಒಳ್ಳೆಯ ಪಥ್ಯದ ಸಾರು ಆಗುತ್ತದೆ. ಇದೇ ರೀತಿ ಹೊನಗೊನೆ ಸೊಪ್ಪು, ಚಕ್ರಮುನಿ ಸೊಪ್ಪು ಸಾರನ್ನು ಕೂಡ ಮಾಡಬಹುದು.
2: ಸುಕನ್ಯಾ, ನೀವ್ ಹೇಳಿದ್ದು ಈ ತಂಬುಳಿ ಸಾರು ಎಲ್ಲ ಕೇಳಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ.
1: ಓಹೋ,
0: ಹೊಸ ರುಚಿ ಏನೋ ಕೇಳಿದ್ದಾಯ್ತು. ಈಗ ಹೊಟ್ಟೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹೊಟ್ಟೆಯಿಂದ ನಾವು ಕೆಡುತ್ತೇವೆ, ಹಾಗೆ ನಮ್ಮಿಂದ ಹೊಟ್ಟೆನೂ ಕೆಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಶ್ರೀಮತಿ ರೇಖಾ ಅವರು ಹೇಳ್ತಾರೆ. ಈಗ
3: ಎಲೆ ಹೊಟ್ಟೆ ನೀನೇ ವಾಸಿ, ತರಕಾರಿಗೂ ತೃಪ್ತಿ. ಈ ದರಿದ್ರ ಮನಸ್ಸು ಒಂದು ಕೊಡಲು ನೂರು ಬೇಕೆಂಬುದು ಎನ್ನುತ್ತದೆ ಒಂದು ಸುಭಾಷಿತ. ದೇಹಕ್ಕಿಂತಲೂ ಮನಸ್ಸಿನ ನಿಯಂತ್ರಣ ಕಷ್ಟ ಎಂದು ಇದರ ಅರ್ಥ. ನಮ್ಮ ದೇಹಕ್ಕೆ, ಮುಖ್ಯವಾಗಿ ನಮ್ಮ ಹೊಟ್ಟೆಗೆ ಅನೇಕ ದುಷ್ಟ ಗುಣಗಳಿದ್ದರೂ ಅದರಲ್ಲಿ ಒಂದು ಒಳ್ಳೆಯ ಗುಣವಿದೆ. ಅನೇಕ ದೋಷ ದುಷ್ಟಸ್ಯ ದೇಹಸ್ಯ ಏಕೋ ಮಹಾನ್ ಗುಣ ಎಂದಿದ್ದಾರೆ ಶಂಕರಾಚಾರ್ಯರು. ಹೊಟ್ಟೆಯ ಒಳ್ಳೆಯ ಒಂದು ಗುಣವೆಂದರೆ ನಾವು ಅದನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದಕ್ಕೆ ತಕ್ಕಂತೆ ಅದು ನಡೆದುಕೊಳ್ಳುತ್ತದೆ, ಹೊಂದಿಕೊಳ್ಳುತ್ತದೆ. ಈ ಸತ್ಯವನ್ನು ನಾವು ಮರೆಯುತ್ತೇವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎಂಬ ಪ್ರಸಿದ್ಧ ದಾಸವಾಣಿಯೊಂದಿದೆ. ಎಲ್ಲರೂ ಕೆಡಿಸುವುದೂ ಹೊಟ್ಟೆಯನ್ನೇ ಎಂಬ ವಿಚಾರವನ್ನು ನಾವು ಮರೆತು ಬಿಡುತ್ತೇವೆ. ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ ಎಂದು ಗೊಣಗಾಡುವ ನಾವು ಮೊದಲು ನಮ್ಮ ಹೊಟ್ಟೆಯನ್ನ ಕೆಡಿಸುತ್ತೇವೆ. ಪ್ರತೀಕಾರವಾಗಿ ಹೊಟ್ಟೆ ನಮ್ಮನ್ನು ಕೆಡಿಸುತ್ತದೆ. ನೂರು ವರ್ಷ ಆರೋಗ್ಯದಿಂದ ಬಾಳುವುದು ನಮ್ಮ ಹಕ್ಕು ಎನ್ನುತ್ತದೆ ಆಯುರ್ವೇದ. ನಾವು ಮಾತ್ರ ಆರೋಗ್ಯದ ಸೂತ್ರಗಳನ್ನು ಮರೆತು ಹಲವು ಆಮಿಷಗಳಿಗೆ ಬಲಿಯಾಗಿ ಅನಾರೋಗ್ಯದ ದಾರಿ ಹಿಡಿದು ಅಲ್ಪಾಯುಗಳಾಗುತ್ತಿದ್ದೇವೆ. ಪಥ್ಯದ ಆರೋಗ್ಯಕಾರಿಯಾದ ಮಿತವಾದ ಆಹಾರ ಸೇವಿಸುವುದು ನಮ್ಮ ಮೊದಲ ಕರ್ತವ್ಯ. ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅದಕ್ಕಿಂತ ಹೆಚ್ಚು ಉಣ್ಣುವವನು ಕಳ್ಳ, ಅವನಿಗೆ ಶಿಕ್ಷೆ ವಿಧಿಸು. ಅವನು ತನ್ನ ಆರೋಗ್ಯವನ್ನು ಕೆಡಿಸಿಕೊಂಡು ಇತರರ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಅಪರಾಧಿ, ಅವನಿಗೆ ದಂಡನೆಯಾಗಬೇಕು ಎನ್ನುತ್ತದೆ ಒಂದು ಶಾಸ್ತ್ರವಾಣಿ. ಹಿತವೂ ಮಿತವೂ ಆದ ಆಹಾರದೊಂದಿಗೆ ಮನಸ್ಸಿನಲ್ಲಿ ಋತ ಅರ್ಥಾತ್ ಸತ್ಯ

0: ಹೃದಯವನ್ನು ತುಂಬಿಕೊಂಡು ಸಚ್ಚಿಂತನೆ ಸದಾಚಾರಗಳ ಜೀವನ ನಡೆಸುವುದು ಇನ್ನೊಂದು ಕರ್ತವ್ಯ. ದೇಹ ಯಂತ್ರವನ್ನು ಸಡಿಲಗೊಳಿಸುವ ಅಷ್ಟಿಷ್ಟು ವ್ಯಾಯಾಮ, ಚಾರಣ, ಯೋಗಗಳ ಅಭ್ಯಾಸ ಅಗತ್ಯ. ಮೈ ಸೆವೆಸದೆ ಕೊಬ್ಬು ತುಂಬಿದ ದೇಹಾರಣ್ಯವನ್ನು ಹೊಕ್ಕು ಕಾಲ ಎಂದರೆ ಯಮ ಮತ್ತೇಬ ವಿಕ್ರೀಡಿತನಾಗುತ್ತಾನೆಂದು ಕವಿಯೊಬ್ಬ ಎಚ್ಚರಿಸಿದ್ದುಂಟು. ಡಾಕ್ಟರ್ ಡಯಟ್, ಡಾಕ್ಟರ್ ಕ್ವಾಯಟ್, ಡಾಕ್ಟರ್ ಮೆರಿಮೆಂಟ್ ಅಂದ್ರೆ ಮಿತಾಹಾರ, ಶಾಂತಚಿತ್ತ, ವಿನೋದ ಭಾವಗಳೆಂಬ ವೈದ್ಯರ ಸಹಕಾರ ಪಡೆದು ಹೊರಗಿನ ವೈದ್ಯರನ್ನ ಸಾಧ್ಯವಾದಷ್ಟು ದೂರವಿರಿಸುವುದು ಲೇಸು, ದೂರವಿರಿಸೋಣ.
1: ರೇಖಾ, ಹೊಟ್ಟೆ ಬಗ್ಗೆ ಬಹಳ ಚೆನ್ನಾಗಿ ಸಲಹೆ ಕೊಟ್ರಿ. ಹಾಗೆ ಹೊಟ್ಟೆಯನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಳ್ಳುವ ಮನೆಯಲ್ಲೇ ಇರುವ ಪದಾರ್ಥದಿಂದ ತಯಾರಿಸುವಂತ ಅಡುಗೆಯನ್ನು ಹೇಳ್ತೀರಾ?
0: ಆಯ್ತು ವೀಣಾ, ಹೇಳ್ತೀನಿ. ಎರಡು ತರ ತಂಬುಳಿ ಹೇಳ್ಕೊಡ್ತೀನಿ ನಾನು, ಬಹಳ ಒಳ್ಳೇದು ಹೊಟ್ಟೆಗೆ. ಮೊದಲನೇದು ಅರಿಶಿನದ ಬೇರಿನ ತಂಬುಳಿ. ಅದಕ್ಕೇನಪ್ಪ ಸಾಮಗ್ರಿಗಳು ಬೇಕು ಅಂದ್ರೆ, ಹಸಿ ಅರಿಶಿನದ ತುಂಡು ಒಂದು, ಕಾಯ್ತುರಿ ಕಾಲ್ ಕಪ್ಪು, ಸಿಹಿ ಮಜ್ಜಿಗೆ ಮೂರರಿಂದ ನಾಲ್ಕು ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ಮೊದ್ಲೇನ್ ಮಾಡ್ಬೇಕಪ್ಪ ಅಂದ್ರೆ, ಅರಿಶಿನವನ್ನ ಒಂದ್ ಚಾಕು ಚುಚ್ಚಿ ಬೆಂಕಿಲ್ ಸುಡ್ಬೇಕು. ಅನಂತರ ತುಂಡು ಮಾಡಿ ಅರಿಶಿನ ಮತ್ತು ಕಾಯ್ತುರಿನ ಸ್ವಲ್ಪ ನೀರ್ ಹಾಕಿ ನುಣ್ಣಗ್ ರುಬ್ಬಿ ಉಪ್ಪು ಮತ್ತು ಮಜ್ಜಿಗೆ ಹಾಕಿ ಮಿಶ್ರ ಮಾಡಿ ಊಟಕ್ಕೆ ಬಳಸ್ಬೋದು. ಇದ್ರ ಉಪಯೋಗ ಏನಪ್ಪ ಅಂದ್ರೆ, ಜೀರ್ಣಕ್ರಿಯೆಗೆ ಉತ್ತಮ, ಹೊಟ್ಟೆಯಲ್ಲಿ ಹುಳುಗಳ ತೊಂದರೆ ಇರುತ್ತಲ್ಲ ಅದಕ್ಕೂ ಕೂಡ ಉತ್ತಮ. ಆಮೇಲೆ ಈ ಅರಿಶಿನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇನ್ನೊಂದು ತಂಬುಳಿ ಹೇಳ್ತೀನಿ ವೀಣಾ, ಅದ್ ಯಾವ್ದು ಅಂದ್ರೆ ಓಂಕಾಳಿನ ತಂಬುಳಿ. ದೂ ಅಷ್ಟೇ, ಅಜೀರ್ಣ, ಹುಳಿ ತೇಗು, ಹೊಟ್ಟೆ ಉಬ್ರ, ಹೊಟ್ಟೆ ಹುಳದ ತೊಂದರೆ, ಆಮೇಲೆ ಬಾಣಂತಿಯರಿಗೆ ಕೂಡ ಒಳ್ಳೆ ಪಥ್ಯದ ಆಹಾರ, ಕಫದ ತೊಂದರೆ ಕೂಡ ಉತ್ತಮ. ಇದಕ್ಕೇನೇನ್ ಬೇಕಪ್ಪ ಅಂದ್ರೆ, ಓಮದ ಕಾಳು ಎರಡು ಚಮಚ, ಕಾಯ್ತುರಿ ಕಾಲ್ ಕಪ್ಪು, ಸಿಹಿ ಮಜ್ಜಿಗೆ ಮೂರಿಂದ ನಾಲ್ಕು ಕಪ್ಪು, ಉಪ್ಪು ಒಂದೂವರೆಯಿಂದ ಎರಡು ಚಮಚ. ಓಮ್ ಕಾಳನ್ನ ಬಾಣ್ಲೆಗೆ ಹಾಕಿ ಸ್ವಲ್ಪ ಬೆಚ್ಚಗಾಗುವಂಗೆ ಹುರಿದು ಕಾಯ್ತುರಿ ಜೊತೆ ರುಬ್ಬಿ ಊಟಕ್ಕೆ ಹಾಗೂ ಕುಡಿಯಕ್ ಕೂಡ ಇದನ್ ಬಳಸಬಹುದು. ಚೆನ್ನಾಗಿದೆ ಅಲ್ವಾ
2: ರೇಖಾ? ನಿಜವಾಗ್ಲೂ ಇದನ್ನ ನಾವು ಕೇಳೇ ಇರ್ಲಿಲ್ಲ, ಹಾಗೂ ಎಷ್ಟು ಆರೋಗ್ಯಕರವಾಗಿಯೂ ಇದೆ ಅಲ್ವಾ? ತುಂಬಾ ಧನ್ಯವಾದ ನಿಮಗೆ.
3: ಆರೋಗ್ಯಕ್ಕೆ ಹಿತವಾದ ತಂಬುಳಿಯ ಮಾಹಿತಿಯನ್ನು ಕೇಳಿದ್ದಾಯ್ತು. ಅನ್ನಪೂರ್ಣ, ನಿಮ್ಮ ತಂಡದವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ದೇಶಭಕ್ತಿ ಗೀತೆನ ಹೇಳ್ತೀರಾ ಕೇಳೋಣ?

0: ಈಗ ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್ ನಿರ್ದೇಶನದ ಕಿರುನಾಟಕ ವರದಕ್ಷಿಣೆ ಪಿಡುಗು.
1: ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಬ್ಬಬ್ಬ, ಬೆಳಗಾಗಿ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಒಂದು ಮಾಡಿಬಿಟ್ರೇವೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ. ಅಂತೂ ದೇವರ ಪೂಜೆ ಮಾಡಿದ್ದಾಯ್ತು, ಇನ್ನು ಒಂದಿಷ್ಟು ಹೊಟ್ಟೆಗೆ ಹಾಕಿಕೊಳ್ಳಬೇಕು. ಸೊಸೆನ್ ಕರಿತೀನಿ, ಕೇಳ್ತೀನಿ. ಏ ಪಾಕ, ಪಾಕ, ತಿಂಡಿ ಮಾಡಿಲ್ವೇನೆ? ತಿಂಡಿ ಕೊಡ್ತೀಯಾ? ಹಸಿವಾಗ್ತಾ ಇದೆ ಕಣಮ್ಮ.
2: ಈ ಮುದ್ಕಿ ಯಾವಾಗ್ಲೂ ತಿಂಡಿ ಟೈಮ್ಗೆ ಊಟದ ಟೈಮ್ಗೆ ಸರಿಯಾಗಿ ಬಂದ್ಬಿಡ್ತಾಳೆ. ಇಲ್ಲಿ ಮಾಡ್ ಹಾಕೋರ್ಗೆ ಗೊತ್ತು ಕಷ್ಟ ಏನು ಅಂತ. ಬರ್ಲಿ, ಒಂದಿಷ್ಟು ಉಪ್ಪಿಟ್ಟು ಕೆದ್ಕಾಕ್ತೀನಿ.
1: ಏ ಪಾಕ, ಆಯ್ತೇನಮ್ಮ?
2: ಓ ಬಂದೆ ಅತ್ತೆ, ತಗೊಳ್ಳಿ ಉಪ್ಪಿಟ್ಟು.
1: ಏನೇ ಇದು, ಉಪ್ಪಿಲ್ಲ, ಖಾರ ಇಲ್ಲ, ತರಕಾರಿ ಅಂತೂ ಮೊದ್ಲೇ ಇಲ್ಲ. ಇದನ್ನ ಹೇಗೆ ತಿನ್ನೋದು?
2: ಹೇಗ್ ತಿನ್ನೋದು ಅಂದ್ರೆ ಬಾಯಿ ಇದೆಯಲ್ಲ, ತಿನ್ನಿ.
1: ಹೋಗ್ಲಿ ಬಿಡು, ಅಡಿಗೆನಾದ್ರೂ ಏನ್ ಮಾಡ್ತೀಯಾ ಹೇಳು.
2: ತರಕಾರಿ ಏನು ಇಲ್ಲ ಅತ್ತೆ, ನೀವ್ ತರಕಾರಿ ತಂದ್ರೆ ಏನಾದ್ರು ಮಾಡ್ತೀನಿ, ಇಲ್ಲ ಅಂದ್ರೆ ನೀರ್ ಸಾರು ಕುದ್ಸಿಡ್ತೀನಿ.
1: ಆಯ್ತು ಬಿಡು, ತರಕಾರಿ ತರ್ತೀನಿ. ಮತ್ತೆ ನಾ ತಂದಿದ್ದನ್ನೆಲ್ಲ ಒಂದೇ ದಿವಸಕ್ಕೆ ಹಾಕಿ ಖಾಲಿ ಮಾಡ್ಬೇಡ. ತರಕಾರಿ ಬೇಳೆ ಎಲ್ಲ ದುಬಾರಿ ಆಗ್ಬಿಟ್ಟಿದೆ.
2: ಆಯ್ತು ಅತ್ತೆ, ಸದ್ಯ ಹೊರ್ಗ ಹೋದ್ರೆ ಸಾಕಾಗಿದೆ.
1: ಏ ಪಾಕ, ಏನೇ ಇದು, ಮನೆಯಲ್ಲಿ ವಾಸನೆ ಬರ್ತಾ ಇದೆ.
2: ಗೊತ್ತಿಲ್ಲ ಅತ್ತೆ.
1: ಓ, ಮನೆಯಲ್ಲಿ ಒಂದು ಇಲಿ ಸೇರ್ಕೊಂಡಿತ್ತು, ಅದಕ್ಕೆ ಅಂತ ಒಂದು ಔಷಧಿ ಇಟ್ಟಿದ್ದೆ. ಬಹುಶಃ ಅದನ್ನು ತಿಂದು ಸತ್ತಿರಬೇಕು. ಸ್ವಲ್ಪ ನೋಡಿ ತೆಗ್ದು ಹಾಕ್ಬಿಡಮ್ಮ.
2: ಈ ಮುದ್ಕಿಗೆ ಬೇರೆ ಏನ್ ಕೆಲ್ಸ ಹೇಳಿ, ಒಂದ್ ಹೆಜ್ಜೆ ನಡಿಯೋಕಾಗಲ್ಲ, ಆ ತಲೆ ನಿಲ್ಲಲ್ಲ, ಆದ್ರೂ ವ್ಯವಹಾರ ಬಿಡಲ್ಲ. ಇದ್ರ ಮಧ್ಯೆ ಅದ್ ಮಾಡು ಇದ್ ಮಾಡು ಅಂತ ಪುರಾಣ ಬೇರೆ ಹೇಳೋದು. ನಾನ್ ಯಾಕೆ ಸತ್ತಿಲಿ ತೆಗಿಬೇಕು ಅಂತ? ನಾನು ಈ ಮನೆಗ್ ಬರುವಾಗ 10 ತೊಲಾ ಬಂಗಾರ, 2 ಲಕ್ಷ ರೂಪಾಯಿ, ಎಲ್ರಿಗೂ ಸೀರೆ, ಗಂಡಂಗ್ ಬೈಕು, ಎಲ್ಲಾನು ಅಪ್ಪನಿಂದ ವರದಕ್ಷಿಣೆ ರೂಪದಲ್ಲಿ ತಂದಿಲ್ವಾ? ಬೇಕಾದ್ರೆ ಅವರೇ ತೆಗ್ದು ಹಾಕ್ಲಿ. ನಂಗೇನ್ ಬೆಳಿಗ್ಗೆಯಿಂದ ಅಡ್ಗೆ ತಿಂಡಿ ಅಂತ ಮಾಡಿ ಮಾಡಿ ತೇದು ಸಾಕಾಗ್ ಹೋಗಿದೆ. ನಾನ್ ಹೋಗಿ ಮಲ್ಕೋತೀನಿ.
1: ಏ ಪಾಕ, ತರಕಾರಿ ತಂದೆ ನೋಡಮ್ಮ, ಅಡಿಗೆ ಮಾಡು.
2: ಮನೇಲಿ ಇದ್ದದನ್ನೇ ಹಾಕಿ ಏನೋ ಒಂದ್ ಮಾಡಿದೀನಿ, ಹಾಕೊಳ್ಳಿ ನೀವೇ.
1: ಸತ್ತ ಇಲಿ ವಾಸನೆ ಹಾಗೇ ಇದೆ, ತೆಗಿಲಿಲ್ವೇನೆ? ಇವಳು ಯಾವಾಗ್ಲೂ ಹೀಗೆ ಏನೋ ಕೆಲ್ಸ ಮಾಡಲ್ಲ. ವರದಕ್ಷಿಣೆ ತಂದೆ ಅಂತ ಅಹಂಕಾರ ಬೇರೆ. ಇರ್ಲಿ, ಎರಡನೇ ಸೊಸೆ ಸ್ವಚ್ಛನ್ನಾದ್ರೂ

0: ಹೋಗ್ತೀನಿ. ಏ ಸ್ವಚ್ಛ ಸ್ವಚ್ಛ ಬಾರೆ ಇಲ್ಲಿ.
1: ಒಂದ್ ಕೆಲ್ಸ ಮಾಡಕ್ಕೂ ಬಿಡಲ್ಲ. ಬೆಳಗ್ಗೆಯಿಂದ ಬಟ್ಟೆ ಒಗ್ದು ಒಗ್ದು ಸಾಕಾಗಿದೆ. ಅಷ್ಟೇ ಅಲ್ಲ, ಮನೆ ಇಡೀ ಕ್ಲೀನ್ ಮಾಡೋಷ್ಟ್ರಲ್ಲಿ ಸಾಕಾಗಿದೆ. ಅದ್ರ ಜೊತೆ ಈ ಮುದುಕಿ ಕಾಟ ಬೇರೆ.
0: ಸ್ವಚ್ಛ ಎಲ್ಲಿದ್ದೀಯೇ ಬಾರೆ ಇಲ್ಲಿ.
1: ಬಂದೆ ಏನತ್ತೆ?
0: ಸ್ವಚ್ಛ ನೋಡೆ, ಅಲ್ಲೆಲ್ಲೋ ಇಲಿ ಸತ್ ವಾಸನೆ ಬರ್ತಾ ಇದೆ, ಸ್ವಲ್ಪ ಕ್ಲೀನ್ ಮಾಡು.
1: ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಮುಗ್ದೋಗಿದೆ ಅತ್ತೆ, ಈಗ ನಂಗಾಗಲ್ಲ. ನಾನ್ ಕ್ಲೀನ್ ಮಾಡ್ಬೇಕಂತೆ. ನಾನ್ ಯಾರಿಗೇನ್ ಕಡಿಮೆ? ಒಬ್ಳೆ ಮಗಳು ಅಂತ ನಮ್ಮಪ್ಪ 50 ತೊಲ ಬಂಗಾರ, ಕಾರು, ಸೈಟು ಅಂತ ಎಲ್ಲ ಕೊಟ್ಟು ಮದ್ವೆ ಮಾಡಿದ್ದಾರೆ. ನಂಗೇನ್ ಗ್ರಹಚಾರ? ನಂಗಾಗಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ.
0: ಇವಳು ಮಾಡಲ್ಲ, ಅವಳಿಗಾದ್ರೂ ಹೇಳೋಣ. ಏ ಸುಂದ್ರಿ ಸುಂದ್ರಿ ಎಲ್ಲಿದ್ದೀಯೇ?
2: ಏನತ್ತೆ ಅದು, ಅವಾಗಿಂದ ಒಂದೇ ಸಮನೆ ಬಡ್ಕೋತಾ ಇದ್ದೀರಾ, ಏನಾಗಿದೆ ನಿಮ್ಗೆ?
0: ಸುಂದ್ರಿ ಯಾಕೆ ಕೂಗಿದ್ರೆ ಬರ್ತಾ ಇಲ್ಲ, ಬಾರಮ್ಮ.
2: ಈ ಮುದುಕಿ ಒಬ್ಳದ್ದು ಕಾಟ ಆಯ್ತಲ್ಲಪ್ಪ, ಎಲ್ಲರ ಮೇಲೂ ಅಧಿಕಾರ ಚಲಾಯಿಸೋದೇ ಆಯ್ತು. ನೀಟಾಗಿ ಮೇಕಪ್ ಮಾಡ್ಕೊಳ್ಳೋಕು ಬಿಡಲ್ಲ. ಏನ್ ಕರ್ಮನೋ ಏನೋ, ಇವ್ರ ಕೈಲಿ ಸಿಕ್ಕಾಕೊಂಡಾಗಾಯ್ತು. ನನ್ನವರಿಗೆ ಹೇಳ್ತಾನೇ ಇರ್ತೇನೆ, ಬೇರೆ ಮನೆ ಮಾಡಿ ಬೇರೆ ಮನೆ ಮಾಡಿ ಅಂತ. ಇವರು ಕೇಳೋದೇ ಇಲ್ಲ. ಇಲ್ಲೇ ಇದ್ರೆ ನಂಗೆ ಸರಿಯಾಗಿ ಮೇಕಪ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಕ್ಲಬ್ಬಿಗೆ ಹೋಗೋಕ್ಕೂ ಆಗಲ್ಲ. ಎಲ್ಲ ನನ್ನ ಕರ್ಮ. ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇದೆ.
0: ಸುಂದ್ರಿ ನಾನು ಕರಿತಾ ಇರೋದು ನಿನ್ನ ಕಿವಿ ಕೇಳಿಸ್ತಾ ಇಲ್ವೇನಮ್ಮ? ಬಾರಮ್ಮ ಸ್ವಲ್ಪ ಇಲ್ಲಿ.
2: ಕೇಳಿಸ್ತಾ ಇದೆ ಅತ್ತೆ, ಬಂದೆ. ಏನ್ ಹೇಳಿ?
0: ನಿನ್ನ ಮೇಕಪ್ ಕೆಲಸ ಮುಗ್ದಿದ್ರೆ ಅಲ್ಲೆಲ್ಲೋ ಒಂದು ಇಲಿ ಸತ್ ಬಿದ್ದಿದೆ ಕಣೆ, ತೆಗೆದು ಹೊರಗಾಕು, ಮನೇಲಿ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ.
2: ಏನತ್ತೆ ನೀವು, ಆಫೀಸ್ಗೆ ಹೋಗೋದ್ ಬಿಟ್ಟು ಇಲಿ ತೆಕ್ಕೊಂಡು ಕೂತಿರ್ಲ? ಆಫೀಸಿಗೆ ಬೇರೆ ಲೇಟ್ ಆಗಿದೆ. ಏನ್ ಅನ್ಕೊಂಡ್ರಿ ನನ್ನ? ನಾನೇನ್ ಹಾಗೆ ಬರ್ಲಿಲ್ಲ ನಿಮ್ ಮನೆಗೆ. ನಾನು ಕೂಡ ಬರುವಾಗ ಹೇರಳವಾಗಿ ಬಂಗಾರ, ಹಣ, ಸೈಟು ಎಲ್ಲಾ ತಂದಿಲ್ವಾ? ಅದಕ್ಕಿಂತ ಹೆಚ್ಚಾಗಿ ಪ್ರತಿ ತಿಂಗಳು ಸಂಬಳ ಬೇರೆ ಎಣ್ಸಿ ಎಣ್ಸಿ ನಿಮ್ ಕೈ ಕೊಡ್ತಾ ಇದ್ದೀನಿ. ನಾನ್ ಯಾಕೆ ಈ ಕೆಲ್ಸ ಮಾಡ್ಲಿ? ನಮ್ಮಪ್ಪಂಗೆ ಬಡ್ಕೊಂಡೆ, ರಾಹು ಕೇತು ಹಳೆ ಮೇಜು ಕುರ್ಚಿ ಇರೋ ಮನೆಗೆ ಕೊಡ್ಬೇಡ ಅಂತ. ನಮ್ಮಪ್ಪ ಕೇಳಲೇ ಇಲ್ಲ. ಒಳ್ಳೆ ಜನ ಮಗಳೇ, ಒಳ್ಳೆ ಹುಡುಗ ಮಗಳೇ ಅಂತ ನನಗೆ ಚೆನ್ನಾಗಿ ಪುಸಲಾಯಿಸಿ ಮದುವೆ ಮಾಡೇ ಬಿಟ್ರು. ಈಗ ನಾನು ಇವ್ರನ್ನೆಲ್ಲ ಕಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ಇದೆಲ್ಲ ನಮ್ಮ ಅಪ್ಪಂಗೇನು ಗೊತ್ತಾಗಬೇಕು? ಸಾಕಾಗಿ ಹೋಗಿದೆ. ನನ್ನ ಕೈಲಿ ಆಗಲ್ಲ ಅತ್ತೆ, ನಾನು ಹೊರಟು ಹೋಗ್ತೀನಿ, ಈಗಲೇ ಲೇಟಾಗಿ ಹೋಗಿದೆ.
0: ಹ್ಮ್, ಯಾರು ಯಾವ ಮಾತನ್ನು ಕೇಳಲ್ಲ ಈ ಮನೆಯಲ್ಲಿ. ದೇವ್ರೆ ದೇವ್ರೆ, ಸಾಕಪ್ಪ ಸಾಕು, ಈ ವರದಕ್ಷಿಣೆ ತಗೊಳ್ಳೋದು ಸಾಕು, ಹುಡುಗಿ ಕೆಲಸದಲ್ಲಿ ಇರಬೇಕು ಅಂತ ಆಸೆ ಪಡೋದು ಸಾಕು, ಎಲ್ಲ ನನ್ನ ಹಣೆ ಬರಹ, ನಾನೇ ಆ ಸತ್ತಿಲಿನ್ ತೆಗೆದು ಹಾಕ್ತೀನಿ.
2: ನಾಟಕ ಕೇಳಿದ್ರಲ್ಲ, ಈಗ ರೇಖಾ ಅವರಿಂದ ದುರ್ಗಾಲಕ್ಷ್ಮಿ ಬಗ್ಗೆ ಒಂದು ಹಾಡು ಕೇಳೋಣ, ಜೊತೆಗೆ ಮಂಗಳನೂ ಕೇಳೋಣ.

ಈ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಟ್ಟವರು ಶಿವಮೊಗ್ಗ ಜಯನಗರದ ಭಾರತೀ ಮಹಿಳಾ ಸಂಘದ ಸದಸ್ಯೆಯರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸದಸ್ಯೆಯರು ಶ್ರೀಮತಿ ಸುಕನ್ಯಾ ನಂಜುಂಡಯ್ಯ, ಶ್ರೀಮತಿ ಸೀತಾಲಕ್ಷ್ಮಿ ಪ್ರಸನ್ನಕುಮಾರ್, ಶ್ರೀಮತಿ ಅನ್ನಪೂರ್ಣ ರಂಗರಾಜನ್, ಶ್ರೀಮತಿ ಅಚಲಾ ಶ್ರೀಕೃಷ್ಣ, ಶ್ರೀಮತಿ ವೀಣಾ ನಾರಾಯಣಮೂರ್ತಿ, ಶ್ರೀಮತಿ ಅಲಕಾನಂದ ನಾಗಭೂಷಣ್, ಶ್ರೀಮತಿ ರೇಖಾ ಮಂಜುನಾಥ್. ಎಲ್ಲರಿಗೂ ನಮಸ್ಕಾರಗಳು.

0: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಹಾದಿಯಲ್ಲಿ ಕಂಡ ಮುಖ.
3: ಕೇಳುಗರಿಗೆಲ್ಲ ನಮಸ್ಕಾರ. ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸನಕೆರೆಯ ಹುಲಿವೇಷ ಕಲಾವಿದ ಡಿ ಚಿಕ್ಕೋನು ಹಾಗೂ ಸಹ ಕಲಾವಿದರಾದ ಸಿದ್ದಯ್ಯ ಹಾಗೂ ಸಿದ್ದರಾಜು ಅವರೊಂದಿಗೆ ಆತ್ಮೀಯ ಮಾತುಕತೆ. ಪ್ರಸ್ತುತಿ ಅಬ್ದುಲ್ ರಶೀದ್.
4: ಸ್ನೇಹಿತರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡರಸಿನಕೆರೆಯ ಹುಲಿವೇಷ ಕಲಾವಿದ ಚಿಕ್ಕೋನು. 1946 ಇಸ್ವಿಯಲ್ಲಿ ಹುಟ್ಟಿದ ಚಿಕ್ಕೋನು ಅವರಿಗೆ ಈಗ 73 ವರ್ಷ. ಇವರ ತಾತ ಗೋಶಿ ಕೆಂಪಣ್ಣ, ತಂದೆ ಗೋಶಿ ದೊಡ್ಡಯ್ಯ, ಇವರಿಬ್ರು ಕೂಡ ಹುಲಿವೇಷದ ಕಲಾವಿದರು. ಗಂಗಾಮತಸ್ಥ ಹಿನ್ನೆಲೆಯ ಚಿಕ್ಕೋನು ಪುಟ್ಟ ಬಾಲಕನಾಗಿರುವಾಗಲೇ ತಂದೆ ದೊಡ್ಡಯ್ಯನೊಂದಿಗೆ ಹುಲಿ ಹೆಜ್ಜೆ ಹಾಕುತ್ತಿದ್ದ. ಕಳೆದ 50 ವರ್ಷಗಳಿಂದ ಚಿಕ್ಕೋನು ಅಂದರೆ ನುರಿತ ಹುಲಿ ವೇಷದ ಕಲಾವಿದ ಅಂತಾನೆ ಫೇಮಸ್ಸು. ಮಂಡ್ಯ ಜಿಲ್ಲೆಯಲ್ಲಂತೂ ಹುಲಿವೇಷ ಅಂದರೆ ಚಿಕ್ಕೋನು ಮಾತ್ರ ಅನ್ನುವ ಮಾತಿದೆ. ಇವತ್ತಿನ ಇನ್ನೊಂದು ವಿಶೇಷ ಅಂತಂದರೆ ಹುಲಿವೇಷದ ಚಿಕ್ಕೋನು ಅವರ ಪುಟ್ಟ ಮಗಳು ರಶ್ಮಿ ಅಪ್ಪನ ಹಾಗೆ ಹುಲಿವೇಷ ಹಾಕ್ತಾಳೆ. ಈ ಪುಟ್ಟ ಹುಡುಗಿ ಕೂಡ ನಮ್ಮ ಜೊತೆಗಿದ್ದಾಳೆ. ಜೊತೆಗೆ ಚಿಕ್ಕೋನು ಅವರ ಹುಲಿವೇಷಕ್ಕೆ ತಮಟೆ ಬಾರಿಸುವ ಸಿದ್ದಯ್ಯ ಕೂಡ ನಮ್ಮ ಜೊತೆ ಇದ್ದಾರೆ. ಈ ಮೂವರಿಗೂ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ.
5: ನಮಸ್ಕಾರ.
6: ನಮಸ್ಕಾರ.
4: ಚಿಕ್ಕೋನವರೇ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸಿನಕೆರೆ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲೇ ಭಾರಿ ಫೇಮಸ್. ಯಾಕೆಂದ್ರೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಊರು ಇದು. ಜೊತೆಗೀಗ ಹುಲಿವೇಷದ ಚಿಕ್ಕೋನು ಅವರಿಂದ ಕೂಡ ದೊಡ್ಡ ಅರಸಿನಕೆರೆ ಫೇಮಸ್ ಆಗಿದೆ. ಈ ನಿಮಗೆ ಈ ಹುಲಿವೇಷದ ಸಹವಾಸ ಹೇಗ್ ಬಂತು, ಯಾರಿಂದ ಬಂತು, ನಿಮ್ಮ ತಾತ ಗೋಶಿ ಕೆಂಪಣ್ಣ ಅವರಿಂದ ಹೇಗ್ ಬಂತು, ನಿಮ್ ತಂದೆ ಗೋಶಿ ದೊಡ್ಡಯ್ಯ ಅವರು ಹುಲಿವೇಷ ಹಾಕ್ತಾ ಇರೋ ನೀವು ಹೆಜ್ಜೆ ಹಾಕ್ತಾ ಇದ್ರಿ, ಈ ನಿಮ್ ಸಣ್ಣ ವಯಸ್ಸಲ್ಲಿ ಈ ಹುಲಿವೇಷದ ನಿಮ್ಮ ನೆನಪುಗಳನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳಿ.
5: ಅವ್ರ ಜೊತೆಲ್ಲೇ ಹೋಗ್ತಾ ಇದ್ದೀವಿ ಯಾವಾಗ್ಲೂ. ಅವ್ರ ಅಭ್ಯಾಸ ನನಗೂ ಜ್ಞಾನ ಅದ್ರ ಮೇಲೆ ಬರ್ತಾ ಇತ್ತು.
4: ನಿಮ್ಮ ತಾತ ಗೋಶಿ ಕೆಂಪಣ್ಣ ಅವರು ಹೆಂಗಿದ್ರು, ನಿಮ್ ತರನೇ ಆ ಕಾಲದಲ್ಲಿ ಮೀಸೆ ಬಿಟ್ಟಿದ್ರ ನೋಡಕ್ ಹೆಂಗಿದ್ರು ಅವರು?
5: ಆಗ ಚಿಕ್ಕದು ನನಗೆ ಸುಮಾರಾಗಿ ಗೊತ್ತು ಅಷ್ಟೇ. ಅವರು ನಮ್ಮಂಗೆ ದಪ್ಪನಾಗಿ ದೊಡ್ಡ ಆಳು, ಚೆನ್ನಾಗಿ ಮಾಡ್ತಿದ್ರು. ಮೀಸೆನು ಇದೇ ತರ ಬಿಟ್ಟಿದ್ರು.
4: ನಿಮ್ ತಂದೆ?
5: ನಮ್ಮ ತಂದೆಯವರು ಇದೇ ತರ ಮೀಸೆ ಬಿಟ್ಟಿದ್ರು. ಅವ್ರ ಜೊತೇಲಿ ನಮ್ಮ ತಂದೆಯವ್ರ ಜೊತೇಲಿ ಅಭ್ಯಾಸ ಮಾಡಿದೆ ನಾನು ಕುಣಿಯೋದು.
4: ಈ ಹುಲಿವೇಷ ಹಾಕೋರು ಮೀಸೆ ಬಿಡ್ಲೇಬೇಕು ಅಂತ ಒಂದು ನಿಯಮ ಇದೆಯಾ?
5: ಇಲ್ಲದ್ರೆ ಬೇರೆ ಅಂಟಾಕಬೇಕು, ಇಲ್ಲ ಅಂದ್ರೆ ಬರೀ ಮಸೀಲ್ ಬಳಕಬೇಕು ಬಣ್ಣದಲ್ಲಿ. ನಾನು ರಿಯಲ್ ಮೀಸೆನೆ ಬಿಟ್ಟಿದ್ದಿ, ದಪ್ಪನಾಗಿದ್ದೋ ಇನ್ನು ಈಗ ಎಲ್ಲ ಕದ್ರ ಸಾಕ್ಬಿಟ್ಟು.
4: ಹುಲಿವೇಷದಲ್ಲಿ ರಿಯಲ್ ಒರಿಜಿನಲ್ ಮೀಸೆ ಇದ್ರೆ ಹುಲಿವೇಷದಲ್ಲೆಲ್ಲ
5: ಅದೇ ಮೀಸೆ ಇರೋದು ದೊಡ್ಡದಾಗಿ.
4: ಈಗ ನಿಮ್ಗೆ ಸಣ್ಣ ವಯಸ್ಸಲ್ಲಿ ನೀವು ಹುಲಿವೇಷ ಹಾಕ್ತಾ ಇದ್ರಲ್ಲ, ಆಗ ನಿಮ್ಮ ತಾತ ಅವ್ರ ಜೊತೆ ಓಡಾಡ್ತಾ ಇದ್ರಿ, ನಿಮ್ ತಂದೆ ಅವ್ರ ಜೊತೆ ಓಡಾಡ್ತಾ ಇದ್ರಿ, ಎಲ್ಲೆಲ್ಲ ಓಡಾಡ್ತಾ ಇದ್ರಿ, ಯಾವ ಸಂದರ್ಭದಲ್ಲೆಲ್ಲ ಹುಲಿವೇಷ ಹಾಕ್ತಾ ಇದ್ರು, ಆಗ ನಿಮ್ಮೂರಲ್ಲಿ ಹುಲಿವೇಷ ಹಾಕೋರು ಎಷ್ಟು ಜನ ಇದ್ರು?
5: ಹಬ್ಬಗಳಲ್ಲಿ ನಮ್ಮ ಹಳ್ಳಿಗಳೇ ಮಾಡುವಾಗೆಲ್ಲ ಹಾಕ್ತಾ ಇದ್ದು. ಅವಾಗ ನಾಟಕ ಗಿಟ್ಕ ಆಡ್ತಿದ್ರು, ನಾಟಕ ಇಲ್ದ ದಿವಸ ಇದು ಹಾಕಳ್ತಿದ್ದು, ಅಭ್ಯಾಸ ಮಾಡ್ತಿದ್ರು. ಅವ್ರ ಜೊತೆಲಿ ನಾನು ಅದೇ ಅಭ್ಯಾಸ. ನಾನು ಬರೀ 4ನೇ ಕ್ಲಾಸ್ ಓದಿದ್ದು ಸರ್, ಸ್ಕೂಲ್ ಬಿಟ್ಟೇ ಬಿಟ್ಟು ಆಗ ಭಯ ಆಗ್ಬಿಡ್ತು. ಮೇಷ್ಟ್ರು ಕಂಡ್ರೆ ಹೊಡೆದು ಬಿಡ್ತಿದ್ರು ಹಿಂಗೆ. ಅವಾಗ ಇದೇ ಅಭ್ಯಾಸ ಮಾಡ್ಕೊಂಡು.
4: ಮೇಷ್ಟ್ರು ನೀವು ಹುಲಿ ಅಂತೇಳಿ ಹೆದರ್ತಿರ್ಲಿಲ್ವಾ?
5: ಇಲ್ಲ ಸರ್, ಅವ್ರಿಗೆ ಹೆದರ್ಕೊಬಿಡ್ತಿದ್ದು ನಮ್ಮ.
4: ಹುಲಿನೇ ಮೇಷ್ಟ್ರಿಗೆ ಹೆದರ್ತಿದ್ರಿ?

0: ಅವಾಗ ಆ ಮಾಸ್ಟರ್ ಇನ್ನೂ ಅವರೇ ಐದಕ್ಕೆ ಪಾಸ್ ಆಯಿತು ಸರ್, ಅವ್ರು ಹೊಡೆದು ಬಿಡ್ತಿದ್ರು, ಹಿಂಗ್ ಹೊಡೆದು ಏನೇನೋ ಮಾಡ್ತಿದ್ರು. ಆವಾಗಿನಿಂದ ಅವರ ಎದುರ್ಕಂದೇ ಬಿಟ್ಬಿಟ್ಟು.
1: ಸೊ ಮೇಷ್ಟ್ರು ಹೊಡಿತಾರೆ ಅಂತೇಳಿ ಹುಲಿ ಶಾಲೆ ಬಿಟ್ಟು ಕಾಯಂಆಗಿ ಹುಲಿವೇಷ
0: ಅಭ್ಯಾಸ ಮಾಡ್ಕೊಬಿಟ್ಟು ಇದೇ ಜ್ಞಾನ ಆಗ್ಬಿಡ್ತು. ನಾಟಕ ಆಡೋದು ಇದೇ ಅಭ್ಯಾಸ ಆಗ್ಬಿಡ್ತು.
1: ಯಾವ ಸಂದರ್ಭದಲ್ಲೆಲ್ಲ ಹುಲಿವೇಷ ಆಗ್ತಾ ಇರ್ತಾ?
0: ನಮ್ಮೂರಲ್ಲಿ ಸುಮಾರು ಒಂದು ಜನವರಿಯಿಂದ ಹಿಡಿದು ಮಾರ್ಚ್ ಗಂಟ ಸುಮಾರು 20 ಹಬ್ಬಗಳಾಯ್ತವೆ.
1: ಯಾವ್ದೆಲ್ಲ?
0: ಮಾರಿ ಹಬ್ಬ, ಮತ್ತೆ ಹಿರಿಯಮ್ಮನ ಹಬ್ಬ, ಕಾಳಮ್ಮನ ಹಬ್ಬ, ಏಳೂರಮ್ಮನ ಹಬ್ಬ, ಸುಮಾರು ಕಡೆ ಎಲ್ಲ ನಮ್ಮ ಪಕ್ಕ ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ. ಏಳೂರ್ನವರೆಲ್ಲ ಮಾಡ್ತಾರೆ ಸಿಡಿ ಹಬ್ಬ ಅಂತೇಳಿ. ಇವಾಗ ಅವಾಗೆಲ್ಲ ಮಾಡ್ತಿದ್ದೋ.
1: ಹಬ್ಬ ಬಂತು ಅಂತಂದ್ರೆ ಚಿಕ್ಕವನು ಮತ್ತೆ ಚಿಕ್ಕವನದು ತಂದೆ ದೊಡ್ಡಯ್ಯನವರ ಹುಲಿವೇಷ ಎಲ್ಲ ಕಡೆನು ಅಪ್ಪನ ಜೊತೆ ಹುಲಿವೇಷ ಹಾಕೊಂಡು ಓಡಾಡ್ತಾ ಇದ್ರಿ. ಶಾಲೆನೂ ಬೇಕಾಗಿಲ್ಲ, ಮನೇನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಹುಲಿವೇಷ
0: ನಾಗರೆಲ್ಲ ಬಿಟ್ಬಿಟ್ಟು.
1: ಏನ್ ಮಜಾ ಸಿಗ್ತಾ ಇತ್ತು ನಿಮ್ಗೆ ಹುಲಿಯಾಗಿ?
0: ಮಾಮೂಲಿ ಇವ್ರ ಜೊತೆಲಿ ಅಭ್ಯಾಸ ಕುಣಿಯೋದು
1: ಅಲ್ಲ, ಏನ್ ಸಂತೋಷ ಈಗ ಮಾಮೂಲಿ ಮನುಷ್ಯರ ತರ ನಡೆಯೋದಕ್ಕೂ ಹುಲಿವೇಷ ಹಾಕೊಂಡು ಕುಣಿಯೋದಕ್ಕೂ ಏನ್ ಸಂತೋಷ?
0: ಜನಗಳೆಲ್ಲ ನೋಡಿದ್ರೆ ಭಾರಿ ಸಂತೋಷ ಆಗ್ತಿತ್ತು. ಅವಾಗ ಅಭ್ಯಾಸ ಮಾಡುದು ಅದೇ ಕಲೆ ಆಗ್ಬಿಡ್ತು.
1: ಈ ಹುಲಿವೇಷ ಕುಣಿಯೋದ್ರಲ್ಲೂ ಒಂದು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಕುಣಿದಂಗೆ ಹುಲಿ ಕುಣಿಯಕ್ಕಾಗಲ್ಲ. ಹುಲಿ ಕುಣಿತಕ್ಕೆ ಒಂದು ಸ್ಟೈಲ್ ಇರುತ್ತೆ, ಒಂದು ಶೈಲಿ ಇರುತ್ತೆ, ಒಂದು ರೋಷ ಇರುತ್ತೆ. ಅದೆಲ್ಲ ಹೆಂಗ್ ಕಲಿತೀರಾ? ಅದೆಲ್ಲ ಯಾರು ಕಲ್ಸ್ಕೊಡ್ತಾರೆ?
0: ಅವೆಲ್ಲ ಬರ್ತಾ ಬರ್ತಾ ನಮಗೆ ಅಭ್ಯಾಸ, ನಾನೇ ಮಾಡ್ಕೊಂಬಿಟ್ಟು ನಮ್ಮ ತಂದೆಯವ್ರ ಜೊತೆಲಿ ಅದೇ ಅಭ್ಯಾಸ ಕಲೆ ಆಗ್ಬಿಡ್ತು.
1: ಕುಣಿತಾ ಕುಣಿತಾ ನಿಮಗೆ ನೀವು ಕೂಡ ಎಲ್ಲೋ ನಾನೇ ಹುಲಿ ಅಂತ ಏನಾದ್ರೂ
0: ಒಂಥರ ರಾಸ ಬಂದಂಗೆ ಆಗುತ್ತೆ. ಕುಣಿತಾ ಕುಣಿತಾ ಸ್ವಲ್ಪ ರೇಜ್ ಆದಂಗೆ ಆಗುತ್ತೆ.
1: ಸರಿ, ಚಿಕ್ಕನವರೇ ನಿಮ್ಮ ಮಗಳು ರಶ್ಮಿ ಕೂಡ ಬಂದಿದ್ದಾಳೆ. ಅವಳು 5ನೇ ಕ್ಲಾಸಲ್ಲಿ ಓದ್ತಾ ಇರುವ ಹುಡುಗಿ. ಅವಳು ಕೂಡ ದೊಡ್ಡ ಹುಲಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾಳೆ. ಬಹಳ ಚೆನ್ನಾಗಿ ನಿಮ್ಮ ಥರನೇ ಕುಣಿತಾಳೆ. ನಿಮ್ಮ ಜೊತೆ ತಮಟೆ ಬಾರಿಸುವ ಸಿದ್ದಯ್ಯ ಅವರು ಕೂಡ ಇದ್ದಾರೆ. ಸಿದ್ದಯ್ಯನವ್ರ ಜೊತೆನೂ ನಾವು ಮಾತಾಡೋಣ. ಜೊತೆಗೆ ನಿಮ್ಮನ್ನು ಕರ್ಕೊಂಬಂದ ಸಿದ್ದರಾಜ್ ಅವರು ಇದ್ದಾರೆ. ಸಿದ್ದರಾಜ್ ಅವ್ರ ಜೊತೆನೂ ನಾವು ಸ್ವಲ್ಪ ಹೊತ್ತಲ್ಲಿ ಮಾತಾಡೋಣ. ನಿಮ್ಮ ಹುಲಿ ಕುಣಿತದ ಇದೊಂದು ಸಂಗೀತದ ನಂತರ.

0: ನಮ್ಮ ಜೊತೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸಿನಕೆರೆಯ ಹುಲಿವೇಷ ಕಲಾವಿದ ಚಿಕ್ಕೋನು ಅವರಿದ್ದಾರೆ. 73 ವರ್ಷದ ಚಿಕ್ಕೋನು ಈಗಲೂ ಕೂಡ ಹುಲಿಗಿಂತಲೂ ಮಿಗಿಲಾಗಿ ಹುಲಿವೇಷ ಹಾಕಿ ಹುಲಿ ನೃತ್ಯ ಮಾಡ್ತಾರೆ. ಚಿಕ್ಕನವರೇ, ನೀವು ಸಣ್ಣ ವಯಸ್ಸಲ್ಲಿ ನೀವು ಹುಲಿವೇಷ ಆಗ್ತಾ ಇದ್ರು ಕೂಡ, ನಿಮ್ಮ ತಂದೆ ಹುಲಿವೇಷ ಆಗ್ತಾ ಇದ್ರು ಕೂಡ, ನಿಮ್ಮ ತಾತ ಹುಲಿವೇಷ ಆಗ್ತಾ ಇದ್ರು ಕೂಡ, ಮನೆಯಲ್ಲಿ ಬಡತನ ಅಂತೂ ಇದ್ದೇ ಇತ್ತು. ಹುಲಿ ಹಸಿವೆ ಆದರೆ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ಬೋದು, ಆದರೆ ನಿಮಗೆ ಹಸಿವೆ ಆದರೆ ಹುಲಿವೇಷ ಹಾಕಿ ಏನೋ ಸಂಪಾದಿಸ್ಬೇಕು. ಆದರೆ ಯಾವತ್ತೂ ಹುಲಿವೇಷ ಮಾಡೋಕ್ಕಾಗಲ್ಲ. ಹೊಟ್ಟೆಪಾಡಿಗೆ ಹೆಂಗೆ ಮಾಡ್ತಾಯಿದ್ರಿ, ನೀವು ಎಷ್ಟು ಜನ ಮಕ್ಕಳು, ಮನೆಯಲ್ಲಿ ಯಾವ ಥರದ ಕಷ್ಟ ಇತ್ತು, ಏನು ಮಾಡ್ತಾಯಿದ್ರಿ ಅಂತ ಹೇಳಿ.
1: ನಮ್ಮ ತಂದೆಯವರು ಎಲೆಯಂಬ ಹಾಕಿದ್ರು ಸರ್, ಎಲೆಯಂಬ್ನಲ್ಲಿ ಜೀವನ ಮಾಡುದು,
0: ಎಲೆ ತೋಟ.
1: ಎಲೆ ತೋಟ ನಮ್ಮ ಅಣ್ಣರು ಇಬ್ರು ಇದ್ರು, ಅವರು ಎಲೆ ತೋಟನೇ ಮಾಡ್ತಿದ್ರು ಅಭ್ಯಾಸ. ಅವರು ಇದೇನು ಮಾಡ್ತಿರ್ಲಿಲ್ಲ, ಅಭ್ಯಾಸ ಮಾಡಲಿಲ್ಲ, ಅವರು ನಾಟಕನೂ ಆಡಲಿಲ್ಲ, ಇದನ್ನು ಮಾಡ್ತಿರ್ಲಿಲ್ಲ. ನೀರು ಇದು ಎಲೆಯಂಬಗೆ ಎಲೆ ತಕೊಂಡೋಗಿ ನಮ್ಮ ತಾಯಿಯವರು ಊರಲ್ಲೆಲ್ಲ ಮಾರ್ಕೊಬಂದು ಜೀವನ ಮಾಡುದು. ನಾನು ಎಲೆಯಂಬಗೆ ನೀರು ಇದು ಸ್ಕೂಲ್ ಬಿಟ್ಟ ಮೇಲೆ, ಇದು ಬಿಟ್ಟ ಮೇಲೆ ಇದು ಮಾಡುದು, ಇಷ್ಟು ಮಾಡ್ತಾ ಬಂದವು. ಮತ್ತೆ ಹುಬ್ಳಿ ಧಾರವಾಡ.
0: ಅಲ್ಲ, ಈಗ ನೀವು ಹುಲಿವೇಷ ಹಾಕೊಂಡು ಮನೆಯಿಂದ ಅಪ್ಪ ಮಗ ಹೊರಗೆ ಹೊರಟೋಗ್ಬಿಟ್ರೆ ಮನೆ

0: ಜವಾಬ್ದಾರಿ ಯಾರು ಮಾಡ್ತಾ ಇದ್ರು, ಮತ್ತೆ ನಿಮ್ಮ ಅಮ್ಮ ಏನ್ ಹೇಳ್ತಾ ಇದ್ರು, ಗಂಡ ಮತ್ತೆ ಮಗ ಇಬ್ರು ಕೂಡ ಹುಲಿವೇಷ ಹಾಕೊಂಡು ಹೋಗಿದ್ದಾರೆ, ಮನೇಲಿ ಯಾರಿಲ್ಲ?
1: ಅವ್ರೇನು ಮಾತಾಡ್ತಾರೆ, ನಮ್ಮ ತಂದೆಯವ್ರಿಗೆ ಎದುರ್ಕೊತಿದ್ರು ನಮ್ಮ ತಾಯಿಯರು, ಅವ್ರು ಏನಾರ ಮಾಡಲಿ ಊರು ಸುತ್ತ ಎಲೆಗಿಲೆ ಮಾರ್ಕೊಂಡು ಜೀವನ ಮಾಡುದು. ನಾವು ನಮ್ಮ ಅಪ್ಪ ಹೊರಟೋದ್ರೆ ಏನು ಮಾತಾಡ್ತಿರ್ಲಿಲ್ಲ.
0: ನೀವು ಹುಲಿವೇಷ ಎಲ್ಲ ಮುಗಿಸಿ ಮನೆಗೆ ಬಂದು ಬಣ್ಣ ಎಲ್ಲ ತೊಳೆದು ವೇಷ ಎಲ್ಲ ಕಳಚಿ ಎಲ್ಲ ಆದ್ಮೇಲೆ ಮನೆಯಲ್ಲಿ ಏನಾದ್ರು ಊಟಕ್ಕೆ ಇರ್ತಿತ್ತ?
1: ಊಟಕ್ಕೆ ನಮ್ಮ ತಾಯಿಯವರು ಮಾಡ್ತಿದ್ರು ಬರುವತ್ತಿಗೆ, ಏನಾದ್ರು ಆವಾಗ ರಾಗಿ ಮಾಮೂಲಿ ಭತ್ತ ರಾಗಿ ತಗೊಬರ್ತಿದ್ರು, ಮಾಡ್ತಿದ್ರು, ಊಟ ಮಾಡ್ತಿದ್ದ. ಅಲ್ಲೇ ಊಟ ಮಾಡ್ಕೊ ಬರ್ತಿದ್ದ, ಫಂಕ್ಷನ್ ಮಾಡುತ್ತೋ ಅಲ್ಲೇ ಊಟ ಮಾಡ್ಕೊ ಬರ್ತಿದ್ದ.
0: ಈಗ ಹುಲಿವೇಷ ಹಾಕುವಾಗ ಅದ್ ಎಷ್ಟು ಹೊತ್ತು ತಯಾರಿ ಬೇಕಾಗುತ್ತೆ, ಹುಲಿವೇಷ ಹಾಕ್ಲಿಕ್ಕೆ ಏನೆಲ್ಲ ಬಣ್ಣಗಳು ಬೇಕಾಗುತ್ತೆ, ಯಾವ ತರದ ತಯಾರಿಗಳು ಬೇಕಾಗುತ್ತೆ ಅಂತ ಹೇಳ್ತೀರಾ?
1: ಮೈಗೆಲ್ಲ ಬಟ್ಟೆಗಳು, ಮೈಗೆಲ್ಲ ಹಾಕ್ಬೇಕಾದ್ರೆ ಎರಡು ಆಳು ಬೇಕು, ಹಾಕೋಕಾಗುದಿಲ್ಲ, ಯಾರನ್ನು ಕರ್ಕೊ ಬರೋಕಾಗುದಿಲ್ಲ. ನಾನೇ ಎಲ್ಲಕ ಮೊಗಕ್ಕೆ ನಾನೇ ಹಾಕೊಡ್ತೀನಿ, ನಾನೇ ಹಾಕತ್ತೀನಿ. ಇವೆಲ್ಲ ಬಣ್ಣಗಳೆಲ್ಲ ಇಟ್ಕೊಂಡಿದ್ದೀನಿ, ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ, ತಲೆಗೆ ಟೋಪನ್ನು ಎಲ್ಲ ಇಟ್ಕೊಂಡಿದ್ದೀನಿ.
0: ಹುಲಿವೇಷಕ್ಕೆ ಬಣ್ಣಗಳು ಬೇಕಾಗುತ್ತೆ, ಬಟ್ಟೆ ಸುತ್ಕೋಬೇಕಾಗುತ್ತೆ, ಗೆಜ್ಜೆ ಕಟ್ಕೋಬೇಕಾಗುತ್ತೆ, ಊರೆಲ್ಲ ಅಲ್ದು ಹುಲಿ ನೃತ್ಯ ಕೂಡ ಮಾಡ್ತೀರಾ. ಮನೆಗೆ ಬಂದಾಗ ಮೈಕೈ ನೋವು ಹೋಗ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ?
1: ಮೂರು ದಿನ ಬೇಕಾಗುತ್ತೆ ಸರ್.
0: ಮೂರು ದಿನ ಬೇಕು, ಒಂದಿನ ಕುಣಿದ್ರೆ ಮೂರು ದಿನ ರೆಸ್ಟ್ ತಗೋಬೇಕು
1: ಸರ್. ಮೂರು ದಿವಸ ಎಲ್ಲ ಮೈಕೈ ಎಲ್ಲ ನೋವು ಬಂದ್ಬಿಡ್ತವೆ ಸಿಕ್ಕಾಬಟ್ಟೆ.
0: ಬಣ್ಣ ಎಲ್ಲ ಹೋಗ್ಲಿಕ್ಕೆ ಎಷ್ಟು ದಿನ ಬೇಕು?
1: ಬಣ್ಣ ಎಲ್ಲ ವಾಟರ್ ಪೇಂಟ್,
0: ವಾಟರ್ ಪೇಂಟ್ ಹಾಕೋತೀರಾ? ಅದ್ ಬಣ್ಣ ಎಲ್ಲ ಮೈಯಿಂದ ಬಿಟ್ಟು ಹೋಗಕ್ಕೆ ಎಷ್ಟು ದಿನ ಬೇಕು?
1: ಹತ್ತು ನಿಮಿಷಕ್ಕೆ ಬಿಟ್ಟೋಯ್ತು. ಆವಾಗೆಲ್ಲ ಆಯಿಲ್ ಪೇಂಟ್ ಹಾಕ್ಬಿಟ್ಟು ಒಂದು ವಸ್ತ್ರಲ್ಲಿ ಬೇಡ ಸಿಕ್ಕಾಬಟ್ಟೆ ನಮ್ಮ ಹೆಂಗಸರು ಉಜ್ಜಿ ಉಜ್ಜಿ ಸಿಮೆಂಟ್ ಹಾಕಿ ಎರಡು ಗಂಟೆ ಕಾಲ ಆದರೂ ಬಿಡ್ತಿರ್ಲಿಲ್ಲ. ಆವಾಗ ಈವಾಗ ವಾಟರ್ ಪೇಂಟ್
0: ಬೇಗ ಹೋಗುತ್ತೆ. ಇಷ್ಟೆಲ್ಲ ಮೈ ಕೈ ನೋವು, ಈ ಬಣ್ಣಗಳು ಬಳ್ಕೊಳ್ಳೋದು, ಇಷ್ಟು ಒದ್ದಾಟ, ಒಂದು ಹುಲಿವೇಷಕ್ಕೆ ಇಷ್ಟೆಲ್ಲ ಒದ್ದಾಡಬೇಕು ಅಂತ ನಿಮಗೆ ಅನ್ಸಲ್ಲ? ಯಾಕೆ ಒದ್ದಾಡಬೇಕು? ನೀವು ಏನಿದೆ ಇದರಲ್ಲಿ ಹುಲಿವೇಷ
1: ಅಭ್ಯಾಸ ಬಂದ್ಬಿಡ್ತು ಸರ್.
0: ಏನು ಖುಷಿ ಸಿಗುತ್ತೆ?
1: ಜನಗಳೆಲ್ಲ ನೋಡ್ತಾರಲ್ಲ ಅದನ್ನೇ ಖುಷಿ.
0: ಏನು ಸಂಪಾದನೆ ಸಿಗುತ್ತೆ?
1: ಅವಾಗೇನು 50, 20, 30 ಕೊಡ್ತಿದ್ರು, ಇವಾಗ 100 ರೂಪಾಯಿ ಕೊಡ್ತಾರೆ ಹೊರಗಡೆಗೆ ಹೋದ್ರೆ.
0: ಈಗ ನಿಮ್ಮ ಮಗಳು ಕೂಡ ನಿಮ್ ಜೊತೆಗಿದ್ದಾಳೆ, ರಶ್ಮಿ, ಅವಳು ಕೂಡ ಬಹಳ ಚೆನ್ನಾಗಿ ಹುಲಿವೇಷ ಹಾಕಿ ಡ್ಯಾನ್ಸ್ ಮಾಡ್ತಾಳೆ. ಅವಳ ಬಗ್ಗೆನು ನಿಮ್ಮ ಮಾತುಗಳನ್ನ ಕೇಳೋಣ. ನಿಮ್ಮ ಹುಲಿ ಕುಣಿತದ ಇದೊಂದು ಸಂಗೀತದ ನಂತರ

0: ನಮ್ಮ ಜೊತೆಗಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸಿನಕೆರೆಯ ಹುಲಿವೇಷ ಕಲಾವಿದ ಚಿಕ್ಕೋನು, ಜೊತೆಗೆ ಅವರ ಮಗಳು ರಶ್ಮಿ, ಅವರ ಜೊತೆ ತಮಟೆ ಬಡಿಯುವ ಸಿದ್ದಯ್ಯ. ರಶ್ಮಿ, ಇವತ್ತು ನಿನ್ನ ಬರ್ತ್ಡೇ, ಹುಟ್ಟಿದ ಹಬ್ಬ, ಎಷ್ಟು ವರ್ಷ ನಿಂಗೆ?
1: 10 ವರ್ಷ.
0: ನೀನಿವತ್ತು ಶಾಲೆಗೆ ಹೋಗ್ಲಿಲ್ಲ, ಅಪ್ಪನ ಜೊತೆ ಹುಲಿ ವೇಷ ಹುಲಿ ಕುಣಿಲಿಕ್ಕೆ ಆಕಾಶವಾಣಿಗೆ ಬಂದಿದ್ಯಾ? ನಿನಗೆ ಶಾಲೆಗೆ ಹೋಗೋದು ಇಷ್ಟನಾ, ಅಪ್ಪನ ಜೊತೆ ಹುಲಿಯಾಗಿ ಕುಣಿಯೋದು ಇಷ್ಟನಾ?
1: ಶಾಲೆಗೆ ಹೋಯ್ತೀನಿ, ಹುಲಿವೇಷನ ಕುಣಿತೀನಿ.
0: ಹುಲಿವೇಷದಲ್ಲಿ ಏನ್ ಮಜಾ ಸಿಗುತ್ತೆ?
1: ಸಂತೋಷ.
0: ಏನ್ ಸಂತೋಷ ಸಿಗುತ್ತೆ?
1: ಜನ ಎಲ್ಲ ನೋಡ್ತಾರಲ್ಲ ಆತರದು,
0: ಜನ ನೋಡ್ತಾ ಇರೋ ನೀನೇ ಹುಲಿ ಅಂತ ನಿಂಗೆ ಯಾವತ್ತಾದ್ರೂ ಅನ್ಸುತ್ತಾ? ನಿಜವಾದ ಹುಲಿ ನಾನು ಅಂತ?
1: ಹೌದು,
0: ನಿಜವಾದ ಹುಲಿ ನೀನೇ ಅಂತ ಅನ್ಸುತ್ತಾ? ನಿಮ್ಮ ಅಪ್ಪ ಹುಲಿ ವೇಷ ಹಾಕುವಾಗ ನಿಂಗೆ ನಿಮ್ಮ ಅಪ್ಪ ಅಪ್ಪನ ತರ ಕಾಣ್ತಾರ, ಹುಲಿ ತರ ಕಾಣ್ತಾರ?
1: ಹುಲಿ.
0: ಹುಲಿಯಾಗಿ ಕಾಣ್ತಾರ? ಮನೇಲಿ ಅವ್ರ ಹೆಂಗೆ? ತುಂಬಾ ಸಾಧು ಸ್ವಭಾವನ ಜೋರಿದಾರ?
1: ಜೋರು.
0: ಮನೇಲಿ ಜೋರ? ಆಮೇಲೆ ಹುಲಿ ವೇಷ ಹಾಕಿದ್ರು ಜೋರು?
1: ಜೋರು.
0: ನಿನಗೆ ಜೋರಿನ ಅಪ್ಪ ಇಷ್ಟನ, ಪಾಪದ ಅಪ್ಪ ಇಷ್ಟನ?
1: ಜೋರು.
0: ಜೋರಿನ ಅಪ್ಪ, ಯಾಕಂದ್ರೆ ನೀನು ಕೂಡ ಮರಿ ಹುಲಿ ಅಲ್ವಾ, ಅದಕ್ಕಾಗಿ ನಿನಗೂ ಕೂಡ ಜೋರಿನ ಹುಲಿ ಅಪ್ಪ ತುಂಬ ಇಷ್ಟ ಅಲ್ವಾ? ಅಪ್ಪನ ಜೊತೆ ಎಲ್ಲೆಲ್ಲ ವೇಷ ಹಾಕೊಂಡು ಹೋಗ್ತೀಯಾ, ಹೆಂಗ್ ವೇಷ ಹಾಕ್ತೀಯಾ, ಏನೆಲ್ಲ ಕಲ್ತಿದ್ಯಾ ಅಪ್ಪನ ಜೊತೆ ಅಂತ ಹೇಳ್ತೀಯ?
1: ಅಪ್ಪನ ಜೊತೆ ಎಲ್ಲಗಾರ ಕರೆದಾಗ ಸರ್ಗೆ ಹೇಳ್ಬಿಟ್ಟು ಹೋಯ್ತೀನಿ.
0: ಏನಂತಾರೆ ಸರ್?
1: ಸರ್ ಹೋಗು ಅಂತಾರೆ.
0: ಏನ್ ಹುಲಿಯಾಗಿ ಹೋಗು ಅಂತಾರ, ಅಥವಾ ಶಾಲೆಲ್ಲಿ ಓದಿ ಪಾಸ್ ಆಗು ಅಂತಾರ?
1: ಹುಲಿಯಾಗಿ ಹೋಗು ಅಂತಾರೆ.
0: ಹುಲಿಯಾಗಿ ಹೋಗು ಅಂತ. ನೀ ಅಪ್ಪನ ಜೊತೆ ಹುಲಿಯಾಗಿ ಹೋಗ್ತೀಯಾ? ಹುಲಿಯಾಗಿ ಹೋಗಿ ಎಲ್ಲೆಲ್ಲ ಓಡಾಡ್ತೀರಾ?
1: ಬೆಂಗಳೂರು ಮೈಸೂರಲ್ಲ ಓಡಾಡ್ತೀವಿ.
0: ಬೆಂಗಳೂರು ಮೈಸೂರಲ್ಲೆಲ್ಲ ನೀನು ಹುಲಿಯಾಗಿ ಓಡಾಡಿದ್ಯಾ? ಈಗ ನಿನಗೆ ಅಪ್ಪನ ಜೊತೆ ನೀ ಹುಲಿ ಹೆಜ್ಜೆ ಹಾಕೋದನ್ನ ಕಲಿಬೇಕಲ್ವಾ? ಎಲ್ಲರ ತರ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಹುಲಿ ತರನೇ ಡ್ಯಾನ್ಸ್ ಮಾಡ್ಬೇಕಾಗುತ್ತೆ. ನೋಡ್ಬಿಟ್ಟು ಕಲಿತೀಯ ನೀನು? ಹೆಂಗ್ ಕಲಿತೀಯ ನೀನು ಅದೆಲ್ಲ?
1: ಅಪ್ಪ ಮನೇಲಿ ಹೇಳ್ಕೊಡ್ತಾರೆ.
0: ಅಪ್ಪ ಹೇಳ್ಕೊಡ್ತಾರೆ? ಅಮ್ಮ?
1: ಅಮ್ಮನೂ ಹೇಳ್ಕೊಡ್ತಾರೆ.
0: ಅಮ್ಮ ಅಪ್ಪಂದು ಡ್ಯಾನ್ಸ್ ನೋಡ್ಬಿಟ್ಟು, ನೋಡು ರಶ್ಮಿ ಅಪ್ಪ ಹಿಂಗ್ ಡ್ಯಾನ್ಸ್ ಮಾಡ್ತಾರೆ, ನೀನು ಹಂಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೆಜ್ಜೆ ಹಾಕಿ ತೋರಿಸ್ತಾರ?
1: ಹೌದು.
0: ಹ್ಮ್ ಹ್ಮ್. ಯಾರು ಅಮ್ಮ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ, ಅಪ್ಪ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ?
1: ಅಪ್ಪ.
0: ಹ್ಮ್ ಹ್ಮ್. ಈಗ ನೀನು ಮುಂದೆ ಓದಿದ್ಮೇಲೆ, ದೊಡ್ಡವಳಾದ್ಮೇಲೆ ನೀನೇನಾಗ್ಬೇಕು ಅಂತಿದ್ಯಾ? ದೊಡ್ಡ ಹುಲಿ ಆಗ್ಬೇಕು ಅಂತಿದ್ಯಾ, ಅಥವಾ ಇನ್ನೇನಾಗ್ಬೇಕು ಅಂತಿದ್ಯಾ?
1: ಹುಲಿ ಆಗ್ಬೇಕಂತ.
0: ದೊಡ್ಡ ಹುಲಿ ಆಗ್ಬೇಕು ಅಂತ ಆಸೆ ಇದೆಯಾ ನಿನಗೆ? ಹುಲಿ ಆಗ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಕಂತ ಆಸೆ ಇದೆಯಾ? ಎಲ್ಲ ಮಕ್ಕಳು ನೀನು ಸ್ಕೂಲಲ್ಲಿ ಕೂತಿರುವಾಗ ಹುಲಿ ಹುಲಿ ಅಂತ ನೀನು ತಮಾಷೆ ಮಾಡಲ್ವಾ?
1: ಮಾಡ್ತಾರೆ.
0: ಆಗ ನೀನಂತೀಯ?
1: ಅವಾಗ ಏನೋ ಅನ್ನಲ್ಲ,
0: ಸುಮ್ಮನೆ ಇರ್ತೀಯ. ಸಿಟ್ಟು ಬರಲ್ವಾ? ಹುಲಿಗೆ ತಮಾಷೆ ಮಾಡಿದ್ರೆ ಸಿಟ್ಟು ಬರಲ್ವಾ? ಯಾಕೆ ಸಿಟ್ಟು ಬರಲ್ಲ?
1: ಅವ್ರ ಫ್ರೆಂಡ್ಸ್.
0: ಓ, ಹುಲಿ ಫ್ರೆಂಡ್ಸ್ ಜೊತೆ ಹುಲಿ ತರ ಇರಕ್ಕಾಗಲ್ವಾ? ಹೆದರ್ಸ್ಬೇಕು ಅವ್ರನ್ನ, ಹುಲಿ ವೇಷ ಹಾಕಿ ಹುಲಿ ತರ ಡ್ಯಾನ್ಸ್ ಮಾಡಿ ಹೆದರ್ಸಲ್ವಾ ನೀನು?
1: ಹೆದರ್ಸ್ತೀನಿ.

ಒಣಗಿದ ತರಗೆಲ್ಲ ತುಳಿಯುತ್ತ ಮೆಲ್ಲಗೆ ಆಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಮೊಲಗಳು ಬೆದರಿತ್ತು. ಜಿಂಕೆಯ ಮರಿಗಳು ಬೆಚ್ಚಿತ್ತು.

0: ವೇದನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ
1: ಕೇಳ್ತಾ ಇದ್ದೀರಾ ಹಾದಿಯಲ್ಲಿ ಕಂಡಮುಖ. ನಮ್ಮ ಜೊತೆಗೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡರಸಿನಕೆರೆಯ ಹುಲಿವೇಷ ಕಲಾವಿದ ಡಿ ಚಿಕ್ಕೋನಿದ್ದಾರೆ. ಅವರ ಮಗಳು ಪುಟ್ಟ ಹುಡುಗಿ ರಶ್ಮಿ ಇದ್ದಾಳೆ. ಜೊತೆಗೆ ಹುಲಿವೇಷಕ್ಕೆ ತಮಟೆ ಬಾರಿಸುವ ಸಿದ್ದಯ್ಯ ಅವರು ಕೂಡ ಇದ್ದಾರೆ. ಸಿದ್ದನವರೇ ನಮಸ್ತೆ, ನಿಮ್ಮ ವಿಷಯ ಹೇಳಿ.
2: ಸರ್, ನಾನು 10 ವರ್ಷದ ಹುಡುಗನಲ್ಲಿ ನಾನು ಈ ಕಲೆನ ಕಲಿತೆ. ನಮ್ಮ ಮಾವನವರು ಗುರುಗಳಾಗಿ ನಮಗೆ ಕಲಿಸ್ಕೊಟ್ರು. ಇವತ್ತು ನಾನು ಅದೇ ರೀತಿ 20 ಜನ ಹುಡುಗರಿಗೆ ನಾನು ಕಲೆನ ಕಲಿಸಿದ್ದೀನಿ, ಪೂಜಾ ಕುಣಿತ ಕಲಿಸಿದ್ದೀನಿ, ಮತ್ತು ರಂಗಗೀತೆಯಲ್ಲೂ ಕೂಡ ನಾನು ಭಾಗವಹಿಸ್ತೀನಿ.
1: ಡಿ ಚಿಕ್ಕೋನ್ ಅವರಿಗೆ ನೀವು ತಮಟೆ ಬಾರಿಸ್ತೀರಾ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಎಷ್ಟು ವರ್ಷ?
2: ನಮ್ಮಿಬ್ಬರ ಫ್ರೆಂಡ್ಶಿಪ್ 15 ವರ್ಷದ ಹಿಂದಿನ.
1: ಡಿ ಚಿಕ್ಕೋನ್ ಅವರು ಧ್ವನಿಯಲ್ಲಿ ಸ್ವಲ್ಪ ಹುಲಿ ತರ ಇಲ್ಲ, ಆದ್ರೆ ಇವರು ಹುಲಿ ವೇಷ ಹಾಕಿ ಕುಣಿಯಕ್ ಶುರು ಮಾಡಿದ್ರೆ

0: ನಾರ್ಮಲ್ ಮನಸ್ಸಿನಾಗಿರೋದಕ್ಕೂ ಭಾರಿ ಡಿಫ್ರೆನ್ಸ್ ಇರುತ್ತೆ.
1: ಏನಿದೆ ಚಿಕನ್ ಅವರಲ್ಲಿ?
0: ಹುಲಿ ವೇಷ ಹಾಕಿದಾಗ ಒಂದು ಆ ಹುಲಿ ಯಾವ ರೀತಿ ಗರ್ಜನೆ ಮಾಡತ್ತೆ, ಆ ರೀತಿ ಗರ್ಜನೆ ಮಾಡದ ಒಂದು ಸಂದರ್ಭ ಅವ್ರ ಮಕ್ಕಳಲ್ಲಿ ಕಾಣಿಸ್ತು ಜನಗಳಿಗೆ. ಆ ಜನಗಳು ಕಂಡದ್ದು ಕೂಡ ಇವನಿಗೆ ಹಲವಾರು ಕಡೆ ಪ್ರಶಸ್ತಿಗೆ ಅನುಕೂಲನೂ ಮಾಡಿಕೊಡ್ತು. ಅದೇ ಅವರ ನೃತ್ಯದ ಮೆಚ್ಚುಗೆ, ಅವರ ಭಾವನೆ, ಅವರ ನಡೆ ನುಡಿಗಳನ್ನ ಮೆಚ್ಚಿ ಸುಮಾರು ಕಡೆ ಒಂದು ರಂಗಗೀತೆಗಳಾಗ್ಬೋದು, ಬೇರೆ ಕಡೆ ಆಗ್ಬೋದು, ಒಂದು ತಾಲೂಕು ಮಟ್ಟದಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಒಂದು ಪ್ರಶಸ್ತಿ ಪತ್ರ ಕೊಟ್ಟು

0: ಅಂತ ಚಿಕ್ಕೋನು ಅವರನ್ನು ಆಕಾಶವಾಣಿಗೆ ಪರಿಚಯ ಮಾಡಿದ್ದೇ ಸಿದ್ದರಾಜು ಅವರು. ಸಿದ್ದರಾಜು ಅವರೇ, ಇಂತಹ ಒಬ್ಬ ಕಲಾವಿದ, ಅಜ್ಞಾತ ಕಲಾವಿದ, ಮಂಡ್ಯದಲ್ಲೆಲ್ಲ ಹುಲಿ ಅಂತ ಫೇಮಸ್ ಆಗಿದ್ದರೂ ಕೂಡ ಮಂಡ್ಯದ ಹೊರಗಡೆ ಯಾರಿಗೂ ಗೊತ್ತಿಲ್ಲದೆ ಬದುಕ್ತಾ ಇರುವಂಥ ಒಬ್ಬ ಅಜ್ಞಾತ ಕಲಾವಿದ, ಇಂಥ ಒಬ್ಬ ಕಲಾವಿದನನ್ನು, ಹುಲಿವೇಷದ ಒಬ್ಬ ನೃತ್ಯಗಾರನನ್ನು ಆಕಾಶವಾಣಿಗೆ ಪರಿಚಯ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು?
1: ಸರ್, ನಾನು 4 ವರ್ಷದಿಂದನೇ ನಿಮಗೆ ಪರಿಚಯ ಮಾಡಬೇಕು ಅಂತ ನಾನು ಇತ್ತು, ಅದನ್ನು ಈಗ ಕೂಡ್ಬಿಟ್ಟು ಸರ್, ನನಗೂ ಭಾಳ ಮೆಚ್ಚುಗೆಯಾಗಿದೆ. ಅವರ ಒಂದು ಹುಲಿ ವೇಷಗಳನ್ನು ಸುಮಾರು ಸಾರಿ ನೋಡಿದ್ರೆ, ಅದರಲ್ಲೂ ಇವರು ಹುಲಿ ವೇಷಗಳನ್ನು ನಾನು ಸುತ್ತೂರು ಜಾತ್ರೆ ಮತ್ತು ಮೈಸೂರು ದಸರಾಗಳಲ್ಲಿ ಮತ್ತು ಗಣೇಶನ ವಿಸರ್ಜನೆ ಮಾಡೋ ಕಾರ್ಯಕ್ರಮಗಳಲ್ಲಿ ಭಾಳ ನೋಡಿ ಭಾಳ ಮೆಚ್ಚುಗೈದೀನಿ. ಭಾಳ ಫೇಮಸ್ ಆಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ಅವರ ವಯಸ್ಸು ಸಣ್ಣದಾಗಿ ಮಾತಾಡ್ಬೋದು, ಆದರೆ ಅವರು ಹುಲಿ ವೇಷ ಹಾಕ್ದಾಗ ಅವ್ರನ್ನ ಇಡೀಕೆ 4 ಕಾಳು ಬರ್ತಾರೆ ಸರ್, ಹಗ್ಗ ಹಾಕ್ತಾರೆ. ಅವಾಗ ಆ ರೋಸಾ ವೇಷ ನೋಡಿದ್ರೆ, ನೀವು ನೋಡಿದ್ರಾಗ ಈಗ ಮಾತಾಡೋದಕ್ಕೂ ಅವಾಗ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಸರ್. ಆ ಥರ ಒಂದು 4 ಕಾಳು ಹಿಡಿದ್ರೂ ಅವನ್ನ ಶಕ್ತಿ, ಆ ಥರ ಹುಮ್ಮಸ್ ಇರ್ತದೆ ಸರ್ ಅವರು.
0: ಈಗ ಹಳ್ಳಿ ಕಡೆ ಡಿ ಚಿಕ್ಕೋನವರ ಥರನೇ ಬಹಳಷ್ಟು ಮಂದಿ ಹುಲಿವೇಷದ ಕಲಾವಿದರು ಬಹಳಷ್ಟು ಹಳ್ಳಿಗಳಲ್ಲಿ ಇದ್ರು, ಹುಲಿಯಾಗಿ ಕುಣಿತಾ ಇದ್ದವರು. ಬರ್ತಾ ಬರ್ತಾ ಕಾಡಲ್ಲಿ ಹುಲಿಗಳ ಸಂಖ್ಯೆ ಯಾವ ರೀತಿ ಕಡಿಮೆ ಆಗ್ತಾ ಇದೆಯೋ, ಅದೇ ರೀತಿ ಊರಲ್ಲಿ ಹುಲಿವೇಷ ಹಾಕುವವರ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆ ಈಗ ಹುಲಿವೇಷ ಹಾಕುವವರೆಲ್ಲ ಹುಲಿವೇಷವನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ
1: ಸರ್? ಎಲ್ಲ ನಶಿಸಿ ಹೋಗ್ತಾ ಇದೆ ಸರ್, ಹುಲಿವೇಷ ಯಾರು ಅಭ್ಯಾಸ ಮಾಡಲ್ಲ. ಇವತ್ತಿಗೆ ನಾನು ಕಣ್ಣಾಗ ಮಂಡ್ಯ ಜಿಲ್ಲೆನಲ್ಲೇ ಚಿಕ್ಕೋನ್ ಬಿಟ್ಟರೆ ನಾನು ಎಲ್ಲೂ ಹುಲಿವೇಷ ಮಂಡ್ಯ ಜಿಲ್ಲೆಯಲ್ಲಿ ನೋಡಿಲ್ಲ. ಹೊರ ಜಿಲ್ಲೆಯಲ್ಲಿ ಇರ್ಬೋದು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಚಿಕ್ಕೋನ್ ಒಬ್ಬರೇ ಹುಲಿವೇಷಧಾರಿ ಅಂತ ನಾನು ಹೇಳ್ತೀನಿ. ಅವರು ತುಂಬ ಬಡತನ ಬಡತನ ಆದರೂ ತುಂಬ ಒಳ್ಳೆಯ ಸ್ವಭಾವದವರು, ನನಗೆ ತುಂಬ ಗೌರವ ಕೊಡ್ತಾರೆ. ಎಲ್ಲೇ ಆದರೂ ಏನು ಕರೆದರೂ, ಎಲ್ಲಿ ಇರ್ಬೋದು, ಎಂಥ ಹೋಗ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿದ್ರು ಒಳ್ಳೆ ಗೌರವ ಕೊಡ್ತಾರೆ.

ಸ್ನೇಹಿತರೆ, ನಮ್ಮ ಜೊತೆಗೆ ಸಿದ್ದರಾಜು ಅವರು ಕೂಡ ಇದ್ದಾರೆ, ಬಹಳ ಒಳ್ಳೆಯ ರಂಗ ಕಲಾವಿದ, ಜೊತೆಗೆ ನಾಟಕ ಅಕಾಡೆಮಿಯ ಪ್ರಶಸ್ತಿ ಕೂಡ ಪಡೆದವರು. ಸಿದ್ದರಾಜು ಅವರೇ ನಮ್ಮೂರಲ್ಲಿ ಈ ಥರ ಒಬ್ಬರು ಡಿ ಚಿಕ್ಕೋನು ಅಂತ ಇದ್ದಾರೆ, ಅವ್ರು ನಿಮ್ಮ ರೇಡಿಯೋದಲ್ಲಿ ಮಾತಾಡಿಸ್ಬೇಕು.

0: ಚಿಕ್ಕನವರೇ, ಈಗ ನಿಮಗೆ 73 ವರ್ಷ, ಸುಮಾರು 50 ವರ್ಷಗಳಿಂದ ಹುಲಿಯಾಗಿ ನೃತ್ಯ ಮಾಡ್ತಾ ಇದ್ದೀರಾ. ಸರ್ಕಾರಿ ಸೇವೆಯಲ್ಲಿದ್ದ ಸುಮಾರು ಒಂದು 60 ವರ್ಷ ಆದ್ಮೇಲೆ ಅವರಿಗೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ, ಆಮೇಲೆ ಏನು ಕೆಲಸ ಮಾಡೋಂಗಿಲ್ಲ. ಆದರೆ ನೀವು 50 ವರ್ಷ ಹುಲಿ ವೇಷ ಕುಣಿದ್ರು ಕೂಡ ಹುಲಿಗೇನು ರಿಟೈರ್ಮೆಂಟ್ ತಗೋಬೇಕು ಅಂತ ಅನ್ನುವ ಆಸೆ ಏನು ಬಂದಂಗಿಲ್ಲ. ಇನ್ನು ಎಷ್ಟು ವರ್ಷ ಹುಲಿಯಾಗಿ ಇರಬೇಕು ಅಂತ ಇದ್ದೀರಾ ಅಂತ ಹೇಳ್ತೀರಾ?
1: ಗುರುವೇ, ನಾನು ಮಹದೇಶ್ವರನ ಬೆಟ್ಟಕ್ಕೆ ಓದಿ, ನಮ್ಮ ಹೆಸರು ನಾಮುವೆ, ಮಕ್ಕಳಾಗಿರಲಿಲ್ಲ, ಕೈಮುಖ ಬಂದ್ಬಿಟ್ಟು ಆವಾಗ ಬೆಟ್ಟದಲ್ಲಿ ಎದುರಿಗೆ ಆಯಿತು, ಭಯ ಆಯಿತು, ಮಾದಪ್ಪ ಹುಲಿ ಮೇಲೆ ಅವನೆಲ್ಲ ಅಂದ್ಬಿಟ್ಟು ನನಗೆ ಯಾಕೋ ಭಯವಾಯಿತು. ಆಗ ದೇವ್ರು ಬರ್ತು ಕೇಳ್ದಿ, ಕೇಳಿದಾಗ ಮಾಡು ನಾನು ಇವ್ನಿ ಅಂತ ಮಾರನೇ ವರ್ಷಕ್ಕೆ ಹುಟ್ಟಿದ.
0: ಹುಲಿವೇಷ ಮಾಡ್ತೀನಿ ಅಂತ ಹೇಳಿ ನೀವು ಮಲೆ ಮಹದೇಶ್ವರನಿಗೆ ಹರಕೆ ಹೊತ್ತಿದ್ದೀರಾ, ಅವರಿಗೆ ಮಾತು ಕೊಟ್ಟಿದ್ದೀರಾ?
1: ಈ ವರ್ಷ ಹೋಗಕ್ಕಾಗಲಿಲ್ಲ.
0: ನೀವು ಎಷ್ಟು ವರ್ಷ ಹುಲಿಯಾಗಿ ಇರಬೇಕು ಅಂತ ಇದ್ದೀರಾ? ಮತ್ತೆ ನಿಮ್ಮ ಮಗಳು
1: ಗಂಟಲುವೇ ಮಾಡಬೇಕು ಅಂತ ಆಸೆ. ಪರಮಾತ್ಮ ಏನು ಮಾಡ್ತಾನೋ, ಜ್ಞಾನ ನಮಗೆ ಬಲ ಕೊಟ್ರೆ ಮಾಡ್ತಾ ಇರ್ತೀನಿ ಯಾವಾಗಲೂ.
0: ನಿಮ್ಮ ಮಗಳು ಏನಾಗಬೇಕು ಅಂತಿದೆ?
1: ಅವಳು ಮಾಮೂಲಿ ತನಗೆ ವಿದ್ಯಾ ಕಲ್ತ ಮೇಲೆ ಬಿಡಿಸ್ಬಿಡುದು, ಆಮೇಲೆ ಏನು ಮಾಡ್ಕೋತಾಳೆ.
0: ಇಲ್ಲ, ಅವಳು ಬಿಡಲ್ಲ, ನಾನು ಕೂಡ ಹುಲಿ ಆಗ್ತೀನಿ ಅಂತ ಅಂತಿದ್ದಾಳೆ.
1: ನೋಡೋಣ, ವಿದ್ಯಾ ಕಲೀಲಿ, ದೊಡ್ಡವಳಾದ್ಮೇಲೆ ಮುಂದೆ ಯಾವ್ದಾದ್ರು ವೃತ್ತಿಗೆ ಹೋಗ್ಲಿ ಅಂತ. ಮಗ ಮಾಡುದಿಲ್ಲ, ನನಗೆ ಬೇಡ ಅದು ಅಭ್ಯಾಸ, ನೀ ಏನಾರ ಮಾಡೋಗು ಅಂತಾನೆ. ದೇವ್ರ ಪೂಜಾರಿ ಅವನು, ಎಲ್ಲೇ ಹೋಗ್ಲಿ ಯಾಕೆ ಓದಿಯ ಏನು ಅಂತ ನಮ್ಮ ಹೆಂಗಸರು ಅವರು ಏನು ಕೇಳೋದಿಲ್ಲ. ನಮ್ಮ ಏನಾರ ಅಲ್ಲಿ ಹೊರಟು ಹೋಯ್ತಾ ಇರ್ತೀವಿ ಹೇಳ್ಬಿಟ್ಟು.
0: ಮಗಳಂತೂ ಹುಲಿ ಆಗ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾಳೆ. ನಿಮ್ಮ ಮಾತುಗಳನ್ನು ಕೇಳಿ ನಮ್ಮ ಕೇಳುಗರಿಗೂ ಕೂಡ ನಿಮ್ಮ ಜೊತೆ ಮಾತಾಡಬೇಕು, ಹುಲಿವೇಷ ನೋಡಬೇಕು ಅಂತ ಆಸೆ ಆದರೆ ನಿಮ್ಮ ದೂರವಾಣಿ ಸಂಖ್ಯೆ 9141608135 9141608135 ಇದು ನಮ್ಮ ಹುಲಿವೇಷದ ಡಿ ಚಿಕ್ಕೋನು ಅವರ ದೂರವಾಣಿ ಸಂಖ್ಯೆ. ಡಿ ಚಿಕ್ಕೋನು ಅವರೇ, ಮಗಳು ರಶ್ಮಿ, ತಮಟೆ ಬಾರಿಸುವ ಸಿದ್ದಯ್ಯ, ಮತ್ತು ಇವ್ರನ್ನ ಪರಿಚಯ ಮಾಡಿಕೊಟ್ಟ ರಂಗ ಕಲಾವಿದ ಸಿದ್ದರಾಜು, ನಿಮಗೆಲ್ಲರಿಗೂ ಕೂಡ ಆಕಾಶವಾಣಿ ಎಲ್ಲ ಕೇಳುಗರ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಹಾದಿಯಲ್ಲಿ ಕಂಡ ಮುಖ, ಇದರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ದೊಡ್ಡ ಅರಸನಕೆರೆಯ ಹುಲಿವೇಷ ಕಲಾವಿದ ಡಿ ಚಿಕ್ಕೋನು ಹಾಗೂ ಸಹ ಕಲಾವಿದರಾದ ಸಿದ್ದಯ್ಯ ಹಾಗೂ ಸಿದ್ದರಾಜು ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಅಬ್ದುಲ್ ರಹೀಂ.

0: ಈಗ ಸಂಧ್ಯಾರಾಗ. ಆತ್ಮೀಯರೇ, ಹಿರಿಯ ಸಂಗೀತ ವಿದ್ವಾಂಸರಾದ ಶ್ರೀ ಟಿಪಿ ವೈದ್ಯನಾಥನ್ ಅವರೊಂದಿಗೆ ಸಂದರ್ಶನ.
1: ನಮ್ಮ ಎಲ್ಲ ಪ್ರಿಯ ಕೇಳುಗರಿಗೆ ಇವತ್ತಿನ ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸಂಗೀತ ವಿದ್ವಾನ್ ಟಿಪಿ ವೈದ್ಯನಾಥನ್ ಅವರು. ತಮ್ಮ ಒಟ್ಟು ಬದುಕಿನ ಅನುಭವಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಸರ್, ನಮಸ್ಕಾರ.
2: ನಮಸ್ಕಾರ.
1: ಮೊದಲಿಗೆ, ಇದು ಹಿರಿಯರ ಕಾರ್ಯಕ್ರಮ, ಹೆಣ್ಣು ಮಕ್ಕಳಿಗಾದ್ರೆ ಎಷ್ಟು ವಯಸ್ಸು ಅಂತ ಕೇಳಬಾರದು ಅಂತಾರೆ. ನಾನು ನಿಮ್ಮನ್ನು ಕೇಳಬಹುದೇ ಎಷ್ಟು ವಯಸ್ಸು ಅಂತ?
2: ನನಗೆ 81 ವಯಸ್ಸಾಯ್ತು. 1934 ನಾನು ಮೈಸೂರಲ್ಲಿ ಹುಟ್ಟಿದೆ.
1: ಊರೆಲ್ಲ ಎಲ್ಲಿ ಮೂಲ?
2: ನಮಗೆ ಸ್ವಂತ ಊರು ತ್ರಿಶೂರು, ಕೇರಳಲ್ಲಿ. ನನ್ನ ತಂದೆ ತಾಯಂದಿರು ಅವರುಗಳೆಲ್ಲ ಇಲ್ಲಿ ಮೈಸೂರಲ್ಲೇ ಬಂದು ಆವಾಗಲೇ ಸೆಟ್ಲ್ ಆಗ್ಬಿಟ್ಟಿದ್ರು. ಸೊ ನನ್ನ ವಿದ್ಯಾಭ್ಯಾಸ ಅದೆಲ್ಲ ಬಾಲಪ್ರಾಯದಲ್ಲಿ, ಹೈಸ್ಕೂಲ್ವರೆಗೂ ಇಲ್ಲೇ ಓದಿದೆ ನಾನು. ಜೊತೆಗೇನೆ ಸಂಗೀತ ಶಿಕ್ಷಣನೂ ಶುರುವಾಯಿತು. ನಾನು 6 ವಯಸ್ಸಿದ್ದಾಗಲೇ ನನಗೆ ಸಂಗೀತ ಪಾಠಕ್ಕೆ ಸೇರಿಸ್ರು. ಮೈಸೂರಲ್ಲಿ ಪ್ರಖ್ಯಾತರಾದ ಸಂಗೀತ ಚೂಡಾಮಣಿ ಮೈಸೂರು ಬಿ ಕೆ ಪದ್ಮನಾಭರಾವ್ ಅವರ ಹತ್ರ. ನಾನು ಬಾಲ ಪ್ರತಿಭೆ ಅಂತ ಹೇಳ್ತಾರೆ, ನನಗೇನು ಜ್ಞಾಪಕ ಇಲ್ಲ. ಆದ್ರಿಂದ ಅವರು ಅವತ್ತೆ ಆಗ್ಲೇನೆ ಸಂಗೀತ ರಾಗಗಳು ಅದೆಲ್ಲ ನಾನು ಗುರುತು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು.
1: 6 ವಯಸ್ಸಿಗೆ ನೀವು ಸಂಗೀತ ಎಲ್ಲ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರಿ. ನಾನು ಸಂಗೀತ ಕಲಿತಿದ್ದೀನಿ ಅಂತ ನಿಮಗೆ ನೆನಪಿರುವ ವಯಸ್ಸು ಯಾವುದು?
2: ಅವಾಗಲೇ ಇತ್ತು ಸ್ವಲ್ಪ, ಯಾಕೆಂದ್ರೆ ಮನೆಯಲ್ಲಿ ಸಾಕಷ್ಟು ಆಗಿನ ಕಾಲದಲ್ಲಿ ಗ್ರಾಮ್ಫೋನ್ ರೆಕಾರ್ಡ್ಸ್ ಅದೆಲ್ಲ ಸಂಗೀತ ಬರೀ ಕ್ಲಾಸಿಕಲ್ ಮ್ಯೂಸಿಕ್ ಮಾತ್ರ ಕೇಳ್ತಾನೆ ಇದ್ವಿ. ಸೊ ಅದರ ಅನುಭವ ನನಗೆ ಸಂಗೀತ ಕಲಿಯುವಾಗ ಬಹಳ ಉಪಯೋಗವಾಗಿತ್ತು. ಸುಮಾರು 1-9 ವಯಸ್ಸು ತನಕ ನನಗೆ ಅಷ್ಟು ಜ್ಞಾಪಕ ಇಲ್ಲ. ಚಿಕ್ಕ ಸರಳೆ ವರ್ಷೆ ಬಾಲಪಾಠಗಳೆಲ್ಲ ಹೇಗೆ ನಾ ಕಲಿತೆ ಅದು ಅಷ್ಟು ಜ್ಞಾಪಕ ಇಲ್ಲ. ಆಮೇಲೆ ನನಗೆ ಅಡ್ವಾನ್ಸ್ ಲೆಸನ್ಸ್ ಲೈಕ್ ವರ್ಣಂಸು, ಕೃತಿಗಳು, ಆಮೇಲೆ ರಾಗಾಲಾಪನೆ ಅದೆಲ್ಲ ಹೇಳ್ಕೊಡೋವಾಗಲೆಲ್ಲ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ಮೈಸೂರು ಇರುವಾಗಲೇ ನಾನು ಸೀನಿಯರ್ ಪರೀಕ್ಷೆ ಎಲ್ಲ ಮಾಡಿದ್ದೀನಿ. 1948 ಫಸ್ಟ್ ಕ್ಲಾಸ್ ಇನ್ ಸೀನಿಯರ್ ಮ್ಯೂಸಿಕ್ ಎಕ್ಸಾಮಿನೇಷನ್.
1: ಆಗಿನ ಕಾಲದಲ್ಲಿ ಫಸ್ಟ್ ಕ್ಲಾಸ್ ಅನ್ನೋದು ಬಹಳ
2: ದೊಡ್ಡದು. ಆಗಿನ ಕಾಲದಲ್ಲಿ ಇವಾಗ ಸಂಗೀತ ಪರೀಕ್ಷೆ ಮಾಡೋ ಹಾಗೆ ಥಿಯರಿ ಅದು ಇದೆಲ್ಲ ಬಹಳ ಏನು ಇರಲಿಲ್ಲ. ಇಟ್ ವಾಸ್ ಮೋರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಅವಾಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಟೈಗರ್ ವರದಾಚಾರ್ಯರು, ಆರ್ಯಕುಡಿ ರಾಮಾನುಜಯ್ಯರು, ಇವರುಗಳೆಲ್ಲ ಅಲ್ಲಿಂದ
1: ಜಡ್ಜಿಗಳಾಗಿ ಬರೋರು,
2: ಮೈಸೂರು ಬರೋರು. ಅದಾದಮೇಲೆ ಮೈಸೂರಲ್ಲೇ ಚಿಕ್ಕ ಚಿಕ್ಕ ಸಂಗೀತ ಸ್ಪರ್ಧೆಗಳೆಲ್ಲ ನಾನು ಭಾಗವಹಿಸಿ ಎಲ್ಲ ಕಡೆನೂ ಪ್ರೈಸ್ ತಗೊಳ್ತಾ ಇದ್ದೆ. ಚೆನ್ನೈ ಹೋದ್ಮೇಲಂತೂ ಬಹಳ ಪ್ರೈಸಸ್ ಎಲ್ಲ ಬಂದಿದೆ ನನಗೆ.
1: ನಿಮ್ಮ ಮನೆಯಲ್ಲಿ ಬೇರೆ ಯಾರಿಗಾದರೂ ಸಂಗೀತ ಬರ್ತಾ ಇತ್ತು?
2: ಇಲ್ಲ, ನನ್ನ ಮನೆಯಲ್ಲಿ ದೊಡ್ಡವರುಗಳು ಯಾರಿಗೂ ನನಗೆ ತಿಳಿದ ಇಲ್ಲ. ನಮ್ಮ ತಾಯಿಗೂ ಗೊತ್ತಿಲ್ಲ, ನಮ್ಮ ತಂದೆಗೂ ಗೊತ್ತಿರಲಿಲ್ಲ. ನಮ್ಮ ಸಹೋದರರು, ನಮ್ಮ ತಂದೆಯ ಮೊದಲನೇ ಸಂಸಾರದ ಮಗ ಅವರು, ಅವರು ನಮ್ಮ ಜೊತೆಗೇನೆ ಇದ್ದರು. ಅವರು ನಮ್ಮ ಮೇಷ್ಟ್ರಲ್ಲೇ ಅವರೂ ಸಂಗೀತ ಪಾಠ ಕಲ್ತ್ಕೊಂಡು ದೊಡ್ಡ ವಿದ್ವಾಂಸರಾಗಿ ಅವರೆಲ್ಲ ಹಾಡ್ತಾ ಇದ್ರು. ಆದ ಅನುಭವ ಅವರು. ಆಮೇಲೆ ನಾನು ಸ್ವಲ್ಪ ಇದ್ಮಾದ್ಮೇಲೆ ನಾ ಅವ್ರ ಜೊತೆನೆ ಹಾಡ್ತಾ ಇದ್ದೆ. ನಾನು
1: ಅವ್ರ ಹೆಸರು ಹೇಳ್ಬೋದಾ?
2: ಪಾಲ್ಗಾಡ್ ಸುಬ್ರಹ್ಮಣ್ಯ ಅಯ್ಯರ್ ಅಂತ, ಇವಾಗಲೂ ಇದ್ದಾರೆ ಅವರು, 90 ವಯಸ್ಸು ಮೇಲೆ ಆಗ್ಬಿಡ್ತು ಅವ್ರಿಗೆ. 1951 ಅಲ್ಲಿ ನಾನು ಚೆನ್ನೈಗೆ ಹೋದ್ವಿ ನಾವೆಲ್ಲ
1: ಮೈಸೂರಿಂದ ಚೆನ್ನೈಗೆ.
2: ಮೈಸೂರಿಂದ ನಾನು 13 ವಯಸ್ಸಿರುವಾಗ್ಲೇನೆ, 13-14 ವಯಸ್ಸಿರಬೇಕು, ನನ್ನ ತಂದೆ ಕಾಲು ಆದರು, ತೀರ್ ಹೋಗ್ಬಿಟ್ರು. ಆದ್ರಿಂದ ನನ್ನ ಜೊತೆಗೆ ನನ್ನ ತಾಯಿ, ನನ್ನ 3 ತಂಗಿಯರು, ಒಬ್ಬ ತಮ್ಮ, ಇವರುಗಳ ಜವಾಬ್ದಾರಿನ ಸ್ವಲ್ಪ ದಿವಸಕ್ಕೆ ನಮ್ಮ ಅಣ್ಣನೇ ವಹಿಸ್ಕೊಂಡ್ರು. ನಾನು ಚಿಕ್ಕವನಾಗಿದ್ದೆ, ನಾನು ಹೈಸ್ಕೂಲ್ ಓದ್ತಾ ಇದ್ನಲ್ಲ, ಏನು ಮಾಡೋ, ಅವ್ರಿಗೂ ಸಂಸಾರ ಇತ್ತು. ಸೊ ಒಂದು ದೊಡ್ಡ ಫ್ಯಾಮಿಲಿ ನಮ್ಮದು. ಎಷ್ಟು ಜನನೂ ಚೆನ್ನೈಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಕೆಲಸ ಇಟ್ಕೊಂಡು ನಾನು ಸಂಗೀತನ ವೃತ್ತಿಯಾಗಿ ಇಟ್ಕೊಳ್ಳಿಲ್ಲ. ದೊಡ್ಡವರ ಮಾತನ್ನ ಅಡ್ವೈಸ್ ಆವಾಗಲೇ ಹೇಳ್ತಾ ಇದ್ರು ನಮ್ಮ ತಂದೆ, ಏನೇ ಆದ್ರೂ ಒಂದು ಬೇಸಿಕ್ ಆಗಿ ಒಂದು ಕೆಲಸದಲ್ಲಿ ಇದ್ದುಬಿಟ್ಟು ನೀನು ಇದು ಮಾಡ್ಕೊ, ಸಂಗೀತನ ಹೇಗೆ ಬೇಕಾದ್ರೆ ಡೆವಲಪ್ ಮಾಡ್ಕೊ ಅಂತ. ಇಲ್ಲಿ ಗುರುಗಳ ಹತ್ರ ನಾನು ಕಲಿಯುವಾಗ ನನಗಾಗಿರೋ ಅನುಭವ ತುಂಬ ಸಂತೋಷಕರವಾದ ವಿಚಾರ ಅದು. ಯಾಕೆಂದರೆ ನಮ್ಮ ಗುರುಗಳು, ಗುರುಗಳಿಗೆ ಮೇಲೆ ಅವರು ತಂದೆಗಿಂತ ಅದು ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು.

0: ಗರ್ಭ ಶ್ರೀಮಂತರು ಅಂತ ಹೇಳ್ತಾರಲ್ಲ ಆ ಥರ. ಆದ್ರಿಂದ ಅವರು ಸಂಗೀತ ಪಾಠ ಹೇಳ್ಕೊಡೋಕ್ಕೆ ಏನು ವೇತನ ಏನು ತಗೊಳ್ತಾ ಇರಲಿಲ್ಲ. ಒಳ್ಳೆ ವಿದ್ಯಾರ್ಥಿಗಳು ನನ್ನ ಹತ್ರ, ನಾನು ಐ ವಾಸ್ ಸಪೋಸ್ ಟು ಬಿ ಎ ಪೆಟ್ ಸ್ಟೂಡೆಂಟ್,
1: ತುಂಬಾ
0: ಪ್ರೀತಿ ತೋರಿಸೋರು, ಹೇಳ್ಕೊಟ್ಟ ತಕ್ಷಣ ಹಾಡ್ತಾ ಇದ್ದೆ. ಅದರಿಂದ ಅವರಿಗೆ ಅಷ್ಟು ಖುಷಿ ಆಗೋದು ಹೇಳ್ಕೊಡ್ಬೇಕು ಅಂತಂದರೆ. ಆಮೇಲೆ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ನನಗೆ ಜೂನಿಯರ್ಸ್ಗೆ ಅವ್ರನ್ನೆಲ್ಲ ಪಾಠ ಹೇಳ್ಕೊಡೋಕ್ಕೆ ಅವ್ರು ಹೇಳ್ತಾ ಇದ್ರು. ಆ ಥರ ನನಗೇನಾಗಿತ್ತು, ಆ ವಯಸ್ಸಿನಲ್ಲೇನೇನು ವೆನ್ ಐ ವಾಸ್ ಜಸ್ಟ್ 14 or 15 ನನಗೆ ಪಾಠ ಹೇಳ್ಕೊಡುವ ಅನುಭವ ಬಂತು ನನಗೆ. ಆಮೇಲೆ ಅವರು ಗುರುವಾರಗಳು ಶನಿವಾರಗಳಲ್ಲಿ ನಮ್ಮ ಮೇಷ್ಟರು ಮನೆಯಲ್ಲಿ ಸಂಗೀತ ಕಚೇರಿಗಳು ಏನಾದ್ರು ಇಟ್ಕೊಳ್ತಾ ಇದ್ರು. ವಿದ್ವಾಂಸರುಗಳು ಚೆನ್ನೈಲಿಂದ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬಂದಿದ್ರೆ ಆಗ ಅವ್ರನ್ನ ಕಚೇರಿ ಏರ್ಪಾಡು ಮಾಡಿ ಅವ್ರನ್ನ ಕೂತ್ಕೊಂಡು ಎಲ್ಲ ಸ್ಟೂಡೆಂಟ್ಸು ಬರಬೇಕು, 100 ಸ್ಟೂಡೆಂಟ್ಸ್ ಬರೋರು ಅವ್ರ ಹತ್ರ ಪಾಠ ಕಲಿಯೋಕ್ಕೆ. ಅದನ್ನಲ್ಲಿ ಕೂತ್ಕೊಂಡು ಅದು ಕೇಳಿ ಕೇಳಿ ಕೇಳಿ ನಮಗೆ ಇರೋ ಅನುಭವ. ಆಮೇಲೆ ಯಾರು ಇಲ್ಲದೇ ಇದ್ರೆ ನಮ್ಮನ್ನೇ ಹಾಡ್ಸೆ ಕೇಳೋರು, ಅಕಾಂಪನಿಮೆಂಟ್ಸ್ ಎಲ್ಲ ಅರೇಂಜ್ ಮಾಡಿ ವೈಲಿನ್ ಮೃದಂಗ ಎಲ್ಲರೂ ಬರೋರು, ಅವ್ರನ್ನ ಕೂತ್ಬಿಟ್ಟು ತಾವು ಕೂತ್ಕೊಂಡು ಮೃದಂಗ ಒಂದು ವೇಳೆ ಬರ್ದಿದ್ರೆ ಅವರೇ ಕಂಜೀರ ಬಾರಿಸೋರು
1: ಸ್ಟೂಡೆಂಟ್ಗೆ.
0: ಹಾಗೆ ನಮಗೆ ಜನಗಳ ಮುಂದೆ ಹಾಡೋ ಹೆದರಿಕೆ ಚಿಕ್ಕ ವಯಸ್ಸಿನಿಂದ ಹೋಗ್ಬಿಡ್ತು. ಸೊ ಕಚೇರಿ ಮಾಡಬೇಕು ಅಂದರೆ ಎಲ್ಲರ ಕಚೇರಿ ಬಂದರೆ ಎಲ್ಲ ಚಿಕ್ಕ ಚಿಕ್ಕ ಕಚೇರಿಗಳು ಬರೋಕ್ಕೆ ಶುರು ಆಯಿತು ಲಗ್ಗುನು. ಹಾಡೋಕ್ಕೆ ನನಗೆ ಭಾಳ ಸಂತೋಷದಿಂದ ಹಾಡುವೆ ಹೊರತು ಸ್ವಲ್ಪ ಕೂಡ ಆ ಸ್ಟೇಜ್ ಫಿಯರ್ ಅನ್ನೋದು ಇಲ್ಲೇ ಇಲ್ಲ ಇಲ್ಲೇ ಇಲ್ಲ.
1: ಸಂಗೀತ ಯಾಕೆ ಸೆಳೀತು ನಿಮ್ಮನ್ನ ಅಂತ ಎಂದಾದರೂ
0: ನನಗೆ ಗೊತ್ತಾಗೋದಿಲ್ಲ. ನಾನು ಕೇಳ್ತಾ ಇರುವಾಗಲೇ ಮ್ಯೂಸಿಕ್ ಕೇಳ್ತಾ ಇರುವಾಗಲೇ ಏನೋ ಅದೆಲ್ಲ ಹಾಡ್ತಾ ಇದ್ದಂತೆ. ಹಳೆ ಕಾಲದಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರುಗಳೆಲ್ಲ ಕೊಟ್ಟಿದ್ದ ರೆಕಾರ್ಡ್ಸ್ ಎಲ್ಲ, ಇವಾಗ ಆಗಿನ ಕಾಲದಲ್ಲೆಲ್ಲ ರೇಡಿಯೋ ಇರಲಿಲ್ಲ, ಟೇಪ್ ರೆಕಾರ್ಡ್ ಇರಲಿಲ್ಲ, ಏನೂ ಇರಲಿಲ್ಲ, ಬರೀ ಗ್ರಾಮ್ಫೋನು, ಅದನ್ನೇ ಕೇಳಬೇಕಾಯ್ತು. ಆ ಕೀರ್ತನೆಗಳೆಲ್ಲ ಕೇಳಿಬಿಟ್ಟು ಕಂಪ್ಲೀಟ್ ಆಗಿ ಆ ಕೀರ್ತನೆಗಳಿಗೆ ನಾನು ಸ್ವರದಲ್ಲೇ ಹಾಡ್ಬಿಡ್ತಾ ಇದ್ದಂತೆ. ಸೊ ಸ್ವರಜ್ಞಾನ ಇವನಿಗೆ ಇಷ್ಟು ಮಟ್ಟಿಗಿದೆ ಅಂತನ್ಬಿಟ್ಟೆ ನನಗೆ ಗೊತ್ತಿಲ್ಲ. ಸಂಗೀತ ಪಾಠಕ್ಕೆ ಸೇರಿದ್ರು, ಚೆನ್ನಾಗಿದೆ, ಒಳ್ಳೆ ಗುರುಗಳು ಸಿಕ್ಕಿದ್ರಿಂದ ನಾವು ಮನೇಲಿ ಸಾಧನೆ ಮಾಡಿದ್ರಿಂದ ಸ್ವಲ್ಪ ಎಷ್ಟರ ಮಟ್ಟಿಗೂ ನನಗೆ ಸಂಗೀತ ಡೆವಲಪ್ ಆಯಿತು. ಚೆನ್ನೈಲಿ ಹೋದ್ಮೇಲೆ ಅಂತೂ ನನಗೆ ಬೇಕಾದಷ್ಟು ದೊಡ್ಡ ದೊಡ್ಡ ಸಂಗೀತಕಾರೆಲ್ಲ ಕೇಳುವ ಕಚೇರಿಗಳು ಕೇಳುವ ಅನುಭವ ಬಂತು. ಜೊತೆಗೆ ಅಲ್ಲೂ ನಾನು ಕೆಲಸಕ್ಕೆ ಸೇರಿಕೊಂಡು ಮಿಕ್ಕಿ ಟೈಮಲ್ಲೆಲ್ಲ ನಾನು ಮ್ಯೂಸಿಕ್ ಕ್ಲಾಸಸ್ ಸಾಧನೆ ಮಾಡ್ತಾ ಇದ್ದೆ, ಕ್ಲಾಸಸ್ಸು ತಗೊಳ್ತಾ ಇದ್ದೆ, ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಹೇಳಬೇಕು ಅದು ನಿರ್ಬಂಧ ಆಯಿತು ಮನೇಲಿ, ಸಂದರ್ಭ ಹೇಗಿತ್ತು. ನನ್ನ ಕೆಳಗೆ 3 ತಂಗಿಯರು, ಅವ್ರಿಗೆಲ್ಲ ಮದುವೆ ಮಾಡಿ ಎಲ್ಲ ಮಾಡ್ಬೇಕಲ್ಲ ಅದೆಲ್ಲ.
1: ಕೆಲಸಕ್ಕೆ ಸೇರ್ಕೊಂಡ್ರಿ ಸರ್ ವೈದ್ಯ?
0: ನಾನು ಸ್ವಲ್ಪ ಒಂದು 10 ವರ್ಷಗಳು ರೈಲ್ವೇಸಲ್ಲಿ ಇದ್ದೆ, ಆಮೇಲೆ ಅದನ್ನು ಬಿಟ್ಬಿಟ್ಟು ಒಂದು ಪ್ರೈವೇಟ್ ಕಂಪನಿಗೆ ಸೇರಿಕೊಂಡೆ. ಅಲ್ಲಿ ಒಂದು 24 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ ಅದು ಸಂಗೀತಕ್ಕೆ ಅಡಚಣೆ ಬರೋಕ್ಕೆ ಶುರು ಆಗ್ಬಿಡ್ತು. ಸ್ವಲ್ಪ ಪ್ರಮೋಷನ್ ಬಂದಮೇಲೆ ಜವಾಬ್ದಾರಿ ಭಾಳ ಜಾಸ್ತಿ ಆಗ್ಬಿಟ್ಟು ಬಿಟ್ಟುಬಿಟ್ಟೆ ಕೆಲಸನ.
1: ಕೆಲಸ ಬಿಟ್ರಿ?
0: ಹೌದು.
1: ಏನು
0: ಇಲ್ಲ, ಏನು ಕಷ್ಟ ಇರಲಿಲ್ಲ, ಯಾಕೆಂದರೆ ಅವಾಗ ನನ್ನ ಮದುವೆ ಆಯಿತು, ನನ್ನ ಆಕೆಯೂ ಕೆಲಸಕ್ಕೆ ಹೋಗ್ತಾ ಇದ್ಲು. ಇನ್ಫ್ಯಾಕ್ಟ್ ನನ್ನ ವೈಫು ನನ್ನ ಸಹಪಾಠಿ ಸಂಗೀತದಲ್ಲಿ, ಮೈಸೂರಲ್ಲಿ ಅವಳು 8 ವಯಸ್ಸಿರುವಾಗ ನಾನು ಇಬ್ಬರು ಒಟ್ಟಿಗೆ ಮೇಲೆ ಹೇಳ್ಕೊಡ್ತಾ ಇದ್ರು. ಗಂಟಲು ನಮಗೆ ಚೇಂಜ್ ಆದಮೇಲೆ ನನಗೆ ಬೇರೆ, ಅವಳು ಬೇರೆ, ಬಟ್ ಆವಾಗಲಿಂದ ನಾವು ಅವ್ರಿಗೆಲ್ರಿಗೂ ಗೊತ್ತಿತ್ತು. ಆಮೇಲೆ ತುಂಬ ವರ್ಷಗಳಾದಮೇಲೆ 1965 ನಾನು ಮದುವೆ ಆದೆ.
1: ಅವ್ರ ಹೆಸರು ಹೇಳ್ಬೋದು?
0: ಇಂದಿರಾ, ಇಂದಿರಾ ಅಂತ. ಮೈಸೂರಲ್ಲಿ ಚಿಕ್ಕ ಚಿಕ್ಕ ಕಚೇರಿಲ್ಲ ಮಾಡ್ತಾ ಇದ್ರು. ಅವರು ಶೀ ಟುಕ್ ಎನ್ ಎಮ್ ಎಸ್ ಸಿ ಇನ್ ಮ್ಯಾಥ್ಸ್ ಫಸ್ಟ್ ಕ್ಲಾಸು, ಆಮೇಲೆ ಸಂಗೀತದಲ್ಲಿ ವಿದ್ವತ್ ಎಲ್ಲ ಮಾಡಿದ್ಲು. ಅಲ್ಲಿ ಬಂದ್ಬಿಟ್ಟು ಅವಳು ಬ್ಯಾಂಕಲ್ಲಿ ಆಫೀಸರಾಗಿ ರಿಟೈರ್ ಆಡಿದ್ಲು. ಅವಳಿಗೆ ಕಾಯಿಲೆ ಬಂದ್ಬಿಟ್ಟು ತುಂಬ ವರ್ಷಗಳು ಕಷ್ಟಪಟ್ಬಿಟ್ಟು ಒಂದು 4 ವರ್ಷ ಇದ್ದೆ ಅವಳು ತೀರೋಗ್ಬಿಟ್ಲು. ಆವಾಗ ಅಲ್ಲಿ ಚೆನ್ನೈಗೆ ಹೋದ್ಮೇಲೆ ಅಂತೂ ಬಿಗಿನಿಂಗಲ್ಲಿ ಸಾಕಷ್ಟು ಕಾಂಪಿಟೇಷನ್ಸು, ಸ್ಪರ್ಧೆಗಳಲ್ಲಿ ಕಚೇರಿಗಳು ಅದೆಲ್ಲ ಮಾಡಿ ಜೊತೆಗೆ ನೆಟ್ಕೊಳ್ತಾ ಇದ್ದೆ, ಕೆಲಸ ಬಿಡಲಿಲ್ಲ ನಾನು. ಒಂದು ಸ್ಟೇಜ್ ಬಂದಮೇಲೆ ನನ್ನ ವೈಫ್ನೋಡ ಹೆಲ್ಪು ಇದೆ ಅಂತ ಗೊತ್ತಾದಮೇಲೆ ಸೌಕರ್ಯವಾಗಿ ಬಿಡ್ಬೋದು, ನಾವು ಈಸಿಯಾಗಿರ್ಬೋದು ಅಂತ ಬಿಟ್ಟುಬಿಟ್ಟು ನಾನು ಇನ್ನೂ ಸಂಗೀತದಲ್ಲೇ ಸ್ವಲ್ಪ ಜಾಸ್ತಿ ತನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡೆ.
1: ಆಕಾಶವಾಣಿಯ ಕಲಾವಿದರು ಕೂಡ? ಹೌದು,
0: ಆಕಾಶವಾಣಿಯಲ್ಲಿ ಇಲ್ಲಿ ನಾನು ಸೇರಿಕೊಂಡಾಗ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಜ್ಞಾಪಕ ಇದೆ ನನಗೆ, 15-16 ವಯಸ್ಸೇನೆ ಇರಬೇಕು. ಒಂದ್ಸಲಿ ಎಲ್ಲ ಅವಾಗ ಸ್ಟೇಷನ್ ಡೈರೆಕ್ಟರ್ ಲಿಂಗಪ್ಪಾಜಿ ಅಂತ ಇದ್ರು, ಪಿಟೀಲ್ ಚೌಡಿನವರ ಸಹೋದರರು ಅಂತ ಕಾಣುತ್ತೆ. ನಮ್ಮ ಅಣ್ಣ ಸುಮ್ಮನೆ ಬಾರೋ ಅವ್ರು ನೋಡೋಣ ಅಂತ ಮತ್ತೆ ಕರ್ಕೊಂಡು ಹೋದರು. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆಂದರೆ

0: ನಾನು ಆಕಾಶವಾಣಿಗೆ ಸೇರಿದ್ದ ಅನುಭವ ಇದು. ಅವರು ಏನಪ್ಪ ಏನು ನಾನು ಹಾಡ್ತೀಯ ನೀನು ಅಂತ ಕೇಳಿದ್ರು. ಹಾಡ್ತೀನಿ ಸರ್, ಏನು ಬೇಕು ಏನು ಹಾಡಬೇಕು ಅಂತ ಹೀಗೆ ಕೇಳಿದೆ.
1: ಹಾಗೆ
0: ಸರಿ, ಒಳಗೆ ಹೋಗಿ ಶ್ರುತಿ ಪೆಟ್ಟಿಗೆ ತಗೊಂಬಂದ್ಬಿಟ್ಟು ಕೆಳಗೆ ಕೂತ್ಕೊಂಡೆ. ನೀ ಏನು ಬೇಕಾದ್ರೂ ಹಾಡು, ನೆರವಲ್ ಸ್ವರ ಎಲ್ಲ ಮಾಡ್ತೀಯಾ ಅಂತ ಕೇಳಿದ್ರು. ಮಾಡ್ತೀನಿ ಸರ್ ಅಂತಂದೆ. ಒಂದು ನಾನು ಬಹಳ ಇಷ್ಟವಾದ ಕೀರ್ತನೆ ಮಲೆ ಮಾರುತ ರಾಗದಲ್ಲಿ ಒಂದು ಕೀರ್ತನೆ, ಮನಸ್ಸ ಇಟ್ಟಲು ಓರ್ತೇನೆ ಅಂತ, ಅದನ್ನು ಹಾಡಿ ನೆರವಲ್ ಮಾಡಿ ಸ್ವರ ಎಲ್ಲ ಮಾಡಿದೆ. ತುಂಬ ಸಂತೋಷಪಟ್ಟರು. ಒಂದು ನಿಮಿಷ ಇರು ಅಂತಂದರು, ಒಳಗೆ ಹೋದರು. ಯಾಕೋ ಒಳಗೆ 5 ನಿಮಿಷ ಆಗಲೂ ಬರಲೇ ಇಲ್ವ ಅಂತ ನೋಡಿದ್ರು, ಒಂದು ಕಾಂಟ್ರಾಕ್ಟ್ ಫಾರ್ಮ್ ತೊಗೊಂಬಂದರು, ಸೈನ್ ಮಾಡಿದ ಒಳಗೆ ಅಂತಂದರು. ದಟ್ ವಾಸ್ ಮೈ ಆಡಿಷನ್. ಅಷ್ಟು ಈಸಿಯಾಗಿ ಮುಗಿದೋಗ್ಬಿಡ್ತು. ಆವಾಗಲಿಂದ ನಾನು ಆಕಾಶವಾಣಿಯಿಂದ ಹಾಡೋಕ್ಕೆ ಶುರು ಮಾಡಿದೆ. 51ರಲ್ಲಿ ಯಾವಾಗ ನಾವು ಚೆನ್ನೈ ಹೋದ್ವು, ನನ್ನ ಫೈಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲೇ ಹಾಡ್ತೀನಿ.
1: ಎ ಗ್ರೇಡ್ ಆಗಿದ್ದು ಯಾವಾಗ ತಾವು?
0: ನನಗೆ 40 ವರ್ಷ ಆಯಿತು ಎ ಗ್ರೇಡ್ ಬಂದು.
1: 40 ವರ್ಷ ಆಯಿತು.
0: ಆಯಿತು
1: ಸರಿ, ತಾವು ರೈಲ್ವೇಸಲ್ಲಿದ್ದಿರಿ, ಆಮೇಲೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅದನ್ನೆಲ್ಲವನ್ನು ಬಿಟ್ಟು ಸಂಗೀತಕ್ಕೆ ನಿಮ್ಮನ್ನು ಅರ್ಪಣೆ ಮಾಡಿಕೊಂಡ್ರಿ. ಸಂಗೀತ ಅಂದರೆ ಒಂದು ನಿಮ್ಮ ಸಾಧನೆ, ಇನ್ನೊಂದು ನಿಮ್ಮ ಶಿಷ್ಯರನ್ನು ತಯಾರು ಮಾಡುವಂಥ ಕೆಲಸ. ಅದ್ರ ಬಗ್ಗೆ ಒಂಚೂರು ಹೇಳಿ.
0: ಖಂಡಿತ ಅದು ಅದು ಒಳ್ಳೆಯ ಅನುಭವ. ನನಗೆ ಕೇಳಿದ್ರೆ ಬಿಗಿನಿಂಗಲ್ಲಿ ಎಲಿಮೆಂಟರಿ ಲೆಸನ್ಸು ಅದು ಇದು ಕಲಿಯುವ ಹುಡುಗರಿಗೆಲ್ಲ ತುಂಬ ಹೇಳ್ಕೊಡ್ತಾ ಇದ್ದೆ. ಮನೆ ಮನೆಗೆ ಹೋಗಿ ಪಾಠ ಹೇಳ್ಕೊಡೋ ಸಂದರ್ಭ ಅವಾಗ
1: ಸಂಸಾರ ನಿಭಾಯಿಸಬೇಕಾಗಿತ್ತು.
0: ಹೌದು ಹೌದು, ಅದು ಎಷ್ಟು ಆವಾಗಿನ ಕಾಲದಲ್ಲಿ ಏನು ಬರ್ತಾ ಇತ್ತು, 15 ರೂಪಾಯಿ 20 ರೂಪಾಯಿಗೆಲ್ಲ ನಾವು ಮನೆಗೆ ಹೋಗಿ ವಾರಕ್ಕೆ 3 ದಿವಸ 2 ದಿವಸ ಈ ಥರ ಎಲ್ಲ ಪಾಠ ಹೇಳ್ಕೊಡ್ಬೇಕಾಗಿದ್ದ ಸಂದರ್ಭ ಅವಾಗ. ಅದೆಲ್ಲ ನಾವು ಅದೊಂದು ಕಷ್ಟ ಅಂತ ತಿಳ್ಕೊಳ್ತಾ ಇರಲಿಲ್ಲ. ಬಿಕಾಸ್ ಮ್ಯೂಸಿಕ್ ವಾಸ್ ಪ್ರಾಬಬ್ಲಿ ಮೈ ಸೆಕೆಂಡ್ ಲೈಫ್ ಅಂತ ಹೇಳ್ಬೋದು. ಆ ಥರ ಇದ್ದಿದ್ದರಿಂದ ನನಗೆ ಯಾವುದೂ ಸಂಗೀತ ಸಂಬಂಧ ಏನೇ ಆದ್ರೂ ಒಂದು ಕಷ್ಟ ಅಂತ ತೋರ್ತಿರಲಿಲ್ಲ. ಅದರಿಂದ ಸಂಪಾದನೆ ಮಾಡ್ತಾ ಇದ್ದೀನ ಇಲ್ವಾ ಬರಲಿಲ್ವಾ ಆ ಕೂಡ ಯೋಚನೆ ಇರಲಿಲ್ಲ. ತುಂಬ ಒಂದು ಫ್ರೀ ಆಗಿದೆ ಮನಸ್ಸಿನಲ್ಲಿ. ನಮ್ಮ ಸಂಗೀತ ವೃದ್ಧಿ ಮಾಡ್ಕೋಬೇಕು, ಚೆನ್ನಾಗಿ ವಿಕಾಸಗೊಂಡು ಅದನ್ನು ಚೆನ್ನಾಗಿ ಹಾಡಬೇಕು, 4 ಜನಕ್ಕೆ ಕೇಳಿ ಅನುಭವಿಸ್ಬೇಕು, ಅವ್ರು ಸಂತೋಷ ಪಡಿಸ್ಬೇಕು ಅಂತ ನಾವು ಉದ್ದೇಶದಲ್ಲೇ ನಾವು ಸಾಕಷ್ಟು ಕಚೇರಿಯೆಲ್ಲ ಮಾಡಿ ಆಮೇಲೆ ಸೊ ಅದು ಮಾಡಿದ್ವಿ ಸರ್. ಆ ಥರ ಸ್ವಲ್ಪ ಸಂಗೀತದಲ್ಲಿ ನನ್ನ ಇನ್ವಾಲ್ವ್ಮೆಂಟು ಸಾಕಷ್ಟು ಇತ್ತು. ಇನ್ನೊಂದು ಹೇಳಬೇಕು ಅಂತಂದರೆ, ನನಗೆ ವಯಸ್ಸಾಗ್ತಾ ಬರ್ತಾ ಬರ್ತಾ ಆಮೇಲೆ ನನ್ನ ಹೆಂಡತಿನೂ ತೀರೋದ್ಮೇಲೆ ನಾನು ಒಬ್ಬನೇ ಆಗಿಬಿಟ್ಟೆ ಮನೆಯಲ್ಲಿ. ದೇವರ ದಯದಿಂದ ನನ್ನ ತಂಗಿ ಹತ್ರನೇ ಇದ್ದಾಳೆ, ಮೈಸೂರಲ್ಲೇ ಇದ್ದಾಳೆ, ಅಲ್ಲೇ ನಾನು ಊಟ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡ್ಕೊಡ್ತೀನಿ. ಏನು ಆ ವಿಷಯದಲ್ಲಿ ನೀನು ಸಂಕಟನೇ ಆಗಲಿಲ್ಲ, ತೊಂದರೆನೂ ಇರಲಿಲ್ಲ.
1: ನೀವು ಚೆನ್ನೈ ಬಿಟ್ಟು ಮೈಸೂರಿಗೆ ಮತ್ತೆ ಬಂದಿದ್ದೆ ಅದಕ್ಕೆ?
0: ಇಲ್ಲ, ಕೆಲವು ಫ್ಯಾಮಿಲಿ ರೀಸನ್ಸ್ಗಾಗ ಬಂದುಬಿಟ್ಟೆ. ಯಾಕೆಂದರೆ ನನ್ನ ಅತ್ತೆ ಅವರು ಇಲ್ಲಿ ಮೈಸೂರಲ್ಲೇ ಇದ್ದರು, ತುಂಬ ಸಿಕ್ಕಾಗಿ ಮಲ್ಕೊಂಡಿದ್ದರು. ನನ್ನ ಹೆಂಡತಿ ಅವಳಿ ಕೆಲಸದಲ್ಲಿ ಇರೋವಾಗಲೇ 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಬಂದು ಬಂದು ಇಲ್ಲಿ ನೋಡ್ಕೊಳ್ತಾ ಇದ್ಲು. ಅವಳು 95ಲಿ ರಿಟೈರ್ ಆದಮೇಲೆ ಭಾಳ ಫ್ರೀಕ್ವೆಂಟಾಗಿ ಬರಬೇಕಾಗಿ ಬಂತು ಮೈಸೂರಲ್ಲಿ. ಇಷ್ಟೇ ತುಂಬ ದಿವಸದಲ್ಲಿ ಹೀಗೆ ಹೋಗ್ತಾ ಇತ್ತು. ಒಂದು ದಿವಸ 2005ಅಲ್ಲಿ ಒಂದ್ಸಲ ಬಂದಿರುವಾಗ ವೈ ಡೋಂಟ್ ವಿ ಸೆಟಲ್ ಡೌನ್ ಹಿಯರ್ ಅಂತ ಒಂದು ಮಾತು ಕೇಳಿದ್ಲು. ಆವಾಗಿನ ಸಾಕಷ್ಟು ನನಗೆ ಚೆನ್ನೈಲಿ ಭಾಳ ವ್ಯಾಪ್ತಿ ಇದ್ದಿದ್ದರಿಂದ ನನಗೆ ಬರಕ್ಕೆ ಸೇನು ಅಷ್ಟೇನೂ ಇಷ್ಟ ಇರಲಿಲ್ಲ. ಯಾಕೆ ಇಲ್ಲೇ ಇರ್ಬೋದಿಲ್ಲ, ನೀ ಬೇಕಷ್ಟು ನಿನ್ನ ಅಮ್ಮನನ್ನು ನೋಡ್ಕೊಂಡು ಅಲ್ಲಿ ಇರ್ಬೋದು ಅಂತ ಏನೋ ಹೇಳಿದೆ. ಬಟ್ ಅವಳು ಬಲವಂತ ಮಾಡಿದ್ರಿಂದ ಇಲ್ಲೊಂದು ಒಂದು ಮನೆಯೇ ಕೊಂಡ್ಕೊಂಡು ಇಲ್ಲೇ ಬಂದುಬಿಟ್ವಿ ನಾವು. ಸೊ ಇಲ್ಲಿ ಬಂದಮೇಲೆ ನನಗೆ ಸಾಕಷ್ಟು ಸಭೆಗಳಲ್ಲಿ ಅಲ್ಲೆಲ್ಲ ಭಾಳ ಗೌರವಗಳು ಇದು ಆನರ್ಸು ಅದು ಇದೆಲ್ಲ ಸಿಕ್ಕಿದೆ. ನನ್ನ ಪಾಡಿಗೆ ಬಂದು ಸೀನಿಯರ್ ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಇಟ್ಕೊಂಡು ಲಿಮಿಟೆಡ್ ಆಗಿ ಕ್ಲಾಸಸ್ ಇಟ್ಕೊಂಡು ನನ್ನ ಲೋನ್ಲಿನೆಸ್ಸು ನಮ್ಮ ಮರೆಯೋಕ್ಕೆ, ನನ್ನ ಹೆಲ್ತ್ ಚಿಕ್ಕ ಚಿಕ್ಕ ಉಪಾದಗಳು ಇರೋದೆಲ್ಲ ಮರೆಯೋಕ್ಕೆ ಸಂಗೀತ ಒಂದೇ ನನಗೆ ಬೆಂಬಲವಾಗಿ ಇರೋದರಿಂದ ನನಗೆ ಹಾಡೋವಾಗಲೋ ಇಲ್ಲ ಸರಿ ಪಾಠ ಹೇಳ್ಕೊಡುವಾಗಲೂ ಸರಿ ಉಂಟಾಗುವ ಆನಂದ ಅಷ್ಟಿಷ್ಟಲ್ಲ.
1: ನಿಮ್ಮ ಶಿಷ್ಯರು ತುಂಬ ಹೆಸರು ಮಾಡಿದವರು
0: ಇದ್ದಾರೆ ಚೆನ್ನೈಲಿ ಇದ್ದಾರೆ. ಒಂದು 22 ವರ್ಷದಿಂದ ನನಗೆ ಚೆನ್ನೈಲಿ ಇಬ್ಬರು ಸ್ಟೂಡೆಂಟ್ಸು, ಅವರಿಬ್ಬರು ಹಾಡ್ತಾ ಇದ್ದಾರೆ ರೇಡಿಯೋಲಿ, ಹಾಡ್ತಾ ಕಚೇರಿಗಳೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಮೈಸೂರಿಗೆ ಬಂದಮೇಲೆ ಇಲ್ಲೇ ಇನ್ನೊಂದು ಲೇಡಿ ಸ್ಟೂಡೆಂಟ್ ಇದ್ದಾರೆ, ಅವರು ನಾನು ಬಂದಾಗಲಿಂದಲೇ ಅವರು ಕಚೇರಿಯೆಲ್ಲ ಮಾಡ್ತಾಯಿದ್ರು. ನನ್ನ ಹತ್ರ ಅಡ್ವಾನ್ಸ್ ಮ್ಯೂಸಿಕ್ಗೋಸ್ಕರ ನನ್ನ ಹತ್ರ ಬಂದು ಇನ್ನೂ ಕಲಿತಾ ಇದ್ದಾರೆ. 10 ವರ್ಷ ಆಯಿತು ನನ್ನ ಹತ್ರ ಬಂದು, ನನ್ನ ಮಗಳ ಥರ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಅವರು ಮನೆಯಲ್ಲಿ.
1: ಮಕ್ಕಳು ತಮಗೆ?
0: ನನಗೆ ಮಕ್ಕಳಿಲ್ಲ, ಅದರಿಂದ ನಾನು ಒಬ್ಬನೇ ಇರಿದೆ ಅಂತ ಹೇಳಿದ್ದು ನಿಮ್ಮ ತಮಗೆ. ಕೊರತೆ ನನಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ನನ್ನ ಶಿಷ್ಯರುಗಳನ್ನ ನನ್ನ ಮಕ್ಕಳು ಥರ ಭಾವಿಸ್ಬಿಟ್ಟು ಅಷ್ಟು ಒಂದು ಸಹಜವಾಗಿ ಪಳಗೋದ್ರಿಂದ

0: ಆಮೇಲೆ ಹೋಗ್ತಾ ಹೋಗ್ತಾ ಐ ವಿಲ್ ಕ್ರಾಸ್ ದಿ ಬ್ರಿಡ್ಜ್ ವೆನ್ ಐ ಕಮ್ ಟು ಅಂತ ಆ ಥರ ತಿಳ್ಕೊಂಡಿದ್ದೀನಿ ನಾನು.
1: ಮನಸ್ಸನ್ನು ಬಹಳ ಸ್ಥಿರವಾಗಿ ಇಟ್ಕೊಂಡಿದ್ದೀರಾ ಅಂತ. ಅಷ್ಟಾಗ್ಯೂ ಸರಿಗ 60 ದಾಟಿದ ಮೇಲೆ ಬದುಕಿನಲ್ಲಿ ನಾವು ತುಂಬ ಬೇರೆ ಬೇರೆ ತರಹದ ಹೊಂದಾಣಿಕೆಗಳನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ.
0: ಏನು ಆ ಥರ ಸಂದರ್ಭ ಬರಲಿಲ್ಲ, ಯಾಕೆಂದರೆ ಬೈ ದೆನ್ ಅವಾಗ ನಾವಿಬ್ಬರೂ ಕೆಲಸ ಮಾಡ್ತಾಯಿದ್ವಿ, ನನ್ನ ವೈಫು ನಾನು ಸ್ಟಡಿಯಾದ ಪಾಡು ಹೋಗ್ತಾ ಇತ್ತು, ಜೊತೆಗೆ ಏನೇ ಸಂಗೀತ ನಾನು ಹೇಳ್ಕೊಡೋ, ಅವಳು ಪಾಠ ಹೇಳ್ಕೊಡ್ತಾಯಿದ್ಲು, ಮಕ್ಕಳಿಲ್ಲದೆ ಇರೋ ಕೊರತೆ ಇಲ್ಲದಿದ್ದರೆ ಯಾರು ಹೇಳಿದ್ನಲ್ಲ, ಅವಳಿಗೂ ಸ್ಟೂಡೆಂಟ್ಸ್ ಎಲ್ಲ ಬರ್ತಾಯಿದ್ರು, ಆ ಥರನೇ ಲೈಫ್ ಹೋಗ್ತಾಯಿತ್ತು. ಅಷ್ಟು ಕಷ್ಟ ಅಂತ ನನಗೆ ಏನು ಗೊತ್ತಾಗಲಿಲ್ಲ. ಅಫ್ಕೋರ್ಸ್ ಚಿಕ್ಕ ಚಿಕ್ಕ ಉಪಾಧಿಗಳು ಬರೋಕ್ಕೆ ಶುರುವಾಯಿತು, ಓಲ್ಡ್ ಏಜಿಂದ ಇನ್ವೆಟಿಬಲ್ ಆಗಿ ಬರೋ ಕೆಲವು ವ್ಯಾಧಿಗಳಲ್ಲೂ, ಬಿ ಪಿ ಅದು ಇದೆಲ್ಲ ಅದೆಲ್ಲ ಅವಾಗ ಅವಾಗ ಮೆಡಿಸಿನ್ಸ್ ತೊಗೊಂಡು ಕಂಟ್ರೋಲ್ ಇದೆ ಹೊರತು ಜಾಸ್ತಿ ನನ್ನ ಅದನ್ನು ಮರೆಯೋದಕ್ಕೆ ಕಾರಣನೇ ಸಂಗೀತ. ತಿರ್ಗಾ ತಿರ್ಗಾ ಅಲ್ಲೇ ಬರಬೇಕು, ಯಾಕೆಂದರೆ ಖಂಡಿತ ಅದು ನನ್ನ ಕಾಪಾಡ್ತಾ ಇದೆ ಅಂದರೆ ಸಂಗೀತನೇ ಹೇಳಬೇಕು.
1: ಈಗ ಮಾತಾಡ್ತಾ ಮಧ್ಯ ಒಂದು ಲೋನ್ಲಿನೆಸ್ ಅನ್ನುವ ಒಂದು ಮಾತು ಕೂಡ ಬಂತು.
0: ಇಲ್ಲ ಮಾತಾಡ ಬರುತ್ತೆ, ಯಾಕೆಂದರೆ ಒಂದೊಂದ್ಸಲಿ ಕ್ಲಾಸಸ್ ಇರೋದಿಲ್ಲ, ಬೇರೆ ಎಲ್ಲೂ ಆಕ್ಯುಪೇಷನ್ ಇರೋದಿಲ್ಲ, ಮನೆಯಲ್ಲೇ ಒಬ್ಬನೇ ಕೂತಿರುವಾಗ ಒಂದೊಂದ್ಸಲಿ ಅದು ರೆಕಾರ್ಡ್ ಹತ್ರ ರೆಕಾರ್ಡ್ ಇದೆಯೋ ಸಿ ಡಿನೋ ಏನೋ ಹಾಕ್ಬಿಟ್ಟು ಸಂಗೀತ ಕೇಳೋಣ ಅಂತ ಅನ್ನೋದಕ್ಕೂ ಕೂಡ ಒಂದು ಥರ ಬೇಜಾರಾಗ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಇದಕ್ಕಿದಾಗೆ ಸುಮ್ಮನೆ ನಾವು ಇನ್ಮೇಲೆ ಏನು ಮಾಡೋದು, ಲೋನ್ಲಿ ಆಗಿದೆ ಅಲ್ಲ ಅಂತ ಆ ಥರ ತೋರುತ್ತೆ ಸ್ವಲ್ಪ ಹೊತ್ತು. ಆದರೆ ಸೂನ್ ಐ ಟ್ರೈ ಟು ಗೆಟ್ ಓವರ್ ದಟ್.
1: ಬೇರೆ ಏನು ಆಸಕ್ತಿಗಳಿಲ್ವ ವೈದ್ಯನಾಥನ್ ಅವರಿಗೆ ಸಂಗೀತ ಬಿಟ್ಟರೆ?
0: ಏನು ಆಸಕ್ತಿ ಇರಬೇಕು ಹೇಳಿ, ನಾನು ಆರ್ಥಿಕ ವಿಷಯವಾಗಲೂ ಭಾಳ ಕಂಫರ್ಟಬಲ್ ಆಗಿದ್ದೀನಿ. ನಾನು ಒಬ್ಬರ ಹತ್ರ ಕೈ ನೀಡಿ ಇದುವರೆಗೂ ನಾನು ಹಿಂಡಿ ತುಂಬ ವರ್ಷಗಳು ಕಾಯಿಲೆಯಿಂದ ಸಫರ್ ಮಾಡಿದ್ರು, ನಮ್ಮ ಸೇವಿಂಗ್ಸಲ್ಲಿಂದಲೇ ಅದನ್ನೆಲ್ಲ ನಾವು
1: ನಿಭಾಯಿಸ್ಕೊಳ್ಳೋ
0: ಅದೃಷ್ಟ ಇದ್ದಿದ್ದರಿಂದ ಫೈನಾನ್ಷಿಯಲ್ ಆಗಿ ನಾವು ಯಾವತ್ತೂ ಕಷ್ಟಪಡಲಿಲ್ಲ. ಬಿಗಿನಿಂಗಲ್ಲಿ ಭಾಳ ಕಷ್ಟಪಟ್ಟಿದ್ದೀವಿ,
1: ಚಿಕ್ಕ ವಯಸ್ಸಿನ
0: ಮಾಡಿ ಅದೆಲ್ಲ, ಆದ್ರೂ ಅದನ್ನೆಲ್ಲ ಸಂತೋಷವಾಗಿ ನಾನು ನಿಭಾಯಿಸಿದ್ರಿಂದ ನನಗೆ ಓಹ್ ಇಷ್ಟೆಲ್ಲ ಮಾಡ್ಬಿಟ್ನೆಲ್ಲ ಹಾಗೆಲ್ಲ ಅಂತಂದ್ರೆ ನಾನು ಜಮ್ಮನು ಕೊಚ್ಕೊಳ್ಳೋದಿಲ್ಲ.
1: ಒಳ್ಳೆ ಕೆಲಸ ಮಾಡಿದ್ರೇನೋ ಒಂದು ಸಮಾಧಾನ. ನಾನು ಹವ್ಯಾಸಗಳು ಅಂತ ಹೇಳಿದಾಗ ಈಗ ಸಂಗೀತ ನಿಮ್ಮ ಜೀವನವೂ ಹೌದು, ಬದುಕೂ ಹೌದು, ಹವ್ಯಾಸವೂ ಹೌದು, ಸಾಧನೆಯೂ ಹೌದು, ಎಲ್ಲ ಹೌದು. ಅದರ ಹೊರತಾಗಿ ಬೇರೆ ಏನಾದರೂ ಆಸಕ್ತಿಗಳು ನಿಮಗೆ, ಓದೋದಿರ್ಬೋದು, ಸಿನಿಮಾ ನೋಡೋದಿರ್ಬೋದು, ಸ್ನೇಹಿತರ ಜೊತೆ ಇರ್ಬೋದು, ಉದಾಹರಣೆಗೆ
0: ಹೇಳಿದು ಸಿನಿಮಾ ಎಲ್ಲ ಆಗಿನ ಕಾಲದಲ್ಲಿ ಒಳ್ಳೊಳ್ಳೆ ಕ್ಲಾಸಿಕಲ್ ಸಿನಿಮಾಸ್ ಎಲ್ಲ ಚಿಕ್ಕ ವಯಸ್ಸಲ್ಲ ನೋಡ್ತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಇನ್ನು ಸಿನಿಮಾ ಎಲ್ಲ
1: ಓದುವ ಹವ್ಯಾಸ,
0: ಓದುವ ಹವ್ಯಾಸ ಇದೆ ನನಗೆ. ಸಂಗೀತ ಪುಸ್ತಕಗಳಿದೆ, ಇಂಗ್ಲೀಷ್ನಲ್ಲಿ ಓದ್ತೀನಿ.
1: ಸಂಗೀತ ಮಾತ್ರ ಓದೋದ, ಅದು ಬಿಟ್ಟು ಬೇರೆ ಏನು ಓದೋದು
0: ಇಲ್ಲ. ಬೇರೆ ನಾವೆಲ್ಸ್ ಓದ್ತೀನಿ, ಮ್ಯಾಗ್ಝಿನ್ಸು, ಆಮೇಲೆ ಸಂಗೀತ ಸಂಬಂಧವಾಗಿ ನೋಟೇಷನ್ಸ್ ಬರೆಯೋದು. ನಮ್ಮ ಸ್ಟೂಡೆಂಟ್ ಚೆನ್ನೈಲಿ ಬೇಕಾದ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ, ಇವಾಗಲೂ ಐ ಹ್ಯಾವ್ ಬೀನ್ ಇನ್ ಕಾಂಟ್ಯಾಕ್ಟ್ ವಿತ್ ದಮ್. ಎವ್ರಿ 3 months ಫಾರ್ 4 months ನಾನು ಚೆನ್ನೈ ಹೋಗ್ತೀನಿ.
1: ಓ ಈಗಲೂ? ಹ್ಞೂ. ಮೊದಲು ನೀವು ನಿಮ್ಮ ಗುರುಗಳನ್ನು ನೋಡಲಿಕ್ಕೆ ಮೈಸೂರಿಗೆ ಬರ್ತಾ
0: ಇದ್ದೆ, ಇವಾಗ ನನ್ನನ್ನು
1: ಶಿಷ್ಯರು ಇಲ್ಲಿಗೆ ಬರೋದುಂಟು, ಮೈಸೂರಿಗೆ ಬಂದು
0: ಬರ್ತಾ ಬರೋದುಂಟು. ಇಲ್ಲಿ ಇದ್ದು ನಮ್ಮನೆಯಲ್ಲೇ ಇದ್ದುಬಿಟ್ಟು ಅವರು ಸಂಗೀತ ಕಲ್ತ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳು ಕೂಡ ಇಲ್ಲೇ ಬಂದು ಇಲ್ಲೇ ಇರ್ತಾರೆ, ಇದ್ದು ಸಂಗೀತ ಕಲ್ತ್ಕೊಂಡು ಒಂದು ವಾರ ಇದ್ದುಬಿಟ್ಟು ಹೋಗ್ತಾರೆ. ಕೆಲವು ಸಲ ನಾನೇ ಹೋಗ್ಬಿಟ್ಟು ಅಲ್ಲಿ ಒಂದು ವಾರ ಇದ್ದುಬಿಟ್ಟು ಮಾಡ್ತಾ ಇದ್ದೀನಿ.
1: ಈಗ ನಿಮ್ಮ ಶ್ರೀಮತಿ ಅವರು ಇದ್ದಾಗ ಕಾಯಿಲೆ ಆಯಿತು, ತುಂಬ ತೊಂದರೆ ಪಟ್ಟರು ಅನ್ನೋದನ್ನೆಲ್ಲ ಹೇಳಿದ್ರಿ, ತೀರ್ಕೊಂಡ್ರು 4 ವರ್ಷದ ಹಿಂದೆ ಅಂತ. ತುಂಬ ಕಾಡ್ತಾ ನಿಮಗೆ ಆ ನೆನಪು?
0: ಇಲ್ಲ, ಅದು ಅದು ಬಹಳ ಇಟ್ಸ್ ಎ ಸ್ಯಾಡ್ ಈವೆಂಟ್ ಇನ್ ಮೈ ಲೈಫ್ ಬಿಕಾಸ್ ಶಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿರೋ ಕ್ಯಾನ್ಸರು. ಅದು 1999 ಏನೋ ಡಿಟೆಕ್ಟ್ ಆದಮೇಲೆ ಮಸಲ್ ಕ್ಯಾನ್ಸರು ತೊಡೆಯಲ್ಲಿ ಬಂದಿತ್ತು ಅವಳಿಗೆ. ಅದು ಎವ್ರಿ 4 years or 5 years ಒಂದೊಂದ್ಸಲಿ ರೆಕರ್ ಆಗ್ತಾನೇ ಇತ್ತು. ಸರ್ಜರಿ ಮಾಡಿ ಮಾಡಿ ಮಾಡಿ ಆವಾಗಲೇ ಹೇಳ್ಬಿಟ್ಟಿದ್ರು ಇದು ವಾಸಿ ಆಗೋದಿಲ್ಲ, ಇಟ್ ವಿಲ್ ಬಿ ರೆಕರಿಂಗ್ ಅಂತ. ಒಂದು ಸ್ಟೇಜ್ ಬಂದಮೇಲೆ ಬಹಳ ತೊಂದರೆ ಕೊಡೋಕ್ಕೆ ಶುರುವಾಗ್ಬಿಡ್ತು, ಬೇರೆ ಮೈಗಳೆಲ್ಲ ಸ್ಪ್ರೆಡ್ ಆಗ್ಬಿಡ್ತು. ಅದು ಹರಡಿದ್ಮೇಲೆ ಅವಳು ಭಾಳ 2-3 ವರ್ಷ ಭಾಳ ಕಷ್ಟಪಟ್ಬಿಟ್ಲು. ಆಮೇಲೆ ಸರ್ವಿಸಲ್ಲಿ ಇರೋವಾಗಲೇ ಸ್ವಲ್ಪ ಸ್ವಲ್ಪ ಶುರು ಆಗ್ಬಿಡ್ತು. ಅದು ಅವಳಿಗೆ ವರ್ಗ ಮಾಡೋಕ್ಕೆಲ್ಲ ಹೊರಟರು ಆಫೀಸಲ್ಲಿ. ಆಮೇಲೆ ಅವಳು ಚೇರ್ಮನ್ಗೆ ಲೆಟರ್ ಬರೆದ್ಬಿಟ್ಟು ನನ್ನ ಚೆನ್ನೈಲೇ ರಿಟೈರ್ ಮಾಡಿ ಐ ಫೋರ್ ಗೋ ಫರ್ದರ್ ಪ್ರಮೋಷನ್ಸ್, ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ಲೇ ಅವಳು ರಿಟೈರ್ ಆಗ್ಬಿಟ್ಲು. ಆ ಅನುಭವ ಕೊನೆ ಕೊನೆಗೆ ಮೈಸೂರು ಬಂದ ಮೇಲೆ ಸ್ವಲ್ಪ ಕಷ್ಟ ಆಯಿತು. ಆ ಟ್ರಾಮಾ ಎಲ್ಲ ಹೋಗೋಕ್ಕೆ ನನಗೆ ಒಂದು ವರ್ಷದಕ್ಕೆ ಮೇಲಾಯಿತು. ಆಯಿತು, ಇವಾಗ ಅವಳ ಹೆಸರಲ್ಲಿ ನಾನು ಸ್ಮಾರಕದಲ್ಲಿ ಸಾಕಷ್ಟು ಡೊನೇಷನ್ಸು ಕಚೇರಿಗಳೆಲ್ಲ ಏರ್ಪಾಡು ಮಾಡ್ತಾ ಇದ್ದೀನಿ. ವರ್ಷ ವರ್ಷ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ಚೆನ್ನೈಯಲ್ಲಿ ನಾನು ಡೊನೇಷನ್ ಸಬ್ಸ್ಟಾನ್ಷಿಯಲ್ ಡೊನೇಷನ್ ಕೊಡ್ತಾ ಇದ್ದೀನಿ. ಎವ್ರಿ ಇಯರ್ ಐ ಎಮ್ ಪೇಯಿಂಗ್ ಪೂರ್ ಪೇಷಂಟ್ಸ್ನ. ಅವರಿಗೆ ಅಲ್ಲಿಂದ ಬೇರೆ ಒಂದು ವಾರ್ಡೇ ಇದೆ, ಅಲ್ಲಿ ವಿಂಗೇ ಇದೆ, ಅಲ್ಲಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟಲ್ಲಿ. ಅಲ್ಲಿ ನಾ ವರ್ಷ ವರ್ಷ ಹೋಗಿಬಿಟ್ಟು ಇದು ಮಾಡ್ತಾ ಇದ್ದೀನಿ. ಅದು ಹೊರತು ಇಲ್ಲಿ ಲೋಕಲಾಗಿ ಪೂರ್ ಹೋಮ್ಸು ಅಲ್ಲಿ ಇಲ್ಲೆಲ್ಲ ನನ್ನ ಕೈಲಿ ಆದಷ್ಟು
1: ಮಾಡ್ತಾ ಇದ್ದೀರಾ ಸರ್. ಈಗ 81 ವರ್ಷ ನಿಮಗೆ, ಒಬ್ಬರೇ ಇದ್ದೀರಾ, ಹೇಗಿರುತ್ತೆ ನಿಮ್ಮ ದಿನಚರಿ ಅಂತ ಒಂದು ಕುತೂಹಲ ನನಗೆ.
0: ಏನು, ಬೆಳಿಗ್ಗೆ ಬೇಗ ಎದ್ದುಬಿಟ್ಟು,
1: ಬೇಗ ಅಂದರೆ ಎಷ್ಟು ಬೇಗ?
0: ಒಂದು 5:30-6 ಗಂಟೆ. ಕೆಲವು ದಿವಸ ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಗಿಬಿಟ್ರೆ ಇನ್ನೂ ಲೇಟ್ ಆಗುತ್ತೆ. 5 ಗಂಟೆ ಏಳಬೇಕು, 5:30 ಅವಳಿಗೆ ಎದ್ದುಬಿಡ್ತೀನಿ. ಎದ್ದುಬಿಟ್ಟು ಮಾರ್ನಿಂಗ್ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ವ್ಯಾಯಾಮ ಅದೆಲ್ಲ ಮಾಡಿಬಿಟ್ಟು
1: ಪ್ರಾಣಾಯಾಮ
0: ಮಾಡ್ತೀನಿ. ಹಂಗೆಲ್ಲ ಮಾಡಬೇಕು, ಯಾಕೆಂದರೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಪ್ರಾಣಾಯಾಮ ಮಾಡಿಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ಏನಾರ ನಮ್ಮ ತಂಗಿ ಮನೇಲಿ ಕಳಿಸ್ತಾಳೆ, ಇದ್ದಾರೆ ಅಲ್ಲೇ ಹೋಗಿ ತಿಂತೀನಿ, ಇದ್ದೇನೆ ನಾನೇನು ಏರ್ಪಾಡು ಮಾಡ್ಕೊಡ್ತೀನಿ. ಅದಾದಮೇಲೆ ಒಂದು 10:30 ಮ್ಯೂಸಿಕ್ ಏನೋ ಕೇಳ್ತಾ ಇರ್ತೀನಿ. 1:00 ಸಸ್ಯಾಹಾರಿ ಊಟ, ತಿರ್ಗಾ ಆಮೇಲೆ 4 ಗಂಟೆ ಮೇಲೆ ಸ್ಟೂಡೆಂಟ್ಸ್ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಬಂದರು ಅಂದರೆ ಅವರೆಲ್ಲ ಹೋಗೋಕ್ಕೆ ಒಂದು 6:30 ಆಗುತ್ತೆ. ಅವ್ರಿಗೂ ಎಲ್ಲರಿಗೂ ಸೇರಿಸಿ ನಾನು ಟೀಯವನ್ನು ಕಾಫಿನೋ ಮಾಡಿ ಇಟ್ಬಿಡ್ತೀನಿ. ಸೊ ಎಲ್ಲರೂ ಯು ವಿಲ್ ಹ್ಯಾವ್ ಎ ಟೀ ಬ್ರೇಕ್ ಅಂಡ್ ದೆನ್ ಎಂಜಾಯ್ ದಟ್. ಆಮೇಲೆ 1:00 ವೇಳೆಗೆ ಲೈಟಾಗಿ ಒಂದು ಏನಾರ ಆಹಾರ ಮಾಡೋದು.
1: ನಿಮ್ಗೆ ತುಂಬ ಇಷ್ಟದ ಆಹಾರಗಳೆಲ್ಲ ಏನು ಅಂತ ಸಸ್ಯಾಹಾರ ಅಂತ ಹೇಳಿದ್ರಿ ನೀವು,
0: ಎಲ್ಲನೂ ಈಟ್ ಎನಿಥಿಂಗ್, ಏನೋ ಸ್ಪೆಷಲ್ ಥಿಂಗ್
1: ಇಂಥದ್ದು ಭಾಳ ಇಷ್ಟ ಅಂತ ಎಲ್ಲ ಏನಿಲ್ಲ.
0: ಇಲ್ಲ ನಾನು, ಯಾಕೆಂದರೆ ನಾನು ಇದು ಚೆನ್ನಾಗಿಲ್ಲ ಅದು ಇಡಿಸೋದಿಲ್ಲ ಅಂತ ವ್ಯವಸ್ಥೆನೇ ಇಲ್ಲ ನನ್ನ ಹತ್ರ. ಎಲ್ಲನೂ ಚೆನ್ನಾಗಿ ರುಚಿಯಾಗಿದ್ದರೆ ಎಲ್ಲನೂ ಇಡಿಸುತ್ತೆ ನನಗೆ.
1: ಈಗ ಸಂಗೀತವೇ ನಿಮ್ಮ ಬದುಕು, ಸೆಕೆಂಡ್ ಲೈಫ್ ಅಂದ್ರಿ, ಆದರೆ ನಿಮ್ಮ ಇಡೀ ಬದುಕೇ ಸಂಗೀತ ಅಂತ ಅನಿಸುತ್ತೆ ನನಗೆ. ತುಂಬ ಮರೆಯ ಬಾರದ ನೆನಪುಗಳು ಸಂಗೀತಕ್ಕೆ ಸಂಬಂಧಪಟ್ಟವು
0: ಇಷ್ಟು ಇದೆ.
1: ತುಂಬ ದೊಡ್ಡ ದೊಡ್ಡ 81 ವರ್ಷ ಅಂದರೆ ಬಹುಶಃ ನಮ್ಮ ಕರ್ನಾಟಕ ಸಂಗೀತದ ಎಷ್ಟೋ ಮಂದಿ ದಿಗ್ಗಜರ ಜೊತೆ ನೀವು ಒಡನಾಡಿರ್ತೀರಿ.
0: ಎಲ್ಲಾನು ನೋಡಿದ್ದೀನಿ ನಾನು. ಟಿ ಚೌಡಯ್ಯನವರು, ಮೈಸೂರು ಚೌಡಯ್ಯನವರು ನಮ್ಮ ಮೇಷ್ಟ್ರಿಗೆಲ್ಲ ಬರೋರು, ತುಂಬ ಆಪ್ತ ಸ್ನೇಹಿತರು ಅವರು ಇಬ್ಬರೂ. ನಾನು ಹಾಡ್ತಾ ಇರುವಾಗ ಅವರು ಕ್ಲಾಸ್ಗೆಲ್ಲ ಬಂದುಬಿಟ್ಟು ನಾನು ಹಾಡೋದು ಕೇಳಿಕೊಂಡು, ಮೈಸೂರು ವಾಸದೇವಾಚಾರ್ಯ ನಮ್ಮ ಮನೆಗೆ ಬಂದಿದೆ, ಯಾಕೆಂದರೆ ವಾಸದೇವಾಚಾರ್ಯ ನಮ್ಮ ಗುರುಗಳ ಗುರುಗಳು. ಸೊ ನಾನು ವಾಸದೇವಾಚಾರ್ಯಗೆ ಪ್ರಶಿಷ್ಯ ಅಂತ ಹೇಳ್ಬೋದು. ಅದರಿಂದ ಅವರ ಸಂಪರ್ಕ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರಲ್ಲೆಲ್ಲ ನಮ್ಮ ಎಷ್ಟು ಬರೀ ಬರು ಇವಾಗಲೂ ಅವ್ರನ್ನ ಕಾಂಟ್ಯಾಕ್ಟ್ ಇದೆ ನನಗೆ. ಕಲಾಕ್ಷೇತ್ರದಲ್ಲಿ ನಾನು ಚೆನ್ನೈಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ 2-3 ವರ್ಷ ಕಾಲ ಅಲ್ಲಿ ಟೀಚ್ ಮಾಡ್ತಾ ಇದ್ದೆ. ವಾಸದೇವಾಚಾರ ಮೊಮ್ಮಗಳಲ್ಲಿ ಒಬ್ಬರ ರಾಜಾರಾಮತ್ತನವರು ಅಲ್ಲೇ ಡೈರೆಕ್ಟರ್ ಆಗಿದ್ದರು. ಅವಾಗ ನಾನು ಮೈಸೂರಿಂದ ಗೊತ್ತಿದ್ದರಿಂದ ಅಲ್ಲಿ ಕರೆದ್ಬಿಟ್ಟು ಅಲ್ಲೂ ಟೀಚ್ ಮಾಡೋಕ್ಕೆ ಹೇಳಿದ್ರು. ಆ ಅನುಭವ ಒಂದು ಒಳ್ಳೆಯ ಅನುಭವ ನನಗೆ, ಯಾಕೆಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಟೀಚ್ ಮಾಡಿದ್ರಿಂದ ನನಗೆ ತುಂಬ ಜನ ಅದು ಹೇಳೋರು ಅಲ್ಲೆಲ್ಲ ಹೋಗಿದ್ದೆ ಇದ್ದಿದ್ದಾರೆ ಅಂತ. ಆಮೇಲೆ ಚೆನ್ನೈಲಿ ಮದ್ರಾಸ್ ಯೂನಿವರ್ಸಿಟಿಲಿ ಒಂದು 10 ವರ್ಷ ನಾನು ಎಕ್ಸಾಮಿನರ್ ಆಗಿ ಕೆಲಸ ಮಾಡಿದ್ದೀನಿ. ಬಿ ಎ ಮ್ಯೂಸಿಕ್ ಎಕ್ಸಾಮಿನರ್ ಆಗಿ, ಎಕ್ಸ್ಟರ್ನಲ್ ಎಕ್ಸಾಮಿನರ್ ಆಗಿ. ಆಮೇಲೆ ಅವರು ಕಾಂಟ್ಯಾಕ್ಟ್ ಕ್ಲಾಸ್ ನಡೆಸೋದು, ಅವರ ಸೆಮಿನಾರು ಅದರೊಳಗೆಲ್ಲ ಭಾಗವಹಿಸೋದು, ಆ ಥರ ಆಕ್ಟಿವಿಟೀಸ್ ಚೆನ್ನಾಗಿರೋದಲ್ಲಿ ಚೆನ್ನೈಲಿ.
1: ಇನ್ನು ಚೌಡಯ್ಯನವರ ಹೆಸರು ಹೇಳಿದ್ರೆ,
0: ಚೌಡಯ್ಯನವರು ಏನಾಯ್ತು ಅಂದರೆ ಒಂದ್ಸಲ ಅವರು ಸಂಗೀತ ಕಲಾನಿಧಿ ಆಗಿರುವಾಗ ಚೆನ್ನೈಲಿ 1956-57 ಅವಾಗ ನಾನು ಸಂಗೀತ ಸ್ಪರ್ಧೆಗಳೆಲ್ಲ ಹೋಗ್ತಾ ಇದ್ದೆ. ಒಂದು ತಮಿಳ್ ಸಾಂಗ್ಸ್ ಸ್ಪರ್ಧೆಯಲ್ಲಿ ದಿ ಪ್ರೈಸ್ ವಾಸ್ ಒಂದು ತಂಬೂರ. ಅದು ಯಾರು ಇನ್ಸ್ಟಿಟ್ಯೂಟ್ ಮಾಡಿದ್ದು ಅಂದರೆ MS ಸುಬ್ಬಲಕ್ಷ್ಮಿ ಅವರು. ಆಗಿನ ಕಾಲದಲ್ಲಿ ಅವರು ಬೆಸ್ಟ್ ತಮಿಳ್ ಸಾಂಗ್ ಹಾಡೋರಿಗೆ ಈ ಪ್ರೈಸ್ ಕೊಡಬೇಕು ಅಂತ. ಆಮೇಲೆ ನಾನು ದೇವರ ನಾಮ ಕಾಂಪಿಟೇಷನ್ ಅದ್ರ ಎದುರು ಕೂಡ ಭಾಗವಹಿಸಿದೆ. ಆಗಿನ ಕಾಲದಲ್ಲೆಲ್ಲ ನಮ್ಮ ಕಾಂಪಿಟೇಷನ್ಲು ಕೂಡ ಆಗಿನ ವರ್ಷದ ಕಲಾನಿಧಿ ಅವರೇ ಎದುರಿಗೆ ಕೂತ್ಕೊಂಡು ಜಜ್ಮೆಂಟ್ಗೂ ಬರೋರು ಅವರೇನೆ. ಆ ಕೆಲಸನೂ ಅವ್ರಿಗೆ ಕೊಡ್ತಾ ಇದ್ರು. ಆಮೇಲೆ ನಮಗೆ ಪ್ರೈಸ್ ಎಲ್ಲ ಕೊಡುವಾಗ ಮೇನ್ ಹಾಲಲ್ಲೇ ಸದಸ್ಯ ಅಂತ ನಡೆಯುತ್ತೆ. ಅಲ್ಲಿ ಒಂದೇ 1 ಜನವರಿ ಯಾವಾಗಲೂ ಬಿರುದನ್ನ ಕೊಡ್ತಾರೆ ಅವರಿಗೆ ಸಂಗೀತ ಕಲಾನಿಧಿ. ಆ ಟೈಮಲ್ಲಿ ನಮಗೆ ಪ್ರೈಸ್ ವಿನ್ನರ್ಸ್ನೆಲ್ಲ ಕರೆದು ಅವ್ರಿಗೆ ಗ್ರೂಪ್ ಫೋಟೋ ಎಲ್ಲ ತೆಗೆದು ತುಂಬ ಎನ್ಕರೇಜ್ ಮಾಡೋರು ಅಲ್ಲಿ ಅವಾಗ. ಆಮೇಲೆ ಆಮೇಲೆ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿದ್ಮೇಲೆ ಸ್ಪರ್ಧೆಗಳು ಜಾಸ್ತಿ ಆದ್ಮೇಲೆ ಅದ್ರ ಮೊಗಲೇ ಅದೆಲ್ಲ ಮುಗಿಸ್ಬಿಟ್ಟು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡ್ಬಿಡೋರು.
1: ತಂಬೂರಿ
0: ಸಿಕ್ಕಿದ್ದು ಏನಾಯ್ತು ಅಂದ್ರೆ ನನಗೆ ನಾ ಹಾಡ್ಬಿಟ್ಟು ನನ್ನ ಪಾಡಿ ಇತ್ತಾಗಲೇ ಬಂದ್ಬಿಟ್ಟೆ. ಅವ್ರ ವೈಸ್ ಪ್ರೆಸಿಡೆಂಟ್ ಅಲ್ಲಿ ಒಬ್ರು ಇದ್ರು ಅವರು ನನ್ನ ಕರೆದ್ಬಿಟ್ಟು ಅವರು ಇವರು ಚೌಡಿನವ್ರ ಹಿಂದೆನೇ ಎಲ್ಲ ನಿಂತ್ಕೊಂಡಿದ್ರು ಅಂತ ಕಾಣ್ತಾ ಅವ್ರು ಮಾರ್ಕ್ ಮಾಡಿದ್ರು ನೋಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನನಗೆ ಬಂದು ಗುಟ್ಟಾಗಿ ಹೇಳಿದ್ರು ನಿನಗೆ ಒಂದು ವಿಷಯ ಇರುತ್ತೆ ಆಮೇಲೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಮಾತ್ರ ಹೊರಟೋಗ್ಬಿಟ್ರು. ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದರೋವಾಗ ಅವರು ನನ್ನ ನೋಡಿ ಜ್ಞಾಪಕ ಬಂತು ಅವರಿಗೆ, ಯಾಕೆಂದ್ರೆ
1: ಮೈಸೂರಿನ
0: ಹೌದು ಜ್ಞಾಪಿಸ್ಕೊಂಡ್ರು. ಆಮೇಲೆ ಸಂಗೀವೆ ಕರ್ಣ ಇದು ದೇವ್ರನಾಮ ಕನ್ನಡ ದೇವ್ರನಾಮಗಳಲ್ಲೂ ನನಗೆ ಸ್ಪರ್ಧೆಯಲ್ಲಿ ಪ್ರೈಸ್ ಬಂತು, ಬೇರೆ ಎಷ್ಟು ಬಂತು. ಅದನ್ನು ಕೊಡುವಾಗ ಅವ್ರ ಮುಖದಲ್ಲಿ ಇದ್ದು ಹೆಮ್ಮೆ ಅದೇನು ಗೊತ್ತಾಗಲಿಲ್ಲ. ಯಾರೋ ಫೋಟೋ ತೆಗೆದಿದ್ದಾರೆ, ನಮ್ಮ ಪ್ರೈವೇಟ್ ಮ್ಯಾನು ಫೋಟೋ ತೆಗೆದುಬಿಟ್ಟು ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಮ್ಯೂಸಿಕ್ ಅಕಾಡೆಮಿ ಹೋಗಿರುವಾಗ ಬೆಳಿಗ್ಗೆ ಕಾನ್ಫರೆನ್ಸ್ ನಡೆಯುವಾಗ ಅದರಲ್ಲೆಲ್ಲ ಭಾಗವಹಿಸುವೆ. ನಾನು ಮನೆಗೆ ಬಂದ್ಬಿಟ್ಟು ಆ ಫೋಟೋನ ಆಲ್ಬಮ್ ಎಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ನೋಡಿದ್ರೆ ಚೌಡಯ್ಯ ನನ್ನ ಕೈಲಿ ಕೊಡ್ತಾ ಇದ್ದಾರೆ. ಅವ್ರು ಜ್ಞಾಪಿಸ್ಕೊಂಡ್ರು. ಆಮೇಲೆ ಹೇಳಿದ್ರು ನೀನು ಮೈಸೂರಲ್ಲಿ ಪದ್ಮನಾಭರ ಹತ್ರ ಕಲಿತಾರಿಲ್ವಾ ಅಂತ. ಅದಕ್ಕೆ ಮುಂಚೆನೇ ಮೈಸೂರಲ್ಲಿ ಒಂದ್ಸಲಿ ಹಾಡುವಾಗ ಎಲ್ಲೊಂದು ಚಿಕ್ಕ ಕಚೇರಿ ಮಾಡ್ತಾಯಿದ್ದೆ. ಅವರು ಚೌಡಯ್ಯನವರು ಬೇರೆ ಯಾವುದಕ್ಕೂ ವಿಷಯವಾಗಿ ನಮ್ಮ ಮೇಷ್ಟ್ರ ಹತ್ರ ಬಂದರು. ಅವ್ರ ಮನೇಲಿ ಚೇಂಬರ್ ಮ್ಯೂಸಿಕ್ ಥರ ನಡೆಸ್ತಾ ಇದ್ರು ಅಂತ ಹೇಳಿದ್ದೆ. ಆವಾಗ ಮೊದಲು ಅವರು ನಾನು ಹಾಡುವಾಗ ಅವ್ರು ಬಂದಿದ್ದಾಗ ಸ್ವಲ್ಪ ನನಗೆ ನಡ್ಕ ಬಂತು, ಸ್ವಲ್ಪ ನಡ್ಕ ಬಂತು. ತಕ್ಷಣ ಸುಧಾರಿಸ್ಕೊಂಬಿಟ್ಟೆ. ಆಮೇಲೆ ನಿಂತೇ ಇದ್ರು, ಹೊರಡೋಣ ಅಂತ ಹೊರಟು. ಆಮೇಲೆ ಏನು ಮಾಡಿದ್ರು ಅಂತ ಕೂತ್ಕೊಂಬಿಟ್ರು. ಕೂತ್ಕೊಂಬಿಟ್ಟು ಸಮೇತ ಸಂಗೀತ ಕೇಳಿಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಹೋದರು. ಆ ಥರ
1: ಇಂಥ ನೆನಪು ತುಂಬ ಇದ್ದಾವೆ. ಸರ್ ವೈದ್ಯನಾಥನ್ ಅವರೇ, ಕಡೆಯ ಪ್ರಶ್ನೆ, 81 ವರ್ಷದ ಬದುಕನ್ನು ನಡೆಸಿದ್ದೀರಾ, ಎನಿ ರಿಗ್ರೆಟ್ಸ್?
0: ಅಬ್ಸಲ್ಯೂಟ್ಲಿ ನನ್.
1: ತುಂಬ ಸಂತೋಷ ಸರ್, ತುಂಬು ಬಾಳನ್ನು ನಡೆಸಿದ್ದೀರಿ ಅಂತಾರಲ್ಲ ಹಾಗೆ ನಿಮ್ಮ ಬದುಕು ಹೀಗೆ ಸಂತೋಷದಿಂದ ತುಂಬಿರಲಿ ಅಂತ ಹಾರೈಸ್ತೇನೆ. ಸಂಧ್ಯಾರಾಗದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ವೈದ್ಯನಾಥನ್ ಅವರೇ ನಮಸ್ಕಾರ.
0: ನನಗೂ ಬಹಳ ಸಂತೋಷ ಈ ಸಂದರ್ಭದಲ್ಲಿ ನನಗೊಂದು ಈ ಥರ ನನ್ನ ಅನುಭವಗಳನ್ನು ಶೇರ್ ಮಾಡೋಕ್ಕೂ ನಿಮ್ಗೆ ಒಂದು ಸಂದರ್ಭ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಗೆ ಸಂಧ್ಯಾರಾಗದ ಸೋತ್ರಗಳಿಗೆಲ್ಲ ನನ್ನ ನಮಸ್ಕಾರಗಳು.
1: ನಮಸ್ಕಾರ. ನಮಸ್ಕಾರ.
2: ಇದುವರೆಗೆ ಹಿರಿಯ ಸಂಗೀತ ವಿದ್ವಾಂಸರಾದ ಶ್ರೀ ಟಿಪಿ ವೈದ್ಯನಾಥನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶ್ರೀನಿವಾಸ ಪ್ರಸಾದ್. ಇದು ಇಂದಿನ ಸಂಧ್ಯಾರಾಗ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಬಾಂಬೆ ಸಹೋದರಿಯರು ಹಾಡಿದ ಹೆಚ್ ಎ ಕಟ್ಟಿ ರಚಿತ ಒಂದು ಗೀತೆ, ಶ್ರೀ ಚಂದ್ರಶೇಖರನ.

ಬಾಂಬೆ ಸಹೋದರಿಯರ ಸ್ವರಗಳಲ್ಲಿ ಹೆಚ್ ಎ ಕಟ್ಟಿ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ವಿಜಯ ನಾರಸಿಂಹ ರಚಿತ ಒಂದು ಗೀತೆ, ರಜತಾದ್ರಿ ಚಳಿಯೆಂದು ವಾರಣಾಸಿಗೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ವಿಜಯನಾರಸಿಂಹ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಕೆ ಎಸ್ ಸುರೇಖ ಹಾಡಿದ ಒಂದು ಗೀತೆ, ಅರೇಕ್ಷಣ ಬಿಡ ರಾಮನ.

ಕೆ ಎಸ್ ಸುರೇಖ ಹಾಡಿದ ಗೀತೆಯನ್ನು ಕೇಳಿದ್ರಿ. ಇನ್ನು ಕೆಲವು ಭಾವಗೀತೆಗಳು. ಪ್ರೀತಿ ಕೊಟ್ಟ ರಾಧೆಗೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನು ಹಾಡಿದ್ದಾರೆ ರಾಜು ಅನಂತಸ್ವಾಮಿ.

ರಾಜು ಅನಂತಸ್ವಾಮಿ ಅವರ ಸ್ವರದಲ್ಲಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನ ಕೇಳಿದ್ರಿ. ಇನ್ನು ಕೇಳಿ, ಡಾಕ್ಟರ್ ದೊಡ್ಡರಂಗಿ ಗೌಡ ರಚಿತ ಒಂದು ಗೀತೆ ಹಾಡಿದ್ದಾರೆ, ವೈಕೆ ಮುದ್ದುಕೃಷ್ಣ, ಪ್ರೇಮಿ ದೂರ ಹೋಗಿ.

ವೈಕೆ ಮುದ್ದುಕೃಷ್ಣ ಅವರ ಸ್ವರದಲ್ಲಿ ದೊಡ್ಡರಂಗೇಗೌಡ ರಚಿತ ಗೀತೆಯನ್ನ ಕೇಳಿದ್ರಿ. ಇನ್ನು ಕೆಲವು ಜನಪದ ಗೀತೆಗಳು. ರತ್ನಮಾಲಾ ಪ್ರಕಾಶ್ ಹಾಗೂ ಕೆಎಸ್ ಸುರೇಖ ಹಾಡಿದ ಗೀತೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ.

ರತ್ನಮಾಲಾ ಪ್ರಕಾಶ್ ಹಾಗೂ ಕೆ ಎಸ್ ಸುರೇಖ ಅವರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ಇನ್ನು ಕೆ ಯುವರಾಜ್ ಹಾಡಿದ ಒಂದು ಗೀತೆ, ಬಾರಪ್ಪ ಮಳೆ.

0: ಕಬ್ಬಿನ ತೋಟಕ್ ನೀರಿಲ್ಲ, ಬಾರೋ ಬಾರೋ ಮಳೆರಾಯ ಪಾಳೆ ತೋಟಕ್ ನೀರಿಲ್ಲ, ಹುಲ್ಲು ಮೇವು ಇಲ್ದೇನೆ ಗೋಬು ರಾಸು ಬಳಲಾವೆ, ಪೈರು ಪಚ್ಚಿಗೆ ಮಳೆ ಇಲ್ಲ ಕುಡಿಯೋಕೆ ನೀರಿಲ್ಲ.
1: ಕೆ ಯುವರಾಜ್ ಹಾಡಿದ ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ
3: ಬದುಕು ಜಟಕ ಬಂಡಿ
2: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ
3: ವಿಧಿಯದರ ಸಾಹೇಬಾ ಕುದುರೆ ನೀನ್ ಅವನು ಪೇದಂತೆ ಪಯಣಿಗರು.
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
3: ಕಡೆಗೋಡು ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ
2: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
3: ತಿಮ್ಮ ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ
2: ಕೇಳಿ ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ.
4: ಇಂದಿನ ಶೀರ್ಷಿಕೆ ಸಕಾರಾತ್ಮಕ ದೃಷ್ಟಿಕೋನ ಇರಬೇಕು. ಸಕಾರಾತ್ಮಕ ದೃಷ್ಟಿಕೋನ ಬೆಳೆಸ್ಕೊಳ್ಳೋದು ಹೇಗೆ? ತುಂಬ ಕಷ್ಟ ಅಲ್ವಾ? ಇದು ಹೇಗೆ ಅಂತಂದರೆ ಕತೆ ಮೂಲಕ ಪ್ರಾರಂಭ ಮಾಡಿಬಿಡ್ತೀನಿ. ಒಬ್ಬ ಗುರುಗಳಿದ್ದರು, ಅವರು ಯಶಸ್ಸಿನ ಬಗ್ಗೆ ಪಾಠ ಮಾಡ್ತಾಯಿದ್ರು. ಹೇಗೆ ಅಂದರೆ ಬದುಕಿನಲ್ಲಿ ಯಶಸ್ವಿಯಾಗಲು ಬಳಸಬೇಕಾದಂತಹ ಭಾಷೆ, ಧರಿಸಬೇಕಾದಂಥ ವೇಷಭೂಷಣ, ಸಮಯ ಪರಿಪಾಲನೆ ಇಂಥವುದ್ರ ಬಗ್ಗೆ ತರಬೇತಿ ನೀಡ್ತಾಯಿದ್ರು. ಅವ್ರ ಬಳಿ ಇಬ್ಬರು ಶಿಷ್ಯರು ಬಂದರು, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತನ್ಬಿಟ್ಟು ಅಂತ ಹೇಳಿದರು ತರಬೇತಿಗೋಸ್ಕರ. ಆಗ ಅವರು ಹೇಳಿದರು, ನೋಡಿ ನಿಮ್ಮನ್ನು ಸೇರಿಸ್ಕೋತೀನಿ, ಆದರೆ ಬದುಕಿನಲ್ಲಿ ಯಶಸ್ವಿಯಾಗುವುದು ಎಷ್ಟು ಮುಖ್ಯ ಅನ್ನುವಾಗ ಆ ತರಬೇತಿನೂ ಮುಖ್ಯ ಆಗುತ್ತೆ, ಅದಕ್ಕೆ ಪೂರಕವಾಗಿ ಒಂದು ಸ್ಪರ್ಧೆ ಥರದ್ದು ಅಥವಾ ಒಂದು ಕೆಲಸ ಹೇಳ್ತೀನಿ, ಅದನ್ನು ನೀವು ಮಾಡ್ಕೊಂಬನ್ನಿ ಅಂತ. ಏನು ಅಂತನ್ಬಿಟ್ಟು ಅಂತ ಇವರು ಕೇಳಿದಾಗ, ನೀವಿಬ್ರೂ ಬೇರೆ ಬೇರೆಯಾಗಿ ಹೊರಗಡೆ ಹೋಗಿ ನಾನು ಹೇಳಿದಂಥ ಜಾಗಗಳಿಗೆಲ್ಲ ಹೋಗಿ ಬನ್ನಿ, ಸಂಜೆ ಒಳಗಡೆ ಬಂದ್ಬಿಟ್ಟು ನಿಮಗೆ ನಿರರ್ಥಕವಾಗಿ ನಿಷ್ಪ್ರಯೋಜಕವಾಗಿ ಕಾಣುವಂಥ ವಸ್ತುಗಳನ್ನು ತಂದು ನನಗೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಸರಿ ಅಂತನ್ಬಿಟ್ಟು ಅಂತ ಇವರಿಬ್ಬರು ಹೊರಡ್ತಾರೆ. ಹೋದವರು ಸಂಜೆ ಬಹುತ್ತಿನ ನಂತರ ಬರ್ತಾರೆ. ಮರಳಿ ಬಂದಾಗ ಇಬ್ಬರ ಕೈನಲ್ಲೂ ಯಾವುದೇ ಒಂದು ವಸ್ತು ಕೂಡ ಇರೋದಿಲ್ಲ. ಮೊದಲನೇ ಅವನು ಕೇಳ್ತಾರೆ ಇವರು ಗುರುಗಳು, ಏನಪ್ಪ ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ತಂದೆ ಅಂತನ್ಬಿಟ್ಟು ಅಂತ ತೋರಿಸ್ಬಿಡು ಅಂತ. ಆದರೆ ನಾನು ಏನು ತರಲೇ ಇಲ್ವಲ್ಲ ಅಂತನ್ಬಿಟ್ಟು ಅಂತ ಇವರು ಹೇಳ್ತಾರೆ. ಆಯಿತು, ನೀನು ಏನೇನು ಕಂಡೆ ಅದನ್ನಾದರೂ ಹೇಳು ಅಂತಂದಾಗ, ನೀವು ಹೇಳಿದಾಗ ಎಲ್ಲ ಕಡೆನೂ ಹೋದೆ ನಾನು. ಅಲ್ಲಿ ಹೋದಾಗ ದೊಡ್ಡ ದೊಡ್ಡ ಬಂಡೆಗಳು ಸುಮ್ಮನೆ ಬಿದ್ದಿದ್ವು, ಅದನ್ನು ಹೊತ್ತು ತರೋಣ ಅಂತಂದರೆ ತುಂಬ ಭಾರವಾಗಿತ್ತು, ನನ್ನ ಕೈಲಿ ಸಾಧ್ಯವಿಲ್ಲ ಅಂತ ಹಾಗೆ ಬಂದೆ. ಮುಂದಕ್ಕೆ ಹೋದಾಗ ಒಂದು ಗೋವು ಸತ್ತಿತ್ತು, ಅದನ್ನು ನೋಡಿದೆ, ಅಯ್ಯೋ ಇದನ್ನು ತರೋದಕ್ಕಾಗಲ್ಲ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಇನ್ನು ಮುಂದೆ ಹೋದಾಗ ನದಿ ತೀರ ಇತ್ತು, ಬೇಕಾದಷ್ಟು ಮರಳ ರಾಶಿ ಇತ್ತು, ಅದನ್ನು ಕೂಡ ಇಷ್ಟೊಂದನ್ನು ಹೇಗೆ ಹೊತ್ಕೊಂಬರೋದು ಅಂತ ಸುಮ್ಮನೆ ಹಾಗೆ ಬಂದ್ಬಿಟ್ಟೆ. ಆದ್ದರಿಂದ ಎಷ್ಟೊಂದು ನಿರುಪಯುಕ್ತವಾದ ವಸ್ತುಗಳು ಬಿದ್ದಿದ್ರೂ ಕೂಡ ನನ್ನಿಂದ ತರಲಾಗಲಿಲ್ಲ ಅಂತನ್ಬಿಟ್ಟು ಅಂತ ಅವನು ಹೇಳ್ತಾನೆ ಮೊದಲನೇ ಅವನು. ಎರಡನೇ ಅವನು ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಸ್ನೇಹಿತ ಹೋದ ಜಾಗಗಳಿಗೆಲ್ಲ ನಾನು ಕೂಡ ಹೋಗಿದ್ದೆ, ನಾನು ಅದೇ ಬಂಡೆನೆ ನೋಡಿದೆ, ಆದರೆ ಅವಾಗ ಏನು ಅನ್ನಿಸ್ತು ಅಂದರೆ ಈ ಬಂಡೆನ ಚೂರು ಚೂರು ಮಾಡ್ತು ಅಂತಂದರೆ ಕಟ್ಟಡ ಕಟ್ಟೋದಕ್ಕೆ ಉಪಯೋಗಿಸ್ಬೋದು ಅಂತ ಅಂದ್ಕೊಂಡೆ, ಅದರಿಂದ ಅದು ನಿಷ್ಪ್ರಯೋಜಕ ಅಂತ ಅನ್ನಿಸ್ಲಿಲ್ಲ. ಮುಂದೆ ಹೋಗಿದ್ದಾಗ ಗೋವು ಸತ್ತು ಬಿದ್ದಿತ್ತು, ಅದನ್ನೊಬ್ಬ ಚಮ್ಮಾರಂಗ ತೋರಿಸಿದೆ, ಆತ ಹೇಳಿದ

0: ಇದರಲ್ಲಿ ಕನಿಷ್ಠ ಒಂದು 10 ಜೊತೆ ಚಪ್ಪಲಿ ಹೊಲಿಬಹುದು ಅಂತ. ಹಾಗಾಗಿ ಅದು ಕೂಡ ನಿಷ್ಪ್ರಯೋಜಕ ಅಂತ ಅನ್ನಿಸ್ಲಿಲ್ಲ. ಮುಂದೆ ಬಂದಾಗ ಮರಳ ರಾಶಿ ನಾನೂ ನೋಡಿದೆ, ಆದರೆ ಇದನ್ನು ತಗೊಂಡು ಹೋಗಿ ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿದರೆ ಕಟ್ಟಡ ಕಟ್ಟೋಕ್ಕೆ ಅನುಕೂಲವಾಗುತ್ತೆ, ದುಡ್ಡು ಸಿಗುತ್ತೆ ಅಂತ ಅನಿಸ್ತು. ಹಾಗಾಗಿ ನಾನು ಅದನ್ನು ಒಂದನ್ನು ತರಲಿಲ್ಲ ನಾನು, ಯಾಕೆಂದರೆ ಎಲ್ಲದು ಪ್ರಯೋಜನಕ್ಕೆ ಬರುವಂಥ ವಸ್ತುಗಳೇ ಆಗಿದ್ದು. ಗುರುಗಳು ಮುಗುಳ್ನಕ್ಕೆ ಹೇಳ್ತಾರೆ, ಮೊದಲನೇವನಿಗೆ ನೀನು ಪ್ರಯೋಜನವಿಲ್ಲಪ್ಪ, ನಿಮಗೆ ಸಕಾರಾತ್ಮಕವಾಗಿ ನೋಡುವಂಥ ದೃಷ್ಟಿಕೋನ ಇಲ್ಲ ನಿಮಗೆ. ಆದರೆ ನೋಡು, ಎರಡನೇವನಿದಾನಲ್ಲ, ಅವನು ನೋಡು ಎಲ್ಲ ವಸ್ತುಗಳಲ್ಲೂ ಉಪಯೋಗ ಇದೆ ಅಂತನ್ನೋದನ್ನು ಕಂಡುಕೊಂಡ. ಹಾಗೆ ನಾವು ಅಷ್ಟೇ, ವಸ್ತುಗಳಲ್ಲಿ ಏನು ಉಪಯೋಗ ಇದೆ, ಯಾವ ಥರ ನಾವು ಇದನ್ನ ಬಳಸ್ಕೋಬೋದು, ಇದೇ ಸಕಾರಾತ್ಮಕ ದೃಷ್ಟಿ ಅಂತ ಹೇಳಿದರು. ಅವನನ್ನು ತರಬೇತಿಗೆ ಸೇರಿಸ್ಕೋತಾರೆ. ಇದರ ಬಗ್ಗೆ ಡಿ ವಿ ಜಿ ಏನು ಹೇಳ್ತಾರೆ, ವ್ಯರ್ಥವೆಂದೆನಿಪುದಲ್ಲ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೇ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ, ಕರ್ತನಾಲೋಚಿಸದ ದುಂದಿನವೆಂಬ ನುಡಿ, ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ಪದ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ನಿಜವಾಗ್ಲೂ ನೀವು ಮತ್ತೆ ಮತ್ತೆ ಅದನ್ನು ಓದಬೇಕು ಅಂತ ಅನಿಸುತ್ತೆ. ನಾವು ಆಲೋಚನೆ ಮಾಡುತ್ತಾ ಹೋದರೆ ಈ ದೇವರಿಗೆ ಕೆಲಸವಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೇಳಿದರು, ಏನು ಪದಪುಂಜ ಹೇಗೆ ಉಪಯೋಗಿಸಿದ್ದಾರೆ ನೋಡಿ, ವ್ಯರ್ಥವೆಂದೆನಿಪುದಲ್ಲ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ. ಈ ದೇವ್ರಿಗೆ ಏನು ಕೆಲಸ ಇಲ್ಲ, ಬೇಕು ಬೇಕಿಲ್ವಾದ ಎಲ್ಲನೂ ಸೃಷ್ಟಿಸಿಬಿಟ್ಟಿದ್ದಾನೆ ಅಂತ ತೋರಿಸುತ್ತೆ. ಬಹುಶಃ ಬೇಕಾದದಕ್ಕಿಂತ ಬೇಡವಾದ್ದೇ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಈ ಕ್ರಿಮಿಕೀಟ ಕೋಟಿ ಕೋಟಿ ರಾಶಿಯಲ್ಲಿ ಯಾಕೆ ಬೇಕಾಗಿತ್ತು, ಯಾಕೆ ರಚಿಸ್ದ ಇದನ್ನ ಅಂತ, ಇವುಗಳಿಂದ ಉಪಯೋಗ ಇಲ್ಲ ಎನ್ನುವ ಅನುಮಾನ ನಮ್ಮನ್ನು ಕಾಡುತ್ತೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಮಾನವ ಕುಲಕ್ಕೆ ಈ ಕ್ರಿಮಿಕೀಟಗಳು ಅವಶ್ಯ ಎನ್ನುವ ಅಂಶ ಆಗಾಗ್ಗೆ ಪತ್ರಿಕೆಯಲ್ಲಿ ಬರುವ ವರದಿಗಳಿಂದ ನಮಗೆಲ್ಲರಿಗೂ ತಿಳಿದಿದೆ. ಹಾಗಿದ್ದಲ್ಲಿ ಈ ಸೃಷ್ಟಿಕರ್ತ ಇವುಗಳನ್ನೆಲ್ಲ ಆಲೋಚಿಸದೆ ದುಂದುವೆಚ್ಚ ಮಾಡಿದ್ದಾನೆ ಅಂತ ಅನ್ಕೋತೀರಾ? ಈ ಮಾತು ಅರ್ಧಂಬರ್ಧ ದೃಷ್ಟಿ ಇದ್ದವ್ರಿಗೆ ಅಥವಾ ಅರ್ಧಂಬರ್ಧ ತಿಳ್ಕೊಂಡವ್ರ ಮಾತು ಅಂತ ಅನಿಸುತ್ತೆ. ಕರ್ತನು ಆಲೋಚಿಸದ ದುಂದಿನವೆಂಬ ನುಡಿ, ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ಆದರೆ ಈ ಜಿರಳೆಯನ್ನು ಏಕೆ ಸೃಷ್ಟಿಸಿದ ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಿಮಗೇನಾದರೂ ತಿಳಿದಿದ್ರೆ ಅದರಿಂದ ಏನು ಉಪಯೋಗ ಅಂತ ನಮಗೆ ಸ್ವಲ್ಪ ಹೇಳಿ. ಹಾಗಾದರೆ ಸೃಷ್ಟಿಯಲ್ಲಿ ವ್ಯರ್ಥವಾದದ್ದು, ಉಪಯೋಗವಿಲ್ಲದ್ದು ಯಾವುದೂ ಇಲ್ಲ ಎಂದಂತಾಯಿತು. ನಾವು ಸೃಷ್ಟಿಯಲ್ಲಿ ಇರುವ ವಸ್ತುಗಳನ್ನು ನಮ್ಮ ಹಿತಕ್ಕೋಸ್ಕರ ಬಳಸಿಕೊಳ್ಳಬೇಕು ಎಂದಾಯಿತು. ಆ ನಂಬಿಕೆ ನಮಗೆ ಬಂತು. ನಂಬಿಕೆ ಎಂದಾಕ್ಷಣ ಪುರಂದರದಾಸರ ರಚನೆ ಜ್ಞಾಪಕಕ್ಕೆ ಬರುತ್ತೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೇ ಕೆಡಲಿ ಅಂತ. ಈ ನಂಬಿಕೆ ನಂಬಿ ಕೆಟ್ಟವರಿಲ್ಲವೋ ಅಂತಂದಾಗ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ನಮ್ಮ ಹಿಂದಿನ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಂಥ ಹೆಚ್ ನರಸಿಂಹಯ್ಯನವರ ಜೀವನದಲ್ಲಿ ನಡೆದ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಕ್ಲಾಸ್ನಲ್ಲಿ ಅವರು ಪಾಠ ಮಾಡುವಾಗ ಜೀವನಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ಹೇಳ್ತಾ ಇದ್ರು ಪಾಠದ ಜೊತೆಗೇನೆ. ಒಂದು ದಿವಸ ಒಬ್ಬ ಹುಡುಗ ಧೈರ್ಯದಿಂದ ಎದ್ದು ನಿಂತ್ಕೊಂಡು ಕೇಳ್ದ, ಬೇರೆ ಸೆಕ್ಷನ್ನವರಿಗೆ ಪಾಠ ನಮಗಿಂತ ಮುಂದಕ್ಕೆ ಹೋಗಿದೆ, ನಿಮ್ಮ ಹರಕತೆ ನಿಲ್ಲಿಸ್ಬಿಟ್ಟು ಪಾಠ ಮಾಡಿ ಸ್ವಾಮಿ ಅಂತ ಸೂಚ್ಯವಾಗಿ ಹೇಳ್ದ. ಆಗ ಹೆಚ್ಚನ್ ಹೇಳಿದರು, ನಿನಗೆ ಪುರಂದರದಾಸರ ಕೀರ್ತನೆ ಗೊತ್ತೇನಪ್ಪ? ಆಗ ಹುಡುಗ ತಬ್ಬಿಬ್ಬಾದ, ನೋಡಪ್ಪ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಒಂದು ಕೀರ್ತನೆ ಇದೆ, ಅದರಲ್ಲಿ ರಂಗಯ್ಯನ ಬದಲಾಗಿ ನರಸಿಂಹಯ್ಯನ ಅಂತ ಹಾಕೋ, ನಾನು ನಿಮಗೆ ಅನ್ಯಾಯ ಮಾಡೋದಿಲ್ಲ, ಧೈರ್ಯವಾಗಿರಿ ಎಂದು ಅಚ್ಚುಕಟ್ಟಾಗಿ ಹೆಚ್ಚಿಗೆ ಪಾಠ ಮಾಡಿದರಂತೆ. ಈ ನಂಬಿಕೆ ಅಂತಂದಾಗ ಕಗ್ಗದ ಪದ್ಯ ಜ್ಞಾಪಕ ಬರುತ್ತೆ. ನಂಬದಿರದನ್ನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರು ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ದರ್ಶನ ಓವರಿಂಗಾಯಿತು, ಸಿಂಬಳದಿನೊಣ ನೀನು ಮಂಕುತಿಮ್ಮ ಅಂತ ಹೇಳಿ ಅಂತ. ಪ್ರಹ್ಲಾದ ದೈವ ಭಕ್ತ, ದೇವರನ್ನು ಅಚಲವಾಗಿ ನಂಬಿದವನು. ಅವನ ತಂದೆ ಹಿರಣ್ಯಕಶಿಪು, ದೇವರಲ್ಲಿ ನಂಬಿಕೆ ಇರಲಿಲ್ಲ. ಪ್ರಹ್ಲಾದ ಆಸ್ತಿಕ, ಹಿರಣ್ಯಕಶಿಪು ನಾಸ್ತಿಕ. ಕಂಬ ಒಡೆದು ನರಸಿಂಹ ಪ್ರತ್ಯಕ್ಷನಾದಾಗ ಪ್ರಹ್ಲಾದನಿಗೆ ಮೋಕ್ಷ ದೊರಕಿತು. ಹಾಗೆಯೇ ನರಸಿಂಹನ ಕೈಯಿಂದ ಸಾವು ಪಡೆದು ನಾಸ್ತಿಕನಾದ ಹಿರಣ್ಯಕಶಿಪುವಿಗೂ ಮೋಕ್ಷ ಪ್ರಾಪ್ತಿಯಾಯಿತು. ನಾವಾದರೆ ಅತ್ತ ಕಡೆ ಪೂರ್ತಿ ದೇವರನ್ನು ನಂಬಿಯೋ, ಇತ್ತ ಕಡೆ ಅವನನ್ನು ನಂಬದಿಯೋ ಇರುವ ಎರಡು ಮನಸ್ಸುಳ್ಳವರಾಗಿದ್ದೇವೆ. ಒಂದು ಪೂರ್ತಿ ನಂಬು, ಇಲ್ಲ ಪೂರ್ತಿ ನಂಬಬೇಡ, ಇವೆರಡರ ಮಧ್ಯಂತರದ ಸ್ಥಿತಿ ನಿನ್ನದು. ಸಿಂಬಳದಲ್ಲಿ ಸಿಕ್ಕಿ ಹಾಕಿಕೊಂಡ ನೊಣದಂತೆ ಆಗತ್ತೆ, ಅದು ಸಿಂಬಳವನ್ನು ತಿನ್ನುವುದಕ್ಕೆ ಹೋಗಿ ಅದರ ಮೇಲೆ ಕುಳಿತುಕೊಂಡು ಆಗ ಅದಕ್ಕೆ ತಿನ್ನಲು ಆಗುತ್ತಿಲ್ಲ, ಹೊರಗೆ ಬರಲು ಆಗ್ತಾ ಇಲ್ಲ, ಆ ರೀತಿ ಸಿಕ್ಕಿ ಹಾಕ್ಕೊಂಡಿದೆ ಅಂತ. ಎಂಥ ಉಪಮೆ ಕೊಡ್ತಾರೆ ನೋಡಿ, ನಮಗೆ ಅಸಹ್ಯ ಅನಿಸುತ್ತೆ ಸಿಂಬಳ ನೊಣ ಅಂತಂದಾಗ. ಆದರೆ ಆ ಪರಿಸ್ಥಿತಿ ಊಹೆ ಮಾಡಿಕೊಳ್ಳಿ, ನಮ್ಮದನ್ನು ಎಷ್ಟು ಚೆನ್ನಾಗಿ ಎರಡು ಸಾಲಲ್ಲಿ ಹೇಳ್ಬಿಡ್ತಾರೆ, ಅದು ನಮ್ಮ ನಂಬಿಕೆಯೂ ಅಷ್ಟೇ. ಆದರೆ ಅದು ಇಬ್ಬಗೆಯ ನೀತಿ, ಫಲವನ್ನು ಕೊಡುವುದಿಲ್ಲ. ನಂಬಿಯುಂ ನಂಬದಿರು ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ದರ್ಶನ ಅವರಿಂಗಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ನೀವು ಅನ್ಬೋದು, ಇದೇನು ನಿಮ್ಮ ಅನುಭವ ಈ ರೀತಿ ಇದೆ ಅಂತನ್ಬಿಟ್ಟು ಅಂತ. ಅನುಭವ ಅಂತಲ್ಲ ಸ್ವಾಮಿ, ಅದೊಂದು ನೀತಿ ಇದ್ದ ಹಾಗೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇನೆ.
1: ಬದುಕು

0: ಬಂಡಿ
1: ಜೀವನವೆಂದರೆ ಹೀಗೇನೆ ಬಂಡಿ ಸರಣಿ ಕಾರ್ಯಕ್ರಮ ಕೇಳಿದಿರಿ.
0: ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು.
1: ಪ್ರಸ್ತುತಪಡಿಸಿದವರು ಅಶೋಕ್ ಕುಮಾರ್ ಬಿಎನ್.
0: ದಂತೆ ಪಯಣಿಗರು
1: ಸಂಕಲನ ಆರ್ ಜ್ಯೋತಿಶ್ರೀ, ನಿರ್ಮಾಣ ಹೆಚ್ ಶ್ರೀನಿವಾಸ್.
0: ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಬದುಕು ಜಟಕ ಬಂಡಿ
1: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ
0: ವಿಧಿಯದರ ಸಾಹೇಬಾ. ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು.
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
0: ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ.
1: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
0: ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ.
1: ಕೇಳಿ ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ.
2: ಇವತ್ತಿನ ಶೀರ್ಷಿಕೆ ಪ್ರಕೃತಿ ಅಥವಾ ಸೃಷ್ಟಿ. ಈ ಪ್ರಕೃತಿ ಅಂತ ಹೇಳಿದ ತಕ್ಷಣ ಡಿವಿಜಿಯವರ ಕಗ್ಗದ ನಾಲ್ಕೈದು ಪದ್ಯಗಳು ಸರಸರನೆ ಕಣ್ಣು ಮುಂದೆ ನೆಲೆದಾಡ್ಬಿಡುತ್ತೆ. ಆದರೆ ಅದಕ್ಕಿಂತ ಮುಂಚೆ ಈ ನಿಸರ್ಗ ಅಥವಾ ಪ್ರಕೃತಿ ಅನ್ನೋದು ಒಂದು ಪಾಠಶಾಲೆ, ಅದರ ಬಗ್ಗೆ ತಮ್ಮ ಗಮನ ಸೆಳಿಬೇಕು ಅಂತ ಅನಿಸುತ್ತೆ. ಆ ನಿಸರ್ಗದಂತಹ ಶಾಲೆ ಇಲ್ಲವೇ ಇಲ್ಲ. ಅಲ್ಲಿ ಎಷ್ಟೊಂದು ಘಟನೆಗಳು ನಡೀತಾ ಇರುತ್ತೆ, ಅದರಿಂದ ನಾವು ಎಷ್ಟೊಂದು ಪಾಠಗಳನ್ನು ಕಲ್ತ್ಕೋಬಹುದು. ಆದರೆ ನಾವು ಆಸಕ್ತ ವಿದ್ಯಾರ್ಥಿಗಳಂತೆ ಕಣ್ಣು ಬಿಚ್ಚಿ ಮನ ಬಿಚ್ಚಿ ನೋಡಬೇಕು ಅಷ್ಟೇ, ಆವಾಗ ನಮಗೆ ಎಷ್ಟೋ ಪಾಠ ಸಿಕ್ಕಂತಾಗುತ್ತೆ ಅಂತ. ಬಹುಶಃ ನೀವೆಲ್ಲರೂ ನದಿ ತೀರಕ್ಕೆ ಹೋಗಿರ್ತೀರಾ, ನದಿ ಒಳಗೆ ಸ್ನಾನ ಮಾಡಿರ್ತೀರಾ, ಸಮುದ್ರ ತೀರಕ್ಕೆ ಹೋಗಿರ್ತೀರಾ, ಸಮುದ್ರದಲ್ಲೂ ಸ್ನಾನ ಮಾಡಿರ್ತೀರಾ. ಎಷ್ಟೋ ಕಡೆ ಬೀಚ್ ತುಂಬ ಚೆನ್ನಾಗಿರುತ್ತೆ, ಎಷ್ಟೋ ಕಡೆ ಬಂಡೆಗಳು ಇರುತ್ತವೆ, ನದಿನಲ್ಲೂ ಬಂಡೆಗಳಿರುತ್ತವೆ. ಶೃಂಗೇರಿಯಿಂದ ಬರುವಾಗ ಕುದುರೆ ಹಬ್ಬಿ ಅಂತ ಒಂದು ಜಾಗ ಸಿಗುತ್ತೆ, ಅಲ್ಲಿ ನೋಡಿ ನೀವು ಬಂಡೆಗಳನ್ನೆಲ್ಲ ನದಿ ಕೊರೆದು ಕೊರೆದು ಒಂಥರ ಸುರಂಗ ಥರನೂ ಮಾಡಿದೆ. ಇವುಗಳನ್ನೆಲ್ಲ ಗಮನಿಸಿದಾಗ ನಿಮಗೆ ಏನು ಅನಿಸುತ್ತೆ, ಈ ಬಂಡೆಗಳ ಮೈ ಎಷ್ಟು ನುಣುಪಾಗಿದೆ ಅಂತ. ಅಂದರೆ ಇದನ್ನು ಯಾರಪ್ಪ ಶಿಲ್ಪಿ ಇದನ್ನು ಕೆತ್ತದೋನು ಅಂತ ಕೂಡ ಅನಿಸುತ್ತೆ. ಯಾರು ಇಷ್ಟು ನುಣುಪಾಗಿ ಇದನ್ನು ಮಾಡಿದ್ದಾರೆ ಅಂತ. ಶತಮಾನದಿಂದ ಈ ಬಂಡೆಗೆ ಅಪ್ಪಳಿಸಿದ ಸಮುದ್ರದ ನೀರು ಅಥವಾ ನದಿ ನೀರು ಇಷ್ಟು ನುಣುಪಾಗಿ ಮಾಡಿದೆ ಅಂತ. ಅವಾಗ ಒಂದು ವಿಚಾರ ತಲೆಯಲ್ಲಿ ಹೊಳೆದಲೇ ಇರೋದಿಲ್ಲ, ನೀರು ಎಷ್ಟು ಮೃದು ಅಲ್ವಾ, ಅಷ್ಟು ಮೃದುವಾದ ನೀರು ಇಷ್ಟು ಭಾರಿ ಕಠಿಣವಾದ ಬಂಡೆಗಳನ್ನು ತನಗೆ ಬೇಕಾದಂತೆ ತಿದ್ದಿ ತೀಡ್ಬಿಟ್ಟಿದೆ. ತಕ್ಷಣ ಅನಿಸುತ್ತೆ ನಮ್ಮ ಜೀವನಕ್ಕೂ ಇದೇ ತತ್ವನ ಹೋಲಿಸ್ಕೊಂಡ್ರೆ ನಮ್ಮ ಕಷ್ಟಗಳು ಕೂಡ ಬಂಡೆಗಳಷ್ಟೇ ದೊಡ್ಡದು ಹಾಗೂ ಕಠಿಣ. ನಾವು ತುಂಬ ಅಶಕ್ತರು, ಆದರೆ ನಾವು ನೀರಿನಂತೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದರೆ ಕಷ್ಟಗಳ ಬಂಡೆಗಳು ಕರಗತ್ತವೆ ಅಂತ ಹೇಳಿ ಅಂತ. ಇದು ನಿಸರ್ಗದಿಂದ ನಾವು ಕಲಿಯಬೇಕಾದಂಥ ಪಾಠ. ಇನ್ನೂ ಒಂದು ಅನಿಸ್ಬೋದು, ಬೇಕಾದಷ್ಟು ಸಲ ನೀವು ನೋಡಿರ್ತೀರಾ, ನಿಮ್ಮ ಮನೆ ಒಳಗೆ ಇರ್ಬೋದು ಅಥವಾ ಮನೆ ಸುತ್ತಮುತ್ತ ಇರ್ಬೋದು, ಇರುವೆಗಳ ಸಾಲು ಕಾಣಿಸ್ತಾ ಇರುತ್ತೆ, ಅವುಗಳಿಗೆ ಯಾವುದೋ ಆಹಾರ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳೋಣ. ನೀವು ಬಗ್ ನೋಡಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಹುಳನ ಅದು ಹಿಡ್ಕೊಂಡು ಅಥವಾ ತೊಗೊಂಡು ಹೋಗ್ತಾ ಇರುತ್ತೆ. ಸಾಲು ಸಾಲಾಗಿ ಹೋಗ್ತಾ ಇರುತ್ತವೆ, ತಮ್ಮ ಗೂಡಿಗೆ ಹೊತ್ಕೊಂಡು ಹೋಗ್ತಾ ಇರುತ್ತವೆ. ತಮ್ಮ ತೂಕಕ್ಕಿಂತ 100 ಪಾಲು ಭಾರವಾದ ಆ ಹುಳುವನ್ನು ಹೊತ್ತು ಸಾಗಿಸುತ್ತಿರುವುದು ಹೇಗೆ ಅಂತ. ಇನ್ನೂ ಬಗ್ಗೆ ನೋಡಿ ಅವಾಗ ಗೊತ್ತಾಗುತ್ತೆ, ಇರುವೆಗಳು ತಮ್ಮ ಅಶಕ್ತವಾದ ಮುಂಗಾಲು ಮತ್ತು ಮೂತಿಯ ಮೇಲೆ ಆ ಹುಳವನ್ನು ಹೊತ್ತು ನಡೆಯುತ್ತಾ ಇರುತ್ತವೆ. ಎಲ್ಲ ಭಾರವನ್ನು ಸಮಾನವಾಗಿ ಹೊತ್ತಿರುವುದರಿಂದ ಕೆಲಸ ಸುಲಭವಾಗಿದೆ ಅಂತ ಅನಿಸುತ್ತೆ. ಅವುಗಳ ಹಿಂದೆ ಮುಂದೆ ಪ್ರೋತ್ಸಾಹ ನೀಡ್ತಾ ಸಹಾಯ ನೀಡುವಂಥ 100 ಇರುವೆಗಳು ಇದ್ದೇ ಇರುತ್ತವೆ. ಆಗ ನಮಗೆ ಅನ್ನಿಸ್ದೇ ಇರಲ್ಲ, ಈ ಪುಟ್ಟ ಪುಟ್ಟ ಇರುವೆಗಳೇ ಹೀಗೆ ಸಹಕಾರದಿಂದ ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡುತ್ತಿದ್ದಾಗ ಅವುಗಳಿಗಿಂತಲೂ ತುಂಬ ಬಲಿಷ್ಠವಾದ ಹೆಚ್ಚು ಬುದ್ಧಿಯುಳ್ಳ ನಾವೇಕೆ ಹೀಗೆ ಜಾತಿ ಧರ್ಮ ಲಿಂಗ ದೇಶಗಳ ಆಧಾರದಿಂದ ನಮ್ಮನ್ನೇ ಸೀಳಿಕೊಂಡು ಭಿನ್ನರಾಗಿ ಸಾಧ್ಯವಾಗಬಹುದಾದ ಕೆಲಸಗಳನ್ನು ಅಸಾಧ್ಯವಾಗಿಸಿಕೊಳ್ಳುತ್ತಿದ್ದೇವೆ ಅಂತ. ನಾವು ನಿಸರ್ಗದಿಂದ ಕಲಿಯುವ ಪಾಠ ತುಂಬ ಇದೆ ಅಲ್ವೇ. ಇದರ ಬಗ್ಗೆ ಡಿವಿಜಿಯವರು ಏನು ಹೇಳ್ತಾರೆ, ಅರಣ್ಯಕದ ಪುಷ್ಪಗಳ ಮೂಸುವವರಾರು, ಆರಿಹರು ಪತಗದುಡುಪನ್ ಮೆಚ್ಚಲ್, ಬೇರೊಬ್ಬರೆಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವನೆಸಗುವಳು ಮಂಕುತಿಮ್ಮ. ನಿಜವಾಗಲೂ ಪದ್ಯಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ನಿಸರ್ಗದ ಬಗ್ಗೆ ಅಂತ ಹೇಳಿರೋದು. ಇದರ ಅರ್ಥ ಹೀಗಿದೆ, ಕಾಡಿನಲ್ಲಿ ಕಂಡುಬರುವ ಬಗೆ ಬಗೆಯಾದ ಹೂಗಳ ಸೊಗಸಾದರೂ ಏನು, ಅವುಗಳನ್ನು ಅಲ್ಲಿ ಮೆಚ್ಚಿ ಆ ಹೂವುಗಳ ಸುವಾಸನೆಯನ್ನು ಆಸ್ವಾದಿಸೋಕ್ಕೆ ಕಾಡಲ್ಲಿ ಯಾರಿರ್ತಾರೆ? ಅರಣ್ಯಕದ ಪುಷ್ಪಗಳ ಮೂಸುವವರಾರು? ಆರಿಹರು ಪತಗದುಡುಪನ್ ಮೆಚ್ಚಲ್. ಬಣ್ಣ ಬಣ್ಣದ ಚಿಟ್ಟೆ ಇರುತ್ತೆ ಅಲ್ವಾ, ಅದೊಂಥರ ಉಡುಪನ್ನು ಹಾಕ್ಕೊಂಡಂಗೆನೆ ಅದು, ಅದನ್ನು ಮೆಚ್ಚಲು ಅರಣ್ಯದಲ್ಲಿ ಯಾರಿರ್ತಾರೆ?

0: ಬೇರೊಬ್ಬರ ಎಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವನ್ನು ಎಸಗುವಳು ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ 4ನೇ ಸಾಲಲ್ಲಿ ಅಂತಂದರೆ, ಬೇರೆಯೊಬ್ಬರ ಲೆಕ್ಕವನ್ನು ಇಡದೆ ಪ್ರಕೃತಿ ಯಾರೊಬ್ಬರ ಮೆಚ್ಚುಗೆಯನ್ನು ಗಳಿಸದೆ ತನಗೋಸ್ಕರವೆಂದೇ ಈ ಸೊಗಸುಗಳನ್ನು ತೋರಿಸ್ತಾಳಂತೆ, ಈ ಸ್ವಾರಸ್ಯಗಳನ್ನು ಮಾಡ್ತಾಳಂತೆ. ಅವನ್ನು ನೋಡಿ ಮನುಷ್ಯನು ತನ್ನ ಜೀವನದಲ್ಲಿ ಪ್ರಕೃತಿ ನಿಯಮವನ್ನು ಅಳವಡಿಸಿಕೊಳ್ಳಲಿ ಅಂತ ಇರಬಹುದು ಅಂತ ಅನಿಸುತ್ತೆ. ಹೀಗೆ ಮುಂದುವರೆದಾಗ ಇನ್ನೊಂದು ನಡೆದಿದ್ದಂಥ ಘಟನೆ ಈಗ ಕಥೆಯಾಗಿರುವಂಥದ್ದನ್ನು ಹೇಳಿಬಿಡಬೇಕು ಅನಿಸುತ್ತೆ. ಷಡಕ್ಷರಿಯವರು ಬರೀತಾರೆ, ನ್ಯೂಯಾರ್ಕ್ ಶಹರದಲ್ಲಿ ಗೆರಿಲ್ಲಾ ಹಾವಳಿ ಅಂತ. ಇದೇನಪ್ಪ ಹೀಗೆ ಅಂತ ಅನ್ನಿಸ್ಬೋದು, ಗಾಬರಿಯಾಗಬೇಕದ್ದೇನಿಲ್ಲ. ಅಮೆರಿಕದ ನ್ಯೂಯಾರ್ಕಿನ ಕೆಲವು ಉತ್ಸಾಹಿ ಯುವಕರಿಗೆ ಪ್ರಕೃತಿ ಬಗ್ಗೆ ಕಾಳಜಿ ಇತ್ತು, ನಗರಗಳು ಕಾಂಕ್ರೀಟ್ ಕಾಡಾಗುತ್ತಿರುವ ಬಗ್ಗೆ ಚಿಂತೆ ಇತ್ತು. ಅದಕ್ಕೆ ಅವರು 1970 ಹಸಿರು ಗೆರಿಲ್ಲಾ, ಗ್ರೀನ್ ಗೆರಿಲ್ಲಾ ಎಂಬ ಸ್ವಯಂ ಸೇವಾ ಸಂಸ್ಥೆನ ಸ್ಥಾಪಿಸಿಕೊಂಡ್ರಂತೆ. ಅದರ ಉದ್ದೇಶ ಹೀಗಿತ್ತು, ಪರಿಸರ ರಕ್ಷಣೆ. ಅವರು ತಮ್ಮ ರಜಾ ದಿನಗಳಂದು ಗುಂಪು ಗುಂಪಾಗಿ ಹೋಗ್ತಾ ಇದ್ರಂತೆ. ಖಾಲಿ ಇರುವ ನಿವೇಶನಗಳು ಅಥವಾ ಸಾರ್ವಜನಿಕ ಉದ್ಯಾನವನ, ರಸ್ತೆಗಳು ಮತ್ತು ವೃತ್ತಗಳು ಮುಂತಾದ ಯಾವುದೇ ಖಾಲಿ ಜಾಗ ಸಿಕ್ಕರೂ ಕೂಡ ಅಲ್ಲಿ ಗಿಡಗಳನ್ನು ನೆಡ್ತಾ ಇದ್ರು. ಅದೊಂದೇ ಅಲ್ಲ, 2-3 ದಿನಗಳಿಗೊಮ್ಮೆ ಅಲ್ಲಿ ಹೋಗಿ ನೀರು ಹಾಕಿ ಪೋಷಣೆ ಮಾಡುವ ಪದ್ಧತಿ ಇಟ್ಕೊಂಡಿದ್ರು. ಕೆಲವೊಮ್ಮೆ ಅವರು ಹೇಗೆ ಗಿಡ ನೆಡ್ತಿದ್ರು ಅಂದ್ರೆ ತುಂಬಾ ವಿಚಿತ್ರವಾಗಿರ್ತಿತ್ತಂತೆ. ಪ್ಲಾಸ್ಟಿಕ್ಕಿನ ಕುಡಿಯುವ ನೀರಿನ ಬಾಟ್ಲಿ ತಳ ಮತ್ತು ಮೇಲ್ಭಾಗವನ್ನು ಕತ್ತರಿಸಿ ಅದರಲ್ಲಿ ಒಂದಷ್ಟು ಗೊಬ್ಬರ ಮತ್ತು ಬಿತ್ತನೆ ಬೀಜ ಇಡ್ತಾ ಇದ್ರಂತೆ. ಇದು ಅವರ ಹಸಿರು ಬಾಂಬ್. ತಲುಪಲಾಗದ ದೊಡ್ಡ ದೊಡ್ಡ ಖಾಲಿ ನಿವೇಶನಗಳಲ್ಲಿ ಈ ಬಾಂಬನ್ನು ಎಸೆಯುತ್ತಾ ಇದ್ರಂತೆ. ಅವರು ಎಸೆಯುವ ಪ್ರತಿ 100 ಹಸಿರು ಬಾಂಬ್ಗಳಲ್ಲಿ ಫಲ 62ರಷ್ಟು, ಅಂದರೆ 62ರಷ್ಟು ಬಾಂಬುಗಳು ಗಿಡಮರಗಳಾಗಿ ಪರಿವರ್ತನೆ ಹೊಂದುತ್ತಿದ್ವು. ನೆಟ್ಟ ಪ್ರತಿ ಗಿಡವನ್ನು ಪ್ಲಾಸ್ಟಿಕ್ ಬಾಟ್ಲು ಡ್ರಮ್ಗಳನ್ನು ಬಳಸಿ ರಕ್ಷಣೆ ಮಾಡ್ತಾ ಇದ್ರಂತೆ. ಕಳೆದ 35 ವರ್ಷಗಳಲ್ಲಿ ಲಕ್ಷಾಂತರ ಗಿಡಮರಗಳನ್ನು ನೆಟ್ಟು ಬೆಳೆಸುತ್ತಿರುವ ಹೆಮ್ಮೆ ಈ ಗರಿಲ್ಲಾಗಳದ್ದು ಅಂತ ಹೇಳಿ ಅಂತ. ಇಲ್ಲಿ ಒಂದು ಪ್ರಸಂಗ ಜ್ಞಾಪಕಕ್ಕೆ ಬರುತ್ತೆ. 1000 ವರ್ಷಗಳ ಹಿಂದೆ ಕಾಲೇಜೊಂದರಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. 1000 ಜನ ಭಾಗವಹಿಸಿದ್ದ ಸಭಾ ಕಾರ್ಯಕ್ರಮ ಸುಮಾರು 3.5 ಗಂಟೆಗಳ ಕಾಲ ನಡೆಯಿತು. ಅದರ ಅಧ್ಯಕ್ಷತೆ ವಹಿಸಿದ್ದವರು ಶಿಕ್ಷಣ ತಜ್ಞ ಡಾಕ್ಟರ್ ನರಸಿಂಹಯ್ಯನವರು. ಕೊನೆಯಲ್ಲಿ ಅವರ ಭಾಷಣ ಮಾಡುವಾಗ ಅವರು ಹೇಳ್ತಾರೆ, ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ದು ಆಯಿತು, ಅದೊಂದು ಸಂಪ್ರದಾಯದಂತೆ ಆಗೋಗಿದೆ ಅಥವಾ ಒಂದು ಫ್ಯಾಷನ್ ಆಗೋಗಿದೆ. ನಗರಗಳೆಲ್ಲ ಕಾಂಕ್ರೀಟ್ ಕಾಡುಗಳಾಗ್ತಾ ಇದೆ, ಗೆರೆಯಂಗಳದಲ್ಲಿ ಕಟ್ಟಡಗಳು ಏಳ್ತಾ ಇವೆ, ಪಾರ್ಕುಗಳು ಪಾರ್ಕಿಂಗ್ಗಳಾಗ್ತಿವೆ ಅಂತ ಕೊರಗ್ತಾ ಇದ್ದೀವಿ, ಮರಗಳನ್ನು ಕಡಿದು ಹಾಕುತ್ತಿದ್ದಾರೆ ಅಂತ ವ್ಯಥೆ ಪಡ್ತಾ ಇದ್ದೀವಿ, ವರ್ಷಕ್ಕೊಮ್ಮೆ ಪರಿಸರ ದಿನಾಚರಣೆ ಆಚರಿಸಿ ಕೈ ತೊಳ್ಕೋತಾ ಇದ್ದೀವಿ, ನಾವು ಇಲ್ಲಿ ಸೇರಿರುವ 1000 ಜನ 3.5 ಗಂಟೆಗಳ ಕಾಲ ವಿಶ್ವ ಪರಿಸರವನ್ನು ಕಾಪಾಡುವ ಬಗ್ಗೆ ಮಾತನಾಡುವ ಬದಲು ಒಬ್ಬೊಬ್ಬರು ಒಂದೊಂದು ಗಿಡ ನೆಟ್ಟಿದ್ದಿದ್ರೆ 1000 ಗಿಡ ನೆಡಬಹುದಾಗಿತ್ತು, ವಿಶ್ವ ಪರಿಸರವನ್ನು ಸರಿಪಡಿಸಬಹುದಾಗಿತ್ತು, ಕಡಿಯಲ್ಪಡುವ ಮರಗಳಷ್ಟೇ ಸಂಖ್ಯೆಯಲ್ಲಿ ಹೊಸ ಮರಗಳನ್ನು ನೆಡಬಹುದೆಂದು ಯಾರಿಗೂ ಅನಿಸೋದಿಲ್ಲ, ಅನಿಸಿದರೂ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದರು. ನಾವೆಲ್ಲ ಭಾರಿ ಕರತಾಡನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಮನೆಗಳಿಗೆ ಹೋದೆವು. ಈಗ ಮುಂದಿನ ವರ್ಷದ ಪರಿಸರ ದಿನಾಚರಣೆಯನ್ನು ಆಚರಿಸುವ ಮುಂಚೆ ನಾವೇಕೆ ನಮ್ಮ ಊರಿನಲ್ಲೊಂದು ಹಸಿರು ಗೆರಿಲ್ಲಾ ಸಂಸ್ಥೆ ಸ್ಥಾಪಿಸಬಾರದು? ಅರಣ್ಯ ಇಲಾಖೆ ಉಚಿತವಾಗಿ ನೀಡುವ ಸಸಿಗಳನ್ನು ಪಡೆಯಬಹುದು, ನಮ್ಮ ಬೀದಿ ಬಡಾವಣೆಗಳಲ್ಲಿಯೂ ಬೇಕಾದಷ್ಟು ಖಾಲಿ ಸ್ಥಳಗಳು ಇರಬಹುದು, ಅಲ್ಲೊಂದು ಇಲ್ಲೊಂದು ಗಿಡ ನೆಡಬಹುದು. ಅದಕ್ಕೂ ಮುಂಚೆ ನಾವೊಬ್ಬರೇ ಹಿಂದೆ ಏಕೆ ಒಂದು ಗಿಡ ನೆಡಬಾರದು? ಸಾಲು ಮರದ ತಿಮ್ಮಕ್ಕ ಸ್ಫೂರ್ತಿಯಾಗಬಲ್ಲರೆ? ಇದಕ್ಕೆ DVG ಅವರು ಏನು ಹೇಳ್ತಾರೆ ಅಂದರೆ, ತೆರಿಗೆಗಳು ಹಲವುಂಟು ಪ್ರಕೃತಿ ಗಮ್ ಸಲ್ಲುವವು, ತೆರೆದೆ ನೀಮ್ಮರೆಯೇ ದಂಡಿಪಳಾಕೆ ಮುನಿದು, ಕರಣಂಗಳಾಕೆಯವು ಮಿತದೊಳು ಅವುಗಳ ಬಳಸಿ ತೆರುಸಲುವ ಬಾಡಿಗೆಯ ಮಂಕುತಿಮ್ಮ. ಈ ಪದ್ಯನೂ ಅಷ್ಟೇ, ಪ್ರಕೃತಿ ಬಗ್ಗೆ ನಮಗೆ ಆಗಿಂದಾಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ನಾವು ಈ ಪ್ರಕೃತಿಯನ್ನು ಉಪಯೋಗಿಸಬೇಕಾದ್ರೆ ಕಂದಾಯ ಕೊಡಬೇಕಂತೆ. ಗೊತ್ತಿತ್ತಾ ನಿಮಗೆ? ಏನಾದ್ರೂ ಕೊಟ್ರಾಯ್ತು ಅಂತ ನಾವೇನಾದರೂ ಮರೆತರೆ ಅವಳಿಗೆ ಕೋಪ ಬಂದು ನಮ್ಮನ್ನು ಶಿಕ್ಷೆಗೆ ಗುರಿಪಡಿಸ್ತಾಳಂತೆ. ಪ್ರಕೃತಿ ವಿಕೋಪ ತಡೆದುಕೊಳ್ಳಲು ಸಾಧ್ಯವೇ ಸ್ವಾಮಿ? ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಪ್ರವಾಹ ಬಂದಾಗ ಅಥವಾ ಭೂಕಂಪ ಆದಾಗ ಅಥವಾ ಬಿರುಗಾಳಿ ಬಂದಾಗ ಸಾಧ್ಯವಿಲ್ಲ ಅಲ್ವಾ? ಈ ಇಂದ್ರಿಯಗಳು ಅವಳದ್ದು, ಅವುಗಳನ್ನು ಮಿತವಾಗಿ ಜಾಗರೂಕತೆಯಿಂದ ಉಪಯೋಗಿಸಿ ಅವುಗಳ ಉಪಯೋಗಕ್ಕೆ ಏನು ಬಾಡಿಗೆ ಕೊಡಬೇಕೋ ಅದನ್ನು ಕೊಟ್ಟುಬಿಡು ಅಂತ ಹೇಳಿ ಅಂತ ಹೇಳಿದ್ದಾರೆ. ತೆರಿಗೆಗಳು ಹಲವುಂಟು ಪ್ರಕೃತಿ ಗಮ್ ಸಲ್ಲುವವು, ತೆರೆದೆ ನೀಮ್ಮರೆಯ ದಂಡಿಪೊಳಾಕೆ ಮುನಿದು, ಕರಣಂಗಳಾಕೆಯವು ಮಿತುದಳು ಅವುಗಳ ಬಳಸಿ ತೆರುಸಲುವ ಬಾಡಿಗೆಯ ಮಂಕುತಿಮ್ಮ.
1: ಬದುಕು ಜಟಕ ಬಂಡಿ,
2: ಜೀವನವೆಂದರೆ ಹೀಗೇನೆ. ಸರಣಿ ಕಾರ್ಯಕ್ರಮ ಕೇಳಿದಿರಿ.
1: ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು.
2: ಪ್ರಸ್ತುತಪಡಿಸಿದವರು ಅಶೋಕ್ ಕುಮಾರ್, BN.
1: ಪೇಳ್ದಂತೆ ಪಯಣಿಗರು.
2: ಸಂಕಲನ ಆರ್ ಜ್ಯೋತಿಶ್ರೀ.